ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ರಾಷ್ಟೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ವೈಶಾಖ ಮಾಸದ 30ನೇ ದಿನ, ಅಂದರೆ 2026ನೇ ಇಸವಿ ಮೇ ತಿಂಗಳ 20ನೇ ತಾರೀಕು ಬುಧವಾರ. ಈಗ ಸಮಯ ಸರಿಯಾಗಿ 5:58:47. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಧರಣಿ ಕೆಎಸ್ ಮಾಡುವ ನಮಸ್ಕಾರಗಳು.

ಆಕಾಶವಾಣಿ ಹಾಸನ. ನಮ್ಮ ನಿಲಯದಿಂದ ಇಂದು ಬಿತ್ತರವಾಗಲಿರುವ ಕಾರ್ಯಕ್ರಮಗಳ ವಿವರ. ಇನ್ನು ಮುಂದೆ 6:10 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ ಡಾ ಕೆ ಶಶಿಕಾಂತ್ ಅವರಿಂದ. 6:35 ಹಾಗೂ 6:50 ಭಾವಗೀತೆಗಳನ್ನು ಕೇಳಲಿದ್ದೀರಿ. 6:45 ರೈತರಿಗೆ ಸಲಹೆ. 7:15 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡಾಕ್ ಜೊತೆ. ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು. 7:45 ಸವಿಗಾನ ಚಿತ್ರಗೀತೆಗಳ ಕಾರ್ಯಕ್ರಮ. 8:30 ರೇಡಿಯೋ ಡಾಕ್ಟರ್ ಗೊರಕೆ ಅಥವಾ ಸ್ಲೀಪ್ ಆಪ್ನಿಯಾ ಕುರಿತು ಮಾಹಿತಿ. ಭಾಗವಹಿಸುತ್ತಾರೆ ಶ್ವಾಸಕೋಶ ತಜ್ಞರಾದ ಡಾ ಚಿರಾಗ್ ಕೆಸಿ, ಇವರೊಂದಿಗೆ ಸುಜಾತಾ ಎಫ್ ತಳವಾರ್. 9:00 ಬಣ್ಣದ ಬುಗುರಿ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇಂದು ಬೆಳಗ್ಗೆ 10:00 ಹೇಮಕೂಟ ನೇರ ಫೋನಿನ್ ಕಾರ್ಯಕ್ರಮ. ಇಂದಿನ ಹೇಮಕೂಟದ ವಿಷಯ ಸೋಷಿಯಲ್ ಮೀಡಿಯಾಗಳ ಸದ್ಬಳಕೆ ಹೇಗೆ. 10:30 ಒಂದೇ ಬಳ್ಳಿಯ ಹೂಗಳು, ಬ್ಯಾಕ್ ಟು ಬ್ಯಾಕ್ ಒಂದೇ ಚಿತ್ರದ ಹಾಡುಗಳು. 11:00 ಫುಲ್ವಾರಿ ಗೀತೋಂಕಾ ಆಂಗನ್. 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಕ್ಕರೈ ಶುಭಲಕ್ಷ್ಮಿ ಅವರ ಹಾಡುಗಾರಿಕೆ. ಇನ್ನು ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ ಭಾಷಣ ಅರುಣಾ ಶ್ರೀನಿವಾಸ್ ಅವರಿಂದ. ಕಷ್ಟದ ಬಾಗಿಲಿಗೆ ನಗುವಿನ ತೋರಣ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಆಯುರ್ವೇದ ಅಂದು ಇಂದು ಡಾ ಸಿಎ ಕಿಶೋರ್ ಅವರೊಂದಿಗೆ ಸಂದರ್ಶನ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ದಿ ಯೋಜನೆಗಳನ್ನು ಪರಿಚಯಿಸುವ ಕಾರ್ಯಕ್ರಮ. 1:20 ನಮ್ಮ ನಿಲಯದಿಂದ ಭಾವಗೀತೆಗಳು. 1:30 ಹಾಗೂ ಇಂದು ಮಧ್ಯಾಹ್ನ 2:40 ಕನ್ನಡ ಚಿತ್ರಗೀತೆಗಳು. 3:00 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಸಖಿ ಸಹೇಲಿ. 4:00 ಆಜ್ ಕಿ ಮೆಹಮಾನ್. ಇನ್ನು ಸಂಜೆ ಪ್ರಸಾರದಲ್ಲಿ 5:00 ಆದಿಚುಂಚನಗಿರಿ ಆರೋಗ್ಯವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಆದಿಚುಂಚನಗಿರಿ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾದ ಡಾ ಶ್ರೀಧರ್ ಎಸ್ಎನ್ ಅವರಿಂದ ಸಂಸ್ಥೆಯ ಕುರಿತು ಮಾಹಿತಿ. ಆನಂತರ ಕ್ಯಾನ್ಸರ್ ರೋಗದ ಕುರಿತು ಕ್ಯಾನ್ಸರ್ ತಜ್ಞರಾದ ಡಾ ವೆಂಕಟೇಶ್ ಎನ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಸುಜಾತಾ ಎಫ್ ತಳವಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು. 5:30 ಕನ್ನಡ ಚಿತ್ರಗೀತೆಗಳು ನೇರ ಫೋನ್ ಇನ್ ಕಾರ್ಯಕ್ರಮ.

ಇಂದು ಸಂಜೆ 6:15 ಭಾವಗೀತೆಗಳು, 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ರಸವಾರ್ತೆ, 6:50 ಕೃಷಿರಂಗ, ವಿಶ್ವ ಜೇನು ದಿನದ ಸಂದರ್ಭದಲ್ಲಿ ಜೇನು ಕೃಷಿಯಲ್ಲಿ ಉತ್ತಮ ಬದುಕು ಕಟ್ಟಿಕೊಂಡಿರುವ ಚಿಕ್ಕಮಗಳೂರು ತಾಲೂಕು ಕುಂಬಾರಹಳ್ಳಿಯ ಯುವ ಜೇನು ಕೃಷಿಕ ಕೆಬಿ ರಂಜಿತ್ ಅವರೊಂದಿಗೆ ಸಂದರ್ಶನ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. 7:45 ಚಿತ್ರಗೀತೆಗಳು, 8:00 ಸುರಗಿ ಸಾಹಿತ್ಯಿಕ ಕಾರ್ಯಕ್ರಮ. ಡಾ ಬಿಆರ್ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿಯವರ ವಿಚಾರಗಳು, ಈ ಕುರಿತು ಮಾತನಾಡುತ್ತಾರೆ ಅಹಮದ್ ಹಗರೆ. ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್. 8:30 ಗಜಲ್ಗಳು. 9:15 ದೆಹಲಿ ಕೇಂದ್ರದಿಂದ ಪ್ರಚಲಿತ ವಿದ್ಯಮಾನಗಳ ಕಾರ್ಯಕ್ರಮ ಸ್ಪಾಟ್ಲೈಟ್. 9:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕ್ರೀಡಾಲೋಕ, 2026 ರಾಜ್ಯ ಹಿರಿಯ ಈಜು ಚಾಂಪಿಯನ್ಶಿಪ್ ಕುರಿತು ರೇಡಿಯೋ ವರದಿ. 10:00 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಧುರಗಾನ ನಮ್ಮ ನಿಲಯದಿಂದ ಮೂಡಿಬರಲಿದೆ. 10:30 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಗೀತಗಾತ ಅಚಲ್. ಕೇಳುಗರೆ, ಇದಿಷ್ಟು ನಮ್ಮ ನಿಲಯದಿಂದ ಇಂದು ಬಿತ್ತರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ.

ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ, ವಿಜಯದಾಸರ ಭಕ್ತಿಕೃತಿಯನ್ನು ಹಾಡಿದ್ದಾರೆ ಕೆಆರ್ ಸವಿತಾ.

ಇನ್ನು ಮುಂದೆ ಕೇಳಿ ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಅವರ ಧ್ವನಿಯಲ್ಲಿರುವ ಶ್ರೀಪಾದರಾಯರ ರಚನೆ, ಯಾಕೆ ಇಂಥ ದುಡುಕು ಕೃಷ್ಣಯ್ಯ.

ಸ್ತುತಿ ಮಲ್ಲಿಕಾ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ವಿದ್ಯಾರತ್ನಾಕರ ತೀರ್ಥ ಅವರ ಭಕ್ತಿ ರಚನೆಯನ್ನು ಹಾಡಿದ್ದಾರೆ ದಿವ್ಯಾ ರಾಘವನ್.

ಇದುವರೆಗೆ ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ, ಸಮಯ 6:30 ಆಗುತ್ತಲಿದೆ. ಇನ್ನು ಮುಂದೆ ಚಿಂತನ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಚಿಂತನ ಡಾಕ್ಟರ್ ಕೆ ಶಶಿಕಾಂತ್ ಅವರಿಂದ.
2: ಭಕ್ತಿ ಎಂದರೆ ಮನುಷ್ಯರಾದ ನಾವು ಈ ಜಗತ್ತನ್ನು ನಿರ್ಮಿಸಿ ಅದನ್ನು ಕಾಲಾಂತರದಿಂದ ಮುನ್ನಡೆಸಿಕೊಂಡು ಬಂದಿರುವ ಈ ಜಗದ ಎಲ್ಲ ಆಗುಹೋಗುಗಳ ಕಾರಣೀಕರ್ತ ಶಕ್ತಿಯಾಗಿರುವ ಜಗದ ಪರಮಶಕ್ತಿ ಎನಿಸಿರುವ

0: ದೇವರ ಬಗೆಗೆ ತಳೆದಿರುವ ಶ್ರದ್ಧೆ, ನಂಬಿಕೆ, ಪ್ರೀತಿಗಳು ಎಂದರ್ಥ. ಬುದ್ಧಿವಂತನೂ ವಿಚಾರವಂತನೂ ಆದ ಮನುಷ್ಯ ತನ್ನೆದುರಿನ ಈ ಜಗದಲ್ಲಿ ನಡೆಯುವ ಎಲ್ಲ ಕ್ರಿಯೆಗಳಿಗೆ ತನ್ನ ಬುದ್ಧಿಶಕ್ತಿಯಲ್ಲಿ ಉತ್ತರವಿಲ್ಲವಾದ್ದರಿಂದ ತನ್ನನ್ನು ಮೀರಿದ ಶಕ್ತಿಯೊಂದು ಇದಕ್ಕೆಲ್ಲ ಕಾರಣವಾಗಿದೆ ಎಂಬುದನ್ನು ಖಚಿತಪಡಿಸಿಕೊಂಡ. ಅಂತಹ ಶಕ್ತಿಯನ್ನೇ ದೇವರು ಎಂದು ಕರೆದ. ತಾನು ಅದರ ಅಧೀನ ಎಂದು ತಿಳಿದುಕೊಂಡ. ಅಷ್ಟೇ ಅಲ್ಲ, ತನ್ನ ಬದುಕಿಗಾಗಿ ತಾನು ಮಾಡುವ ಎಲ್ಲ ಕಾರ್ಯಗಳಿಗೆ ಆ ದೈವವೇ ಕರ್ತ, ಸಮರ್ಥ ಎಂದು ಬಲವಾಗಿ ನಂಬಿದ. ತಾನು ಮಾಡಿದ ಕಾರ್ಯಗಳು ಕೈಗೂಡಿದಾಗ ಅದಕ್ಕೆಲ್ಲ ಆತನ ಆಶೀರ್ವಾದವೇ ಕಾರಣ ಎಂದು ಸಂತಸಗೊಂಡ, ಸಂಭ್ರಮಪಟ್ಟ. ಒಂದು ಅದರಲ್ಲಿ ವಿಫಲವಾದಾಗ ಅದಕ್ಕಾಗಿ ತನ್ನಲ್ಲಿನ ಯಾವುದೋ ಲೋಪ ಕಾರಣವೆಂದು ಅದಕ್ಕಾಗಿ ಆತನಲ್ಲಿ ಮೊರೆ ಇಟ್ಟ, ಪ್ರಾರ್ಥಿಸಿದ, ಮತ್ತೆ ಯತ್ನಿಸಿದ. ಹೀಗೆ ಮನುಷ್ಯ ಅನಾದಿ ಕಾಲದಿಂದಲೂ ತಲೆತಲಾಂತರಗಳಿಂದ ಈ ಜಗದ ಶಕ್ತಿಯಾಗಿ, ತನ್ನ ಜೀವನದ ಶಕ್ತಿಯಾಗಿ, ಜಗತ್ತಿನ ನಿಯಾಮಕನಾದ ಆ ದೇವರೇ ಎಂಬ ತಿಳುವಳಿಕೆಯನ್ನು ಇಟ್ಟುಕೊಂಡೇ ಇಲ್ಲಿಯವರೆಗೂ ಬಂದಿದ್ದಾನೆ. ಆ ತಿಳುವಳಿಕೆಯು ಕೇವಲ ಅರಿವು ಆಗಿ ಅಷ್ಟೇ ಇರದೆ ನಂಬಿಕೆಯಾಗಿ, ಪ್ರೀತಿ, ಶ್ರದ್ಧೆಯಾಗಿ ಬೆಳೆಸಿಕೊಂಡ. ಇದು ದೇವರ ಬಗೆಗೆ ಈ ಜಗತ್ತಿನ ಎಲ್ಲ ಕಡೆಯ ಮನುಷ್ಯರಲ್ಲಿ ಸಾಮಾನ್ಯವಾಗಿ ಕಾಣುವ ಸ್ವಭಾವ. ಈ ಸ್ವಭಾವವೇ ಕಾಲ ಕಳೆದಂತೆಲ್ಲ ನಮ್ಮಲ್ಲಿ ಜ್ಞಾನವು ಬೆಳೆದು ಅದು ನಾನಾ ವಿಧಗಳಲ್ಲಿ ಮೈದೆಳೆದು ಭಾವುಕತನದ ಭಕ್ತಿಯಾಗಿ ಬರಬರುತ್ತಾ ಒಂದು ತತ್ವಜ್ಞಾನವಾಗಿ ಮನುಷ್ಯನ ಮೇರುತನಕ್ಕೆ ಅಷ್ಟೇ ಅಲ್ಲ, ಆತನ ದೈವತ್ವತನಕ್ಕೂ ಕೂಡ ಮೂಲ ಶಕ್ತಿಯಾಯಿತು ಎಂಬುದು ನಮ್ಮ ಪರಂಪರೆಯ ತಿಳುವಳಿಕೆಯಾಗಿದೆ. ನಾವು ಈ ಜಗತ್ತನ್ನು ಅನುಭವಿಸುವ ಕಣ್ಣು, ಕಿವಿ, ನಾಲಿಗೆ, ಮೂಗು, ಚರ್ಮಗಳಂಥ ಪಂಚೇಂದ್ರಿಯಗಳ ಮೂಲಕ ದೈವಿ ಸ್ವರೂಪವನ್ನು, ದೈವಿ ಭಾವವನ್ನು, ದೈವಿ ನೆಲೆಯನ್ನು, ದೈವಿ ಸಂದೇಶವನ್ನು, ದೈವಿ ಸ್ಪರ್ಶವನ್ನು ಅರಿಯುವ ಪ್ರಯತ್ನಕ್ಕೆ ಈ ಭಕ್ತಿಯೇ ಕಾರಣವಾಯಿತು. ಇದನ್ನೆಲ್ಲ ಗಮನಿಸಿದಾಗ ಭಕ್ತಿ ಅಂದರೆ ಭಾವ, ಸ್ವಭಾವ, ತಿಳುವಳಿಕೆ, ಜ್ಞಾನ ಎಂಬ ಇತ್ಯಾದಿ ನೆಲೆಯ ಒಂದು ಪರಿಜ್ಞಾನ ಎಂದಾಗಿ ನಮ್ಮ ಜೀವನದ ಅಸ್ತಿತ್ವದ ಮೂಲ ಶಕ್ತಿಯೇ ಆಗಿರುವುದನ್ನು ಕಾಣುತ್ತೇವೆ. ಇಂಥ ಭಕ್ತಿಗೆ ನಮ್ಮಲ್ಲಿ ಬಹುದೊಡ್ಡದಾದ ಮತ್ತು ವೈವಿಧ್ಯಮಯವಾದ ಪರಂಪರೆಯಿದೆ. ಇದು ನಿಜಕ್ಕೂ ನಮ್ಮಲ್ಲಿ ಬೆರಗನ್ನು ಹುಟ್ಟಿಸುತ್ತದೆ. ದೇವ ಮತ್ತು ಮಾನವರ ನಡುವಿನ ಸಂಬಂಧದ ಬೆಸುಗೆಯಾದ ಈ ಭಕ್ತಿ ಮಾನವರಾದ ನಮ್ಮನ್ನೂ ಕೂಡ ದೇವರನ್ನಾಗಿಸಬಲ್ಲಂಥ ಮತ್ತು ಎಷ್ಟೋ ಬಾರಿ ದೇವರನ್ನೇ ಆಗಿಸಿದಂಥ ಅನೇಕ ನಿದರ್ಶನಗಳು ನಮ್ಮ ಪರಂಪರೆಯಲ್ಲಿ ಇಂದಿಗೂ ಕಾಣುತ್ತೇವೆ. ಇಂಥ ಭಕ್ತಿಗೆ ವಿಭಿನ್ನವಾದ ದೇಶ ಕಾಲಗಳಲ್ಲಿ, ವಿಭಿನ್ನವಾದ ಮತ ಧರ್ಮಗಳಲ್ಲಿ ಬಗೆ ಬಗೆಯ ವ್ಯಾಖ್ಯಾನ, ತಿಳುವಳಿಕೆ ಇರುವುದನ್ನು ಕಾಣುತ್ತೇವೆ. ಆದರೆ ಬಹಳಷ್ಟು ಅಜ್ಞಾನಿಗಳು, ಮುಗ್ಧರು, ಅನಕ್ಷರಸ್ಥರು ತುಂಬಿರುವ ಈ ಜಗದಲ್ಲಿ ದೈವಿಕ ಭಕ್ತಿ ಯಾರಿಂದಲೂ ವಂಚಿತವಾಗಿಲ್ಲ, ಅತೀತವಾಗಿಲ್ಲ. ತಿಳುವಳಿಕೆಯ ನೆಲೆಯ ಭಕ್ತಿಗಿಂತ ಹೆಚ್ಚಾಗಿ ಅನಕ್ಷರಸ್ಥರು, ಮುಗ್ಧರುಗಳಲ್ಲಿ ಅನುಸರಣಾತ್ಮಕವಾಗಿಯೇ ಭಕ್ತಿ ಇಲ್ಲಿ ಬಾಹುಳ್ಯತೆಯಿಂದ ಕೂಡಿದೆ, ಬಲಿಷ್ಠವಾಗಿದೆ. ಆದರೆ ಇದರಿಂದಾಗಿ ಒಂದು ವರ್ಗ ಇಂಥ ಜನರನ್ನು ಭಕ್ತಿ ಹೆಸರಲ್ಲಿ ದುರ್ಬಳಕೆ ಮಾಡಿಕೊಂಡಿದ್ದರಿಂದ ಬಸವಣ್ಣನಂಥವರು ಈ ಭಕ್ತಿಯ ಹೆಸರಿನ ಡಂಬತನವನ್ನು ಬಯಲು ಮಾಡಿ ಪ್ರತಿಯೊಬ್ಬರಿಗೂ ತಿಳಿದು ಆಚರಿಸಬಹುದಾದ, ತಿಳುವಳಿಕೆ ಪ್ರಧಾನವಾದ, ಅದರಲ್ಲೂ ನಿತ್ಯ ಜೀವನದ ಅವಶ್ಯಕತೆಗಳಾದ ಕಾಯಕ ದಾಸೋಹಗಳಂಥ ತತ್ವ ಮೌಲ್ಯಗಳ ಮೂಲಕ ಭಕ್ತಿ ಅಂದರೆ ಅದು ಬೇರೆ ಯಾವ್ಯಾವುದೋ ರೀತಿಯ ಆಚರಣೆಯಲ್ಲ, ಅದು ಅರಿವು, ಆಚಾರ, ಕಾಯಕ, ದಾಸೋಹ, ವರ್ಗ, ವರ್ಣ, ಲಿಂಗರಹಿತವಾದ ತಿಳುವಳಿಕೆ ಎಂದೆಲ್ಲ ಅರ್ಥೈಸಿ ಇಡೀ ಮಾನವ ಕುಲದ ಚರಿತ್ರೆಯಲ್ಲಿ ಭಕ್ತಿಯ ಕುರಿತಾಗಿ ಹೀಗೆ ಸರಳವಾದ, ಮಾನವೀಯವಾದ, ಯಾರಾದರೂ ದೇವನಲ್ಲಿ ಬೆರೆಯಬಹುದಾದ ರೀತಿಯಲ್ಲಿ ಈ ಭಕ್ತಿಯನ್ನು ಅರ್ಥೈಸಿ ಆಚರಿಸಿ ಬಸವಣ್ಣನವರು ಇಂದಿಗೂ ಮಾದರಿಯಾದರು ಎಂಬುದನ್ನು ನಾವಿಲ್ಲಿ ಅರಿಯಬಹುದಾಗಿದೆ.
1: ಡಾಕ್ಟರ್ ಕೆ ಶಶಿಕಾಂತ್ ಅವರಿಂದ ಚಿಂತನವನ್ನು ಕೇಳಿದರೆ, ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಚಿಂತನಾ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.
2: ಸ್ಟುಡಿಯೋ ಸಮಯ 6:35.08 ಇದು ಆಕಾಶವಾಣಿ ಹಾಸನ ಎಫ್ಎಂ. ಈಗ ಭಾವಗೀತೆಗಳು ಆರಂಭದಲ್ಲಿ ಕೇಳಿ. ಗೋಪಾಲಕೃಷ್ಣ ಅಡಿಗ ಅವರ ಭಾವರಚನೆಯನ್ನು ಹಾಡಿದ್ದಾರೆ ಚಂದ್ರಶೇಖರ ಕದಿಲಾಯ. ಅಮೃತವಾಹಿನಿಯೊಂದು ಹರಿಯುತ್ತಿದೆ, ಮಾನವನ ಎದೆಯಿಂದಲೆದೆದೆ ಸತತ.

ಭಾವಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ, ಹೇಳುನಲ್ಲ ಎಲ್ಲಿ ಹೊರಟೆ ಮನವೇ ಮಸಣವಾಗಿದೆ. ಎಂಎನ್ ವ್ಯಾಸರಾವ್ ಅವರ ಈ ಭಾವಗೀತೆಯನ್ನು ಹಾಡಿದ್ದಾರೆ ಕೆಎಸ್ ಅಮೂಲ್ಯ ಶಾಸ್ತ್ರಿ.

0: ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಸಮಯ ಸರಿಯಾಗಿ 6:45:18 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಹಾಸನ ಕೇಳಿ ಕಾರ್ಯಕ್ರಮ ರೈತರಿಗೆ ಸಲಹೆ.
2: 2026-27 ಸಾಲಿನ ಮುಂಗಾರು ಹಂಗಾಮಿಗೆ ಬಿತ್ತನೆಯ ಆಲೂಗೆಡ್ಡೆ ಮಾರಾಟವನ್ನ ಈಗಾಗಲೇ ಪ್ರಾರಂಭವನ್ನ ಮಾಡಲಾಗಿದೆ. ಜಿಲ್ಲಾ ಸಲಹಾ ಸಮಿತಿ ಸಭೆಯಲ್ಲಿ ಜಿಲ್ಲಾ ಆಡಳಿತ ಆಲೂಗೆಡ್ಡೆ ಬಿತ್ತನೆ ಬೀಜಕ್ಕೆ ಬೆಲೆಯನ್ನ ನಿಗದಿಯನ್ನ ಮಾಡಿದೆ. ಬಿತ್ತನೆಗೆ ಬಳಕೆ ಮಾಡತಕ್ಕಂತಹ ಕುಫ್ರಿ ಜ್ಯೋತಿ ತಳಿಯ 1 ಕ್ವಿಂಟಾಲ್ ಬಿತ್ತನೆಗೆ 1,200 ರೂಪಾಯಿಗಳನ್ನು ನಿಗದಿ ಮಾಡಲಾಗಿದೆ. ಬಿತ್ತನೆ ಆಲೂಗೆಡ್ಡೆಯ ಅನಧಿಕೃತ ಮಾರಾಟವನ್ನು ನಿರ್ಬಂಧಿಸಿ

0: ಸುವ ಸಲುವಾಗಿ, ಉತ್ತಮ ಗುಣಮಟ್ಟವನ್ನು ಕಾಪಾಡಿಕೊಳ್ಳುವ ಸಲುವಾಗಿ ಹಾಗೂ ಸಮಸ್ಯೆಗಳನ್ನು ಬಗೆಹರಿಸುವ ಕಾರಣದಿಂದಾಗಿ ತಾಲೂಕು ಮಟ್ಟದಲ್ಲಿ ತೋಟಗಾರಿಕೆ ಮತ್ತು ಕಂದಾಯ ಇಲಾಖೆಯ ಅಧಿಕಾರಿಗಳನ್ನು ಒಳಗೊಂಡ ತಾಲೂಕು ಜಾಗೃತಿ ಸಮಿತಿಯನ್ನು ರಚನೆಯನ್ನು ಮಾಡಲಾಗಿದೆ. ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ನೋಂದಣಿಯಾಗಿರದ ಆಲೂಗಡ್ಡೆ ವರ್ತಕರು, ದಲ್ಲಾಳಿಗಳು, ಮಾರಾಟಗಾರರು ತಮ್ಮ ತಾಲೂಕಿನ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ಆಲೂಗಡ್ಡೆ ಮಾರಾಟವನ್ನು ಮಾಡ್ತಾ ಇರುವಂಥದ್ದು ಗಮನಕ್ಕೆ ಬಂದರೆ ಕೂಡಲೇ ತಾಲೂಕು ಜಾಗೃತಿ ಸಮಿತಿಗೆ ಮಾಹಿತಿಯನ್ನು ನೀಡಬಹುದು. ಬಿತ್ತನೆಗೆ ಬಳಸುವ ಆಲೂಗಡ್ಡೆಯ ಕೆಲವು ಲಾಟುಗಳಲ್ಲಿ ನಂಜಾಣ ಸೋಂಕು ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಈ ಲಾಟುಗಳಿಂದ ಬಿತ್ತನೆ ಉದ್ದೇಶಕ್ಕೆ ಆಲೂಗಡ್ಡೆ ಮಾರಾಟ ಮಾಡದಂತೆ ವರ್ತಕರಿಗೆ ನಿರ್ಬಂಧವನ್ನು ಹೇರಲಾಗಿದ್ದು, ಇದಾಗಿಯೂ ಯಾವ ವರ್ತಕರಾದರೂ ಸದರಿ ನಂಜಾಣು ಸೋಂಕಿತ ಲಾಟ್ಗಳ ಆಲೂಗಡ್ಡೆಯನ್ನು ಮಾರಾಟವನ್ನು ಮಾಡ್ತಾ ಇದ್ದರೆ ಕೂಡಲೇ ಈ ವಿಚಾರವನ್ನು ಕೂಡ ಸಮಿತಿಯ ಗಮನಕ್ಕೆ ತರಬಹುದು. ಬಿತ್ತನೆ ಆಲೂಗಡ್ಡೆಯನ್ನು ಖರೀದಿ ಮಾಡತಕ್ಕಂಥ ರೈತರಿಗೆ ಸ್ಥಳದಲ್ಲಿಯೇ ತಾಂತ್ರಿಕ ಮಾಹಿತಿ ನೀಡುವ ಸಲುವಾಗಿ ಹಾಸನದ ಕೃಷಿ ಉತ್ಪನ್ನ ಮಾರುಕಟ್ಟೆ ಪ್ರಾಂಗಣದಲ್ಲಿ ಆಲೂಗಡ್ಡೆ ಮಾಹಿತಿ ಕೇಂದ್ರವನ್ನು ಪ್ರಾರಂಭವನ್ನು ಮಾಡಲಾಗಿದ್ದು, ಕೃಷಿಕರು ಇದರ ಸದ್ಬಳಕೆಯನ್ನು ಮಾಡಿಕೊಳ್ಳಬಹುದು. ರೈತ ಬಾಂಧವರೇ, ಗಮನಿಸಿ, ಆಲೂಗಡ್ಡೆ ನಮ್ಮ ಹಾಸನ ಜಿಲ್ಲೆಯ ಪ್ರಮುಖವಾದಂತಹ ವಾಣಿಜ್ಯ ಬೆಳೆಯಾಗಿದ್ದು, ಇತ್ತೀಚಿನ ವರ್ಷಗಳಲ್ಲಿ ಮತ್ತೆ ಕಳೆದ ವೈಭವವನ್ನು ಮೈಗೂಡಿಸಿಕೊಳ್ಳುವ ನಿಟ್ಟಿನಲ್ಲಿ ಕೆಲಸಗಳು ಸಾಗ್ತಾ ಇದ್ದಾವೆ. ಈ ಸಾಲಿನ ಮುಂಗಾರು ಹಂಗಾಮಿನ ಬಿತ್ತನೆ ಆಲೂಗಡ್ಡೆಗೆ 1,200 ರೂಪಾಯಿಗಳನ್ನು ಪ್ರತಿ ಕ್ವಿಂಟಾಲಿಗೆ ನಿಗದಿಯನ್ನು ಮಾಡಲಾಗಿದ್ದು, ಜಿಲ್ಲಾ ಆಡಳಿತ ನಿಗದಿ ಮಾಡಿರುವ ದರವನ್ನು ಮಾತ್ರ ನೀಡಿ ಅಧಿಕೃತ ಮಾರಾಟಗಾರರಿಂದ ಬಿತ್ತನೆ ಬೀಜಗಳನ್ನು ಖರೀದಿಯನ್ನು ಮಾಡಿ ಬಿತ್ತನೆಯನ್ನು ಮಾಡಿಕೊಳ್ಳಬೇಕು. ಬಿತ್ತನೆ ಆಲೂಗಡ್ಡೆಯನ್ನು ಖರೀದಿಯನ್ನು ಮಾಡುವಂತಹ ಸಂದರ್ಭದಲ್ಲಿ ರೈತರು ಖರೀದಿ ಬಿಲ್ಲಿನಲ್ಲಿ ಕಡ್ಡಾಯವಾಗಿ ಉತ್ತಮ ಗುಣಮಟ್ಟದ ಬಿತ್ತನೆ ಆಲೂಗಡ್ಡೆ ಎಂದು ಹಾಗೂ ಬಿತ್ತನೆಗಡ್ಡೆಯನ್ನು ಉತ್ಪಾದಿಸಿದ ಸ್ಥಳ, ತಳಿ, ಟ್ರೇಡ್ಮಾರ್ಕ್ ಇತ್ಯಾದಿಗಳನ್ನು ನಮೂದಿಸಿರುವುದನ್ನು ಖಾತರಿ ಮಾಡಿಕೊಳ್ಳಬೇಕು. ಆಲೂಗಡ್ಡೆ ಖರೀದಿಸಿದ ನಂತರ ರೈತರು ಗಡ್ಡೆಗಳನ್ನು ಕನಿಷ್ಠ 10-15 ದಿವಸಗಳವರೆಗೆ ನೆರಳಿನಲ್ಲಿ ಹರಡಿ ಹದಗೊಳಿಸಬೇಕು. ಬಿತ್ತನೆಗೆ 24 ಗಂಟೆಗಳ ಮುಂಚಿತವಾಗಿ ಗಡ್ಡೆಗಳಿಗೆ ಬೀಜೋಪಚಾರವನ್ನು ಮಾಡಿ ನೆರಳಿನಲ್ಲಿ ಹರಡಿ ನಂತರ ಬಿತ್ತನೆಯನ್ನು ಮಾಡಬೇಕು. ಬಿತ್ತನೆಗೆ 10-15 ದಿವಸಗಳ ಮುಂಚಿತವಾಗಿ ಭೂಮಿ ಸಿದ್ಧತೆಯನ್ನು ಮಾಡಿಕೊಂಡು ಕೊಟ್ಟಿಗೆ ಗೊಬ್ಬರ, ಜೈವಿಕ ಗೊಬ್ಬರಗಳನ್ನು ಭೂಮಿಗೆ ಸೇರಿಸಿ ಹದವಾದ 3-4 ಮಳೆಗಳು ಆದ ನಂತರ ಭೂಮಿಯ ತಾಪಮಾನ ಕಡಿಮೆಯಾದ ನಂತರ ಬಿತ್ತನೆಯನ್ನು ಮಾಡಬೇಕು.
1: ಇದುವರೆಗೆ ಕಾರ್ಯಕ್ರಮ ರೈತರಿಗೆ ಸಲಹೆ ಮೂಡಿಬಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್.

ಕೇಳುಗರೆ, ಈಗ ಕೇಳೋಣ ಒಂದು ಭಾವಗೀತೆ. ಸಂಗಡಿಗರೊಂದಿಗೆ ಶಿವಮೊಗ್ಗ ಸುಬ್ಬಣ್ಣ ಅವರು ಹಾಡಿರುವ ಕುವೆಂಪು ಅವರ ರಚನೆ. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವಾ.

ಇದುವರೆಗೆ ಸಂಗಡಿಗರೊಂದಿಗೆ ಶಿವಮೊಗ್ಗ ಸುಬ್ಬಣ್ಣ ಅವರು ಹಾಡಿದ ಭಾವಗೀತೆಯನ್ನು ಕೇಳಿದಿರಿ. ಆಕಾಶವಾಣಿ ಹಾಸನ, ಸಮಯ 6:55 ಆಗುತ್ತಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ನಿತ್ಯ ವಾಕಿಂಗ್ ಮಾಡಿ. ಇದು ರೋಗದಿಂದ ನಮ್ಮನ್ನು ದೂರವಿಡುತ್ತದೆ, ಸದೃಢ ಆರೋಗ್ಯ ನೀಡುತ್ತದೆ.
1: ಮೂಳೆಗಳ ಕೋಶ ಬೆಳವಣಿಗೆ ಹೊಂದಲು, ಶಕ್ತಿಯುತವಾಗಲು ನಿತ್ಯದ ನಡಿಗೆ ಅತ್ಯುಪಯುಕ್ತ.
0: ಕೀಲುಗಳ ಸವಕಳಿ ಕಡಿಮೆಯಾಗಬೇಕೆ, ಮೂಳೆಗಳು ಶಕ್ತಿಯುತವಾಗಬೇಕೆ? ಪ್ರತಿನಿತ್ಯ ನಡೆಯಿರಿ, ಆರೋಗ್ಯ ವೃದ್ಧಿಸಿಕೊಳ್ಳಿ.

ಕೇಳುಗರೆ ಗಮನಿಸಿ, ಈ ಮಧ್ಯಾಹ್ನ 12:05 ಪ್ರಸಾರವಾಗುವ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಭಾಷಣ ಅರುಣಾ ಶ್ರೀನಿವಾಸ್ ಅವರಿಂದ. ವಿಷಯ ಕಷ್ಟದ ಬಾಗಿಲಿಗೆ ನಗುವಿನ ತೋರಣ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಈ ಮಧ್ಯಾಹ್ನ 12:35 ಪ್ರಸಾರವಾಗುವ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಆಯುರ್ವೇದ ಅಂದು ಇಂದು ಡಾ ಸಿ ಎ ಕಿಶೋರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. 3 ವರ್ಷಗಳ ಸಾಧನೆಯೇ ನಮ್ಮ ಬದ್ಧತೆ. ದಲಿತರು ಬಡವರ ಅಭಿವೃದ್ಧಿಗೆ ಸರ್ಕಾರ ಬದ್ಧ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುನರುಚ್ಚಾರ. ಸಾರಿಗೆ ಸಂಘಟನೆಗಳು ಇಂದು ಕರೆ ನೀಡಿದ್ದ ಮುಷ್ಕರಕ್ಕೆ ಹೈಕೋರ್ಟ್ ತಡೆ. ಸಾರಿಗೆ ಒಕ್ಕೂಟಗಳೊಂದಿಗೆ ಚರ್ಚೆ ನಡೆಸುವಂತೆ ಸರ್ಕಾರಕ್ಕೆ ಸಲಹೆ. ರಾಜ್ಯದಲ್ಲಿ ಸ್ಥಗಿತಗೊಂಡ ಅಭಿವೃದ್ಧಿ, ಮುಖ್ಯಮಂತ್ರಿ ಅಧಿಕಾರ ಭದ್ರತೆಗಾಗಿ ಗುದ್ದಾಟ, ವಿಧಾನ ಪರಿಷತ್ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಆರೋಪ. ರಾಜ್ಯಾದ್ಯಂತ ಜೂನ್ 28ರಂದು ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ, ಅಪರ ಮುಖ್ಯ ಕಾರ್ಯದರ್ಶಿ ಉಮಾ ಮಹಾದೇವನ್ ಮಾಹಿತಿ. ಈಗ ವಾರ್ತೆಗಳ ವಿವರ. 3 ವರ್ಷಗಳ ಸಾಧನೆಯೇ ನಮ್ಮ ಬದ್ಧತೆ. ಬಡವರು, ದಲಿತರು, ಮಹಿಳೆಯರ ಅಭಿವೃದ್ಧಿಗೆ ಸರ್ಕಾರ ಬದ್ಧ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುನರುಚ್ಚರಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ನಮ್ಮ ಸರ್ಕಾರ ಯಶಸ್ವಿಯಾಗಿ 3 ವರ್ಷಗಳನ್ನು ಪೂರೈಸುತ್ತಿರುವ ಹಿನ್ನೆಲೆ ಕಲ್ಪತರನಾಡು ತುಮಕೂರಿನಲ್ಲಿ ನಡೆದ 3 ವರ್ಷಗಳ ಸಾಧನಾ ಸಮರ್ಪಣಾ ಸಮಾವೇಶದಲ್ಲಿ ಸುಮಾರು 1.52 ಲಕ್ಷ ಫಲಾನುಭವಿಗಳಿಗೆ ಹಕ್ಕುಪತ್ರಗಳನ್ನು ವಿತರಿಸಿದ್ದೇವೆ. ಈ ಮೂಲಕ ಕಾಲಾನುಕಾಲದಿಂದ ಅತಂತ್ರದಲ್ಲಿ ಬದುಕುತ್ತಿದ್ದ ಕುಟುಂಬಗಳ ಸೂರಿಗೆ ದಾಖಲೆಗಳ ಗ್ಯಾರಂಟಿ ಒದಗಿಸಿದ್ದೇವೆ ಎಂದರು. ಇದಲ್ಲದೆ ತುಮಕೂರು ಜಿಲ್ಲಾ ವ್ಯಾಪ್ತಿಯ 682 ಕೋಟಿ ಮೊತ್ತದ ಬೃಹತ್ ಅಭಿವೃದ್ಧಿ ಕಾರ್ಯಗಳಿಗೆ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಲಾಗಿದೆ. ವಿವಿಧ ಇಲಾಖೆಗಳ ಫಲಾನುಭವಿಗಳಿಗೆ ನೇಮಕಾತಿ ಪತ್ರ ಸೇರಿದಂತೆ ಹಲವು ಸವಲತ್ತುಗಳನ್ನು ವಿತರಿಸಿದ್ದೇವೆ. ಇದು ಸರ್ಕಾರದ ಬದ್ಧತೆಗೆ ಸಾಕ್ಷಿ ಎಂದು ಮುಖ್ಯಮಂತ್ರಿ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಅಸಹಕಾರದ ಮಧ್ಯೆಯೂ ರಾಜ್ಯ ಸರ್ಕಾರ ಅಪೂರ್ವ ಸಾಧನೆ ಮಾಡುತ್ತಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ತುಮಕೂರಿನ ಸರ್ಕಾರಿ ಕಾಲೇಜು ಮೈದಾನದಲ್ಲಿ ನಡೆದ ರಾಜ್ಯ ಸರ್ಕಾರದ 3ನೇ ವರ್ಷದ ಸಾಧನಾ ಸಮಾವೇಶ ಮತ್ತು 1.52 ಲಕ್ಷ ಮಂದಿಗೆ ಕಂದಾಯ ಇಲಾಖೆಯಿಂದ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳಿಗಾಗಿ 60,000 ಕೋಟಿಯಷ್ಟು ಹಣ ಬಳಸುತ್ತಿದ್ದೇವೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದಲೇ ವರ್ಷಕ್ಕೆ 28,000 ಕೋಟಿ ಹಣ ಖರ್ಚು ಮಾಡುತ್ತಿದ್ದೇವೆ. ಇದರಿಂದ ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಿದ್ದಾರೆ ಎಂದರು. ತುಮಕೂರು ಜಿಲ್ಲೆಯಲ್ಲಿ ಒಂದೇ ದಿನ 600 ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರಿಗೆ ನೇಮಕಾತಿ ಪತ್ರ ಕೊಡಲಾಗಿದ್ದು, ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮಟ್ಟಿಗೆ ದಾಖಲೆ ಎಂದು ಸಚಿವರು ಹೇಳಿದರು. ಮಹಿಳೆಯರ ಮೇಲಿನ ದೌರ್ಜನ್ಯ, ಕಿರುಕುಳ ಹಾಗೂ ಸೈಬರ್ ಅಪರಾಧ ಪ್ರಕರಣಗಳಿಗೆ ತ್ವರಿತ ಸ್ಪಂದನೆ ನೀಡುವುದು ಪೊಲೀಸ್ ಇಲಾಖೆಯ ಮೊದಲ ಆದ್ಯತೆಯಾಗಬೇಕು ಎಂದು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ಹೇಳಿದ್ದಾರೆ. ಧಾರವಾಡ ಮಹಿಳಾ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಅಲ್ಲಿನ ಕಾರ್ಯವೈಖರಿ, ಮೂಲಸೌಕರ್ಯಗಳು ಹಾಗೂ ಮಹಿಳೆಯರಿಗೆ ನೀಡಲಾಗುತ್ತಿರುವ ಸೇವೆಗಳ ಕುರಿತು ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಮಹಿಳೆಯರು ಯಾವುದೇ ರೀತಿಯ ಅನ್ಯಾಯ, ಶೋಷಣೆ ಅಥವಾ ಕಿರುಕುಳಕ್ಕೆ ಒಳಗಾದಾಗ ಭಯಪಡದೆ ಮುಂದೆ ಬಂದು ದೂರು ನೀಡಬೇಕು. ಮಹಿಳಾ ಪೊಲೀಸ್ ಠಾಣೆಗಳು ಮಹಿಳೆಯರಿಗೆ ಸುರಕ್ಷತೆ ಹಾಗೂ ಆತ್ಮವಿಶ್ವಾಸ ತುಂಬುವ ಕೇಂದ್ರಗಳಾಗಬೇಕು. ಪೊಲೀಸ್ ಸಿಬ್ಬಂದಿ ಮಹಿಳೆಯರೊಂದಿಗೆ ವಿನಯ ಹಾಗೂ ಮಾನವೀಯತೆಯಿಂದ ವರ್ತಿಸಬೇಕು. ಮಹಿಳೆಯರ ಸುರಕ್ಷತೆ ಮತ್ತು ಗೌರವ ಕಾಪಾಡುವಲ್ಲಿ ಎಲ್ಲ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದು ಅವರು ನಿರ್ದೇಶನ ನೀಡಿದರು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಾರಿಗೆ ಸಂಘಟನೆಗಳು ಇಂದು ಕರೆ ನೀಡಿದ್ದ ಮುಷ್ಕರಕ್ಕೆ ಹೈಕೋರ್ಟ್ ತಡೆ ನೀಡಿದೆ. ಈ ಕುರಿತು ಸಲ್ಲಿಕೆಯಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್ ಮತ್ತು ನ್ಯಾಯಮೂರ್ತಿ ಕೆ ಮನ್ಮಧರಾವ್ ಅವರನ್ನೊಳಗೊಂಡ ವಿಭಾಗೀಯ ಪೀಠ ಈ ಆದೇಶ ಹೊರಡಿಸಿದ್ದು, ಮುಷ್ಕರ ನಡೆಸದಂತೆ ಸಾರಿಗೆ ನೌಕರರಿಗೆ ಸೂಚಿಸಿದೆ. ಸಮಸ್ಯೆಗಳನ್ನು ಸೌಹಾರ್ದಯುತವಾಗಿ ಪರಿಹರಿಸಲು ಸಾರಿಗೆ ಒಕ್ಕೂಟಗಳೊಂದಿಗೆ ಚರ್ಚೆ ನಡೆಸುವಂತೆ ಸರ್ಕಾರಕ್ಕೆ ಸಲಹೆ ನೀಡಿರುವ ನ್ಯಾಯಪೀಠ ರಾಜ್ಯ ಸರ್ಕಾರ ಮತ್ತು ಸಾರಿಗೆ ಸಂಘಟನೆಗಳಿಗೆ ನೋಟಿಸ್ ಜಾರಿಗೊಳಿಸಿದೆ. ರಾಜ್ಯದಲ್ಲಿ ಅಭಿವೃದ್ಧಿ ಸ್ಥಗಿತಗೊಂಡಿದ್ದು, ಮುಖ್ಯಮಂತ್ರಿ ಅಧಿಕಾರ ಭದ್ರತೆಗಾಗಿ ಸರ್ಕಾರ ಗುದ್ದಾಟದಲ್ಲಿ ಮಗ್ನವಾಗಿದೆ ಎಂದು ವಿಧಾನ ಪರಿಷತ್ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಆರೋಪಿಸಿದ್ದಾರೆ. ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಒಂದೆಡೆ ಕುಡಿಯುವ ನೀರಿನ ಬವಣೆ ಉಲ್ಬಣಗೊಂಡಿದ್ದರೆ ಇನ್ನೊಂದೆಡೆ ಅಕಾಲಿಕ ಮಳೆಯಿಂದಾಗಿ ರೈತರು, ಸಾರ್ವಜನಿಕರು ತೊಂದರೆ ಅನುಭವಿಸುತ್ತಿದ್ದಾರೆ. ರಾಜ್ಯದ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಬಗ್ಗೆ ಗಮನ ಹರಿಸುತ್ತಿಲ್ಲ. ಶಾಸಕರಿಗೆ ಸೂಕ್ತ ಅನುದಾನ ನೀಡದ ಕಾರಣ ಆಯಾ ಕ್ಷೇತ್ರಗಳ ಅಭಿವೃದ್ಧಿ ಕೆಲಸಗಳು, ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದಕ್ಕೆ ಸಾಧ್ಯವಾಗಿಲ್ಲ ಎಂದರು. ಸುಮಾರು 5,000 ಶಾಲಾ ಕಟ್ಟಡಗಳು ಬಿದ್ದು ಹೋಗುವ ಹಂತದಲ್ಲಿವೆ. ರಸ್ತೆಗಳ ದುರಸ್ತಿ ಸಾಧ್ಯವಾಗದೆ ಗುಂಡಿಗಳು ವಿಜೃಂಭಿಸುತ್ತಿವೆ. ಬೆಂಗಳೂರಿನಲ್ಲಿ ಕೈಗಾರಿಕೆಗಳ ಸ್ಥಾಪನೆಗೆ ಸೂಕ್ತ ಸೌಲಭ್ಯ ಒದಗಿಸದ ಕಾರಣ ಉದ್ಯಮಿಗಳು ಅನ್ಯ ರಾಜ್ಯದತ್ತ ಸಾಗುತ್ತಿದ್ದಾರೆ ಎಂದು ರವಿಕುಮಾರ್ ಟೀಕಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೃಷಿ ಕ್ಷೇತ್ರದಲ್ಲಿನ ಸಂಶೋಧನೆ, ಅಧ್ಯಯನ ಮತ್ತು ತನಿಖೆಗಳು ರೈತರಿಗೆ ನೇರವಾಗಿ ತಲುಪುವಂತೆ ಮತ್ತು ಅವರಿಗೆ ಅವುಗಳ ಪ್ರಯೋಜನಗಳನ್ನು ತಕ್ಷಣವೇ ದೊರೆಯುವಂತೆ ನೋಡಿಕೊಳ್ಳುವ ಉದ್ದೇಶದಿಂದ June 1 to June 15 ಕೃಷಿ ಉಳಿಸಿ ಅಭಿಯಾನ ನಡೆಸಲಾಗುತ್ತಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಭುವನೇಶ್ವರದಲ್ಲಿ ನಡೆದ ಪೂರ್ವ ಪ್ರಾದೇಶಿಕ ಕೃಷಿ ಸಮ್ಮೇಳನದಲ್ಲಿ ಮಾತನಾಡಿದ ಅವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೃಷಿಗೆ ಸಂಬಂಧಿಸಿದಂತೆ ಆಹಾರ ಭದ್ರತೆ ಖಚಿತಪಡಿಸುವುದು, ಪೌಷ್ಟಿಕ ಆಹಾರ ಒದಗಿಸುವುದು ಮತ್ತು ರೈತರ ಆದಾಯವನ್ನು ಹೆಚ್ಚಿಸುವ 3 ಪ್ರಮುಖ ಆಶಯಗಳನ್ನು ಅಭಿಯಾನ ಹೊಂದಿದೆ ಎಂದರು. ದೇಶದಲ್ಲಿ ಆಹಾರ ಕ್ಷೇತ್ರದಲ್ಲಿ ಸಮಸ್ಯೆ ಹೆಚ್ಚಾಗುತ್ತಿದೆ. ಆದ್ದರಿಂದ ಭಾರತವು ಆಹಾರ ಕ್ಷೇತ್ರದಲ್ಲಿ ಆತ್ಮನಿರ್ಭರವಾಗಬೇಕಾದ ಅಗತ್ಯವಿದೆ ಎಂದ ಸಚಿವರು, ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ, ಇದಕ್ಕಾಗಿ ಹಲವಾರು ಯೋಜನೆಗಳನ್ನು ರೂಪಿಸಿದೆ ಎಂದು ಅವರು ಹೇಳಿದರು. ಭಾರತದಲ್ಲಿ ಗಿರಿಜನರ ಸಾಂಸ್ಕೃತಿಕ ಅಸ್ತಿತ್ವ ಮತ್ತು ಸಮುದಾಯ ಚೇತನದ ಪ್ರತೀಕವಾಗಿದ್ದ ಭಗವಾನ್ ಬಿರ್ಸಾ ಮುಂಡಾ ಅವರ 150ನೇ ಜಯಂತ್ಯುತ್ಸವದ ಹಿನ್ನೆಲೆ ಇದೇ 24ರಂದು ಹೊಸದಿಲ್ಲಿಯ ಕೆಂಪುಕೋಟೆ ಆವರಣದಲ್ಲಿ ಗಿರಿಜನರ ಸಾಂಸ್ಕೃತಿಕ ಸಮಾಗಮ ಆಯೋಜಿಸಲಾಗಿದೆ ಎಂದು ವನವಾಸಿ ಕಲ್ಯಾಣದ ರಾಜ್ಯ ಕಾರ್ಯದರ್ಶಿ ಶಾಂತಾರಾಮ್ ಸಿದ್ದಿ ತಿಳಿಸಿದ್ದಾರೆ. ಅಂದು ಹೊಸದಿಲ್ಲಿಯಲ್ಲಿ 5 ವಿಭಿನ್ನ ಸ್ಥಳಗಳಿಂದ ಶೋಭಾಯಾತ್ರೆ ನಡೆಯಲಿದೆ. 500 ಜಾತಿಗಳ 2.5 ಲಕ್ಷ ವನವಾಸಿಗರು ಗಿರಿಜನರು ಸಾಂಸ್ಕೃತಿಕ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದು, ಕರ್ನಾಟಕದಿಂದ 1,200 ಜನ ಹಾಗೂ ಧಾರವಾಡದಿಂದ 48 ಪ್ರತಿನಿಧಿಗಳು ಸಮಾವೇಶದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಎಂದು ಮಾಹಿತಿ ನೀಡಿದರು.
4: ಈ ವರ್ಷ ಇಡೀ ದೇಶದಲ್ಲಿ ಭಗವಾನ್ ಬಿರ್ಸಾ ಮುಂಡಾರವರು ಯಾರು ಗಿರಿಜನ ಸಮುದಾಯದಿಂದ ಬಹಳ ವರ್ಷಗಳ ಹಿಂದೆ ಮಹಾತ್ಮ ಗಾಂಧೀಜಿಯವರ ಹೋರಾಟಕ್ಕಿಂತನೂ ಮುಂಚೆ ಈ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸ್ವಯಂ ಭಾಗವಹಿಸಿದ್ರು. ಅವ್ರು ನಾವು ಭಗವಾನ್ ಅಂತಾನೆ ಕರಿತೀವಿ ಬಿರ್ಸಾ ಮುಂಡಾನವರನ್ನ. ಅವರು ಬಿಹಾರದವರು. ಅವರ 150ನೆಯ ಜಯಂತಿಯನ್ನ ದೇಶಾದ್ಯಂತ ಈ ಸಲ ಸರ್ಕಾರ ಮತ್ತು ಖಾಸಗಿ ಸಂಸ್ಥೆಗಳು ನಾವೆಲ್ಲ ಆಚರಣೆ ಮಾಡ್ತಾ ಇದೀವಿ. ಈ ಸಂದರ್ಭಕ್ಕೆ ನಾವು ಅವರ ಹೆಸರಿನಲ್ಲಿ ಮತ್ತು ಅವರಿಗೆ ಒಂದು ನಮನ ಸಲ್ಲಿಸುವ ರೂಪದಲ್ಲಿ ಒಂದು ದೊಡ್ಡ ಗಿರಿಜನ ಸಾಂಸ್ಕೃತಿಕ ಮಹಾಶೋಭಾಯಾತ್ರೆ ಮತ್ತು ಸಾಂಸ್ಕೃತಿಕ ಸಮ್ಮೇಳನವನ್ನು ದಿಲ್ಲಿನಲ್ಲಿ 24 May 2026 ನಡೆಸುವರಿದ್ದೇವೆ. ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಸುಮಾರು 2.5-3 ಲಕ್ಷದಷ್ಟು ಈ ಬುಡಕಟ್ಟು ಸಮುದಾಯದವರು ತಮ್ಮ ಸಾಂಸ್ಕೃತಿಕ ವೇಷಭೂಷಣದೊಂದಿಗೆ ಸೇರ್ತಾರೆ.
0: ಬರುವ June 28 ರಾಜ್ಯಾದ್ಯಂತ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ದಿನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಹಾಗೂ ಅಭಿವೃದ್ಧಿ ಆಯುಕ್ತೆ ಉಮಾ ಮಹದೇವನ್ ತಿಳಿಸಿದ್ದಾರೆ. ಲಸಿಕಾ ಅಭಿಯಾನ ಕುರಿತಂತೆ ವರ್ಚುವಲ್ ಮೂಲಕ ಸಭೆ ನಡೆಸಿ ಮಾತನಾಡಿದ ಅವರು, ರಾಜ್ಯದಲ್ಲಿನ 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ June 28 ಲಸಿಕೆ ಹಾಕಲಾಗುವುದು. ನಂತರದ 3 ದಿನಗಳ ಕಾಲ ಅಂದರೆ June 29, 30 ಹಾಗೂ July 1 ಮನೆ ಮನೆಗೆ ಭೇಟಿ ನೀಡಿ ಲಸಿಕೆ ಹಾಕಲಾಗುವುದು ಎಂದರು. ಲಸಿಕಾ ಕಾರ್ಯಕ್ರಮ ಅನುಷ್ಠಾನಗೊಳಿಸಲು ಪೂರ್ವ ಸಿದ್ದತೆ ಕೈಗೊಳ್ಳುವಂತೆ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನ ನೀಡಿದ ಅವರು, ಈ ಕುರಿತಂತೆ ಜಾಥಾ, ಭಿತ್ತಿಪತ್ರ, ರೇಡಿಯೋ ಜಿಂಗಲ್ಸ್ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಎಂದು ಸೂಚನೆ ನೀಡಿದರು. ಭಾರೀ ಚಂಡಮಾರುತ ಹಾಗೂ ಗಾಳಿ ಮಳೆಯ ಸಾಧ್ಯತೆ ಕುರಿತು ಹವಾಮಾನ ಇಲಾಖೆಯ ಮುನ್ಸೂಚನೆ ಹಾಗೂ ಮಳೆಗಾಲದ ಆರಂಭದ ಹಿನ್ನೆಲೆ ಉತ್ತರ ಕನ್ನಡ ಜಿಲ್ಲೆಯ ಕಡಲತೀರ ಹಾಗೂ ನದಿ ತೀರಗಳಲ್ಲಿ ಪ್ರವಾಸಿಗರಿಗೆ ಬೋಟಿಂಗ್, ಜಲಸಾಹಸ ಕ್ರೀಡೆ ಹಾಗೂ ಹೊನ್ನಾವರದ ಅಪ್ಸರಕೊಂಡ್ ಬೀಚ್ನಲ್ಲಿ ಪ್ರೀವೆಡ್ಡಿಂಗ್ ಸೆಟ್ ಅಳವಡಿಕೆಗಳನ್ನು ಸ್ಥಗಿತಗೊಳಿಸಿ ಉತ್ತರ ಕನ್ನಡ ರಿವರ್ ರಾಫ್ಟಿಂಗ್ ಮತ್ತು ಜಲಸಾಹಸ ಕ್ರೀಡೆ ನಿರ್ವಹಣೆ ಮತ್ತು ಮೇಲುಸ್ತುವಾರಿ ಸಮಿತಿ ಆದೇಶಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 3 ವರ್ಷಗಳ ಸಾಧನೆಯೇ ನಮ್ಮ ಬದ್ಧತೆ, ದಲಿತರು ಬಡವರ ಅಭಿವೃದ್ಧಿಗೆ ಸರ್ಕಾರ ಬದ್ಧ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುನರುಚ್ಚಾರ. ಸಾರಿಗೆ ಸಂಘಟನೆಗಳು ಇಂದು ಕರೆ ನೀಡಿದ್ದ ಮುಷ್ಕರಕ್ಕೆ ಹೈಕೋರ್ಟ್ ತಡೆ, ಸಾರಿಗೆ ಒಕ್ಕೂಟಗಳೊಂದಿಗೆ ಚರ್ಚೆ ನಡೆಸುವಂತೆ ಸರ್ಕಾರಕ್ಕೆ ಸಲಹೆ. ರಾಜ್ಯದಲ್ಲಿ ಸ್ಥಗಿತಗೊಂಡ ಅಭಿವೃದ್ಧಿ, ಮುಖ್ಯಮಂತ್ರಿ ಅಧಿಕಾರ ಭದ್ರತೆಗಾಗಿ ಗುದ್ದಾಟ, ವಿಧಾನ ಪರಿಷತ್ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಆರೋಪ. ರಾಜ್ಯಾದ್ಯಂತ ಜೂನ್ 28ರಂದು ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ, ಅಪರ ಮುಖ್ಯ ಕಾರ್ಯದರ್ಶಿ ಉಮಾ ಮಹದೇವನ್ ಮಾಹಿತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
5: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
6: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಶ್ರೋತೃಗಳೇ.
7: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
5: ಸರಣಿಯ ಮೊದಲ ಕಾರ್ಯಕ್ರಮದಲ್ಲಿ ಸಿಡ್ಯಾಕ್ನ ಕಾರ್ಯಚಟುವಟಿಕೆಗಳ ಬಗ್ಗೆ ತಿಳಿಸಿಕೊಡ್ತಾ ಇದ್ದಾರೆ ಬೆಂಗಳೂರು ಸಿಡ್ಯಾಕ್ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಡಾಕ್ಟರ್ SD ಸುದರ್ಶನ್ ಅವರು.
8: ನಮಸ್ಕಾರ ಕೇಳುಗರೆ. ಟೆಕ್ನಾಲಜಿ ಈಗ ದೂರ ಇರುವ ವಿಷಯ ಇಲ್ಲ. ಅದು ನಿಮ್ಮ ಫೋನ್ ಅಲ್ಲಿ ಇದೆ, ಬ್ಯಾಂಕ್ ಅಕೌಂಟ್ ಅಲ್ಲಿ ಇದೆ, ನಿಮ್ಮ ಹಾಸ್ಪಿಟಲ್ ಅಲ್ಲಿ ಇದೆಯೇ, ಹೆಲ್ತ್ ರೆಕಾರ್ಡ್ಸ್ ಒಳಗಡೆ ಇದೆಯೇ, ನಮ್ಮ ಮಕ್ಕಳ ಎಜುಕೇಶನ್ ಅಲ್ಲಿ ಇದೆಯೇ. ಸೊ ಡೈಲಿ ಲೈಫ್ ಅಲ್ಲಿ ಟೆಕ್ನಾಲಜಿ ಒಂದು ಅಂಗವಾಗಿದೆ. At the same time, we also got vaccines during COVID. We get forecast on a daily basis. We launch rockets. All of them require computing. For that, our regular computers are not good enough. We need computers that are hundreds and thousand times more powerful than that. And we call them supercomputers. Such computers are being developed in India by SIDAC. And we have been doing it since 1988. And these computers are so powerful that we are able to predict, for example, how much electricity is being generated and consumed, how do we balance it so that there is no power cut, there is no tripping because of demand supply inconsistency. Like this, there are many reasons why we need supercomputers. Today, artificial intelligence, people are talking about it. The AI requires lot of training, lot of inferencing engines. They need supercomputers. We are looking at new way of computing called quantum computing. Again, a different type of computing capability is needed. So all these computing technologies at scale in a very big way, they make supercomputing possible. And at SIDAC Bangalore, we work on various kind of supercomputers using technologies like traditional CPUs, GPUs for artificial intelligence and machine learning, QPUs for quantum computing. All of them are being done today by SIDAC at Bangalore with a number of academic, industry and professional collaborators. And it is a pleasure to share some of these details with all of you so that you can contribute in this journey of developing new capabilities, making our Bharata Desa Atmanirbhar and possibly the inspiring Vishwaguru which people will follow us, work with us, collaborate with us. We have today at Bangalore the world's largest chip design ಇನ್ಫ್ರಾಸ್ಟ್ರಕ್ಚರ್ ಕಾಲ್ಡ್ ಇಡಿಎ ಟೂಲ್ ಗ್ರಿಡ್ ದಟ್ ಈಸ್ ಯುಟಿಲೈಸ್ಡ್ ಬೈ ಮೋರ್ ದನ್ 400 ಇನ್ಸ್ಟಿಟ್ಯೂಷನ್ಸ್ ಇನ್ಕ್ಲೂಡಿಂಗ್ ಸ್ಟಾರ್ಟ್ಅಪ್ ಎಂಎಸ್ಎಂಇ ಟು ಡಿಸೈನ್ ವೇರಿಯಸ್ ಚಿಪ್ಸ್ ಟು ಟೇಕ್ ಇಂಡಿಯಾ ಫಾರ್ವರ್ಡ್. ಸಿಮಿಲರ್ಲಿ ವಿ ಆರ್ ಸೆಟ್ಟಿಂಗ್ ಅಪ್ ಎ 108 ಕ್ಯೂಬಿಟ್ ಕ್ವಾಂಟಮ್ ಕಂಪ್ಯೂಟರ್ ಅಟ್ ಬೆಂಗಳೂರು ಟು ಟೇಕ್ ಕ್ವಾಂಟಮ್ ಕಂಪ್ಯೂಟಿಂಗ್ ಟು ದ ನೆಕ್ಸ್ಟ್ ಲೆವೆಲ್ ಇನ್ ದ ಕಂಟ್ರಿ. ವಿ ಆರ್ ಸೆಟ್ಟಿಂಗ್ ಅಪ್ ಇಂಡಿಯಾಸ್ ಲಾರ್ಜೆಸ್ಟ್ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಡೇಟಾ ಸೆಂಟರ್ ಅಟ್ ಬೆಂಗಳೂರು. ಆಲ್ ದೀಸ್ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟ್ ಅಂಡ್ ಟೆಕ್ನಾಲಜಿ ನೀಡ್ ಪ್ರೊಟೆಕ್ಷನ್. ವಿ ಆಲ್ ನೋ ಸೈಬರ್ ಸೆಕ್ಯೂರಿಟಿ ಇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. So we strongly contribute to cyber security through awareness programs, through an infrastructure that we have today which provides certain internet enabling services like DNS. The cyber security is also critical for certain infrastructure like power, water, energy and similar critical infrastructure. So we have a cyber security capabilities available here at CEDAC Bangalore. We contribute to IoT, drone technologies and language technologies. We address domains like healthcare, automotive, energy, agriculture and many more. You will hear about each of them in coming episodes from experts who are working in these areas. All of this happen because of three pillars that we focus on. One pillar is what we call capability development, which means we develop new technologies which did not exist in the past. When we do capability development technology, the success depends on how it can be utilized. So for the usage, we have capacity building, which is human resource development. So we offer several courses, several training programs, so that whatever you develop new, there is no delay for people and students and scholars in getting training. And from these two, we identify specific technologies that can be put to common man use. We call them technology development. When you do the technology development stage, many a times we hand it over to the industry to take it to the market. In some cases, we ourselves do it as a platform. For example, you are all aware of e-Sanjeevani, which our Honorable Prime Minister mentions many a times. This platform was developed by CEDAC. Similarly, as I mentioned, the EDA tool grid for chip design is from CEDAC Bangalore, and that is serving the entire country, and it is becoming a role model for rest of the world for chip design, which make India self-sufficient in semiconductor industry. Our work in the area of language, particularly Kannada, along with Sanskrit and Hindi, has resulted in several software tools that are helping us in many projects, including Bhashini, where you can translate any Indian language to any Indian language. Each one can connect to CEDAC in one or the other ways. If you are in early stages of life where we have to learn, you are welcome to join any of our courses. But learning does not stop. Irrespective of the age, the position, we need to continuously learn. So CEDAC also has large number of online resources for continuous learning, for skilling, and they are all available on various websites which are online today. And the details will be provided for each of the topic as we go forward. And so one can continuously update yourself. So CEDAC, you can always use it as a resource, as a treasure box to learn what is happening, to understand technologies, to remain literate in the technology era. As we do capability building, which is the research and development, we are always looking for people with entrepreneurial mindsets, inquisitive mindset, to join us under various capacities in help us achieve the different goals that we have set in various technologies, from quantum to AI, IoT, chip design, cyber security, drone technologies and so on. At any point, we always have openings for you to apply. And if you find a synergy between your capability and our requirement, we'll be working together. If you are already working, having your own industry or an entrepreneur, we look for collaboration so that we can help you mature your technology with some of the latest things that can happen in research. We can bring it to you to make your solutions better. You can also take transfer of technology, as we call them. Some of the technology that we have, you can take it and make part of your solution as a collaborator. We can also do development if that is to be done for you. So whether it is collaboration for research and development or transfer of technology or human resource development, CEDAC Bangalore has all the wherewithals to work together with you. And just before we summarize, at CEDAC Bangalore, maybe few things that stand out to see why you should consider CEDAC Bangalore to collaborate with, to work with. This year, that is 2026, we'll be setting up India's largest supercomputing facility at Bangalore CEDAC. We'll have India's largest quantum computing facility. We already have unique and world's largest EDA tool grid. And we have indigenous flight controller that can be used for drone development. We have several IoT systems that can be used for IoT application development. Cyber security technologies, particularly in digital signatures, domain name security, and post-quantum cryptography, PQC, they are all already available for you to use. On the public welfare front, we also support through a certain software called eSadhya with special program for children with mild autism. So special schools can make use of the software that we have. We also have certain specific modules to improve the mental health even for a normal person called Manas. So there are much more that are available at CDAC Bengaluru. That is the reason we thought we should engage with the entire Kannada Rajya over a period to understand your requirements and to explain what we do through this program Tantragnana Taranga CDAC Jote. Very happy to be speaking to all of you. We are looking forward to your feedback and any questions which we will take it up and answer in subsequent episodes. Tantragnana Taranga CDAC Jote ee journeyalli namma jote serikolli. Dhanyavaadagalu.
5: ಸಿಡ್ಯಾಕ್ನ ಕಾರ್ಯಚಟುವಟಿಕೆಗಳ ಕುರಿತು ತಿಳಿಸಿದವರು ಬೆಂಗಳೂರು ಸಿಡ್ಯಾಕ್ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಡಾಕ್ಟರ್ ಎಸ್ ಡಿ ಸುದರ್ಶನ್ ಅವರು.
6: ಆತ್ಮೀಯ ಕೇಳುಗರೆ, ಬೆಂಗಳೂರು ಸಿಡ್ಯಾಕ್ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಡಾಕ್ಟರ್ ಎಸ್ ಡಿ ಸುದರ್ಶನ್ ಅವರ ಮಾತುಗಳನ್ನ ಕೇಳಿದ್ರಲ್ಲ. ಒಟ್ಟಾರೆ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ವಿಶ್ವದ ಅತಿದೊಡ್ಡ ಇಡಿಎ ಟೂಲ್ ಗ್ರಿಡ್ ಹಾಗೂ ಭಾರತದ ಅತಿದೊಡ್ಡ ಕ್ವಾಂಟಮ್ ಕಂಪ್ಯೂಟಿಂಗ್ ಸೌಲಭ್ಯವನ್ನ ಹೊಂದಿದೆ ಸಿಡ್ಯಾಕ್ ಬೆಂಗಳೂರು. ಈ ವರ್ಷ ಸಿಡ್ಯಾಕ್ ಬೆಂಗಳೂರಿನಲ್ಲಿ ಭಾರತದ ಅತಿದೊಡ್ಡ ಸೂಪರ್ ಕಂಪ್ಯೂಟಿಂಗ್ ಸೌಲಭ್ಯವನ್ನ ಸ್ಥಾಪಿಸಲಿದೆ. ಐಒಟಿ ಅಪ್ಲಿಕೇಶನ್ ಅಭಿವೃದ್ಧಿಗಾಗಿ ಬಳಸುವ ಹಲವಾರು ಐಒಟಿ ವ್ಯವಸ್ಥೆಯನ್ನ ಹೊಂದಿದೆ. ಈಗಾಗಲೇ ಸಾರ್ವಜನಿಕರ ಬಳಕೆಗೆ ಸೈಬರ್ ಸೆಕ್ಯೂರಿಟಿ ತಂತ್ರಜ್ಞಾನಗಳು, ಅದರಲ್ಲೂ ವಿಶೇಷವಾಗಿ ಡಿಜಿಟಲ್ ಸಿಗ್ನೇಚರ್ಗಳು, ಡೊಮೈನ್ ನೇಮ್ ಸೆಕ್ಯೂರಿಟಿ, ಪಿಕ್ಯೂಸಿ ಇವೆಲ್ಲವನ್ನ ನೀಡಿದೆ. ಸೌಮ್ಯ ಸ್ವಲೀನತೆ ಮಕ್ಕಳು, ವಿಶೇಷ ಚೇತನ ಮಕ್ಕಳಿಗಾಗಿ ಶಾಲೆಗಳಲ್ಲಿ ಬಳಸಬಹುದಾದ ಈ ಸಾಧ್ಯ ಸಾಫ್ಟ್ವೇರ್ ಅನ್ನು ಅಭಿವೃದ್ಧಿಪಡಿಸಿದೆ. ಅಷ್ಟೇ ಅಲ್ಲ, ಮಾನಸಿಕ ಆರೋಗ್ಯವನ್ನ ಉತ್ತಮಗೊಳಿಸೋದಿಕ್ಕೆ ಮಾನಸ್ ಎಂಬ ನಿರ್ದಿಷ್ಟ ಮಾಡ್ಯೂಲ್ಗಳನ್ನ ತಯಾರಿಸಿದೆ. ಹೀಗೆ ಇನ್ನೂ ಹಲವಾರು ಸೌಲಭ್ಯಗಳನ್ನ ಸಿಡ್ಯಾಕ್ ಬೆಂಗಳೂರು ನೀಡಲಿದೆ. ನಿಮ್ಮ ಅವಶ್ಯಕತೆಗಳನ್ನ ಅರ್ಥ ಮಾಡಿಕೊಳ್ಳಲು ಹಾಗೂ ಸಿಡ್ಯಾಕ್ ಸಂಸ್ಥೆಯ ಕಾರ್ಯಚಟುವಟಿಕೆಗಳು, ಆವಿಷ್ಕಾರಗಳು, ಹೊಸ ತಂತ್ರಜ್ಞಾನಗಳನ್ನ ನಿಮಗೆ ತಿಳಿಸೋದಿಕ್ಕೆ ನಿರ್ಧರಿಸಿ ಈ ಕಾರ್ಯಕ್ರಮ ಸರಣಿಯನ್ನ ನಿಮಗಾಗಿ ತಂದಿದೆ ಸಿಡ್ಯಾಕ್ ಬೆಂಗಳೂರು.
7: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಐಟಿ ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
5: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿ ಹಾಸನ ಎಫ್ಎಂ.
1: ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ತಣ್ಣೀರ್ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
1: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
3: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
1: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
3: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
1: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
3: ಲಿಡ್ಕರ್, ನಂಬಿಕೆ ನಿರಂತರ.
0: ಆತ್ಮೀಯ ಕೇಳುಗರೆ ಗಮನಿಸಿ, ಇಂದು ಬೆಳಗ್ಗೆ 8:30 ರೇಡಿಯೋ ಡಾಕ್ಟರ್ ಗೊರಕೆ ಅಥವಾ ಸ್ಲೀಪ್ ಆಪ್ನಿಯಾ ಕುರಿತು ಮಾಹಿತಿ ಕೇಳಲಿದ್ದೀರಿ. ಭಾಗವಹಿಸುತ್ತಾರೆ ಶ್ವಾಸಕೋಶ ತಜ್ಞರಾದ ಡಾಕ್ಟರ್ ಚಿರಾಗ್ ಕೇಸಿ, ಇವರೊಂದಿಗೆ ಸುಜಾತ ಎಫ್ ತಳವಾರ್. ಇಂದು ಬೆಳಗ್ಗೆ 9:00 ಬಣ್ಣದ ಬುಗುರಿ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಬಹುದು. 10:00 ಹೇಮಕೂಟ ನೇರ ಫೋನ್ ಇನ್ ಕಾರ್ಯಕ್ರಮ ಮೂಡಿಬರಲಿದೆ. ಇಂದಿನ ಹೇಮಕೂಟದ ವಿಷಯ ಸೋಷಿಯಲ್ ಮೀಡಿಯಾಗಳ ಸದ್ಬಳಕೆ ಹೇಗೆ. ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಲು ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ: 24628 ಮತ್ತೊಂದು ಸಂಖ್ಯೆ 258258258. ಎಸ್ಟಿಡಿ ಕ್ರಮಾಂಕ 08172. ಇಂದಿನ ಹೇಮಕೂಟದ ವಿಷಯ ಸೋಷಿಯಲ್ ಮೀಡಿಯಾಗಳ ಸದ್ಬಳಕೆ ಹೇಗೆ. 10:30 ಒಂದೇ ಬಳ್ಳಿಯ ಹೂಗಳು ಬ್ಯಾಕ್ ಟು ಬ್ಯಾಕ್ ಒಂದೇ ಚಿತ್ರದ ಹಾಡುಗಳನ್ನು ಕೇಳಬಹುದು. 11:00 ಫುಲ್ವಾರಿ ಗೀತೋಂಕಾ ಆಂಗನ್ ಹಿಂದಿ ಚಿತ್ರಗೀತೆಗಳನ್ನು ಆಲಿಸಬಹುದು. ಇಂದು ಬೆಳಗ್ಗೆ 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಕ್ಕರೈ ಶುಭಲಕ್ಷ್ಮಿ ಅವರ ಹಾಡುಗಾರಿಕೆ ಕೇಳಲಿದ್ದೀರಿ.

ಆತ್ಮೀಯ ಕೇಳುಗರೆ ಗಮನಿಸಿ, ಇಂದು ಬೆಳಗ್ಗೆ 10 ಗಂಟೆಗೆ ಹೇಮಕೂಟ ನೇರ ಫೋನ್ ಇನ್ ಕಾರ್ಯಕ್ರಮ ಮೂಡಿಬರಲಿದೆ. ಇಂದಿನ ಹೇಮಕೂಟದ ವಿಷಯ ಸೋಷಿಯಲ್ ಮೀಡಿಯಾಗಳ ಸದ್ಬಳಕೆ ಹೇಗೆ. ಈ ಕಾರ್ಯಕ್ರಮದಲ್ಲಿ ಈ ವಿಷಯವನ್ನು ಕುರಿತಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ನಮ್ಮ ದೂರವಾಣಿ ಸಂಖ್ಯೆ 2462289, ಮತ್ತೊಂದು ಸಂಖ್ಯೆ 2452258, ಎಸ್ಟಿಡಿ ಕ್ರಮಾಂಕ 0817. ಇಂದಿನ ಹೇಮಕೂಟದ ವಿಷಯ ಸೋಷಿಯಲ್ ಮೀಡಿಯಾಗಳ ಸದ್ಬಳಕೆ ಹೇಗೆ.

ಹನಿ ಹನಿ ನೀರಿಗೂ ಬೆಲೆ ಇದೆ. ನೀರನ್ನು ಮಿತವಾಗಿ ಬಳಸಿ ಜೀವ ಸಂಕುಲಗಳ ಉಳಿವಿಗೆ ನೆರವಾಗಿ. ನೀರನ್ನು ವ್ಯರ್ಥ ಪೋಲು ಮಾಡದಿರಿ, ಬಾಯಾರಿದ ಜೀವಗಳ ದಾಹ ನೀಗಿಸಿರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಪಂಚರಾಷ್ಟ ಪ್ರವಾಸದ ಅಂತಿಮ ಚರಣದ ಭಾಗವಾಗಿ ಇಟಲಿಯ ರೋಮ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಇದೇ 23ರಿಂದ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ 4 ದಿನಗಳ ಭಾರತ ಭೇಟಿ. ಔಷಧಿಗಳ ಆನ್ಲೈನ್ ಮಾರಾಟ ವಿರೋಧಿಸಿ ಇಂದು ದೇಶಾದ್ಯಂತ ಔಷಧ ಮಾರಾಟಗಾರರ ಮುಷ್ಕರ. ಎಂದಿನಂತೆ ಕಾರ್ಯನಿರ್ವಹಿಸಲಿರುವ ಜನೌಷಧಿ ಕೇಂದ್ರಗಳು. ಸಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್, 26 ಸದಸ್ಯರ ಭಾರತದ ಪ್ರಾಥಮಿಕ ತಂಡ ಪ್ರಕಟ. ಭಾರತೀಯ ಹಾಕಿ ಆಟಗಾರರ ದೈಹಿಕ ಸಾಮರ್ಥ್ಯ ಶ್ಲಾಘಿಸಿದ ಹಿರಿಯ ಕ್ರಿಕೆಟಿಗ ವಿರಾಟ್ ಕೊಹ್ಲಿ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ತಮ್ಮ 5 ದೇಶಗಳ ಅಧಿಕೃತ ಪ್ರವಾಸದ ಅಂತಿಮ ಚರಣದ ಭಾಗವಾಗಿ ನಿನ್ನೆ ರಾತ್ರಿ ಇಟಲಿಯ ರಾಜಧಾನಿ ರೋಮ್ಗೆ ತಲುಪಿದ್ದಾರೆ. ವಿಮಾನ ನಿಲ್ದಾಣದಲ್ಲಿ ಪ್ರಧಾನಿ ಅವರನ್ನು ಇಟಲಿಯ ಉಪಪ್ರಧಾನಮಂತ್ರಿ ಹಾಗೂ ವಿದೇಶಾಂಗ ವ್ಯವಹಾರಗಳ ಸಚಿವ ಆಂಟೋನಿಯೋ ತಾಜಾನಿ ಅವರು ಆತ್ಮೀಯವಾಗಿ ಸ್ವಾಗತಿಸಿದರು. ತಮ್ಮ ಈ ಭೇಟಿಯ ಅವಧಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಮತ್ತು ಅಧ್ಯಕ್ಷ ಸೆರ್ಗಿಯೋ ಮಟ್ಟರೆಲ್ಲಾ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಲಿದ್ದಾರೆ. ಈ ಮಾತುಕತೆಯು ಮುಖ್ಯವಾಗಿ ಭಾರತ ಮಧ್ಯಪ್ರಾಚ್ಯ ಯುರೋಪ್ ಆರ್ಥಿಕ ಕಾರಿಡಾರ್ ಐಎಂಇಸಿ ಯೋಜನೆಗೆ ವೇಗ ನೀಡುವುದರ ಮೇಲೆ ಕೇಂದ್ರೀಕೃತವಾಗಿರಲಿದ್ದು, ಉಭಯ ದೇಶಗಳ ನಡುವಿನ ಜಂಟಿ ಕಾರ್ಯತಂತ್ರದ ಕ್ರಿಯಾ ಯೋಜನೆ 2025-2029 ಪ್ರಗತಿಯ ಪರಾಮರ್ಶೆಯೂ ಕೂಡ ನಡೆಯಲಿದೆ. ಜೊತೆಗೆ ರೋಮ್ನಲ್ಲಿರುವಂತಹ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಎಫ್ಎಒನ ಪ್ರಧಾನ ಕಚೇರಿಗೂ ಭೇಟಿ ನೀಡಲಿರುವ ಪ್ರಧಾನಿ ಜಾಗತಿಕ ಆಹಾರ ಭದ್ರತೆಯ ಕುರಿತು ಭಾರತದ ಬದ್ದತೆಯನ್ನು ಪುನರುಚ್ಚರಿಸಲಿದ್ದಾರೆ. ಇಟಲಿಗೆ ಆಗಮಿಸುವ ಮುನ್ನ ನಾರ್ವೆಯ ರಾಜಧಾನಿ ಓಸ್ಲೋದಲ್ಲಿ ನಡೆದಂತಹ 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಭಾರತ ಮತ್ತು ನಾರ್ಡಿಕ್ ದೇಶಗಳಾದಂತಹ ನಾರ್ವೆ, ಸ್ವೀಡನ್, ಡೆನ್ಮಾರ್ಕ್, ಫಿನ್ಲ್ಯಾಂಡ್ ಮತ್ತು ಐಸ್ಲ್ಯಾಂಡ್ ತಮ್ಮ ದ್ವಿಪಕ್ಷೀಯ ಬಾಂಧವ್ಯವನ್ನು ಹಸಿರು ತಂತ್ರಜ್ಞಾನ ಮತ್ತು ನಾವೀನ್ಯತೆ ಕಾರ್ಯತಂತ್ರದ ಪಾಲುದಾರಿಕೆಗೆ ಉನ್ನತೀಕರಿಸಿವೆ. ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿಯವರು, ಕಳೆದ 1 ದಶಕದಲ್ಲಿ ಭಾರತದಲ್ಲಿ ನಾರ್ಡಿಕ್ ದೇಶಗಳ ಹೂಡಿಕೆಯು 200% ಹೆಚ್ಚಿದೆ ಎಂದು ಮಾಹಿತಿ ನೀಡಿದ್ದಾರೆ. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಅವರು ಇದೇ 23ರಿಂದ ಭಾರತಕ್ಕೆ 4 ದಿನಗಳ ಅಧಿಕೃತ ಭೇಟಿ ನೀಡಲಿದ್ದಾರೆ ಎಂದು ಅಮೆರಿಕದ ವಿದೇಶಾಂಗ ಇಲಾಖೆ ಪ್ರಕಟಿಸಿದೆ. ಮಾರ್ಕೋ ರುಬಿಯೋ ಅವರು ವಿದೇಶಾಂಗ ಕಾರ್ಯದರ್ಶಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ಭಾರತಕ್ಕೆ ನೀಡುತ್ತಿರುವಂತಹ ಮೊದಲ ಭೇಟಿ ಇದಾಗಿದೆ. ತಮ್ಮ ಈ ಪ್ರವಾಸದ ಅವಧಿಯಲ್ಲಿ ಅವರು ಕೋಲ್ಕತ್ತಾ, ಆಗ್ರಾ, ಜೈಪುರ ಮತ್ತು ನವದೆಹಲಿಗೆ ಭೇಟಿ ನೀಡಲಿದ್ದಾರೆ. ಭಾರತದ ಹಿರಿಯ ಅಧಿಕಾರಿಗಳೊಂದಿಗೆ ನಡೆಯಲಿರುವಂತಹ ಸಭೆಗಳಲ್ಲಿ ಕಾರ್ಯದರ್ಶಿ ರುಬಿಯೋ ಅವರು ಇಂಧನ, ಭದ್ರತೆ, ವ್ಯಾಪಾರ ಮತ್ತು ರಕ್ಷಣಾ ಸಹಕಾರದ ಕುರಿತು ಪ್ರಮುಖ ಚರ್ಚೆಗಳನ್ನು ನಡೆಸಲಿದ್ದಾರೆ ಎಂದು ಅಮೆರಿಕ ವಿದೇಶಾಂಗ ಇಲಾಖೆಯ ವಕ್ತಾರ ಟಾಮಿ ಪಿಕೋಟ್ ತಿಳಿಸಿದ್ದಾರೆ. ಮಾರ್ಕೋ ರುಬಿಯೋ ಅವರ ಈ ಪ್ರವಾಸದ ಪ್ರಮುಖ ಭಾಗವಾಗಿ ನವದೆಹಲಿಯಲ್ಲಿ ಇದೇ 26ರಂದು ನಡೆಯಲಿರುವಂತಹ ಕ್ವಾಡ್ ಒಕ್ಕೂಟದ ವಿದೇಶಾಂಗ ಸಚಿವರ ಸಭೆಯಲ್ಲಿ ಅವರು ಪಾಲ್ಗೊಳ್ಳಲಿದ್ದಾರೆ ಎಂದು ನವದೆಹಲಿಯಲ್ಲಿರುವಂತಹ ಅಮೆರಿಕ ರಾಯಭಾರ ಕಚೇರಿ ಖಚಿತಪಡಿಸಿದೆ. ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಈ ಉನ್ನತ ಮಟ್ಟದ ಸಭೆಯಲ್ಲಿ ಆಸ್ಟ್ರೇಲಿಯಾದ ವಿದೇಶಾಂಗ ಸಚಿವ ಪೆನಿ ವಾಂಗ್ ಮತ್ತು ಜಪಾನ್ ವಿದೇಶಾಂಗ ಸಚಿವ ಮೊಟೇಗಿ ತೋಶಿಮಿತ್ಸು ಭಾಗಿಯಾಗಲಿದ್ದಾರೆ. ಈ ಫಾರ್ಮಸಿಗಳ ಮೂಲಕ ನಿಯಮ ಬಾಹಿರವಾಗಿ ಔಷಧಿ ಮಾರಾಟ ಮಾಡುವುದನ್ನು ವಿರೋಧಿಸಿ ಅಖಿಲ ಭಾರತ ಕೆಮಿಸ್ಟ್ ಮತ್ತು ಡ್ರಗ್ಗಿಸ್ಟ್ ಸಂಘಟನೆ ಇಂದು ದೇಶಾದ್ಯಂತ ಮುಷ್ಕರಕ್ಕೆ ಕರೆ ನೀಡಿದೆ. ಇದರಿಂದಾಗಿ ದೇಶದ ಸುಮಾರು 12.4 ಲಕ್ಷ ಖಾಸಗಿ ಔಷಧಿ ಅಂಗಡಿಗಳು ಮುಚ್ಚುವ ಸಾಧ್ಯತೆ ಇದ್ದು ಔಷಧ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಬಹುದು. ಆನ್ಲೈನ್ ಫಾರ್ಮಸಿಗಳು ವೈದ್ಯರ ಚೀಟಿಗಳನ್ನು ಸರಿಯಾಗಿ ಪರಿಶೀಲನೆ ಮಾಡುತ್ತಿಲ್ಲ ಮತ್ತು ಮಾದಕ ದ್ರವ್ಯಗಳು ಹಾಗೂ ಶೆಡ್ಯೂಲ್ಡ್ ಹೆಚ್ ಔಷಧಿಗಳನ್ನು ಸುಲಭವಾಗಿ ವಿತರಿಸುತ್ತಿವೆ ಎಂದು ಸಂಘಟನೆಗಳು ಆರೋಪ ಮಾಡಿವೆ. ಅಲ್ಲದೆ ಕೊರಿಯರ್ ಮೂಲಕ ತಲುಪಿಸುವಾಗ ಇವುಗಳ ಸಂಗ್ರಹಣ ತಾಪಮಾನದ ನಿಯಮ ಉಲ್ಲಂಘನೆಯಾಗುತ್ತಿದ್ದು ಇದು ರೋಗಿಗಳ ಆರೋಗ್ಯಕ್ಕೆ ಹಾನಿಕಾರಕ ಎಂದು ಪ್ರತಿಭಟನಾಕಾರರು ದೂರಿದ್ದಾರೆ. ಆದರೆ ರೋಗಿಗಳಿಗೆ ತೊಂದರೆಯಾಗದಂತೆ ತಡೆಯಲು ದೇಶದ ಎಲ್ಲ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರಗಳು ಎಂದಿನಂತೆ ಕಾರ್ಯನಿರ್ವಹಿಸಲಿವೆ ಎಂದು ಅಧಿಕಾರಿಗಳು ಖಚಿತಪಡಿಸಿದ್ದಾರೆ. ಸಾರ್ವತ್ರಿಕ ಆರೋಗ್ಯ ರಕ್ಷಣೆ ಮತ್ತು ಡಿಜಿಟಲ್ ಆರೋಗ್ಯ ಆವಿಷ್ಕಾರಕ್ಕೆ ಭಾರತ ಹೊಂದಿರುವಂತಹ ಬದ್ದತೆಯನ್ನು ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಪುನರುಚ್ಚರಿಸಿದ್ದಾರೆ. ಜಿನೀವಾದಲ್ಲಿ ನಡೆಯುತ್ತಿರುವಂತಹ 79ನೇ ವಿಶ್ವ ಆರೋಗ್ಯ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಸಚಿವರು, ದೇಶಾದ್ಯಂತ 1.85 ಲಕ್ಷಕ್ಕೂ ಹೆಚ್ಚು ಆಯುಷ್ಮಾನ್ ಆರೋಗ್ಯ ಮಂದಿರಗಳನ್ನು ಸ್ಥಾಪಿಸಿ ತಳಮಟ್ಟದಲ್ಲಿ ಉಚಿತ ಪ್ರಾಥಮಿಕ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ ಮತ್ತು ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಅಡಿಯಲ್ಲಿ 88 ಕೋಟಿಗೂ ಹೆಚ್ಚು ವಿಶಿಷ್ಟ ಡಿಜಿಟಲ್ ಆರೋಗ್ಯ ಗುರುತುಗಳನ್ನು ಸೃಜಿಸಲಾಗಿದೆ ಎಂದು ಸಚಿವರು ಜಾಗತಿಕ ಸಮುದಾಯಕ್ಕೆ ಮಾಹಿತಿ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಭೂತಾನ್ ಮತ್ತು ನೇಪಾಳ ದೇಶಗಳ ಆರೋಗ್ಯ ಸಚಿವರ ಜೊತೆಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿ
ಜೆಪಿ ನಡ್ಡಾ ಅವರು ಭಾರತದ ನೆರೆಹೊರೆ ಮೊದಲು ಎಂಬ ನೀತಿಯನ್ನು ಪುನರುಚ್ಚರಿಸಿದ್ದಾರೆ. ಭೂತಾನ್ನಲ್ಲಿ ಜನೌಷಧಿ ಕೇಂದ್ರಗಳನ್ನು ಸ್ಥಾಪಿಸುವ ಸಾಧ್ಯತೆ ಮತ್ತು ಟೆಲಿಮೆಡಿಸಿನ್ ಸೇರಿದಂತೆ ಡಿಜಿಟಲ್ ಆರೋಗ್ಯದ ಅತ್ಯುತ್ತಮ ತಂತ್ರಜ್ಞಾನಗಳನ್ನು ಹಂಚಿಕೊಳ್ಳುವ ಕುರಿತು ಅವರು ಸಮಾಲೋಚನೆ ನಡೆಸಿದ್ದಾರೆ. ಇಂಡಿಯಾ ಸಂಸ್ಥೆಯ ಬೋಯಿಂಗ್ 787-8 ವಿಮಾನದ ಇಂಧನ ನಿಯಂತ್ರಣ ಸ್ವಿಚ್ಗಳ ತಪಾಸಣೆ ನಡೆಸುವಂತೆ ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ಡಿಜಿಸಿಎ ಆದೇಶ ನೀಡಿದೆ. ಈ ತಪಾಸಣೆಯನ್ನು ಡಿಜಿಸಿಎ ಅಧಿಕಾರಿಗಳ ಸಮ್ಮುಖದಲ್ಲೇ ವಿಮಾನದ ಮೂಲ ಉಪಕರಣ ತಯಾರಕರ ಸಂಸ್ಥೆ ಒಇಎಂನಲ್ಲಿ ನಡೆಸಬೇಕು ಎಂದು ಸೂಚನೆ ನೀಡಲಾಗಿದೆ. ಡಿಜಿಸಿಎ ನೀಡಿರುವಂತಹ ಮಾಹಿತಿಯ ಪ್ರಕಾರ ಏರ್ ಇಂಡಿಯಾದ ವಿಟಿ ಎಎನ್ಎಕ್ಸ್ ನೋಂದಣಿ ಸಂಖ್ಯೆಯ ಬೋಯಿಂಗ್ 787-8 ವಿಮಾನವು ಲಂಡನ್ನ ಹೀಥ್ರೂ ವಿಮಾನ ನಿಲ್ದಾಣದಿಂದ ಬೆಂಗಳೂರಿಗೆ ಎಐಸಿ 132 ವಿಮಾನಯಾನ ಕೈಗೊಂಡಂತಹ ಸಂದರ್ಭದಲ್ಲಿ ನಂತರ ಇದೇ ಫೆಬ್ರವರಿ 2ರಂದು ತಾಂತ್ರಿಕ ಕಾರಣಗಳಿಗಾಗಿ ಕಾರ್ಯಾಚರಣೆ ಸ್ಥಗಿತಗೊಳಿಸಿತ್ತು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

ಸಹಾಯವನ್ನು ಒದಗಿಸಲು ಪಶ್ಚಿಮ ಬಂಗಾಳ ಸರ್ಕಾರ ಅನ್ನಪೂರ್ಣ ಯೋಜನೆಯನ್ನು ಪ್ರಾರಂಭಿಸಲಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಪರಿಚಯಿಸಿದ ಈ ಯೋಜನೆ ಮುಂದಿನ ತಿಂಗಳ 1ರಿಂದ ಜಾರಿಗೆ ಬರಲಿದೆ. ಈ ಯೋಜನೆಯ ಅಡಿಯಲ್ಲಿ ಹಣಕಾಸಿನ ಸಹಾಯವನ್ನು ನೇರ ಪ್ರಯೋಜನ ವರ್ಗಾವಣೆ ಅಥವಾ ಡಿಬಿಟಿ ಮೂಲಕ ಅರ್ಹ ಫಲಾನುಭವಿಗಳ ಆಧಾರ್ ಜೋಡಣೆಯಾಗಿರುವಂತಹ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ವರ್ಗಾವಣೆ ಮಾಡಲಾಗುತ್ತದೆ. ಈ ಯೋಜನೆಗೆ ಒಳಪಡಲು ಮಹಿಳೆಯರು 25-60 ವರ್ಷ ವಯಸ್ಸಿನ ಒಳಗಿನವರಾಗಿರಬೇಕು. ಆದಾಯ ತೆರಿಗೆ ಪಾವತಿಸದೇ ಇರುವಂತಹ ಮತ್ತು ಯಾವುದೇ ಶಾಶ್ವತ ಸರ್ಕಾರಿ ಉದ್ಯೋಗವನ್ನು ಹೊಂದಿರಬಾರದು ಅಥವಾ ರಾಜ್ಯ ಕೇಂದ್ರ ಶಾಸನಬದ್ದ ಪಂಚಾಯತ್ ಪುರಸಭೆ ಸ್ಥಳೀಯ ಸಂಸ್ಥೆಗಳು ಅಥವಾ ಸರ್ಕಾರಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳಿಂದ ಅನಿಯಮಿತ ವೇತನ ಅಥವಾ ಪಿಂಚಣಿ ಪಡೆಯಬಾರದು. ಹೊಸ ಆದೇಶದ ಪ್ರಕಾರ ಲಕ್ಷ್ಮೀ ಭಂಡಾರ್ ಯೋಜನೆಯ ಅಸ್ತಿತ್ವದಲ್ಲಿರುವಂತಹ ಎಲ್ಲಾ ಫಲಾನುಭವಿಗಳು ಅನ್ನಪೂರ್ಣ ಯೋಜನೆಗೆ ಒಳಗೊಳ್ಳಲಿದ್ದಾರೆ. ಇದೇ 25ರಿಂದ ಜೂನ್ 6ರವರೆಗೆ ಗೋವಾದ ಮಡಗಾಂವ್ನ ಪಂಡಿತ್ ಜವಾಹರಲಾಲ್ ನೆಹರು ಕ್ರೀಡಾಂಗಣದಲ್ಲಿ ನಡೆಯಲಿರುವಂತಹ ಸಾಫ್ ಮಹಿಳಾ ಚಾಂಪಿಯನ್ಶಿಪ್ 2026 ಫುಟ್ಬಾಲ್ ಪಂದ್ಯಾವಳಿಗೆ ಭಾರತದ 26 ಸದಸ್ಯರ ಪ್ರಾಥಮಿಕ ತಂಡವನ್ನು ಮುಖ್ಯ ತರಬೇತುದಾರ ಕ್ರಿಸ್ಟಿನ್ ಛೇತ್ರಿ ಪ್ರಕಟಿಸಿದ್ದಾರೆ. ಪಂದ್ಯಾವಳಿ ಆರಂಭಕ್ಕೂ ಮುನ್ನ 23 ಆಟಗಾರ್ತಿಯರ ಅಂತಿಮ ತಂಡವನ್ನು ಘೋಷಣೆ ಮಾಡಲಾಗುವುದು. ಪಂದ್ಯಾವಳಿಯ ಬಿ ಗುಂಪಿನಲ್ಲಿರುವಂತಹ ಭಾರತ ತಂಡವು ಇದೇ 25ರ ಉದ್ಘಾಟನಾ ದಿನದಂದು ಮಾಲ್ಡೀವ್ಸ್ ವಿರುದ್ದ ಆಡುವ ಮೂಲಕ ತನ್ನ ಅಭಿಯಾನ ಆರಂಭ ಮಾಡಲಿದ್ದು ಇದೇ 31ರಂದು ಬಾಂಗ್ಲಾದೇಶವನ್ನು ಎದುರಿಸಲಿದೆ. ಎ ಗುಂಪಿನಲ್ಲಿ ನೇಪಾಳ, ಶ್ರೀಲಂಕಾ ಮತ್ತು ಭೂತಾನ್ ತಂಡಗಳು ಸ್ಥಾನ ಪಡೆದಿವೆ. ಎರಡೂ ಗುಂಪುಗಳಿಂದ ಅಗ್ರ ಎರಡು ತಂಡಗಳು ಜೂನ್ 3ರಂದು ನಡೆಯಲಿರುವಂತಹ ಸೆಮಿಫೈನಲ್ಗೆ ಅರ್ಹತೆಯನ್ನು ಪಡೆಯಲಿದ್ದು ಜೂನ್ 6ರಂದು ಪ್ರಶಸ್ತಿಗಾಗಿ ಅಂತಿಮ ಹಣಾಹಣಿ ನಡೆಯಲಿದೆ. ಭಾರತೀಯ ಹಾಕಿ ಆಟಗಾರರ ದೈಹಿಕ ಸಾಮರ್ಥ್ಯವನ್ನು ಹಿರಿಯ ಕ್ರಿಕೆಟಿಗ ವಿರಾಟ್ ಕೊಹ್ಲಿ ಶ್ಲಾಘಿಸಿದ್ದಾರೆ. ಹಾಕಿ ಆಟಗಾರರ ದೈಹಿಕ ಸಾಮರ್ಥ್ಯಕ್ಕೆ ಹೋಲಿಸಿದರೆ ಕ್ರಿಕೆಟಿಗರು ಶೇಕಡ 15ರಷ್ಟು ಫಿಟ್ನೆಸ್ ಹೊಂದಿಲ್ಲ ಎಂದು ಹೇಳಿದ್ದಾರೆ. ನಿನ್ನೆ ನಡೆದಂತಹ ಆರ್ಸಿಬಿ ಇನ್ನೋವೇಷನ್ ಲ್ಯಾಬ್ ಇಂಡಿಯನ್ ಸ್ಪೋರ್ಟ್ಸ್ ಶೃಂಗಸಭೆಯಲ್ಲಿ ಮಾತನಾಡಿದ ಅವರು, ದೇಶದಲ್ಲಿ ಕ್ರಿಕೆಟ್ಗೆ ಸಿಗುವಂತಹ ಅತಿಯಾದ ಗಮನದಿಂದಾಗಿ ಇತರ ಕ್ರೀಡೆಗಳನ್ನು ನಿರ್ಲಕ್ಷ್ಯ ಮಾಡಲಾಗುತ್ತಿದೆ ಎಂದು ಹೇಳಿದ್ದಾರೆ. ಕೊಹ್ಲಿ ಅವರ ಈ ಹೇಳಿಕೆಯನ್ನು ಹಾಕಿ ಇಂಡಿಯಾ ಮತ್ತು ಭಾರತ ಪುರುಷರ ಹಾಕಿ ತಂಡದ ನಾಯಕ ಹರ್ಮನ್ ಪ್ರೀತ್ ಸಿಂಗ್ ಸೇರಿದಂತೆ ಪ್ರಮುಖ ಆಟಗಾರರು ಸ್ವಾಗತಿಸಿದ್ದಾರೆ. ಈ ಮಾತುಗಳು ಕೇವಲ ಪ್ರಶಂಸೆಯಲ್ಲ, ಬದಲಿಗೆ ಆಧುನಿಕ ಹಾಕಿಗೆ ಅಗತ್ಯವಿರುವಂತಹ ಕಠಿಣ ಪರಿಶ್ರಮ ಮತ್ತು ಶಿಸ್ತಿಗೆ ಸಿಕ್ಕ ದೊಡ್ಡ ಮನ್ನಣೆಯಾಗಿದೆ ಎಂದು ಹಾಕಿ ವಲಯ ಹರ್ಷ ವ್ಯಕ್ತಪಡಿಸಿದೆ. ಜೈಪುರದ ಸವಾಯ್ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡವು ಲಕ್ನೋ ಸೂಪರ್ ಜೈಂಟ್ಸ್ ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಚರಾಷ್ಟ ಪ್ರವಾಸದ ಅಂತಿಮ ಚರಣದ ಭಾಗವಾಗಿ ಇಟಲಿಯ ರೋಮ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಇದೇ 23ರಿಂದ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ 4 ದಿನಗಳ ಭಾರತ ಭೇಟಿ. ಔಷಧಿಗಳ ಆನ್ಲೈನ್ ಮಾರಾಟ ವಿರೋಧಿಸಿ ಇಂದು ದೇಶಾದ್ಯಂತ ಔಷಧ ಮಾರಾಟಗಾರರ ಮುಷ್ಕರ. ಎಂದಿನಂತೆ ಕಾರ್ಯನಿರ್ವಹಿಸಲಿರುವ ಜನೌಷಧಿ ಕೇಂದ್ರಗಳು. ಸಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ 26 ಸದಸ್ಯರ ಭಾರತದ ಪ್ರಾಥಮಿಕ ತಂಡ ಪ್ರಕಟ. ಭಾರತೀಯ ಹಾಕಿ ಆಟಗಾರರ ದೈಹಿಕ ಸಾಮರ್ಥ್ಯ ಶ್ಲಾಘಿಸಿದ ಹಿರಿಯ ಕ್ರಿಕೆಟಿಗ ವಿರಾಟ್ ಕೊಹ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.

ಸ್ಟುಡಿಯೋ ಸಮಯ 7:45:27 ಈ ಸಮಯದಲ್ಲಿ ನೀವು ಟ್ಯೂನ್ ಮಾಡಿದ್ದೀರಾ ಆಕಾಶವಾಣಿ ಹಾಸನ ಎಫ್ಎಂ. ಈಗ ಸವಿಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳೋಣ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿಯವರು ಹಾಡಿರುವ ಅನುಪಮಾ ಚಿತ್ರದ ಗೀತೆ. ಪ್ರೊಫೆಸರ್ ದೊಡ್ಡರಂಗೇಗೌಡ ಅವರು ಬರೆದಿರುವ ಗೀತೆಗೆ ರಾಗಜೋಡಣೆ ಮಾಡಿದ್ದಾರೆ ಅಶ್ವಥ್ ವೈದಿ.

0: ಎಸ್ಎಸ್ಎಲ್ಸಿಯ ನಂತರ ಉತ್ತಮ ಶಿಕ್ಷಣದ ಹುಡುಕಾಟದಲ್ಲಿದ್ದೀರಾ? ರಾಜೀವ್ ಪಾಲಿಟೆಕ್ನಿಕ್ ಹಾಸನದಲ್ಲಿ 2026-27 ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಅನುಭವ ಸಂಪನ್ನ ಶಿಕ್ಷಕರು, ಸುಸಜ್ಜಿತ ಪ್ರಯೋಗಾಲಯಗಳಿವೆ. ಲಭ್ಯವಿರುವ ಕೋರ್ಸ್ಗಳು ಸಿವಿಲ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಹಾಗೂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಪ್ರವೇಶಕ್ಕೆ ಸಂಪರ್ಕಿಸಿ 944-8720-237.
1: ಮುಖದಲ್ಲಿ ಮೊಡವೆಯ ಸಾಯಿಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿಬಾಲ್, ಗುಳ್ಳೆ ಗಜಕರ್ಣ ಸಾಯಿಬಾಲ್, ಕೆಸರು ಹುಣ್ಣ
2: ಸಾಯಿಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿಬಾಲ್.
3: ಸವಿಗಾನ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಎಸ್ ಜಾನಕಿ ಅವರ ಸ್ವರದಲ್ಲಿ ಮೂಡಿಬಂದಿರುವ ಮರೆಯದ ಹಾಡು ಚಿತ್ರದ ಗೀತೆ. ಇದು ಜಿ ಕೆ ವೆಂಕಟೇಶ್ ಅವರ ಸ್ವರ ಸಂಯೋಜನೆಗೆ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯವಿದೆ.

0: ಎಸ್ಆರ್ಎಸ್ ಪ್ರಜ್ಞಾ ಪಿಯು ಕಾಲೇಜು ಹಾಸನ ಜಿಲ್ಲೆಯಲ್ಲಿಯೇ ಪ್ರಪ್ರಥಮ ಬಾರಿಗೆ ಸ್ಟೇಟ್ ಬೋರ್ಡ್ ಸಿಬಿಎಸ್ಇ ಹಾಗೂ ಐಸಿಎಸ್ಇ ಬೋರ್ಡ್ನಲ್ಲಿ 10ನೇ ತರಗತಿ ಪಾಸಾದ ವಿದ್ಯಾರ್ಥಿಗಳಿಗೆ ಐಎಸ್ಇ ಪಠ್ಯಕ್ರಮದಲ್ಲಿ 11ನೇ ತರಗತಿಗಳನ್ನು ಹಾಸನ ನಗರದ ಹೃದಯ ಭಾಗದಲ್ಲಿ ಪ್ರಾರಂಭ ಮಾಡಿರುತ್ತಾರೆ. ಐಎಸ್ಇ ಪಠ್ಯಕ್ರಮದ ವಿಶೇಷತೆ ಏನೆಂದರೆ 12ನೇ ತರಗತಿಯ ನಂತರದ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ನೀಟ್, ಜೆಡಬ್ಲ್ಯೂ, ಕೆಸಿಇಟಿ, ಎನ್ಡಿಎ, ನಾಟಾ ಪರೀಕ್ಷೆಗಳಿಗೆ ಈ ಪಠ್ಯಕ್ರಮವು ತೀರಾ ಹತ್ತಿರವಾಗಿದ್ದು ನಿಮ್ಮ ಮಕ್ಕಳು ಸುಲಭ ರೀತಿಯಲ್ಲಿ ಉತ್ತಮ ರ್ಯಾಂಕಿಂಗ್ ಗಳಿಸಿ ಡಾಕ್ಟರ್, ಇಂಜಿನಿಯರ್, ಆರ್ಕಿಟೆಕ್ಟ್ ಇತರೆ ಅವರಿಗಿಷ್ಟವಾದ ಕೋರ್ಸ್ಗಳನ್ನು ಓದಬಹುದಾಗಿದೆ. ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನುರಿತ ಅನುಭವಿ ಉಪನ್ಯಾಸಕ ತಂಡದಿಂದ ವಿಶೇಷ ತರಬೇತಿ ನೀಡುತ್ತಾರೆ. ಇದಲ್ಲದೆ ಗಣಿತ ಅಥವಾ ಜೀವಶಾಸ್ತ್ರ ವಿಷಯಗಳ ಬದಲಿಗೆ ಕಂಪ್ಯೂಟರ್ ಸೈನ್ಸ್ ಅಥವಾ ಫಿಸಿಕಲ್ ಎಜುಕೇಶನ್ ಆಯ್ಕೆ ಮಾಡಿಕೊಳ್ಳುವ ಅವಕಾಶವಿದೆ. ಪ್ರವೇಶಕ್ಕಾಗಿ ಇಂದೇ ಸಂಪರ್ಕಿಸಿ ಎಸ್ಆರ್ಎಸ್ ಪ್ರಜ್ಞಾ ಪಿಯು ಕಾಲೇಜು, ಶಂಕರಮಠ ರಸ್ತೆ, ಕೆಆರ್ಪುರಂ, ಹಾಸನ. ದೂರವಾಣಿ ಸಂಖ್ಯೆ 0817226278 ಅಥವಾ 944-83-01-389.
1: ಹಾಸನದ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಐಸಿಎಸ್ಇ ಶಾಲೆಯಲ್ಲಿ ಸಮಗ್ರ ಶಿಕ್ಷಣಕ್ಕೆ ಮಹತ್ವ ನೀಡಲಾಗುತ್ತದೆ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ಉತ್ತೇಜನ ನೀಡಲಾಗುತ್ತಿದೆ. ಸ್ಕಾಲರ್ಸ್ ವಿದ್ಯಾರ್ಥಿಗಳು ಐಸಿಎಸ್ಇ ಮಂಡಳಿ ಪರೀಕ್ಷೆಗಳಲ್ಲಿ ನಿರಂತರವಾಗಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದು ಶಾಲೆಯ ಹೆಗ್ಗಳಿಕೆ ಹೆಚ್ಚಿಸಿದ್ದಾರೆ. ಅನುಭವ ಸಂಪನ್ನ ಶಿಕ್ಷಕರು ಮೌಲ್ಯಾಧಾರಿತ ಶಿಕ್ಷಣದ ಮೂಲಕ ಪ್ರತಿಯೊಬ್ಬ ವಿದ್ಯಾರ್ಥಿಯ ಉಜ್ವಲ ಭವಿಷ್ಯ ನಿರ್ಮಿಸಲು ಸ್ಕಾಲರ್ಸ್ ಸದಾ ಬದ್ಧವಾಗಿದೆ. ನಿಮ್ಮ ಮಗುವಿನ ಉಜ್ವಲ ಭವಿಷ್ಯಕ್ಕಾಗಿ ಸ್ಕಾಲರ್ಸ್ ಸ್ಕೂಲ್ ಅತ್ಯುತ್ತಮ ಆಯ್ಕೆ.
2: ಇದುವರೆಗೆ ಸವಿಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಬಿತ್ತರವಾಯಿತು. ಆಕಾಶವಾಣಿ ಹಾಸನ, ಸಮಯ 8:00. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕ್ರಮವಾಗಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ.

0: ಸಮಯ ಸರಿಯಾಗಿ 8:30:43. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಹಾಸನ ರೇಡಿಯೋ ಡಾಕ್ಟರ್ ಕೇಳುಗರಿಗೆಲ್ಲ ನಮಸ್ಕಾರ. ನಿಮ್ಮೆಲ್ಲರಿಗೂ ಇಂದಿನ ರೇಡಿಯೋ ಡಾಕ್ಟರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಗೊರಕೆ ಅಥವಾ ಸ್ಲೀಪ್ ಆಪ್ನಿಯಾ ಕುರಿತು ಮಾಹಿತಿ ಕೇಳೋಣ. ಮಾಹಿತಿ ಮಾಡಿಕೊಡಲಿದ್ದಾರೆ ಶ್ವಾಸಕೋಶ ತಜ್ಞ ವೈದ್ಯರಾದ ಡಾಕ್ಟರ್ ಚಿರಾಗ್ ಕೆಸಿ, ಇವರೊಂದಿಗೆ ಸುಜಾತ ಎಫ್ ತಳವಾರ್.
2: ಪ್ರೀತಿಯ ಕೇಳುಗರೆ, ನಿಮ್ಮೆಲ್ಲರಿಗೂ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಚಿರಾಗ್ ಕೆಸಿ, ಇವರು ಶ್ವಾಸಕೋಶ ತಜ್ಞ ವೈದ್ಯರು. ಸರ್, ನಮಸ್ಕಾರ.
3: ನಮಸ್ಕಾರ,
2: ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪ್ರತಿಯೊಬ್ಬರೂ ಇದನ್ನ ಅನುಭವಿಸ್ತಿರ್ತಾರೆ, ಅವ್ರಿಗೆ ಗೊತ್ತಾಗಲ್ಲ, ಆದ್ರೆ ಅವ್ರ ಅಕ್ಕಪಕ್ಕ ಇರೋರ್ಗೆ ಮಲಗಿದವ್ರಿಗೆ ಚೆನ್ನಾಗಿ ಗೊತ್ತಾಗುತ್ತೆ. ಬೆಳಿಗ್ಗೆ ಎದ್ದು ಹೇಳಿದಾಗ ಹೌದಾ ನಾನು ಗೊರಕೆ ಹೊಡಿತೀನ ಅಂತ ಕೇಳ್ತಾರೆ, ಯಾಕಂದ್ರೆ ನಮ್ಗೆ ಗೊತ್ತಿರಲ್ವಲ್ಲ ನಿದ್ದೆನಲ್ಲಿ. ಹಾಗಾಗಿ ಈ ಗೊರಕೆ ಇದೊಂದು ಸಮಸ್ಯೆನಾ ಅಥವಾ ಸಮಸ್ಯೆ ಅಲ್ವಾ ಅನ್ನೋದ್ರ ಕುರಿತಂತೆ ಮಾತಾಡ್ತಾ ಅದರ ತೊಂದರೆಗಳನ್ನು ಕುರಿತಂಗೆ ಮಾತಾಡೋಣ.
3: ಖಂಡಿತ.
2: ಗೊರಕೆ ಅಂದ್ರೆ ಏನ್ ಸರ್, ಯಾಕೆ ಬರುತ್ತೆ?
3: ಗೊರಕೆ ಅಂದ್ರೆ ಬೇಸಿಕಲಿ ಏನಂತ ಹೇಳಿದ್ರೆ, ನಿಮ್ಗೆ ಈಸಿಯಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ನಾವು ಮೂಗಿಂದ ಉಸಿರು ತಗೊಳ್ಳೋದು ಶ್ವಾಸಕೋಶಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಒಂದು ವಿಂಡ್ ಪೈಪ್ ಅಂತ ಕರಿತೀವಿ, ಶ್ವಾಸನಾಳ ಅಂತ ಕರಿತೀವಿ. ಅದೊಂದು ಪೈಪ್ ತರ ಇರುತ್ತೆ. ಸೊ ಮೂಗಿಂದ ಸಲೀಸಾಗಿ ಗಾಳಿ ಹೊರಗಡೆ ಹೋಗ್ತಾ ಇದೆ, ಒಳಗಡೆ ಶ್ವಾಸಕೋಶಕ್ಕೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಏನು ಸೌಂಡ್ ಇರಲ್ಲ. ಇವಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಸ್ಟ್ರಾ ಇದೆ ಅನ್ಕೊಳ್ಳಿ, ನೀವು ಸ್ಟ್ರಾ ಅಲ್ಲಿ ಏನು ಅಬ್ಸ್ಟ್ರಕ್ಷನ್ ಇಲ್ಲ, ಎಲ್ಲೂ ನ್ಯಾರೋ ಆಗಿಲ್ಲ ಅಂತ ಹೇಳಿದ್ರೆ ಗಾಳಿ ಸಲೀಸಾಗಿ ಓಡಾಡ್ತಾ ಇರುತ್ತೆ. ಬಟ್ ಎಲ್ಲಾದ್ರೂ ಒಂದ್ ಕಡೆ ಅದು ಸುತ್ತಳತೆ ಕಮ್ಮಿ ಆಗಿದೆ ಅಂತ ಕೇಳಿದ್ರೆ ನಿಮ್ಗೆ ಅದು ಸೌಂಡ್ ಬರಕ್ ಸ್ಟಾರ್ಟ್ ಆಗುತ್ತೆ, ಗುರು ಗುರು ಗುರು. ಸೇಮ್ ಅದೇ ತರ ನಮ್ಮ ವಾಯುನಾಳದಲ್ಲಿ ಕೂಡ ಅದು ಸೈಜ್ ಕಮ್ಮಿ ಆಗಕ್ ಸ್ಟಾರ್ಟ್ ಆಗಿರುತ್ತೆ. ಸೊ ಅದ್ ಸೈಜ್ ಕಮ್ಮಿ ಆದಾಗ ಗಾಳಿ ಹೋಗಿ ಬರೋದು ಒತ್ತಡ ಜಾಸ್ತಿ ಆಗಿ ಅದು ಗೊರಕೆ ಶಬ್ದ ಆಗಿ ಕೇಳುತ್ತೆ. ಸೊ ಏನಾಗುತ್ತೆ, ನಾರ್ಮಲ್ ಆಗಿ ಗೊರಕೆ ಇಲ್ಲದೆ ಇರೋರ್ದು ಸಲೀಸಾಗಿ ಆಡ್ತಾ ಇರುತ್ತೆ, ವಾಯುನಾಳ ಕಮ್ಮಿ ಆಗುತ್ತಲ್ಲ ಅಂತ ಟೈಮಲ್ಲಿ ಗೊರಕೆ ಸ್ಟಾರ್ಟ್ ಆಗುತ್ತೆ. ಅದು ಯಾವ ಎಕ್ಸ್ಟ್ರೀಮ್ಗೆ ಹೋಗುತ್ತೆ ಅಂತ ಹೇಳಿದ್ರೆ, ಕೆಲವೊಂದ್ಸಲಿ ಅದು ಕಂಪ್ಲೀಟ್ ಬ್ಲಾಕ್ ಆಗುತ್ತೆ. ಇವಾಗ ನೀವು ಸ್ಟ್ರಾ ಹೊರಗಡೆಯಿಂದ ಕಂಪ್ಲೀಟ್ ಬ್ಲಾಕ್ ಮಾಡಿದ್ರೆ ಇವಾಗ ನೀವು ಅದರಲ್ಲಿ ನೀರು ಕುಡಿಯಕ್ ಆಗಲ್ಲ, ಜ್ಯೂಸ್ ಕುಡಿಯಕ್ ಆಗಲ್ಲ. ಸೊ ಕಂಪ್ಲೀಟ್ ಬ್ಲಾಕ್ ಆಗುತ್ತೆ. ಆ ತರ ಏನಾಗುತ್ತೆ, ಆಕ್ಸಿಜನ್ ಕಂಪ್ಲೀಟ್ ಆಗಿ ನಿಲ್ಲುತ್ತೆ ಬಾಡಿಗೆ, ಸಪ್ಲೈ ಆಗ್ತಾ ಇರೋದು ಮೂಗಿಂದ ಶ್ವಾಸಕೋಶಕ್ಕೆ ಏನ್ ಗಾಳಿ ಹೋಗ್ಬೇಕು ಅದು ಕಂಪ್ಲೀಟ್ಲಿ ನಿಲ್ತು ಅಂತ ಹೇಳಿದ್ರೆ ಬಾಡಿಗೆ ಆಕ್ಸಿಜನ್ ಕಮ್ಮಿ ಆಯ್ತು, ಬ್ರೈನಿಗೆ ಆಕ್ಸಿಜನ್ ಕಮ್ಮಿ ಆಯ್ತು ಅಂತ ಹೇಳಿದ್ರೆ ಕೆಲವೊಬ್ರು ನೀವು ಕೇಳಿರ್ತೀರ, ಬರೀ ಗೊರಕೆ ಹೊಡೆಯೋದು ಪ್ರಾಬ್ಲಮ್ ಅಲ್ಲ, ಗೊರಕೆ ತುಂಬಾ ಜನ ಹೊಡಿತಾರೆ, ಆದ್ರೆ ಗೊರಕೆಯಲ್ಲಿ ಆಕ್ಸಿಜನ್ ಕಮ್ಮಿ ಆಗಿ ಬೆಚ್ಚಬೀಳಿ ಎದಳ್ತಾರೆ ನೈಟ್ ಅಲ್ಲಿ, ಸಡನ್ ಆಗಿ ಗ್ಯಾಸ್ಪಿಂಗ್ ಆಗಿ ಚೋಕಿಂಗ್ ಅಂತ ಕರಿತೀವಿ, ಉಸಿರು ಸಿಕ್ಕಂಗಾಗಿ ಎದಳ್ತಾರೆ, ಅದು ಪ್ರಾಬ್ಲಮ್ ಗೊರಕೆಯಿಂದ ಆಗೋದು. ಎಲ್ಲ ಗೊರಕೆ ಪ್ರಾಬ್ಲಮ್ ಅಲ್ಲ, ಬಟ್ ಗೊರಕೆ ಇರೋರು ಖಂಡಿತವಾಗೂ ಚೆಕ್ ಮಾಡಿಸ್ಕೋಬೇಕು ಗೊರಕೆಯಿಂದ ನಂಗೆ ಪ್ರಾಬ್ಲಮ್ ಆಗ್ತಾ ಇದೆಯೋ ಇಲ್ವೋ ಅಂತ. ಬಿಕಾಸ್ ಏನಾಗುತ್ತೆ ಮೋಸ್ಟ್ ಆಫ್ ದ ಟೈಮ್ಸ್ ಅಂತ ಹೇಳಿದ್ರೆ, ಅವ್ರು ಮಲಗಿರ್ತಾರೆ, ಆಕ್ಸಿಜನ್ ಕಮ್ಮಿ ಆಗ್ಬೋದು, ಆಕ್ಸಿಜನ್ ಕಮ್ಮಿ ಆಗಿ ಅವ್ರಿಗೆ ಆಕ್ಸಿಜನ್ ಬೇಕು ಅಂತ ತಿಳಿಸಿ ಬೆಚ್ಚಬೀಳಿ ಎದಳ್ತಾರೆ, ಬಟ್ ಅವ್ರಿಗೆ ಗೊತ್ತೇ ಇರಲ್ಲ, ಇಮಿಡಿಯೇಟ್ಲಿ ವಿತಿನ್ 10 seconds ಅವ್ರು ಮತ್ತೆ ನಿದ್ದೆ ಹೋಗಿರ್ತಾರೆ. ನಿದ್ದೆಲಿ ತರ ಪದೇ ಪದೇ ಬೆಚ್ಚಬೀಳೋದು ಎದಳೋದು ಅವ್ರಿಗೆ ಗೊತ್ತಿಲ್ಲದೆ ಈ ತರ ಆಗ್ತಾ ಇರತ್ತೆ. ಬಟ್ ಬೇರೆಯವ್ರು ಹೇಳ್ತಾರೆ, ಅವ್ರ ಪಕ್ಕ ಮಲಗಿರೋರು ಅವ್ರ ಮನೆಯವ್ರು ಹೇಳ್ತಾರೆ, ಓ ಇಲ್ಲ ನೀನು ನೈಟ್ ಅಲ್ಲಿ ಉಸಿರು ಸಿಕ್ಕಂಗಾಗಿ ಎದಳ್ತಾ ಇದೆಯಾ, ಬಟ್ ಇವ್ರಿಗೆ ಅದು ಗೊತ್ತೇ ಆಗ್ತಾ ಇರಲ್ಲ. ಸೊ ಈ ತರ ತೊಂದರೆಗಳಿದ್ದಾಗ ಗೊರಕೆ ಡೆಫಿನೆಟ್ಲಿ ಒಂದು ಎಚ್ಚರಿಕೆಯ ಗಂಟೆ. ನಾರ್ಮಲ್ ಅನ್ಕೋಬಹುದು ಜನ, ಬಟ್ ತುಂಬಾ ಜೋರಾಗಿ ಗೊರಕೆ ಹೊಡಿತಾ ಇದೀವಿ, ನೈಟ್ ಅಲ್ಲಿ ಬೆಚ್ಚ ಬಿದ್ದು ಎದಳ್ತಾ ಇದೀವಿ ಅಂತ ಹೇಳಿದ್ರೆ ಇದು ಎಚ್ಚರಿಕೆಯ ಗಂಟೆ.
2: ನನ್ನನ್ನು ಸೇರಿದಂತೆ ಅಯ್ಯೋ ನಿದ್ದೆ ಮಾಡೋರೆಲ್ಲ ಗೊರಕೆ ಹೊಡಿತಾರೆ, ಅದ್ರಲ್ಲಿ ಏನ್ ವಿಶೇಷ ಅಂತಾನೆ ಅನ್ಕೊಳ್ತೀವಿ ನಾವು. ಆದ್ರೆ ಗೊರಕೆ ಯಾಕೆ ಬರುತ್ತೆ ಅನ್ನೋದು ಈಗ ಗೊತ್ತಾಯ್ತು. ಯಾಕೆ ಸರ್ ಅದು ನೀವು ಹೇಳಿದ್ರಲ್ಲ ಆ ಪೈಪ್, ಅದನ್ನ ಮುಚ್ಚಿದಾಗ ಅಥವಾ ಅದು ಸೈಜ್ ಕಡಿಮೆ ಆದಾಗ ಅಂತ ಹೇಳಿದ್ರಿ, ಯಾಕೆ ಕಡಿಮೆ ಆಗುತ್ತೆ?
3: ಒಂದು ಮೋಸ್ಟ್ ಕಾಮನ್ ಕಾಸ್ ಇಂಡಿಯಾದಲ್ಲಿ ನಮ್ಮ ಈ ಟೈಮಲ್ಲಿ ಏನು ಅಂತ ಹೇಳಿದ್ರೆ ಒಬೆಸಿಟಿ. ಏನಾಗುತ್ತೆ, ಅದ್ರ ಸುತ್ತ ಕೊಬ್ಬಿನ ಅಂಶ ಫ್ಯಾಟ್ ತುಂಬಿಕೊಳ್ಳಕ್ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅದ್ರದ್ದು ಡಯಾಮೀಟರ್ ಕಮ್ಮಿ ಆಗುತ್ತೆ. ಸೊ ಅದ್ ಸೈಜ್ ಕಮ್ಮಿ ಆಯ್ತು ಅಂತ ಹೇಳಿದ್ರೆ ಅದನ್ನ ಗೊರಕೆ ಸೌಂಡ್ ಬರುತ್ತೆ. ಬರೀ ವಾಯುನಾಳ ಅಂತಲ್ಲ, ನಾವು ಉಸಿರು ತಗೊಳ್ಳೋದು ಮೂಗಿಂದ ಶ್ವಾಸಕೋಶ ತನಕ ಹೋಗ್ಬೇಕು. ಕೆಲವೊಂದ್ಸಲ ಏನಾಗುತ್ತೆ, ಮೂಗಲ್ಲಿ ದುರ್ಮಾಂಸ ಇರ್ಬೋದು, ಅದು ಕೂಡ ಗಾಳಿ ಸಲೀಸಾಗಾಡಕ್ ಅಡಚಣೆ ಇರ್ಬೋದು. ಕೆಲವೊಂದ್ಸಲಿ ಇಲ್ಲಿ ನಮ್ದು ಫೇಷಿಯಲ್ ಅಬ್ನಾರ್ಮಾಲಿಟೀಸ್ ಅಂತ ಕರಿತೀವಿ, ಗಂಟ್ಲು ತರ ಏನಾದ್ರು ಗೆಡ್ಡೆ ಬೆಳೆದಿರ್ಬೋದು, ಇಲ್ಲ ನಮ್ದು ಮ್ಯಾಂಡಿಬಲ್ ಬೋನ್ ಅಂತ ಅಂತೀವಿ ಸ್ಟ್ರಕ್ಚರಲ್ ಅಬ್ನಾರ್ಮಾಲಿಟೀಸ್ ಇರುತ್ತೆ, ಇಲ್ಲ ಕೆಲವೊಬ್ರಿಗೆ ಥೈರಾಯ್ಡ್ ಇರುತ್ತೆ. ಇದೆಲ್ಲ ಏನಾಗುತ್ತೆ, ಆ ವಾಯುನಾಳ ಗಾಳಿಯಾಗಿ ಸಲೀಸಾಗಿ ಓಡಾಡದೆ ಇರೋದಕ್ಕೆ ಅಬ್ಸ್ಟ್ರಕ್ಷನ್ ಮಾಡ್ತಾ ಬರುತ್ತೆ. ಸೊ ಇಂಥ ಟೈಮಲ್ಲಿ ಮೇಜರ್ ಆಗಿ ಟೋನ್ ಅಂತ ಕರಿತೀವಿ, ನಾರ್ಮಲ್ ಆಗಿ ಮಸಲ್ ಟೋನ್ ಅಂತ ಕರಿತೀವಿ. ಆ ಮಸಲ್ ಟೋನ್ ಅಂತ ಏನಿರುತ್ತೆ, ಅದು ಯೂಶಲಿ ಪೇಟೆಂಟ್ ಆಗಿ ಅಂದ್ರೆ ನಮ್ಮ ವಾಯುನಾಳನ ಓಪನ್ ಆಗಿ ಇಟ್ಕೊಳಕ್ ನೋಡುತ್ತೆ. ಸೊ ಯಾವ್ದಾದ್ರು ಕಂಡೀಷನ್ ಇಂದ ಆ ಟೋನ್ ಕಮ್ಮಿ ಆಯ್ತು ಅಂತ ಹೇಳಿದ್ರೆ ಅದು ಸಡಿಲ ಆಗುತ್ತೆ. ಲೂಸ್ ಆಗ್ಬಿಟ್ಟು ಇವಾಗ ಗಟ್ಟಿಯಾಗಿರೋದು ಸಡನ್ ಆಗಿ ಲೂಸ್ ಆಯ್ತು ಅಂತ ಹೇಳಿದ್ರೆ ಅದು ಅಪ್ಪಚ್ಚಿ ಆದಂಗಾಗಿ ಗಾಳಿ ಸಲೀಸಾಗಿ ಆಡಲ್ಲ. ಸೊ ನ್ಯಾರೋಡ್ ವಿಂಡ್ ಪೈಪ್ ಅಂತ ಏನಂತೀವಿ, ಚಿಕ್ಕ ಪೈಪ್ ಅಲ್ಲಿ ಗಾಳಿ ಸಲೀಸಾಗಿ ಹೋಗೋ ಟೈಮಲ್ಲಿ ಅದು ಗೊರಕೆ ಆಗಿ ಗುರ್ ಗುರ್ ಅಂತ ಶಬ್ದ ಬರಕ್ ಸ್ಟಾರ್ಟ್ ಆಗುತ್ತೆ. ಸೊ ಇದು ಯಾರಲ್ಲಿ ತುಂಬಾ ಕಾಮನ್ ಅಂತ ಹೇಳಿದ್ರೆ, ಒಂದು ಮುಂಚೆ ಹೇಳಿದ ತರ ಎಲ್ಲಾ ಗೊರಕೆನೂ ಪ್ರಾಬ್ಲಮ್ ಇಲ್ಲ ಅನ್ನೋ ತರ, ಯಾರು ನಾವು ಗೊರಕೆ ಹೊಡಿತಾ ಇರೋರು ತುಂಬಾ ಎಚ್ಚರದಿಂದ ಇರಬೇಕು ಅಂತ ಹೇಳಿದ್ರೆ ನಾವು ಸ್ಟಾಪ್ ಬ್ಯಾಂಕ್ ಸ್ಕೋರ್ ಅಂತ ಕರಿತೀವಿ, STOPBANG ಆಕ್ರೋನಿಮ್ ಇದು. ಸೊ ಪ್ರತಿಯೊಂದಕ್ಕೂ ಒಂದೊಂದು ಹೆಡಿಂಗ್ ಇದೆ. ಅದು ಸ್ಟಾಪ್ ಎಸ್ ಅಂತ ಹೇಳಿದ್ರೆ ಸ್ನೋರಿಂಗ್, ಒಂದು ಗೊರಕೆ ಇದೆಯಾ. ಟಿ ಅಂತ ಹೇಳಿದ್ರೆ ಟಯರ್ಡ್ನೆಸ್, ಟೈರ್ಡ್ನೆಸ್ ಏನಕ್ಕೆ ಆಗುತ್ತೆ ಅಂತ ಹೇಳಿದ್ರೆ ಇವಾಗ ನೈಟಲ್ಲಿ ನಾನು ಹೇಳಿದಾಗೆ ನಿಮಗೆ ಆಕ್ಸಿಜನ್ ಕಮ್ಮಿ ಆಯಿತು ಅಂತ ಹೇಳಿದ್ರೆ ನೈಟಲ್ಲಿ ಬ್ರೈನ್ ಕೆಲಸ ಏನು, ರೆಸ್ಟ್ ಮಾಡೋದು. ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡಿರುತ್ತೆ, ನೈಟಲ್ಲಿ ಆರಾಮಾಗಿ ಮಲ್ಕೋಬೇಕು. ಬಟ್ ಇವಾಗ ಆಕ್ಸಿಜನ್ ಕಮ್ಮಿ ಆಗಿ ಬ್ರೈನು ಏನಕ್ಕೆ ಎದಳಿಸುತ್ತೆ, ನಂಗೆ ಆಕ್ಸಿಜನ್ ಕಮ್ಮಿ ಆಗ್ತಾ ಎದಳಬೇಕು ಅಂತ ಎದಳಿಸುತ್ತೆ. ಸೊ ಎದಳುತ್ತೆ, ಸ್ಲೀಪ್ ಕರೆಕ್ಟಾಗಿ ಆಗಲ್ಲ, ಸ್ಲೀಪ್ ಫ್ರಾಗ್ಮೆಂಟೇಷನ್ ಅಂತ ಕರಿತೀವಿ. ಕಂಟಿನ್ಯೂಸ್ ಪ್ರಾಪರ್ ಆಗಿ 6 hours 8 hours ಸಬ್ ಸ್ಲೀಪ್ ಸಿಗಲ್ಲ, ಅರ್ಧ ಗಂಟೆಗೆ ಎದಳದು ಬಿಡೋದು, ಎದಳದು ಬಿಡ ಪ್ರಾಪರ್ ರೆಸ್ಟ್ ಸಿಗಲ್ಲ ಬ್ರೈನ್ಗೆ. ಸೊ ಪ್ರಾಪರ್ ರೆಸ್ಟ್ ಸಿಕ್ಲಿಲ್ಲ ಬ್ರೈನ್ಗೆ ಅಂತ ಹೇಳಿದ್ರೆ ನಾವು ನ್ಯೂರೋನಲ್ ಆಕ್ಸಿಸ್ ಅಂತ ಕರಿತೀವಿ. ದೇಹದಲ್ಲಿ ಎಲ್ಲ ಸಮತೋಲನಗಳು ಕಾಪಾಡ್ಕೋಬೇಕು ಅಂದ್ರೆ ಬ್ರೈನಿಂದ ಸಿಗ್ನಲ್ಸ್ ಕರೆಕ್ಟ್ ಆಗಿ ಬರ್ತಾ ಇರಬೇಕು, ಬ್ರೈನ್ ಕರೆಕ್ಟ್ ಆಗಿ ರೆಸ್ಟ್ ಮಾಡಿರಬೇಕು. ಸೊ ಈ ಬ್ರೈನ್ ಕರೆಕ್ಟ್ ಆಗಿ ರೆಸ್ಟ್ ಆಗಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ಟೈರ್ಡ್ನೆಸ್ ಸ್ಟಾರ್ಟ್ ಆಗುತ್ತೆ. ಸೊ STO ಅಂದ್ರೆ ಅಬ್ಸರ್ವ್ಡ್ ಆಪ್ನೆಸ್, ಅದೇ ನಾವು ನಿದ್ದೆಯಲ್ಲಿ ಸಡನ್ ಆಗಿ ಉಸಿರು ಸಿಕ್ಕಂಗಾಗಿ ಎಚ್ಚರ ಆಗ್ತಾ ಇರೋದು ಯಾರು ನೋಡಿದಾರಾ ಅಂತ ನೋಡ. ಪ್ರೆಷರ್ ಅಂದ್ರೆ ಬ್ಲಡ್ ಪ್ರೆಷರ್. ಇವಾಗ ನ್ಯೂರೋನಲ್ ಆಕ್ಸಿಸ್ ಅಂತ ಏನಂತ ಅಂದೆ, ನಿದ್ದೆ ಕರೆಕ್ಟ್ ಆಗಿ ಆಗ್ತಾ ಇಲ್ಲ, ಆಕ್ಸಿಜನ್ ಕಮ್ಮಿ ಆಗ್ತಾ ಇದೆ ಅಂತ ಹೇಳಿದ್ರೆ ದೇಹದಲ್ಲೆಲ್ಲ ಈ ತರ BP ಶುಗರ್ ಎಲ್ಲ ಬರಕ್ ಸ್ಟಾರ್ಟ್ ಆಗಿರುತ್ತೆ. ಸೊ ಪಿ ಅಂದ್ರೆ ಪ್ರೆಷರ್. ನೆಕ್ಸ್ಟ್ BMI ಮೋರ್ ದೆನ್ 35 BMI ಇರೋರಿಗೆ, ಏಜ್ ಮೋರ್ ದೆನ್ 65 ಇರೋರ್ಸ್, ನೆಕ್ಸ್ಟ್ ಸರ್ಕಂಫರೆನ್ಸ್ ಕರಿತೀವಿ, ಕುತ್ತಿಗೆದು ಸುತ್ತಳತೆ. ಗಂಡಸರಲ್ಲಿ 18 inch ಜಾಸ್ತಿ, ಹೆಂಗಸರಲ್ಲಿ 17 inch ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಅವರು ರಿಸ್ಕ್ ಇರ್ತಾರೆ ಈ ಸ್ಲೀಪ್ ಡಿಸ್ಟರ್ಬೆನ್ಸಸ್ಗೆ. ಜಿ ಜೆಂಡರ್, ಜೆಂಡರ್ ಅಂದ್ರೆ ಮೇಲ್ಸ್ಗೆ ಸ್ವಲ್ಪ ರಿಸ್ಕ್ ಜಾಸ್ತಿ. ಇದರಲ್ಲಿ ನಾವು ಈ ಸ್ಕೋರ್ ಹಾಕೊಂಡು ಮೋರ್ ದೆನ್ 3S ಅಂತ ಬಂತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಏನೋ ಪ್ರಾಬ್ಲಮ್ ಇರಬಹುದು. ಸೊ ಇಮಿಡಿಯೇಟ್ಲಿ ಸ್ಪೆಷಲಿಸ್ಟ್ ನ ಕನ್ಸಲ್ಟ್ ಮಾಡೋದು ಒಳ್ಳೇದು.
2: ಸರ್, ನೀವು ಮೊದಲು ಒಂದು ಹೇಳಿದ್ರಿ ಒಬೆಸಿಟಿ ಇರೋರಿಗೆ ಇದು ಜಾಸ್ತಿ ಇರುತ್ತೆ ಅಂತ. ಒಬೆಸ್ ಅಲ್ಲದೇನು ಸಣ್ಣ ಇರೋರಿಗೆ, ಮಕ್ಕಳಿಗೆ ಇದೆಲ್ಲಾನು ಇರುತ್ತೆ,
3: ಇರಬಹುದು. ಹೇಳಿದಾಗೆ ಒಬೆಸಿಟಿ ಒಂದು ರಿಸ್ಕ್ ಫ್ಯಾಕ್ಟರ್, ಚಿಕ್ಕವರಿದ್ದಾಗ್ಲೂ ಇರಬಹುದು. ಅಂದೆ ಇವಾಗ ಹೇಳಿದ್ನಲ್ಲ ಫೇಷಿಯಲ್ ಅಬ್ನಾರ್ಮಾಲಿಟೀಸ್ ಅಂತ ಕರಿತೀವಿ, ಇಲ್ಲೇನಾದ್ರೂ ನಮ್ದು ಸ್ಕೆಲಿಟಲ್ ಅಬ್ನಾರ್ಮಾಲಿಟೀಸ್ ಇತ್ತು, ಕೆಲವೊಬ್ಬರಿಗೆ ದಪ್ಪ ನಾಲ್ಗೆ ಇರುತ್ತೆ, ಚಿಕ್ಕ ಮೌತ್ ಇರುತ್ತೆ, ಇಂಥವ್ರಿಗೆಲ್ಲ ನಮ್ ಗಾಳಿ ಸಲೀಸಾಗ ಓಡಾಡೋದು ಕಮ್ಮಿ ಆಗುತ್ತೆ. ನಾರ್ಮಲ್ ಅವ್ರಿಗಿಂತ ಚಿಕ್ಕ ಆಯ್ತು ಅಂತ ಹೇಳಿದ್ರೆ ಅಂಥವ್ರು ಕೂಡ ಡೆಫಿನೆಟ್ಲಿ ಇರುತ್ತೆ. ಗೊರಕೆ ಒಂದು ರಿಸ್ಕ್ ಫ್ಯಾಕ್ಟರ್ ಅಷ್ಟೇ, ಗೊರಕೆ ಇಲ್ದಲೇ ಇದ್ರು ಡಿಸ್ಟರ್ಬೆನ್ಸಸ್ ಇದ್ದೇ ಇರುತ್ತೆ. ನಾವು ಅದನ್ನ ಪರೀಕ್ಷೆ ಮಾಡಿ ಕಂಡುಹಿಡಿಯಬೇಕಾಗುತ್ತೆ. ನಾವು ಮೇಜರ್ ಆಗಿ ಶ್ವಾಸಕೋಶ ತಜ್ಞ ವೈದ್ಯ ಏನ್ ನೋಡ್ತೀವಿ ಅಂತ ಹೇಳಿದ್ರೆ ಸ್ಲೀಪ್ ಡಿಸಾರ್ಡರ್ಸ್ ತುಂಬಾ ಇದೆ. ಕೆಲವೊಬ್ರಿಗೆ ಡಿಪ್ರೆಷನ್ ಇಂದ ನಿದ್ದೆ ಬರಲ್ಲ, ಕೆಲವೊಬ್ರಿಗೆ ನ್ಯೂರಾಲಜಿಕಲ್ ಪ್ರಾಬ್ಲಮ್ ಇರುತ್ತೆ ಅದರಿಂದ ನಿದ್ದೆ ಬರಲ್ಲ. ಸೊ ಅದೆಲ್ಲ ರೂಲ್ ಔಟ್ ಮಾಡಿ ಈ ಗೊರಕೆಯಿಂದ ನಿದ್ದೆ ಬರ್ತಾ ಇಲ್ಲ, ಈ ಗೊರಕೆ ಆಗಿ ನಮ್ಗೆ ದೇಹಕ್ಕೆ ಆಕ್ಸಿಜನ್ ಹೋಗ್ದಲೇ ನಿದ್ದೆ ಆಗ್ತಾ ಇಲ್ಲ ಅಂತೇಳಿ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿ ಅಂತ ಕರಿತೀವಿ. ನಿದ್ದೆಯಲ್ಲಿ ಉಸಿರು ನಿಲ್ಲದ್ನ ಆಪ್ನಿ ಅಂತ ಕರಿತೀವಿ. ನಮ್ದು ವಾಯುನಾಳದಲ್ಲಿ ಏನಾದ್ರೂ ಅಬ್ಸ್ಟ್ರಕ್ಷನ್ ಆಗಿ ನಿದ್ದೆ ಸರಿಯಾಗಿ ಆಗ್ತಾ ಇಲ್ಲ ಅಂತೇಳಿ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿ ಅಂತ ಕರಿತೀವಿ. ಇಂಡಿಯಾದಲ್ಲಿ ಆಕ್ಚುಲಿ ಈ ಪ್ರೆಸೆಂಟ್ ಟೈಮ್ಸ್ ಅಲ್ಲಿ ತುಂಬಾ ಇದೆ, ಆಲ್ಮೋಸ್ಟ್ ಒಬೆಸಿಟಿ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಅಂತ ಕರಿತೀವಿ, ತುಂಬಾ ಜನಕ್ಕಿದೆ. ಬಟ್ ಇನ್ನು ಜನಕ್ಕೆ ಅವೇರ್ನೆಸ್ ಇಲ್ಲ, ಓ ಗೊರಕೆ ಹೊಡೆಯೋದು ಕಾಮನ್, ಎಲ್ಲರೂ ಹೊಡಿತಾರೆ, ಮನೆ ಮನೆಯಲ್ಲಿ ಎಲ್ಲ ಹೊಡಿತಾ ಇದ್ರು, ಅದರಿಂದ ಏನ್ ಪ್ರಾಬ್ಲಮ್. ಸೊ ಇವಾಗ ತುಂಬಾ ಜನಕ್ಕೆ BP ಶುಗರ್ ನೀವು 35-40 ಎಲ್ಲ ಬರೋದು ನೋಡಿದೀರ. 50% ಆಫ್ ದ ಟೈಮ್ ಕಾಸ್ ಫಾರ್ ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಅಂಡ್ ಅನ್ಕಂಟ್ರೋಲ್ಡ್ ಹೈಪರ್ ಟೆನ್ಷನ್. ಸೊ ನಮ್ಗೆ ಎಷ್ಟೇ BP ಮಾತ್ರ ತಗೊಂಡ್ರು, ಶುಗರ್ ಮಾತ್ರ ತಗೊಂಡ್ರು, ನಮ್ಗೆ ಕಂಟ್ರೋಲೇ ಬರ್ತಾ ಇಲ್ಲ BP ಶುಗರ್. ಇನ್ಸುಲಿನ್ ಕೂಡ ತಗೋತಾ ಇದ್ದೀನಿ, ಕಂಟ್ರೋಲ್ಗೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಮೋಸ್ಟ್ ಆಫ್ ದ ಟೈಮ್ ರೀಸನ್ ಬಂದು ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿ ಇರುತ್ತೆ. ನೈಟಲ್ ಬ್ರೈನ್ಗೆ ಆಕ್ಸಿಜನ್ ಹೋಗ್ತಾ ಇರಲ್ಲ, ಸೊ ಬ್ರೈನ್ ಕರೆಕ್ಟ್ ಆಗಿ ಫಂಕ್ಷನ್ ಮಾಡ್ತಾ ಇರಲ್ಲ, ಸೊ ಬಾಡಿಗೆ ಸಿಗ್ನಲ್ ಎಲ್ಲ ಕರೆಕ್ಟ್ ಆಗಿ ಹೋಗ್ತಾ ಇರಲ್ಲ. ಸೊ ಬಾಡಿಯ ಹೋಮಿಯೋಸ್ಟಾಸಿಸ್ ಅಂತ ಕರಿತೀವಿ, ಆ ಸಮತೋಲ ಅಂತ ಕಂಪ್ಲೀಟ್ಲಿ ಹಾಳಾಗಿರುತ್ತೆ, ಬಾಡಿ ಸ್ಟ್ರೆಸ್ ಅಲ್ಲಿ ಇರುತ್ತೆ. ಸೊ ನೀವು ಒಂದಿನ ನಿದ್ದೆ ಮಾಡಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ಎದ್ದು ಅಯ್ಯೋ ನಿದ್ದೆ ಆಗಿಲ್ಲ, ತಲೆನೋವು, ತಲೆ ಭಾರ ಅಂತ ಇರ್ತೀರ. ಈ ತರ ದಿನ ನಿಮ್ಗೆ ವರ್ಷಾನ್ಗಟ್ಲೆ ಆಗ್ತಾ ಇದೆ ಅಂತ ಹೇಳಿದ್ರೆ ಬಾಡಿ ಮೇಲೆ ಸ್ಟ್ರೆಸ್ ಬೀಳ್ತಾ ಇದೆ ಅಂತ ಯೋಚನೆ ಮಾಡಿ. ಸೊ ಆ ಸ್ಟ್ರೆಸ್ ನಿಮ್ಗೆ ಅನ್ಕಂಟ್ರೋಲ್ಡ್ ಶುಗರ್ ಡಯಾಬಿಟಿಸ್ ಆ ರೂಪದಲ್ಲಿ ನಿಮ್ಗೆ ಪ್ರೆಸೆಂಟ್ ಆಗ್ತಾ ಹೋಗುತ್ತೆ. ಇದ್ರ ಜೊತೆಗೆ ಹಾರ್ಟ್ ಡಿಸೀಸಸ್, ಹಾರ್ಟ್ ಅಟ್ಯಾಕ್ ಅಂತ ಕರಿತೀವಿ, ಬ್ರೈನ್ಗೆ ಸ್ಟ್ರೋಕ್ ಆಗೋದು, ಇದೆಲ್ಲ ಕೂಡ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾ ರಿಲೇಟೆಡ್ ಇದ್ದೇ ಇರುತ್ತೆ. ಸೊ ನಾವು ಯಾವ ತರ ಇವಾಗ ಎಂಡೋಕ್ರೈನಜಿಸ್ಟ್ ಇರ್ಬೋದು, ಕಾರ್ಡಿಯಾಲಜಿಸ್ಟ್ ಇರ್ಬೋದು, ಅವ್ರಿಗೆ ಅರಿದಿಮಿಯಾಸ್, ಹಾರ್ಟ್ ಇಂದು ಬೀಟ್ಸ್ ಏರಿಳಿತ ಇರೋದು, ಇದೆಲ್ಲ ಕೆನ್ ಬಿ ಎ ಪಾರ್ಟ್ ಆಫ್ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾ. ಸೊ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾ ಜೊತೆ ಇದಿರ್ಬೋದು. ಸೊ ನಾವು ಇದೆಲ್ಲ ಪೇಷಂಟ್ ರಿಕರೆಂಟ್ ಆಗಿ ಇವಾಗ ಹಾರ್ಟ್ ಫೇಲ್ಯೂರ್ಗೆ ಹೋಗ್ತಾ ಇರೋದು, ಅನ್ಕಂಟ್ರೋಲ್ಡ್ ಶುಗರ್ ಇರೋರು, ಡಯಾಬಿಟೀಸ್ ಇರೋರು, ಅವ್ರೇನಾದ್ರು ಒಬೀಸ್ ಇದ್ರೆ, ಅಣ್ಣ ಸ್ಟಾಪ್ ಬ್ಯಾಂಗ್ ಅಂತ ಏನು ಹೇಳಿದೆ, ಆ ಫೀಚರ್ಸ್ ಏನಾದ್ರು ಪಾಸಿಟಿವ್ ಇತ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯ ಮೇಲೆ ಅವ್ಯಾಲ್ಯೂಯೇಷನ್ ಮಾಡಿಸ್ಕೋಬಹುದು.
2: ಈಗ ಈ ಗೊರಕೆ ನಿದ್ದೆ ಮಾಡುವಾಗಷ್ಟೇ ಯಾಕೆ ಬರುತ್ತೆ,
3: ನಿದ್ದೆ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಎದ್ದಿದ್ದಾಗ ಈ ಮಸಲ್ ಟೋನ್ ಅಂತ ಕರೆದೆ ಅಲ್ಲ ವಿಂಡ್ ಪೈಪ್ದು, ಆ ಮಸಲ್ ಟೋನ್ ನಾರ್ಮಲ್ ಇರುತ್ತೆ. ಇವಾಗ ನೀವು ಕೈ ಎತ್ತಬೇಕು ಅಂತ ಹೇಳಿದ್ರೆ ನಿಮ್ ಬ್ರೈನ್ ಇಂದ ಸಿಗ್ನಲ್ ಬರ್ತಾ ಇದೆ, ಈ ಮಸಲ್ ಟೋನ್ ನಾರ್ಮಲ್ ಇರುತ್ತೆ. ಮಲಗದಾಗ ಏನಾಗುತ್ತೆ, ಬ್ರೈನ್ ರೆಸ್ಟೇಟ್ ಹೋಗುತ್ತೆ. ರೆಸ್ಟೇಟ್ ಹೋದಾಗ ಬ್ರೈನ್ ಇಂದ ಬರ್ತಾ ಇರೋ ಸಿಗ್ನಲ್ಸ್ ಕಮ್ಮಿ ಆಗಿ ಬಾಡಿ ರಿಲ್ಯಾಕ್ಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಮಸಲ್ ಟೋನ್ ಕಮ್ಮಿ ಆಗುತ್ತೆ. ಮಸಲ್ ಟೋನ್ ಕಮ್ಮಿ ಆಯಿತು ಅಂತೇಳಿ ವಿಂಡ್ ಪೈಪ್ ಕೊಲಾಪ್ಸ್ ಆಗುತ್ತೆ. ಓಪನ್ ಆಗಿರೋದು ಲೂಸ್ ಆಗಿ ಆರಾಮಾಗಿ ರಿಲ್ಯಾಕ್ಸ್ ಆಗುತ್ತೆ, ಕೊಲಾಪ್ಸ್ ಆಗುತ್ತೆ. ಸೊ ಸುತ್ತಳತೆ ಡಯಾಮೀಟರ್ ಏನಂತೀವಿ ಅದು ಕಮ್ಮಿ ಆಗುತ್ತೆ. ಸೊ ಅಲ್ಲಿಂದ ಅಬ್ಸ್ಟ್ರಕ್ಷನ್ ಆಗುತ್ತೆ. ಸೊ ಇದಕ್ಕೋಸ್ಕರನೇ ಮಲಗಿದ್ದಾಗ ಆಗುತ್ತೆ.
2: ಸರ್, ಪೋಸ್ಚರ್ ಚೇಂಜ್ ಮಾಡ್ಕೊಂಡು ಮಲ್ಕೊಳ್ಳಿ ಅಂತಾರೆ, ಆಮೇಲೆ ಕಡಿಮೆ ಆಗುತ್ತೆ ಅದು?
3: ಡೆಫಿನೆಟ್ಲಿ ಅದು ಕೂಡ ಕೆಲವು ಇನಿಷಿಯಲ್ ಸ್ಟೇಟಸ್ ಏನಾಗುತ್ತೆ, ನಾವು ಗ್ರಾವಿಟಿ ಅಂತೀವಲ್ಲ ಬೆನ್ ಮೇಲೆ ಮಲಗಿದಾಗ, ಇವಾಗ ಈ ತರ ಇರೋ ಟ್ಯೂಬ್ ಕಂಪ್ಲೀಟ್ಲಿ ಟೋನ್ ರಿಲ್ಯಾಕ್ಸ್ ಆಯ್ತು ಅಂತ ಹೇಳಿದ್ರೆ ಫುಲ್ ಫ್ಲಾಟ್ ಆಗುತ್ತೆ. ಗ್ರಾವಿಟಿ ಪವರ್ ಬೆನ್ ಕೆಳಗಡೆ ಬರೋದ್ರಿಂದ ಅದು ಅಡ್ಡಡ್ಡ ಕೊಲಾಪ್ಸ್ ಆಗ್ಬಿಡುತ್ತೆ. ಸೊ ಕಂಪ್ಲೀಟ್ ಬ್ಲಾಕ್ ಆಗೋಗುತ್ತೆ. ಒಂದ್ ಸೈಡ್ ಅಲ್ಲಿ ಸಪೋರ್ಟ್ ಇರುತ್ತೆ ಟ್ರೇಕಿಯಾಗ ವಿಂಡ್ ಪೈಪ್ಗೆ, ಇನ್ನೊಂದ್ ಸೈಡ್ ಸಪೋರ್ಟ್ ಇರಲ್ಲ. ಸೊ ಗ್ರಾವಿಟಿ ಇರೋದ್ರಿಂದ ಅದು ಕಂಪ್ಲೀಟ್ ಕೊಲಾಪ್ಸ್ ಆಗುತ್ತೆ. ಬಟ್ ಸೈಡಿಗೆ ಮಲ್ಕೊಂಡಾಗ ಏನಾಗುತ್ತೆ, ಒಂದ್ ಸೈಡ್ ಸಪೋರ್ಟ್ ಇರೋದ್ರಿಂದ ಕಂಪ್ಲೀಟ್ ಬ್ಲಾಕ್ ಆಗಲ್ಲ. ಸೊ ಅದು ಕಂಪ್ಲೀಟ್ ಚಪ್ಪಟೆ ಆಗೋ ಬದಲು ಒಂದ್ ಸೈಡ್ ಮಾತ್ರ ಬೆಂಡ್ ಆಗೋದ್ರಿಂದ ಉಳಿದಿದ್ದ ಜಾಗದಲ್ಲಿ ಗಾಳಿ ಸಲೀಸಾಗಿ ಆಡ್ತಾ ಇರತ್ತೆ. ಸೊ ಸ್ನೋರಿಂಗ್ ಕಮ್ಮಿ ಆಗುತ್ತೆ.
2: ಈಗ ಕಾರಣಗಳು ಇಷ್ಟ ಆಯ್ತು. ಸಿಂಪ್ಟಮ್

0: ಫೀಲಿಂಗ್ ಇರುತ್ತೆ, ಅದ್ರ ಜೊತೆಗೆ ಎಕ್ಸೆಸಿವ್ ಡೇ ಟೈಮ್ ಸ್ಲೀಪಿನೆಸ್. ದಿನದಲ್ಲಿ ತುಂಬಾ ನಿದ್ದೆ ಬರೋದು, ಇವಾಗ ಕುತ್ಕೊಂಡು ಟಿವಿ ನೋಡ್ತಾ ಇರ್ತಾರೆ, ಟಿವಿ ನೋಡ್ತಾ ನೋಡ್ತಾನೆ ತೂಗುಡ್ಸ್ಬಿಡ್ತಾರೆ, ಇಲ್ಲ ಪೇಪರ್ ಓದ್ತಾ ಇರ್ತಾರೆ, ಪೇಪರ್ ಓದ್ತಾನೆ ಹಂಗೆ ತೂಗುಡ್ಕೆ. ನಿದ್ದೆ ಕರೆಕ್ಟ್ ಆಗಿ ಮಾಡಿದೀನಿ ಅನ್ನಿಸ್ತಾ ಇರುತ್ತೆ, ಬಟ್ ಎದ್ದ ತಕ್ಷಣ ಆ ಎನರ್ಜಿ ಇರಲ್ಲ, ನಂಗೆ ರಿಫ್ರೆಶ್ ಆಗಿದೆ ಅಂತ ಅನ್ಸಲ್ಲ. ಸೊ ಸಡನ್ ಆಗಿ ಇವಾಗ ಮಾತಾಡ್ಕೊಂಡು ಕೂತಿರ್ತೀವಿ ನಾವು, ಹಿಂಗೆ ಕೂತಿದ ಟೈಮಲ್ಲೇ ನಿದ್ದೆಗೆ ಹೋಗ್ಬಿಡೋದು. ಇಲ್ಲ ಕಾರ್ ಓಡಿಸ್ತಾ ಇರ್ತಾರೆ, ಅದೊಡ್ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ನಿಲ್ಲಿಸ್ಕೋತಾರೆ, ವಿತ್ ಇನ್ 10 seconds ಹಂಗೆ ನಿದ್ದೆ ಹೋಗ್ಬಿಡ್ತಾರೆ. ಇದೆಲ್ಲ ಏನ್ ಸೂಚಿಸುತ್ತೆ ಅಂತ ಹೇಳಿದ್ರೆ, ಬ್ರೈನ್ ಗೆ ಪ್ರಾಪರ್ ರೆಸ್ಟ್ ಸಿಕ್ಕಿಲ್ಲ, ಸೊ ಡೇಲಿ ಅದೆಲ್ಲ ಆಗ್ತಾ ಇದೆ ಅನ್ನೋದು ಸಿಗುತ್ತೆ. ಸೊ ಎಕ್ಸೆಸಿವ್ ಡೇ ಟೈಮ್ಸ್, ಇದ್ರ ಜೊತೆಗೆ ಇದೆಲ್ಲ ಕಾನ್ಸಂಟ್ರೇಷನ್ ಆಗ್ತಾ ಇಲ್ಲ, ಫೋಕಸ್ ಮಾಡಕ್ ಆಗ್ತಾ ಇಲ್ಲ ನಂಗೆ ಕೆಲಸದಲ್ಲಿ, ತುಂಬಾ ನಿದ್ದೆ ಬರ್ತಾ ಇದೆ. ಅದೊಂಥರ ಕಾಗ್ನಿಟಿವ್ ನ್ಯೂರೋ ಬ್ರೈನ್ ಎಷ್ಟು ಇಂಪಾರ್ಟೆಂಟ್ ನಮ್ ನಾರ್ಮಲ್ ಡೇ ಟು ಡೇ ಆಕ್ಟಿವಿಟೀಸ್ ಅಂದ್ರೆ. ಸೊ ಬ್ರೈನ್ ನಂಗೆ ಪ್ರಾಪರ್ ಆಗಿ ರೆಸ್ಟ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಇಲ್ ಸ್ಟಾರ್ಟ್ ಬಿಕಮಿಂಗ್ ವೀಕರ್. ಸೊ ನಂಗೆ ಪ್ರಾಪರ್ ಕೆಲಸದಲ್ಲಿ ಫೋಕಸ್ ಮಾಡಕ್ ಆಗ್ತಾ ಇಲ್ಲ, ಕಾನ್ಸಂಟ್ರೇಟ್ ಮಾಡಕ್ ಆಗ್ತಾ ಇಲ್ಲ. ಸೊ ಬರೀ ಗೊರ್ಕೆ ಅಲ್ಲ, ಗೊರ್ಕೆ ಜೊತೆಗೆ ಇದು ಎಕ್ಸೆಸಿವ್ ಡೇ ಟೈಮ್ ಸ್ಲೀಪಿನೆಸ್, ಅರ್ಲಿ ಮಾರ್ನಿಂಗ್ ಹೆಡ್ ಏಕು, ಅನೇಬಲ್ ಟು ಫೋಕಸ್, ಕಾನ್ಸಂಟ್ರೇಟ್ ಮಾಡ್ತಾ ಇರೋದು, ಇದೆಲ್ಲ ಕಂಬೈನ್ ಮಾಡಿ ಓ ನಾವು ಗೊರ್ಕೆಯಿಂದ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಡಿಸೈಡ್ ಮಾಡ್ತೀವಿ.
1: ಒಂದು ಅದೇ ಆ ವ್ಯಕ್ತಿಗೆ ಗೊತ್ತಾಗಲ್ಲ, ಅದು ಬಿಟ್ರೆ ಈ ತರ ಸುಸ್ತು, ತಲೆಭಾರ, ಬೆಳಿಗ್ಗೆ ತಕ್ಷಣ ನೀವು ಇದುವರೆಗೆ ಹೇಳಿರೋ ಲಕ್ಷಣಗಳಿದ್ದಾಗ ಆ ವ್ಯಕ್ತಿನೇ ಎಚ್ಚೆತ್ಕೋಬೇಕು. ಒಂದು ಎರಡನೇದು ಅವ್ರ ಜೊತೆಗಿರೋರ್ಗೆ ಹೆಚ್ಚು ಗೊತ್ತಾಗುತ್ತೆ. ಗೊರಕೆ ಸೌಂಡ್ ಇಂದ
0: ಏನಾಗುತ್ತೆ ಅಂತ ಹೇಳಿದ್ರೆ, ಗಂಡನ ಹೆಂಡತಿ ಕರ್ಕೊಂಡ್ಬರ್ತಾರೆ, ಇವ್ರ ಜೊತೆ ಇರಕ್ ಆಗ್ತಾ ಇಲ್ಲ ನನ್ ಕೈಲಿ, ಅಷ್ಟೊಂದು ಗೊರಕೆ ಹೊಡಿತಾ ಇದಾರೆ ಇವರು, ನಂಗೆ ಸಾಕಾಗಿದೆ ಅಂತ. ಮೋಸ್ಟ್ ಆಫ್ ದ ಟೈಮ್ಸ್ ಅವ್ರಾಗ ಅವರೇ ಬರಲೆ, ಗೊರಕೆ ನಮ್ಮ ನಾರ್ಮಲ್ ಬಿಡಮ್ಮ ಅಂತಾರೆ. ಪೇಷಂಟ್ ಅಟೆಂಡರ್ಸ್ ಕರ್ಕೊಂಡ್ಬರ್ತಾರೆ ನಮ್ಗೆ, ಸರ್ ತುಂಬಾ ಗೊರಕೆ ಹೊಡಿತಾರೆ ಸರ್, ಇವರು ಆಗಲ್ಲ ಅಷ್ಟು ಸೌಂಡ್ ಸರ್, ಪಕ್ಕದ ಮನೆ ಕೇಳುತ್ತೆ ಅನ್ನೋ ತರ ಬರ್ತಾರೆ.
1: ಸರ್ ಆಮೇಲೆ ಬಂದ್ಮೇಲೆ ಏನೇನು ಟ್ರೀಟ್ಮೆಂಟ್ ಏನು?
0: ಬಂದ್ಮೇಲೆ ಒಂದು ನಾವು ಅದೇ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾನೇನ, ಸ್ಲೀಪ್ ಡಿಸಾರ್ಡರ್ ಏನು, ಅದು ಅಬ್ಸ್ಟ್ರಕ್ಷನ್ ಏನ ಆಗ್ತಾ ಇದೆ, ಬೇರೆ ಕಾಯಿಲೆಯಿಂದ ಆಗ್ತಾ ಇದೆ, ಸೈಕಿಯಾಟ್ರಿಕ್ ಇಶ್ಯೂಸ್ ಇಂದ ಆಗ್ತಾ ಇದೆ ಏನು ಅಂತ ನೋಡ್ತೀವಿ. ಸೊ ಇಫ್ ಯು ಆರ್ ಥಿಂಕಿಂಗ್ ನಮ್ಗೆ ಓಕೆ ಇದು ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾನೇ ಅನ್ನಿಸ್ತಾ ಇದೆ ಅಂತ ಹೇಳಿದ್ರೆ, ಸ್ಲೀಪ್ ಸ್ಟಡಿ ಅಂತ ಮಾಡ್ತೀವಿ, ಪಾಲಿಸೋಮ್ನೋಗ್ರಫಿ. ಸೊ ಅದ್ರಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಒಂಥರ ಮನೆ ವಾತಾವರಣ ಕ್ರಿಯೇಟ್ ಮಾಡಿ, ಏನಾಗುತ್ತೆ ಮನೆ ಟೆಸ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ, ಪೇಷಂಟ್ ಆಸ್ಪತ್ರೆಯಲ್ಲಿ ಮಲಗ್ತಾ ಇದಾರೆ ಅಂತ ಹೇಳಿ ಅವ್ರು ನಿದ್ದೆ ಮಾಡಲ್ಲ. ನಮ್ಗೆ ನಿದ್ದೆಲ್ ಪ್ರಾಬ್ಲಮ್ ಇದೆ ಅಂತ ಕಂಡಿಡಬೇಕು ಅಂತ ಹೇಳಿದ್ರೆ, ಅವ್ರು ಕರೆಕ್ಟ್ ಆಗಿ ನಿದ್ದೆ ಮಾಡ್ಬೇಕು. ಸೊ ನಿದ್ದೆ ಮಾಡ್ಬೇಕು ಅಂತ ಹೇಳಿದ್ರೆ, ಪ್ರಾಪರ್ ಅವ್ರಿಗೆ ಮನೆ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿ, ಒಳ್ಳೆ ನಿದ್ದೆ ಬರೋ ಪ್ಲೇಸ್ ಅಲ್ಲಿ ಮಲಗಿಸಿ, ಅವ್ರ ನಿದ್ದೆ 8 hours ಇಲ್ಲ 7 hours ಏನ್ ಮಲಗ್ತಾರೆ ನೈಟ್ ಇಂದ ಬೆಳಗ್ಗೆ ತನಕ, ನಾವ್ ಅದನ್ನ ಸ್ಟಡಿ ಮಾಡ್ತೀವಿ, ಕನೆಕ್ಷನ್ಸ್ ಮಾಡ್ತೀವಿ. ಇಇಜಿ ಅಂತ ಕರಿತೀವಿ, ಇಎಂಜಿ, ಇಒಜಿ, ಇಸಿಜಿ, ಬಿಕಾಸ್ ನಿದ್ದೆಲ್ಲಿ ಏನ್ ವೇವ್ಸ್ ಹೋಗ್ತಾ ಇದೆ ಬ್ರೈನ್ ಅಲ್ಲಿ, ಬಾಡಿಲಿ ಯಾವ ವೇವ್ಸ್ ಆಗ್ತಾ ಇದೆ, ಆಕ್ಸಿಜನ್ ಕಮ್ಮಿ ಆಗ್ತಾ ಇದೆಯಾ ಅಂತ ಫುಲ್ 8 hours ಕಂಪ್ಲೀಟ್ ಮಾನಿಟರಿಂಗು. ಬಾಡಿಲಿ ಸಡನ್ ಆಗಿ ಉಸಿರು ನಿಲ್ತಾ ಇದೆಯಾ, ಚೆಸ್ಟ್ ಮೂವ್ಮೆಂಟ್ಸು, ಲೆಗ್ ಮೂವ್ಮೆಂಟ್ಸು, ಕಂಪ್ಲೀಟ್ ಆಗಿ 20-22 ಪ್ಯಾರಾಮೀಟರ್ಸ್ ಇರುತ್ತೆ, ಅದು ಕಂಪ್ಲೀಟ್ 8 hours ಮಲಗ್ತಾರೆ, ಕಂಪ್ಯೂಟರ್ ಫುಲ್ ರೆಕಾರ್ಡ್ ಮಾಡ್ಕೋತೀವಿ, ನೆಕ್ಸ್ಟ್ ಡೇ ಅನಲೈಸ್ ಮಾಡ್ತೀವಿ. ಇದು ಸ್ಲೀಪ್ ಸ್ಟಡಿ ಅಂತ ಕರಿತೀವಿ, ಇದು ಲೆವೆಲ್ 1 ಸ್ಲೀಪ್ ಸ್ಟಡಿ. ಇದೇ ತರ ಸ್ಲೀಪ್ ಸ್ಟಡಿ ಲೆವೆಲ್ 2 ಲೆವೆಲ್ 3 ಅಂತ ಬರುತ್ತೆ, ಅದ್ ಮನೆಲ್ಲೇ ಮಾಡಬಹುದು, ಬಟ್ ಅದರಲ್ಲಿ ಪ್ಯಾರಾಮೀಟರ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ, 20 ಬದಲು 10-18. ಸೊ ಕೆಲವೊಂದು ಪ್ಯಾರಾಮೀಟರ್ಸ್ ಮಿಸ್ ಆದ್ರೆ ನಮ್ ಕೆಲವೊಂದು ಫೈಂಡಿಂಗ್ಸ್ ಮಿಸ್ ಆಯ್ತು ಅಂತ ಹೇಳಿದ್ರೆ ಡಯಾಗ್ನೋಸಿಸ್ ಬರಕ್ ಕಷ್ಟ ಆಗಬಹುದು,
1: ತುಂಬಾ
0: ಪಕ್ಕ ಹೇಳಕ್ಕಾಗಲ್ಲ. ಸೊ ಇಂಜೆಕ್ಷನ್ಸ್ ಆತರ ಏನಿಲ್ಲ, ಜಸ್ಟ್ ಈ ತರ ಅಪ್ಲಿಕೇಶನ್ಸ್ ಮಾಡಿದ್ವಿ, ಇಸಿಜಿ ಮಾಡಕ್ ಅಂಟಿಸ್ತಾರಲ್ಲ ಆತರ ಬ್ರೈನ್ ಗಂಟಿಸ್ತೀವಿ, ಎದೆ ಗಂಟಿಸ್ತೀವಿ, ಕೈ ಕಾಲು ಗಂಟಿಸ್ತೀವಿ, ಓವರ್ ನೈಟ್ ಆರಾಮಾಗಿ ಮಲ್ಕೊಳಕ್ ಬಿಡ್ತೀವಿ. ನೆಕ್ಸ್ಟ್ ದಿನ ಎದ್ದು ಅನಲೈಸ್ ಮಾಡ್ತೀವಿ, ಓ ನಿದ್ದೆಲ್ ಏನಾಗ್ತಾ ಇದೆ, ಆಕ್ಸಿಜನ್ ಕಮ್ಮಿ ಆಗ್ತಾ ಇದೆ, ಆಕ್ಸಿಜನ್ ಕಮ್ಮಿ ಆಗ್ತಾ ಇದ್ರೆ ಎಷ್ಟೊತ್ತು ಕಮ್ಮಿ ಆಗ್ತಾ ಇದೆ, ಉಸಿರಾಟ ಎಷ್ಟೊತ್ತು ನಿಲ್ತಾ ಇದೆ, ಎಷ್ಟು ಬಾರಿ ನಿಲ್ತಾ ಇದೆ ಅನ್ನೋದು ಇನ್ನೂ ಇಂಪಾರ್ಟೆಂಟ್ ಆಗುತ್ತೆ. ನಾರ್ಮಲ್ ಆಗಿ ನಮಗೂ ನಿಮ್ಗೂ less than 5 times ಅಂತ ಕರಿತೀವಿ, 5 ಬಾರಿಗಿಂತ ಕಮ್ಮಿ ಆಗುತ್ತೆ, ಅದು ನಾರ್ಮಲ್. ಸೊ ಇಡೀ ನೈಟಲ್ಲಿ ಪ್ರತಿ ಗಂಟೆ 5 ಜಾಸ್ತಿ ಬಾರಿ ಅವ್ರದ್ದು ಆಕ್ಸಿಜನ್ ಕಮ್ಮಿ ಆಗಿ ಉಸಿರು ನಿಲ್ತಾ ಇದೆ, ಆಪ್ನಿಯಾ ಎಪಿಸೋಡ್ಸ್ ಅಂತ ಕರಿತೀವಿ, ಅದಾಗ್ತಾ ಇದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇವರಲ್ಲಿ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾ ಇದೆ. 15 ಜಾಸ್ತಿ ಆಯ್ತು ಅಂದ್ರೆ ಸಿವಿಯರ್ ಸ್ಲೀಪ್ ಆಪ್ನಿಯಾ ಕರಿತೀವಿ, ಮೈಲ್ಡ್ ಮಾಡರೇಟ್ ಸಿವಿಯರ್ ಅಂತ ಕರಿತೀವಿ. ಸೊ ಸ್ಲೀಪ್ ಸ್ಟಡಿಲಿ ಯಾವ ಲೆವೆಲ್ ಅಂತ ಗೊತ್ತಾಗುತ್ತೆ, ಸೀರಿಯಸ್, ಮೈಲ್ಡ್, ಮಾಡ್ರೇಟ್, ಸಿವಿಯರ್. ಸೊ ಯಾವ ಲೆವೆಲ್ ಆಫ್ ಡಿಸಾರ್ಡರ್ ಇದೆ ಅಂತ ಗೊತ್ತಾಯ್ತು ಅಂತ ಹೇಳಿದ್ರೆ ಅದನ್ನ ನಾವು ನೆಕ್ಸ್ಟ್ ಟಾರ್ಗೆಟ್ ಮಾಡಿ ಟ್ರೀಟ್ ಮಾಡಬಹುದು.
1: ಅದನ್ನ ನೀವು ಅಂದ್ರೆ ಇಷ್ಟೆಲ್ಲ ಡಯಾಗ್ನೋಸಿಸ್ ಮಾಡಿ ಕಂಡುಹಿಡಿದು ಆಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಇದೆ ಅಲ್ವಾ?
0: ಟ್ರೀಟ್ಮೆಂಟ್ ಇದೆ, ಖಂಡಿತವಾಗ್ಲೂ ಇದೆ. ಮೈಲ್ಡ್ ಇತ್ತು ಅಂತ ಹೇಳಿದ್ರೆ ಯೂಶುವಲಿ ಏನ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ, ಒಬೆಸಿಟಿ ಇರ್ಬೋದು, 10% ತೂಕ ಕಮ್ಮಿ ಮಾಡ್ಕೊಂಡ್ರೆ 25-30% ಆಪ್ನಿ ಎಪಿಸೋಡ್ಸ್ ಕಮ್ಮಿ ಆಗ್ಬಿಡುತ್ತೆ, ಅದಾಗದೆ. ಸೊ ಮೈಲ್ಡ್ ಕೇಸಸ್ ಇತ್ತು ಅಂತ ಹೇಳಿದ್ರೆ ಇನಿಷಿಯಲಿ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಅಂತ ಕರಿತೀವಿ. ಸೊ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಅಂದ್ರೆ ಏನಂತ ಹೇಳಿದ್ರೆ ಸ್ಲೀಪ್ ಹೈಜೀನ್. ಇವಾಗ ಹೆಂಗೆ ನಾವು ಕೈ ಎಲ್ಲ ಹೈಜೀನ್ ಹೈಜೀನ್ ಅಂತೀವಿ, ಅದೇ ತರ ಸ್ಲೀಪ್ ಹೈಜೀನ್ ಅನ್ನೋದು ಟರ್ಮ್ ಇದೆ. ಸೊ ನಮ್ ನಿದ್ದೆ ಹ್ಯಾಬಿಟ್ಸ್ ರೆಗ್ಯುಲಾರಿಟಿ ಕರೆಕ್ಟ್ ಆಗಿರ್ಬೇಕು, ದಿನ ಒಂದೇ ಟೈಮಿಗೆ ಮಲಗೋದು, ಒಂದೇ ಟೈಮ್ಗೆ ಎದ್ದೇಳೋದು. ಇವತ್ತು ಟಿವಿ ನೋಡ್ಕೊಂಡು 12-1 ತನಕ ಮೂವಿ ನೋಡ್ಕೊಂಡು ಮಲಗದೆ ನೆಕ್ಸ್ಟ್ ದಿನ ಬೆಳಗ್ಗೆ ಬೇಗದೆ ಇಲ್ಲ, ಡೈಲಿ ಕರೆಕ್ಟ್ ಆಗಿ ಒಂದ್ ಟೈಮ್ ಫಿಕ್ಸ್ ಮಾಡ್ಕೋಬೇಕು, ನಮ್ ಬಾಡಿ ಆಗಿದೆ ಆ ಟೈಮ್ಗೆ ಎದ್ದೇಳ್ಬೇಕು, ಈ ವೀಕೆಂಡ್ ಸರ್ ಆಗ್ಲಿ ಅದೇನಾರಾಗ್ಲಿ ಒಂದ್ ಟೈಮ್ ಫಿಕ್ಸ್ ಮಾಡ್ಕೋಬೇಕು. ಅಂಡ್ ಇನ್ನೊಂದು, ಊಟ ಮಾಡಿದ ಅಟ್ಲೀಸ್ಟ್ 2 hours ಇಮಿಡಿಯೇಟ್ಲಿ ನಿದ್ದೆಗೆ ಹೋಗ್ಬಾರ್ದು. ಇವಾಗ ನೀವು 10 ಗಂಟೆಗೆ ಮಲಗ್ತಾ ಇದ್ದೀರ ಅಂದ್ರೆ ಅಟ್ಲೀಸ್ಟ್ 8 o'clock ಏನಿದೆ ನಿಮ್ ಮೀಲ್ಸ್ ಅದನ್ನ ಊಟ ಮಾಡಿಬಿಡ್ಬೇಕು. ಅಂಡ್ ಕೆಫೀನ್ ಇಂಪಾರ್ಟೆಂಟ್ ಆಗುತ್ತೆ, ಕಾಫಿ

0: ಕಾಫಿ ಏನಂತ ಹೇಳಿದ್ರೆ ಸ್ಟಿಮುಲೆಂಟ್. ನೀವು ನಿದ್ದೆ ಬರಬಾರ್ದು ಅಂತ ಕಾಫಿ ಕುಡಿತೀರಾ ಅಲ್ಲ, ಸೊ ನೀವು ನಿದ್ದೆ 8 ಗಂಟೆ 9 ಗಂಟೆ ಕಾಫಿ ಕುಡಿದ್ರೆ ಅದು ಬಾಡಿಲಿ 6-8 ಅವರ್ ಕಾಫಿ ಇನ್ನೂ ಹಂಗೆ ಇರುತ್ತೆ, ಕೆಫಿ ನಿದ್ದೆ ಬರ್ಸಲ್ಲ. ಸೊ ಏನೇ ಕಾಫಿ ಇದ್ದು ಅಂದ್ರೆ ಸಂಜೆ 5 ಗಂಟೆ 6 ಗಂಟೆ ಒಳಗಡೆ ಕಾಫಿ ಕುಡಿದು ಮುಗಿಸ್ಬಿಡಿ. ಇನ್ನೊಂದು ಮೈನ್ ರಿಸ್ಕ್ ಫ್ಯಾಕ್ಟರ್ ಆಲ್ಕೋಹಾಲ್. ಆಲ್ಕೋಹಾಲ್ ಇಸ್ ಅ ಸ್ಟ್ರಾಂಗ್ ಮಸಲ್ ರಿಲ್ಯಾಕ್ಸೆಂಟ್ ಅಂತ ಹೇಳಿದ್ನಲ್ಲ, ಇಷ್ಟೊತ್ತಂಕ ಟೋನ್ ರಿಲ್ಯಾಕ್ಸ್ ಮಾಡುತ್ತೆ ಅಂತ ಕುಡಿದವರು ಆರಾಮಾಯ್ತು ಅಂತ ಮಲಗ್ತಾರಲ್ಲ, ಸೊ ಕುಡ್ತಾರೆ ಅಂತ ಹೇಳಿದ್ರೆ ವಿಂಡ್ ಪೈಪ್ದು ಟೋನು ತುಂಬಾ ಕಮ್ಮಿ ಆಗುತ್ತೆ. ಕಮ್ಮಿ ಆಯ್ತು ಅಂತ ಹೇಳಿದ್ರೆ ಅದು ಕೊಲಾಪ್ಸ್ ಆಗುತ್ತೆ, ಸ್ಲೀಪ್ ಆಪ್ನಿಯಾ ರಿಸ್ಕ್ ತುಂಬಾ ಜಾಸ್ತಿ. ಸೊ ಕಂಪ್ಲೀಟ್ ಆಬ್ಸ್ಟಿನೆನ್ಸ್ ಫ್ರಮ್ ಆಲ್ಕೋಹಾಲ್. ಸೊ ಆಲ್ಕೋಹಾಲ್ ನ ಕನ್ಸಂಪ್ಷನ್ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕಾಗುತ್ತೆ. ಇದು ಸ್ಲೀಪ್ ಹೈಜಿನ್. ಅದ್ರ ಜೊತೆಗೆ ಮಲ್ಕೋಬೇಕಾದ್ರೆ ಹೋಗಿ ಫೋನ್ ನೋಡೋದು, ಸೊ ಬ್ಲೂ ಲೈಟ್ ಡೆಫಿನೆಟ್ಲಿ. ನಮ್ದು ಸ್ಲೀಪ್ ಹಾರ್ಮೋನ್ ಅಂತ ಕರಿತೀವಿ ಮೆಲಟೋನಿನ್, ನಾವು ಬ್ಲೂ ಲೈಟ್ ಇಂದ ಸೆಕ್ರೀಷನ್ ಕಮ್ಮಿ ಆಗುತ್ತೆ, ಸೊ ನಿದ್ದೆ ಬರೋದು ಲೇಟ್ ಆಗುತ್ತೆ. ಸೊ ಅಟ್ಲೀಸ್ಟ್ 1 ಅವರ್ ಮುಂಚೆ ಸ್ಕ್ರೀನ್ ಟೈಮ್ ಆಫ್ ಮಾಡಿಬಿಡ್ಬೇಕು. ಕಂಪ್ಲೀಟ್ ಒಂಥರ ಕೂಲ್ ಆಗಿರ ಕಾಮ್ ಆಗಿರ ಡಾರ್ಕ್ ಎನ್ವಿರಾನ್ಮೆಂಟ್ ಅಲ್ಲಿ ನಿದ್ದೆ ಮಾಡಬೇಕಾಗುತ್ತೆ. ತುಂಬಾ ಲೈಟ್ ಇರೋದು, ಕಿಟಕಿ ತಗೊಂಡಿಲ್ಲ, ಹೈವೇ ಇರುತ್ತೆ, ವೆಹಿಕಲ್ ಲೈಟ್ಸ್ ಎಲ್ಲ ಬರ್ತಾರೆ, ಹಿಂದೆ ಅಟ್ಲೀಸ್ಟ್ ಸ್ಕ್ರೀನ್ ಹಾಕೊಂಡು ಒಂಥರ ಕಾಮ್ ಆಗಿರೋ ಎನ್ವಿರಾನ್ಮೆಂಟ್. ಮಲಗದ ತಕ್ಷಣ ನಿದ್ದೆ ಬರೋ ಥರ ಇರಬೇಕು. ನಿದ್ದೆ ಸೌಂಡಿಂದ ಒದ್ದಾಡೋದು, ಸೆಕೆಯಿಂದ ಒದ್ದಾಡೋದು ಇದೆಲ್ಲ ಮಾಯಿತು ಅಂತ ಹೇಳಿದ್ರೆ ಸ್ಲೀಪ್ ರೆಗ್ಯುಲಾರಿಟಿ ಇರಲ್ಲ. ಸೊ ರೆಗ್ಯುಲರ್ ಸ್ಲೀಪ್, ಸ್ಲೀಪ್ ಹೈಜೀನ್, ಇದ್ರ ಜೊತೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್, ಸ್ವಲ್ಪ ಎಕ್ಸಸೈಸ್, ತೂಕ ಕಮ್ಮಿ ಮಾಡ್ಕೊಳ್ಳೋದು, ಇದೆಲ್ಲ ಮೈಲ್ಡ್ ಓಎಸ್. ತುಂಬಾ ಇನ್ನು ಪ್ರಾಬ್ಲಮ್ ಹೋಗಿಲ್ಲ ಅವರು, ಇನ್ನು ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಇದಾಗುತ್ತೆ. ಗೋಲ್ಡ್ ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಸಿಪಾಪ್, ಪಾಸಿಟಿವ್ ಏರ್ವೇ ಪ್ರೆಷರ್ ಅಂತ ಕರಿತೀವಿ. ಇವಾಗ ನೀವು ಸ್ಟ್ರಾ ಬ್ಲಾಕ್ ಆಗಿದೆ ಅಂತ ಹೇಳ್ತೀವಲ್ಲ, ಅದನ್ನ ವಾಪಸ್ ಅಗ್ಲ ಮಾಡಬೇಕು ಅಂತ ಏನ್ ಮಾಡ್ಬೇಕು, ಊದ್ಬೇಕು ವಾಪಸ್ ಒಳಗಡೆಯಿಂದ. ಅದು ಕೊಲ್ಯಾಪ್ಸ್ ಆಗಿರೋ ನಾವು ಅಗ್ಲ ಮಾಡ್ಬೇಕು. ಇವಾಗ ಪ್ಲಾಸ್ಟಿಕ್ ಬಾಟಲ್ಲು ಮುದ್ರಕೊಂಡಿದೆ ಅಂತ ಹೇಳಿದ್ರೆ ನಾವ್ ಅದನ್ನ ವಾಪಸ್ ಅಗ್ಲ ಮಾಡಕ್ ಏನ್ ಮಾಡ್ತೀವಿ, ಮುಚ್ಚಿಟ್ಟಾಗ ಉಪ್ಪು ಅಂತ ಊದ್ತೀವಿ. ಸೊ ಅಗ್ಲ ಆಗುತ್ತೆ ಗಾಳಿ ಹೋಗಿ. ಸೊ ಈ ಮಷಿನ್ ಕೂಡ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಒಂದ್ ಚಿಕ್ಕ ಮಾಸ್ಕ್ ಬರುತ್ತೆ, ಚಿಕ್ಕ ಮಾಸ್ಕ್ ಬರುತ್ತೆ, ಆ ಮಾಸ್ಕ್ ಅಲ್ಲಿ ಪ್ರೆಷರ್ ಮೂಲಕ ಗಾಳಿ ಒಳಗಡೆ ಹೋಗುತ್ತೆ. ಗಾಳಿ ಒಳಗಡೆ ಹೋಯ್ತು ಅಂತ ಹೇಳಿದ್ರೆ ಅದು ಓಪನ್ ಆಗಿರುತ್ತೆ ವಾಯುನಾಳ ಯಾವಾಗ್ಲೂ. ಇದು ಓಪನ್ ಆಗಿತ್ತು ಅಂತ ಹೇಳಿ ಗಾಡಿ ಸಲೀಸಾಗಿ ಹೋಗು ಬರೋದು ಮಾಡ್ತಾ ಇರುತ್ತೆ. ಸೊ ಗೊರ್ಕೆ ಸೌಂಡ್ ಇರಲ್ಲ ಒಂದು, ಜೊತೆಗೆ ಆಕ್ಸಿಜನ್ ಪ್ರಾಬ್ಲಮೇ ಇಲ್ಲ. ಓಪನ್ ಆಗಿದೆ ಅಂತ ಹೇಳಿ ಆಕ್ಸಿಜನ್ ಸಲೀಸಾಗಿ ಓಡಾಡಲೇಬೇಕು, ಬ್ರೈನಿಗೆ ರೆಸ್ಟ್ ಸಿಗ್ಲೇಬೇಕು, ಕಂಪ್ಲೀಟ್ಲಿ ನಾರ್ಮಲ್ ಆಗ್ತಾರೆ. ಇನ್ನು ಸಿವಿಯರ್ ಪೇಷಂಟ್ಸ್ ಅಂತ ಕರಿತೀವಿ, HIM ಅಂದ್ರೆ ಮೋರ್ ದೆನ್ 15 ಅಂತ ಕರಿತೀವಿ. ಇವರಿಗೆ ಸಿಪ್ಯಾಪ್ ಜೊತೆಗೆ ಅವ್ರದ್ದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಒಂದು ತೂಕ ಕಮ್ಮಿ ಮಾಡಕ್ಕೆ ಸರ್ಜರಿಗೆ ಹೋಗ್ಬೋದು, ಕಂಟ್ರೋಲೇ ಆಗ್ತಾ ಇಲ್ಲ ಅಂತ ಹೇಳಿದ್ರೆ. ಇಲ್ಲ ನಾವು ಮ್ಯಾಂಡಿಬಲ್ ಅಡ್ವಾನ್ಸ್ಮೆಂಟ್ ಡಿವೈಸಸ್ ಅಂತ ಕರಿತೀವಿ, ಏರ್ವೇಸ್ನ ಓಪನ್ ಮಾಡೋ ಥರ ಸ್ವಲ್ಪ ಈ ಮೂಳೆನ ಮುಂದೆ ತಳ್ಳೋ ಥರ ಡಿವೈಸಸ್. ಸೊ ಅದನ್ನ ವಾಯುನಾಳ ಓಪನ್ ಮಾಡಿ ಇಟ್ಕೊಳ್ಳೋ ಥರ ಡಿವೈಸಸ್ ಬಂದಿದೆ, ಅದನ್ನ
1: ಕೊಡ್ಬೋದು
0: ಮಲ್ಕೋಬೇಕಾದ್ರೆ, ನೈಟಲ್ಲಿ ಹಾಕೋಬೇಕಾಗುತ್ತೆ. ಸೊ ಅದು ಓಪನ್ ಆಗಿತ್ತು ಅಂತ ಹೇಳಿದ್ರೆ ಗಾಡಿ ಸಲೀಸಾಗಾಡುತ್ತೆ, ಆಕ್ಸಿಜನ್ ಕಮ್ಮಿ ಆಗಲ್ಲ. ಸೊ ಈ ತರದ್ದು ಬೇರೆ ಬೇರೆ ಟ್ರೀಟ್ಮೆಂಟ್, ನಾವು ಪೇಷಂಟ್ ನೋಡಿ ಅವ್ರಿಗೆ ಯಾವ ತರ ಟ್ರೀಟ್ಮೆಂಟ್ ಸೂಟಬಲ್ ಆಗುತ್ತೆ ಆ ಸೂಟಬಲ್ ಟ್ರೀಟ್ಮೆಂಟ್
1: ವೈದ್ಯರು ಇದನ್ನ ತೀರ್ಮಾನ ಮಾಡ್ತೀರಾ ಯಾವ್ದು ಅವ್ರಿಗೆ ಹೊಂದಾಣಿಕೆ ಆಗುತ್ತೆ.
0: ಎಲ್ಲರಿಗೂ ಒಂದೇ ಟ್ರೀಟ್ಮೆಂಟ್,
1: ಸ್ವಂತ ಟ್ರೀಟ್ಮೆಂಟ್
0: ಮಾಡಿಲ್ಲ
1: ಇದು ಸರ್. ಇದ್ರ ಜೊತೆಗೆ ಇನ್ನು ಈಗ ನೆಗಡಿ ಕೆಮ್ಮು ಆದಾಗೆಲ್ಲ ಮೂಗು ಕಟ್ಟಿ ಅವಾಗ್ಲೂ ಸ್ವಲ್ಪ ಉಸಿರು ಕಟ್ಟದಂಗ ಆಗೋದು, ಗೊರಕೆ ಆಗೋದು, ಅದೆಲ್ಲ
0: ಅದೆಲ್ಲ ಸಹಜ. ಬಿಕಾಸ್ ನಾನು ಹೇಳಿದ್ನಲ್ಲ ಮೂಗಿಂದ ಗಾಳಿ ಹೋಗ್ಲೇಬೇಕು ಅಂದ್ರೆ ಇಲ್ಲಿಂದ ಹೋಗ್ಬೇಕು. ಸೊ ಶೀತ ನೆಗಡಿ ಆದಾಗ ನಾವು ಟರ್ಬಿನೇಟ್ಸ್ ಅಂತೀವಿ, ಅದು ಎಡಿಮಾ ಇರುತ್ತೆ, ಸ್ವೆಲ್ಲಿಂಗ್ ಇರುತ್ತೆ. ಸೊ ಡೆಫಿನೆಟ್ಲಿ ಅಬ್ಸ್ಟ್ರಕ್ಷನ್ ಇದ್ದೇ ಇರುತ್ತೆ ಗಾಳಿ ಆಡಕ್ಕೆ. ಬಟ್ ಅದು ನಿಮ್ದು ವಾಪಸ್ ಆ ಎಡಿಮ ಕಮ್ಮಿ ಆಯ್ತು, ನಿಮ್ ಶೀತ ನೆಗಡಿ ಕಮ್ಮಿ ಆದ್ಮೇಲೆ ನಾರ್ಮಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಏನ್ ತೊಂದ್ರೆ ಇಲ್ಲ.
1: ಇದು ಎಷ್ಟು ದಿನ ಇದ್ದಾಗ ಅವರು ತಜ್ಞ ವೈದ್ಯರನ್ನು ಕಾಣಬೇಕು?
0: ಅದು ಆಕ್ಚುಲಿ ಸ್ಪೀಕಿಂಗ್ ತುಂಬಾ ಜನಕ್ಕೆ ಇದೆ ಅಂತಾನೆ ಗೊತ್ತಿರಲ್ಲ. ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರೆ ಅವ್ರಿಗೆ ಇದನ್ನ ಎಕ್ಸೆಸಿವ್ ಡೇ ಟೈಮ್ ಸ್ಲೀಪಿನೆಸ್, ತುಂಬಾ ನಿದ್ದೆ ಬರ್ತಾ ಇರೋದು, ಫೋಕಸ್ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಇನ್ನು ಜೊತೆಗೆ ಇನ್ ಶುಗರ್ಸ್ ಬಿಪಿ ಎಲ್ಲ ಕಂಟ್ರೋಲ್ಗೆ ಬರ್ತಾ ಇಲ್ಲ, ಬೇರೆ ತೊಂದರೆಗಳು ಸ್ಟಾರ್ಟ್ ಆಯ್ತು ಅಂದ್ರೆ ಇಮಿಡಿಯೇಟ್ಲಿ ತೋರಿಸ್ಕೊಳ್ಳೋದು ಒಳ್ಳೇದೊಂದು ಬಾರಿ. ಸ್ಪೆಷಲಿಸ್ಟ್ ಭೇಟಿ ಮಾಡ್ತಾರೆ, ಸ್ಪೆಷಲಿಸ್ಟ್ ಗೊತ್ತಾಗುತ್ತೆ ಇದು ಮೂಗಿನ ಪ್ರಾಬ್ಲಮ್, ಗಂಟ್ಲು ಪ್ರಾಬ್ಲಮ್, ಇಲ್ಲ ಬೇರೆ ಸೈಕಿಯಾಟ್ರಿಕ್ ಪ್ರಾಬ್ಲಮ್, ನ್ಯೂರಲಜಿಕಲ್ ಪ್ರಾಬ್ಲಮ್ ಗೊತ್ತಾಗುತ್ತೆ. ಅದಿತ್ತು ಅಂತ ಹೇಳಿದ್ರೆ ಟ್ರೀಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅದಾಗ ಅದೇ ಸರಿ ಹೋಗುತ್ತೆ. ಇಲ್ಲ ಅದೆಲ್ಲ ಸರಿ ಮಾಡಿನೂ ಅವ್ರಿಗೆ ರಿಕರೆಂಟ್ ಆಗಿ ಸ್ನೋರಿಂಗ್ ಬರ್ತಾನೆ ಇದೆ, ಪದೇ ಪದೇ ಹಿಂಗೆ ಆಗ್ತಾನೆ ಇದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಒಂದ್ಸಲಿ ತಪಾಸಣೆ ಮಾಡಿಸ್ಕೊಳ್ಳೋದು ಬೆಟರ್,
1: ಕಾಣೋದು ಒಳ್ಳೇದು. ಅದ್ರ ಜೊತೆಗೆ ನೀವು ಲೈಫ್ ಸ್ಟೈಲ್ ಹೇಳಿದ್ರೆ, ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಏನೇನು ಮಾಡ್ಕೋಬೇಕು?
0: ಒಂದು ತೂಕ ರಿಡಕ್ಷನ್ ಮಾಡ್ಕೊಳ್ಳೋದು. ಬಟ್ OSA ಪೇಷಂಟ್ಸ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ವಿಶ್ಯ ಸೈಕಲ್ ಅಂತ ಕರಿತೀವಿ. ಅವರು ಟೈರ್ಡ್ನೆಸ್ ಇರುತ್ತೆ, ಮೊದಲು ಇವಾಗ ದಪ್ಪ ಇರ್ತಾರೆ ಅನ್ಕೊಳ್ಳಿ, ದಪ್ಪ ಇರೋದ್ರಿಂದ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನೇ ಆಗ್ತಾ ಇರುತ್ತೆ. ಬೆಳಿಗ್ಗೆ ಫ್ರೆಶ್ನೆಸ್ ಇರಲ್ಲ, ಎದ್ದು ಎಕ್ಸಸೈಸ್ ಮಾಡಿ ಅಂತ ಹೇಳಿದ್ರು ಅವ್ರು ಎಕ್ಸಸೈಸ್ ಮಾಡಲ್ಲ, ಸುಸ್ತಾಗಿದೆ ನಂಗೆ ಹಂಗೆ ಹಿಂಗೆ. ಸೊ ಅದೇನಾಗುತ್ತೆ, ಎಕ್ಸಸೈಸ್ ಮಾಡಿದ್ರೆ ಮತ್ತೆ ತೂಕ ಜಾಸ್ತಿ ಆಗ್ತಾ ಇರುತ್ತೆ, OSA ಜಾಸ್ತಿ ಆಗ್ತಾ ಇರುತ್ತೆ. ಸೊ ಫಸ್ಟ್ ಈ ತರ ಒಬೆಸಿಟಿ ಪೇಷಂಟ್ಸ್ಗೆ ಫಸ್ಟ್ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಸಿಪಾಪ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದಾಗ ಅವ್ರದ್ದು ನಿದ್ದೆ ಕರೆಕ್ಟ್ ಆಗಿ ಆಗ್ತಾ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಚೆನ್ನಾಗಿ ಆಗ್ತಾ ಇದೆ, ಆ ಉತ್ಸಾಹ ಎನರ್ಜಿ ಸ್ಟಾರ್ಟ್ ಆಗುತ್ತೆ, ಜಿಮ್ಗೆ ಹೋಗೋದು ಇಲ್ಲ ಎಕ್ಸಸೈಸ್ ಮಾಡೋದು ಸ್ಟಾರ್ಟ್ ಮಾಡ್ತಾರೆ. ಸೊ ಅವಾಗ ವೆಯ್ಟ್ ರಿಡಕ್ಷನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು. ಇನ್ನೊಂದು, ಅಟ್ಲೀಸ್ಟ್ ನೈಟ್ ಹೊತ್ತೊಂದು ಊಟ ಆದ್ಮೇಲೆ ಟೂ ಅವರ್ಸ್ ಗ್ಯಾಪ್ ಕೊಡೋದು ಅದು ಅಂತೇವಲ್ಲ ಅದೊಂದು ಕೊಡ್ಬೇಕಾಗತ್ತೆ. ಜೊತೆಗೆ ತುಂಬಾ ಈ ಕಾರ್ಬೋಹೈಡ್ರೇಟ್ ಫುಡ್ ರಿಚ್ ಡಯಟ್, ವೈಟ್ ಕಮ್ಮಿ ಮಾಡಕ್ ಇದೆಲ್ಲ ಬೇಸಿಕಲಿ. ಸೊ ಶುಗರ್ ಇಂಟೇಕ್ ಕಮ್ಮಿ ಮಾಡೋದು ಇದೆಲ್ಲ ಮಾಡಬಹುದು. ಒಂಥರ ಆಕ್ಟಿವ್ ಲೈಫ್ ಸ್ಟೈಲ್, ಒಂದು ಕೂತಿದ ಕಡೆನೆ ಕುತ್ಕೊಂಡಿರೋದು ಆ ತರ ಎಲ್ಲ ಇಲ್ಲ, ಒಂದು ಆಕ್ಟಿವ್ ಲೈಫ್ ಸ್ಟೈಲ್, ಅಟ್ಲೀಸ್ಟ್ ಡೈಲಿ ಒಂದು 20-30 minutes ಎಕ್ಸಸೈಸ್, ಪ್ರಾಪರ್ ಸ್ಲೀಪ್ ಹ್ಯಾಬಿಟ್ಸ್, ಏನಾದ್ರೂ ಸುಮ್ನೆ ಯಾವಾಗ್ಲೂ ಮಲ್ಕೊಳ್ಳೋದು, ಯಾವಾಗ್ಲೂ ಎದ್ದೊಳೋದು, ಯಾವಾಗ್ಲೂ ತಿಂಡಿ ತಿನ್ನೋದಿಲ್ಲ, ಒಂದು ರೆಗ್ಯುಲಾರಿಟಿ, ಒಂದು ಡಿಸಿಪ್ಲಿನ್. ಇಂಥದ್ರಿಂದ ತೊಂದರೆಗಳು ಇನ್ನು ಸಿವಿಯರ್ ಆಗೋದು ಕಮ್ಮಿ ಆಗ್ತಾ ಹೋಗುತ್ತೆ. ಬಟ್ ಇರೋ ತೊಂದರೆನ ಡೆಫಿನೆಟ್ಲಿ ನಾವು ಟ್ರೀಟ್ ಮಾಡಲೇಬೇಕಾಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಅದು ಇನ್ನು ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ಕಮ್ಮಿ
1: ಜಾಸ್ತಿ ಆಗೋದ್ರಿಂದ.
0: ಇನ್ನು ಹಾರ್ಟ್ ಪ್ರಾಬ್ಲಮ್ಸ್, ಬ್ರೈನ್ ಪ್ರಾಬ್ಲಮ್ಸ್, ಬೇರೆ ಶುಗರ್, ಡಯಾಬಿಟಿಸ್, ಕಿಡ್ನಿ ಪ್ರಾಬ್ಲಮ್, ಬಾಡಿ ಎಲ್ಲ ಅಫೆಕ್ಟ್ ಆಗ, ಬ್ರೈನ್ ಒಂದು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಬಾಡಿ ಯಾವ ಆರ್ಗನ್ಸ್ಗೂ ಕರೆಕ್ಟಾಗಿ ಸಿಗ್ನಲ್ ಸಿಗಲ್ಲ, ಎಲ್ಲ ಆರ್ಗನ್ಸ್ ಫೇಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದು ಬೇರೆ ಬೇರೆ ರೀತಿಯಲ್ಲಿ ನಿಮ್ಗೆ ಕಾಣಿಸ್ತಾ ಹೋಗುತ್ತೆ.
1: ಈಗ ನೀವು ಹೇಳಿದ್ರಲ್ಲ ಸ್ಲೀಪ್ ಲ್ಯಾಬ್ ಅಂತ, ಅದೊಂದು ಹೊಸ ಕಾನ್ಸೆಪ್ಟ್ ಅಂತ ಅನ್ಸುತ್ತೆ. ಸರ್, ಕೇಳುಗರಿಗೆ ಇನ್ನೊಂದ್ ಮನಸ್ಸಲ್ಲಿ ಆತಂಕ ಆಗ್ಬಹುದು, ತುಂಬಾ ದುಡ್ಡು ಖರ್ಚಾಗತ್ತ ಅನ್ನೋದೊಂದು.
0: ಇಲ್ಲ, ಖಂಡಿತ ಇಲ್ಲ.
1: ಕಾರ್ಡ್ಸ್ ಈ ಯೋಜನೆಗಳೆಲ್ಲ ಇದಕ್ಕೇನಾದ್ರು
0: ಯೋಜನೆಗಳಿದೆ? ಪೇಷಂಟ್ ಅಡ್ಮಿಟ್ ಆಯ್ತು ಅಂತ ಹೇಳಿದ್ರೆ ಕೆಲವೊಮ್ಮೆ ಅವ್ರದ್ದು ಯಾವ್ದು ಸ್ಕೀಮ್ ಮೇಲೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲ ಸ್ಕೀಮು ಅಪ್ಲೈ ಆಗಲ್ಲ, ಯಾವ ಸ್ಕೀಮು ಅಂತ ನೋಡಿ ಅದನ್ನ ಬೇಕಾದ್ರೆ ನಾವು ಅದು
1: ಅಪ್ಲೈ ಆದ್ರೆ
0: ಅದನ್ನು
1: ಕೂಡ
0: ಮಾಡಿಸ್ಕೊಡ್ತೀವಿ. ಖಂಡಿತ,
1: ತುಂಬಾ ಧನ್ಯವಾದಗಳು. ಸರ್, ಈಗ ಗೊರಕೆ ಅನ್ನೋದು ಬಹಳ ಸಾಮಾನ್ಯ ಅಂತ ನಾವು ಅನ್ಕೊಂಡಿರ್ತೀವಿ, ಆದ್ರೆ ಅದ್ರ ಹಿಂದೆ ಇಷ್ಟೊಂದು ಗಂಭೀರವಾದ ವಿಷಯಗಳು ಇರುತ್ತೆ ಅಂತ ಗೊತ್ತಿರಲ್ಲ. ಇವಾಗ ಗೊತ್ತು ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ತಮಗೆ.
0: ಧನ್ಯವಾದಗಳು.
2: ರೇಡಿಯೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಇದುವರೆಗೆ ಗೊರಕೆ ಅಥವಾ ಸ್ಲೀಪ್ ಆಪ್ನಿಯಾ ಕುರಿತು ಮಾಹಿತಿ ಕೇಳಿದಿರಿ. ಮಾಹಿತಿ ಮಾಡಿಕೊಟ್ಟವರು ಶ್ವಾಸಕೋಶ ತಜ್ಞ ವೈದ್ಯರಾದ ಡಾಕ್ಟರ್ ಚಿರಾಗ್ ಕೆಸಿ, ಇವರೊಂದಿಗೆ ಸುಜಾತಾ ಎಫ್ ತಳವಾರ್.

0: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ. ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
0: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ. ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.

ಆತ್ಮೀಯ ಕೇಳುಗರೆ ಗಮನಿಸಿ, ಇಂದು ಬೆಳಗ್ಗೆ 10 ಗಂಟೆಗೆ ಹೇಮಕೂಟ ನೇರ ಫೋನ್ಇನ್ ಕಾರ್ಯಕ್ರಮ ಮೂಡಿಬರಲಿದೆ. ಇಂದಿನ ಹೇಮಕೂಟದ ವಿಷಯ ಸೋಷಿಯಲ್ ಮೀಡಿಯಾಗಳ ಸದ್ಬಳಕೆ ಹೇಗೆ. 10:30ಕ್ಕೆ ಒಂದೇ ಬಳ್ಳಿಯ ಹೂಗಳು ಬ್ಯಾಕ್ ಟು ಬ್ಯಾಕ್ ಒಂದೇ ಚಿತ್ರದ ಹಾಡುಗಳನ್ನು ಕೇಳಲಿದ್ದೀರಿ. ಇಂದಿನ ಕಾರ್ಯಕ್ರಮದಲ್ಲಿ ಆಲುಂಡ ತವರು ಚಿತ್ರದ ಗೀತೆಗಳನ್ನು ಆಲಿಸಬಹುದು. 11 ಗಂಟೆಗೆ ಫುಲ್ವಾರಿ ಗೀತೋಂಕಾ ಆಂಗನ್ ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. 11:30ಕ್ಕೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಕ್ಕರೈ ಶುಭಲಕ್ಷ್ಮಿ ಅವರ ಹಾಡುಗಾರಿಕೆ ಮೂಡಿಬರಲಿದೆ.

ಆತ್ಮೀಯ ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾದ ಡಾ ಶ್ರೀಧರ್ ಎಸ್ಎನ್ ಅವರಿಂದ ಸಂಸ್ಥೆಯ ಕುರಿತು ಮಾಹಿತಿ, ಆನಂತರ ಕ್ಯಾನ್ಸರ್ ರೋಗದ ಕುರಿತು ಕ್ಯಾನ್ಸರ್ ತಜ್ಞರಾದ ಡಾ ವೆಂಕಟೇಶ್ ಎನ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಸುಜಾತಾ ಎಫ್ ತಳವಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು. ಇಂದು ಸಂಜೆ 6:50ಕ್ಕೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ವಿಶ್ವ ಜೇನು ದಿವಸದ ಸಂದರ್ಭದಲ್ಲಿ ಜೇನು ಕೃಷಿಯಲ್ಲಿ ಉತ್ತಮ ಬದುಕು ಕಟ್ಟಿಕೊಂಡಿರುವ ಚಿಕ್ಕಮಗಳೂರು ಜಿಲ್ಲೆ ಕುಂಬಾರಹಳ್ಳಿಯ ಯುವ ಜೇನು ಕೃಷಿಕ ಕೆಬಿ ರಂಜಿತ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. 8:00ಗೆ ಸುರಗಿ ಸಾಹಿತ್ಯಿಕ ಕಾರ್ಯಕ್ರಮ, ಡಾ ಬಿಆರ್ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿ ವಿಚಾರಗಳು, ಈ ಕುರಿತು ಮಾತನಾಡುತ್ತಾರೆ ಅಹಮದ್ ಹಗರೆ. ಪ್ರಸಾರ ನಿರ್ವಹಣೆ ಸುಜಾತಾ ಎಫ್ ತಳವಾರ್.

0: ನಾವು ನಾಗರಿಕರು, ಸ್ವಚ್ಛತೆ ನಮ್ಮ ಕರ್ತವ್ಯ. ಆದರೆ ಖಾಲಿ ಸೈಟುಗಳಲ್ಲಿ ರಸ್ತೆಯ ಅಕ್ಕಪಕ್ಕ ಹಾಕುವ ಕಸಕ್ಕೆ ಜವಾಬ್ದಾರಿ ಯಾರು?
1: ನಾವೇ ಅಲ್ವೇ.
0: ಬನ್ನಿ, ನಮ್ಮ ಮನೆ ಮುಂದೆ ಬರುವ ಕಸದ ಗಾಡಿಗೆ ಕಸವನ್ನ ಹಾಕಿ ನಮ್ಮ ಕರ್ತವ್ಯವನ್ನ ನಾವು ಮಾಡೋಣ.

ಸ್ಟುಡಿಯೋ ಸಮಯ ಸರಿಯಾಗಿ 9:06. ಇದು ಆಕಾಶವಾಣಿ ಹಾಸನ ಎಫ್ಎಂ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗಿದೆ.

ಬಣ್ಣದ ಬುಗುರಿ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಬಣ್ಣದ ಬುಗುರಿ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಕವಿತಾ ಸೇಠ್ ಮತ್ತು ಹರ್ಷ ಅವರ ಸ್ವರಗಳಲ್ಲಿರುವ ಕಬಡ್ಡಿ ಚಿತ್ರದ ಗೀತೆ.

0: ಹಾಸನದ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಐಸಿಎಸ್ಇ ಶಾಲೆಯಲ್ಲಿ ಸಮಗ್ರ ಶಿಕ್ಷಣಕ್ಕೆ ಮಹತ್ವ ನೀಡಲಾಗುತ್ತದೆ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ಉತ್ತೇಜನ ನೀಡಲಾಗುತ್ತಿದೆ. ಸ್ಕಾಲರ್ಸ್ ವಿದ್ಯಾರ್ಥಿಗಳು ಐಸಿಎಸ್ಇ ಮಂಡಳಿ ಪರೀಕ್ಷೆಗಳಲ್ಲಿ ನಿರಂತರವಾಗಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದು ಶಾಲೆಯ ಹೆಗ್ಗಳಿಕೆ ಹೆಚ್ಚಿಸಿದ್ದಾರೆ. ಅನುಭವ ಸಂಪನ್ನ ಶಿಕ್ಷಕರು ಮೌಲ್ಯಾಧಾರಿತ ಶಿಕ್ಷಣದ ಮೂಲಕ ಪ್ರತಿಯೊಬ್ಬ ವಿದ್ಯಾರ್ಥಿಯ ಉಜ್ವಲ ಭವಿಷ್ಯ ನಿರ್ಮಿಸಲು ಸ್ಕಾಲರ್ಸ್ ಸದಾ ಬದ್ಧವಾಗಿದೆ. ನಿಮ್ಮ ಮಗುವಿನ ಉಜ್ವಲ ಭವಿಷ್ಯಕ್ಕಾಗಿ ಸ್ಕಾಲರ್ಸ್ ಸ್ಕೂಲ್ ಅತ್ಯುತ್ತಮ ಆಯ್ಕೆ.
1: ಇರೋ 24 ಗಂಟೆಯಲ್ಲಿ ಹುಡುಗರು ಅವರ ಅಪ್ಪ ಅಮ್ಮ ಅಜ್ಜಿ ತಾತ ಫ್ರೆಂಡ್ಸ್.
2: ಇನ್ನು ಮುಂದೆ ಕೇಳಿ ವಿ ಹರಿಕೃಷ್ಣ ಅವರು ಗೀತೆಯನ್ನ ಬರೆದು ಸ್ವರಕಲ್ಪನೆ ಮಾಡಿ ಗೀತೆಯನ್ನ ಹಾಡಿರುವ ಅದ್ದೂರಿ ಚಿತ್ರದ ಗೀತೆ.
1: ಅವ್ರು ಮಲಗದ್ರಲ್ಲ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗ್ಬೋದ್ರಿ, ಆದ್ರೆ ನಿಮ್ಗೆ ಅಂತ ಎತ್ತಿಟ್ಟಿರ್ತಾರಲ್ಲ 4-5 ಅವರು, ಅದ್ರಲ್ಲಿ 1 ಸೆಕೆಂಡು ಹೆಚ್ಚು ಕಮ್ಮಿ ಆಗಲ್ಲ. ಹುಡುಗರ ಆರ್ಟೆ ಹಂಗೇರಿ, ಬಾಗ್ಲಲ್ಲಿ ನಿಂತ್ಕೊಂಡು ಪ್ರೀತಿ ಮಾಡಿದ್ರೆ ಗೊತ್ತಾಗಲ್ಲ, ಒಳಗೆ ಇಳಿಯಬೇಕು.

0: ಹೇಳು.
1: ಓ ಮೈ ಲಾರ್ಡ್, ನಾನು ಸತ್ಯವನ್ನು ಹೇಳುತ್ತೇನೆ, ಸತ್ಯವನ್ನು ಬಿಟ್ಟು ಬೇರೇನು ಹೇಳೋದಿಲ್ಲ. ರೋಮಿಯೋ ಜೂಲಿಯಟ್, ಲೈಲಾ ಮಜ್ನು, ಸಲೀಮ್ ಅನಾರ್ಕಲಿ, ಅವ್ರದೆಲ್ಲ ಫ್ಲಾಪ್ ಲವ್ ಸ್ಟೋರೀಸ್. ಒನ್ ಅಂಡ್ ಓನ್ಲಿ ಹಚ್ಚೋದು ಮಾತ್ರ ಟಾಪ್ ಲವ್ ಸ್ಟೋರಿ.
0: ಸರಿ, ಮುಂದೆ

0: ಮಾತು.
1: ಟೈಮ್ ಆಯ್ತು, ಸಾಂಗ್ ಮುಗಿಸ್ಬಿಡೋಣ. ಕೊನೆಯದಾಗ ಒಂದ್ ಸ್ಲೋಗನ್ ಹೇಳಿ ಬಸ್.
0: ಮಚ್ಚಲ್ ಹೊಡೆದ್ರೆ ಒಂದೇ ಒಂದೇ, ಲವ್ ಅಲ್ಲಿ ಬಿದ್ರೆ ಬದುಕೋದೇ ಡೌಟ್. ನಾವು ಸತ್ಯವನ್ನು ಹೇಳುತ್ತೇವೆ, ಸತ್ಯವನ್ನು ಬಿಟ್ಟು ಬೇರೇನು ಹೇಳೋದಿಲ್ಲ.
1: ಓ

0: ಹಿಂಗ್ಯಾಕ ಅವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
1: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
0: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
2: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಸೋನು ನಿಗಮ್ ಅವರ ಧ್ವನಿಯಲ್ಲಿ ಕೇಳಿ ಎಂದೆಂದೂ ನಿನಗಾಗಿ ಚಿತ್ರದ ಗೀತೆಯನ್ನ. ವಿ ಹರಿಕೃಷ್ಣ ಅವರ ರಾಗ ಜೋಡಣೆಗೆ ಎಪಿ ಅರ್ಜುನ್ ಅವರ ಗೀತರಚನೆ ಇದೆ.

0: ಈ ಕಥೆ ಫೋಟೋಗ್ರಾಫರ್ ಮತ್ತು ಅವರ ಮನಸ್ಸಿದ್ದು. ಓ ಲವ್ಲಿ, ವೆಲ್ ಡನ್, ಬಿಸ್ನೆಸ್ ಲೋನ್ ಅಪ್ರೂವ್ಡ್. ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ, ಹೊಸ ಕ್ಯಾಮ್ರಾ, ಹೊಸ ಲೈಟ್ಸ್, ಅದರ ಜೊತೆ ಹೊಸ ಕಾರನ್ನು ತೆಗೆದುಕೋ. ಅದೇ ಸಾಲದಿಂದ ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ EMI ಕಟ್ಟಿ, ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ, ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿರಿ.
1: ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ.
0: ನೀವ್ಯಾರು?
2: RBI ಹೇಳುತ್ತೆ,
0: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
3: ಈಗ ಕೇಳಿ, ವಿ ಹರಿಕೃಷ್ಣ ಅವರು ಸಂಗೀತ ಸಂಯೋಜನೆ ಮಾಡಿರುವ ಗೀತೆಗೆ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯವಿರುವ ವೀರಬಾಹು ಚಿತ್ರದ ಗೀತೆ. ಕೇಳಿಬರುವ ಧ್ವನಿ LN ಶಾಸ್ತ್ರಿ ಅವರದು.

ದಿವ್ಯಾ ರಾಘವನ್ ಅವರು ಹಾಡಿರುವ ಮದರಂಗಿ ಚಿತ್ರದ ಗೀತೆ ಇದು. ಅರಸು ಅಂತಾರೆ ಅವರ ರಚನೆಯ ಈ ಗೀತೆಗೆ ಅನೂಪ್ ಸೀಲಿನ್ ಅವರ ಸಂಗೀತ ಸಂಯೋಜನೆ ಇದೆ.

ಸಂಗಡಿಗರೊಂದಿಗೆ ವಿಜಯಪ್ರಕಾಶ್ ಅವರು ಹಾಡಿರುವ ಗೀತಾ ಚಿತ್ರದ ಗೀತೆಯನ್ನ ಕೇಳುತ್ತಿರುವಿರಿ. ಅನೂಪ್ ಸೀಳಿನ್ ಅವರ ರಾಗ ಜೋಡಣೆಗೆ ಸಂತೋಷ್ ಆನಂದರಾಮ್ ಅವರ ಗೀತರಚನೆ ಇದೆ.

ಸಮಯ 9:17. ಇದು ಆಕಾಶವಾಣಿ ಹಾಸನ ಎಫ್ಎಂ ಬಣ್ಣದ ಬುಗುರಿ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ಕೇಳಿ, ಪರಾರಿ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಅನುರಾಧ ಭಟ್ ಹಾಗೂ ಅನೂಪ್ ಸೀಳಿನ್. ಕವಿರಾಜ್ ಅವರ ಸಾಹಿತ್ಯಕ್ಕೆ ಅನೂಪ್ ಸೀಳಿನ್ ಅವರ ಸಂಗೀತವಿದೆ.

0: ಬದುಕಿನಲ್ಲಿ ಬೇಸರ ಯಾಕೆ? ಇವೆಲ್ಲ ಕೈತುಂಬ ಕೆಲಸಗಳು ಬಾಕಿ.
1: ದುಡಿಯೋಣ ಬನ್ನಿರಿ, ದುಡಿಯೋಣ ಬನ್ನಿ, ನಾವೆಲ್ಲ ನೀವೆಲ್ಲ ನಾಡಿನ ಜನರೆಲ್ಲ.
2: ಸಮಯವಿಲ್ಲ ಸಮಯವಿಲ್ಲ ಅನ್ನೋದು ಯಾಕೆ? ಕೊರಗದಂತೆ ಕಾರ್ಯಪಟ್ಟಿ ಹಾಕಿ
1: ಚೆಂದಾಗಿ ಕೆಚ್ಚಾಗಿ ಮೆಚ್ಚಾಗಿ ದುಡಿಯೋಣ ಬನ್ನಿ ಒಂದಾಗಿ.
0: ಹೆಚ್ಚು ಹೆಚ್ಚು ಕೆಲಸ ಮಾಡುವವರಿಗೆ ಯಥೇಚ್ಛ ಸಮಯ ಸಿಗುತ್ತದೆಯಂತೆ.

0: ಮೇಲೆ ಬೀಳು.
1: ಯೋಜಿತವಾಗಿ ಕೆಲಸ ಮಾಡಿದವರಿಗೆ ಸಮಯದ ಅಭಾವವಂತೆ
0: ಸೇರಿ ದುಡಿಯುವಾಗ ಬೇಸರವಿಲ್ಲ ಎಂದು ನಮಗೆ ಆಯಾಸ ತೋರುವುದಿಲ್ಲ.
2: ಚುರುಕುತನವೇ ನಮ್ಮ ಬದುಕಿಗೆ ದಿಕ್ಸೂಚಿ.
1: ಆಲಸ್ಯತನವನ್ನ ತಪ್ಪದೆ ಆಚೆ ಹಾಕಿ.
0: ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿ

ಅವಿನಾಶ್ ಛಬ್ಬಿ ಅವರು ಹಾಡಿರುವ ಸಿದ್ಲಿಂಗು ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಅರಸು ಅಂತಾರೆ ಅವರ ಸಾಹಿತ್ಯಕ್ಕೆ ಅನೂಪ್ ಸಿಳಿನ್ ಅವರ ಸಂಗೀತ.

ಇನ್ನು ಮುಂದೆ ಕೇಳಿ ವಿಜಯಪ್ರಕಾಶ್ ಅವರು ಹಾಡಿರುವ ಬುಲೆಟ್ ಬಸ್ಯ ಚಿತ್ರದ ಗೀತೆ. ಅರ್ಜುನ್ ಜನ್ಯ ಅವರ ರಾಗ ಸಂಯೋಜನೆಗೆ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯವಿದೆ.

ಇನ್ನು ಮುಂದೆ ಕೇಳಿ ಅನುರಾಧ ಭಟ್ ಹಾಗೂ ನಕುಲ್ ಅವರು ಹಾಡಿರುವ ಬಿ3 ಚಿತ್ರದ ಗೀತೆ. ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್ ಅವರದು, ಸಂಗೀತ ಅನೂಪ್ ಸೀಳಿನ್ ಅವರಿಂದ.

0: ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದಿರುವ ಗೀತೆಗೆ ಅರ್ಜುನ್ ಜನ್ಯ ಅವರು ಸಂಗೀತ ಸಂಯೋಜನೆ ಮಾಡಿರುವ ವೇದ ಚಿತ್ರದ ಗೀತೆ. ಕೇಳಿ ಬರುತ್ತಿರುವ ಸ್ವರ ಮಂಗ್ಲಿ ಅವರದು.
1: ತಂದಾ

0: ವಾಹನ ಚಾಲಕರೇ, ನೆನಪಿರಲಿ, ಅತಿವೇಗ ತರುವುದು ಮರಣ ಬೇಗ. ಈ ಅತಿವೇಗ ನಿಮ್ಮನ್ನು ಮಾತ್ರವಲ್ಲ, ಬೇರೆಯವರನ್ನು ಸಂಕಷ್ಟಕ್ಕೆ ತಳ್ಳುತ್ತದೆ. ಹೆಲ್ಮೆಟ್ ಧರಿಸಿಯೇ ವಾಹನವೇರಿ, ಸೀಟ್ ಬೆಲ್ಟ್ ಧರಿಸಿಯೇ ವಾಹನ ಚಲಿಸಿ. ಇವೆರಡೂ ನಿಮ್ಮನ್ನ ಪ್ರಾಣಾಪಾಯದಿಂದ ಪಾರು ಮಾಡುತ್ತವೆ, ನೆನಪಿರಲಿ. ಸಿಗ್ನಲ್ ಇರುವ ಕಡೆ ತಾಳ್ಮೆ ಇರಲಿ. ವಾಹನ ಓಡಿಸುವಾಗ ಮೊಬೈಲ್ ಬಳಕೆ ಬೇಡವೇ ಬೇಡ. ನಿಮ್ಮ ಜೀವದ ರಕ್ಷಣೆ ನಿಮ್ಮ ಕೈಯಲ್ಲೇ ಇದೆ. ಜೀವ ಜೀವನ ಅಮೂಲ್ಯ, ಅದು ನಿಮ್ಮದಾಗಿರಬಹುದು, ಬೇರೆಯವರದಾಗಿರಬಹುದು. ಸುರಕ್ಷಿತ ಚಾಲನೆಯಿಂದ ಮಾತ್ರ ಸುರಕ್ಷತೆ ಸಾಧ್ಯ.
1: ಬಣ್ಣದ ಬುಗುರಿ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಸಂತೋಷ್ ವೆಂಕಿ ಅವರು ಹಾಡಿರುವ ಅಬ್ಬರ ಚಿತ್ರದ ಗೀತೆ. ಕೆ ರಾಮನಾರಾಯಣ್ ಅವರು ಬರೆದಿರುವ ಗೀತೆಗೆ ಸ್ವರಕಲ್ಪನೆ ಮಾಡಿದ್ದಾರೆ ರವಿ ಬಸರೂರು.

ಸಮಯ ಸರಿಯಾಗಿ 10:05. ಇದು ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ಗಳಲ್ಲಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: ഹേമകൂട്ട. ಆತ್ಮೀಯ ಕೇಳುಗರಿಗೆಲ್ಲ ಹೇಮಕೂಟ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೆ, ಇಂದಿನ ಹೇಮಕೂಟದ ವಿಷಯ ಸೋಷಿಯಲ್ ಮೀಡಿಯಾಗಳ ಸದ್ಬಳಕೆ ಹೇಗೆ. ಈ ವಿಷಯ ಕುರಿತಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ನಮ್ಮ ದೂರವಾಣಿ ಸಂಖ್ಯೆ 24628 ಮತ್ತೊಂದು 24528 ಎಸ್ಟಿಡಿ ಕ್ರಮಾಂಕ 08172 ಈ ಸಂಖ್ಯೆಗೆ ಕರೆ ಮಾಡಿ ವಿಷಯಕ್ಕೆ ಸಂಬಂಧಿಸಿದಂತೆ ಮಾತನಾಡಿ ಹಾಗೆಯೇ ನಿಮ್ಮ ಇಷ್ಟದ ಗೀತೆಯನ್ನು ಕೂಡ ಕೇಳಬಹುದು. ಕರೆಗಳು ಬರೋದಕ್ಕೆ ಪ್ರಾರಂಭ ಆಗಿದೆ. ಕೇಳುಗರೆ, ನಿಮಗೆಲ್ಲ ತಿಳಿದಿರುವಂತೆ ಇಡೀ ಪ್ರಪಂಚದಲ್ಲಿ ಸೋಷಿಯಲ್ ಮೀಡಿಯಾಗಳಿಗೆ ಹೇಗೆ ಅವಲಂಬಿತವಾಗಿದ್ದೀವಿ ನಾವು. ದಿನನಿತ್ಯ ಬೆಳಗಾದ್ರೆ ಸೋಷಿಯಲ್ ಮೀಡಿಯಾ ಇಲ್ಲದೆ ಜೀವನವನ್ನು ಸಾಗಿಸೋದಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ತುಂಬಾ ಉಪಯೋಗಗಳನ್ನು ನಾವು ಪಡ್ಕೋತಾ ಇದ್ದೀವಿ. ಜೊತೆಗೆ ಅನುಕೂಲದ ಜೊತೆಗೆ ಅನಾನುಕೂಲಗಳು ಕೂಡ ತುಂಬಾ ಇದೆ. ಇಂದಿನ ಕಾರ್ಯಕ್ರಮದಲ್ಲಿ ಅದರಲ್ಲಿ ಏನೇನು ನಾವು ಹೇಗೆ ಬಳಕೆ ಮಾಡ್ಕೊಬಹುದು, ಏನೇನು ಅನುಕೂಲಗಳನ್ನ ಪಡ್ಕೊಂಡಿದ್ದೀರಾ, ಹಾಗೆ ಮುಂದೆ ಕೂಡ ಬೇರೆಯವ್ರಿಗೂ ಕೂಡ ಏನು ದಿನ ನೀವು ಕೊಡ್ತೀರಾ ಅನ್ನೋದನ್ನ ಈ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಹೋಗೋಣ. ನೋಡೋಣ ಮೊದಲ ಕರೆಯಾರದು ಅಂತ. ನಮಸ್ತೆ.
1: ನಮಸ್ತೆ ಮೇಡಮ್.
0: ನಿಮ್ ಪರಿಚಯ ಮಾಡ್ಕೊಳ್ಳಿ.
1: ಚಿಕ್ಕಮಗಳೂರಿಂದ ಸುಜಾತಾ ದಿವಾಕರ್.
0: ಸುಜಾತಾ ಅವರೇ, ನಿಮ್ದು ಮೊದಲ ಕರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಹೇಮಕೂಟದ ವಿಷಯ ನಿಮಗೆ ಗೊತ್ತಿದೆ ಅಲ್ವಾ?
1: ಹಾ ಮೇಡಮ್, ಸೋಷಿಯಲ್ ಮೀಡಿಯಾ ಸದ್ಬಳಕೆ ಹೇಗೆ ಅಂತ ಮೇಡಮ್.
0: ಸುಜಾತಾ ಅವರೇ, ನಿಮ್ದು ವಾಯ್ಸ್ ಸ್ವಲ್ಪ ಕಟ್ ಕಟ್ ಆಗ್ತಾ ಇದೆ. ಸರಿಯಾದ ಇದರಲ್ಲಿ ನಿಂತ್ಕೊಳ್ಳಿ, ನೆಟ್ವರ್ಕ್ ಇರುವಂತ ಜಾಗದಲ್ಲಿ ನಿಂತ್ಕೊಂಡು ಮಾತನಾಡಿ.
1: ಇಲ್ಲ ಮೇಡಮ್, ಕೇಳಿಸ್ತಾ ಇದೆ.
0: ಕಟ್ ಕಟ್ ಆಗ್ತಾ ಇದೆ ವಾಯ್ಸ್.
1: ಇವಾಗನೂ ಹಾಗೆ ಬರ್ತಿದೆ ಮೇಡಮ್.
0: ಹಾ, ಸ್ವಲ್ಪ ನೆಟ್ವರ್ಕ್ ಇರುವಂತ ಸ್ಥಳದಲ್ಲಿ ನಿಂತ್ಕೊಂಡು ಮಾತನಾಡಿ ಸುಜಾತಾ ಅವರೇ. ಹಾ, ಮಾತಾಡಿ. ಹೇಗೆ ನೀವು ಬಳಕೆ ಮಾಡ್ಕೊಂಡಿದ್ದೀರಿ?
1: ಒಳ್ಳೆ ವಿಚಾರನ ಕೊಟ್ಟಿದ್ದೀರಾ ಮೇಡಮ್. ಯಾಕೆಂದ್ರೆ ಈಗ ಕಣ್ಣು ಬಿಟ್ಟಾಗ, ಕಣ್ಣು ಮುಚ್ಚುವಾಗ ಎಲ್ಲ ಮೊಬೈಲ್ ಕೈಯಲ್ಲಿ ಇಟ್ಕೊಂಡೇ ಇರ್ತಾರೆ ಜನಗಳು. ದೊಡ್ಡವರು ಚಿಕ್ಕವರು ಅಂತ ಇಲ್ಲ. ಮತ್ತೀಗ ಸೋಷಿಯಲ್ ಮೀಡಿಯಾ ಇಲ್ದೇನೆ ಯಾವುದೂ ಇಲ್ಲ ಅನ್ನೋ ತರ ಜನರ ಜೀವನ ಆಗೋಗಿದೆ ಮೇಡಮ್.

0: ತುಂಬಾ ಅವಲಂಬಿತರಾಗ್ಬಿಟ್ಟಿದೀವಿ ಇವಾಗ. ಅದಕ್ಕೆ
1: ಖಂಡಿತ ಮೇಡಮ್, ಈಗ ನಿದ್ದೆ ಬರಲಿಲ್ಲ ಅಂದ್ರೆ ಆ ಮೊಬೈಲ್ ಇಟ್ಕೊಂಡು ನೋಡ್ತಾ ಇದ್ರೆ ನಿದ್ದೆ ಬರುತ್ತೆ ಅನ್ನೋ ತರ ಮಾಡ್ತಾರೆ. ಮತ್ತೆ ಅದು ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯಕ್ಕೆ ಅತ್ಯಗತ್ಯವಾಗಿ ಬೇಕಾಗಿದೆ ನಮ್ಗೆ ಅನ್ನೋ ತರ ಜನಗಳು ಇವತ್ತಿನ ವಾತಾವರಣದಲ್ಲಿ ಆಗೋಗಿದ್ದಾರೆ.
0: ಸುಜಾತ ಅವ್ರೆ, ನಿಮ್ಗೆ ಯಾವ ಗೀತೆ ಬೇಕು ಅಂತ ಹೇಳ್ಬಿಡಿ, ನಿಮ್ಮ ಇದ್ರಲ್ಲಿ ತುಂಬಾ ತೊಂದರೆ ಬರ್ತಾ ಇದೆ, ಯಾವ ಹಾಡು ಬೇಕು?
1: ನನಗೆ ಕೇಳಿಸ್ತಾ ಇದೆ.
0: ಹಾ, ಇಲ್ಲಿ ಸ್ವಲ್ಪ ಕರೆನಲ್ಲಿ ತುಂಡಾಗಿ ಇದಾಗ್ತಾ ಇದೆ. ಹಾ, ಮಾತಾಡಿ.
1: ಹಾ ಮೇಡಮ್, ಮತ್ತೆ ಈಗ ಸೋಷಿಯಲ್ ಮೀಡಿಯಾ ನನಗೆ ಚೌಕ ಚಿತ್ರದಿಂದ ಅಪ್ಪ ಐ ಲವ್ ಯು ಅಪ್ಪ ಬೇಕು ಮೇಡಮ್.
0: ಹಾ, ನಿಮ್ಮ ಗೀತೆ ಪ್ರಸಾರ ಆಗುತ್ತೆ, ಹೇಳಿ ಏನೇನು ಬಳಕೆ ಮಾಡ್ಕೊಂಡಿದ್ದೀರಾ?
1: ಸೋಷಿಯಲ್ ಮೀಡಿಯಾ ನೋಡ್ಬಿಟ್ಟು ಕೆಲವರು ಜನಗಳು ಆತಂಕ, ಖಿನ್ನತೆ ಮತ್ತೆ ಮಾನಸಿಕ ಆರೋಗ್ಯ ಸಮಸ್ಯೆ ಎಲ್ಲದನ್ನು ತಂದ್ಕೊಳ್ತಾ ಇದ್ದಾರೆ.
0: ಅಲ್ಲ, ಇವತ್ತಿನ ವಿಷಯ ಏನಂದ್ರೆ ನಾವು ಹೇಗೆ ಸದ್ಬಳಕೆ ಮಾಡ್ಕೊಂಡಿದೀವಿ ಅಂತ. ಅನಾನುಕೂಲದ ಬಗ್ಗೆ ಬೇಡ, ನಿಮಗೆ ಹೇಗೆ ಅದರಲ್ಲಿ ಬಳಕೆ ಆಗಿದೆ ಅದೊಂದಷ್ಟು ಹೇಳಿ, ಒಂದಷ್ಟು ಪಾಯಿಂಟ್ಸ್.
1: ನನಗೆ ಅಂತ ಅಂದ್ರೆ ಮೇಡಮ್, ನಮ್ಗಿವಾಗ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಯಾವ್ದಾದ್ರು ಒಂದು ವಿಚಾರ ತಿಳ್ಕೊಬೇಕು ಅಂತಂದ್ರೆ ತಕ್ಷಣ ನಾವು ಅದಕ್ಕೆ ಉತ್ತರನ ಕಂಡಿಡ್ಕೋಬಹುದು. ಇವತ್ತಿನಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಯಾವ್ದಾದ್ರು ಒಂದು ಮೆಡಿಸನ್ ಇದನ್ನು ಸಮೇತ ಅದರಲ್ಲೇ ನೋಡ್ಬಿಟ್ಟು ಉಪಯೋಗ ಮಾಡ್ಕೊಳ್ಳೋದ್ ನೋಡ್ತಾರೆ. ಮತ್ತೆ ಅದರಿಂದ ಒಳ್ಳೇದನ್ನ ಮಾತ್ರ ನಾವು ಆಯ್ಕೆ ಮಾಡ್ಕೋಬೇಕೇ ಹೊರತು ಬೇಡದೆ ಇರೋದನ್ನ ಯಾವ್ದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳಕ್ಕೆ ನೋಡಬಾರ್ದು ಮೇಡಮ್.
0: ಹೌದು ಹೌದು, ಇದರಿಂದ ತುಂಬಾ ಬೇಕಾದಷ್ಟು ಉಪಯೋಗಗಳಿದೆ, ಅದನ್ನ ಮಾತ್ರ ನಾವು ತಗೋಬೇಕು. ಆಯ್ತಾ, ಬೇಡದೇ ಇರೋ ವಿಚಾರಗಳು ನಮಗೆ ಬೇಡ ಅಲ್ವಾ?
1: ಖಂಡಿತ ಮೇಡಮ್.
0: ಆಗ್ಲಿ ಸುಜಾತ ಅವರೇ, ನಿಮ್ಮ ಗೀತೆ ಪ್ರಸಾರ ಆಗುತ್ತೆ, ನೀವು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ತೆ ಮೇಡಮ್.

0: ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ನಮಸ್ತೆ.
1: ನಮಸ್ಕಾರ. ನಮಸ್ಕಾರ ಮೇಡಮ್, ನಾನು ಕಬ್ಬಿಂಕೆ ಮಾರುಕಟ್ಟೆಯಿಂದ ನಂದಕುಮಾರ್.
0: ಹಾ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಗೆ ಇಂದಿನ ವಿಷಯ ಗೊತ್ತಿದೆ ಅಲ್ವಾ ಹೇಮ ಕೊಟ್ಟದ್ದು?
1: ಖಂಡಿತವಾಗ್ಲು. ಸೋಷಿಯಲ್ ವಿಡಿಯೋ ವಿಚಾರದಲ್ಲಿ,
0: ಸೋಷಿಯಲ್ ಮೀಡಿಯಾಗಳು ಅಂದ್ರೆ ಇವಾಗ ನಾವು ದಿನನಿತ್ಯ ಬಳಸ್ತೀವಲ್ವಾ, ಫೇಸ್ಬುಕ್, ವಾಟ್ಸ್ಆಪ್, ಯೂಟ್ಯೂಬ್ ಮತ್ತೆ ಟ್ವಿಟರ್, ಇನ್ಸ್ಟಾಗ್ರಾಮ್, ಇವುಗಳಲ್ಲಿ ನಿಮ್ಗೆ ಹೇಗೆ ಸದ್ಬಳಕೆ ಮಾಡ್ಕೊಂಡಿದ್ದೀರಾ ನೀವು, ಅವುಗಳಿಂದ ಏನೇನು ಉಪಯೋಗ ಆಗಿದೆ?
1: ಇವತ್ತೇನಾಗಿದೆ ಅಂದ್ರೆ, ಹಿಂದೆ ನಮ್ ದರ್ಬಾರ್ನಲ್ಲಿ ಬರೀ ಪೇಪರ್ ಓದ್ಬೇಕಾಯ್ತು, ಪುಸ್ತಕ ಓದ್ಬೇಕಾಯ್ತು, ಅವ್ರು ಇವ್ರು ಕೇಳಿ ಕೂತ್ಕೋಬೇಕು. ಇವತ್ತೇನಿಲ್ಲ, ನಾವ್ ಎಲ್ಲಿ ಕೂತಿರ್ತೀವಿ ಅಲ್ಲೇ ನೋಡ್ತಾ ಇರ್ತೀವಿ.
0: ಅಂಗೈಯಲ್ಲೇ
1: ಏನ್ ನಡೀತಾ ಇರುತ್ತೆ ಎಂತೂ ನೋಡ್ತೇವೆ. ಒಳ್ಳೇದನ್ನ ಇಟ್ಕೋಬೇಕು, ಕೆಟ್ಟದನ್ನ ಬಿಡ್ಬೇಕು. ಇವತ್ತು ಬರ್ತಾ ಬರ್ತಾ ಒಳ್ಳೇದನ್ನ ಕೆಲವರು ಅವ್ ತಗೊಳ್ಳಲ್ಲ, ಬರೀ ಕೆಟ್ಟದನ್ನೇ ತಗೊಳ್ತಾರೆ. ಅದಾಗಬಾರ್ದು. ಏನಾಗುತ್ತೆ, ಯಾವ್ದೇ ಒಂದು ಈಗ ಫಾರಿನ್ ನಲ್ಲಿ ಏನ್ ನಡೀತಾ ಇದೆ ಅಂತ ಇವಾಗ ನೋಡಬಹುದು. ಫಾರಿನ್ ನಲ್ಲಿ ಯಾರಿದ್ದಾರೆ ಅಂತ ನಾವು ಫೋನ್ ಮಾಡಿ ಕೇಳ್ಬಹುದು, ಮತ್ತೆ ಅವ್ರ ಫೋಟೋ ನೋಡಬಹುದು, ಯಾರು ಏನ್ ಮಾತಾಡ್ತಾ ಇದಾರೆ ಅಂತ ನೋಡಬಹುದು. ಅಷ್ಟೊಂದು ಸುಲಭ ಇದೆ. ಆ ಸುಲಭವನ್ನ ನಮ್ ಜನ ಏನಾಗ್ತಾರೆ, ಉಪಯೋಗ ಮಾಡ್ಕೊಳ್ಳ ಸದ್ಬು ಉಪಯೋಗ ಮಾಡ್ಕೊಂಬರ್ತಾರೆ. ಅದು ಮಾಡ್ಕೋಬಾರ್ದು ಮೇಡಮ್. ನನ್ನ ಅನುಭವದಲ್ಲಿ ನಾನು ಹೇಳದಷ್ಟೇ ಮೇಡಮ್.
0: ಹೌದು, ನಿಮ್ಗೆ ತುಂಬಾ ಉಪಯೋಗ ಆಗಿದೆ, ನೀವು ಒಳ್ಳೆ ರೀತಿಯಲ್ಲಿ ಇದನ್ನ ಬಳಕೆ ಮಾಡ್ಕೊಂಡಿದ್ದೀರಾ?
1: ನನಗೆ ಉಪಯೋಗ ಆಗಿದೆ, ಯಾಕೆ ನಾವ್ ಹಿಂದೆ ಬರೀ ಪೇಪರ್ ಓದ್ತಾ ಇದ್ರು, ಬರೀ ರೇಡಿಯೋ ಕೇಳೋದು, ಇಲ್ಲ ಅಂದ್ರೆ ಇದ್ರಲ್ಲಿ ನೋಡ್ತಾ ಇದ್ದೀವಿ. ಏನಿಲ್ಲ, ಕೈನಲ್ಲಿ ಮೊಬೈಲ್ ಇರುತ್ತೆ, ಯಾವಾಗ ಬೇಕು ಅವಾಗ ಫೇಸ್ಬುಕ್ ಅಲ್ಲಿ ಏನ್ ಬರುತ್ತೆ, ವಾಟ್ಸ್ಆಪ್ ಅಲ್ಲಿ ಏನ್ ಬರುತ್ತೆ ಎಲ್ಲ ನೋಡ್ತಾ ಇರ್ಬೋದು ಮೇಡಮ್.
0: ಹೌದು, ಅದರಿಂದ ನಿಮಗೆ ತುಂಬಾ ಉಪಯೋಗ ಆಗಿದೆ. ಇವತ್ತು ಯಾವ ಗೀತೆಯನ್ನ ಕೇಳೋದಕ್ಕೆ ಇಷ್ಟಪಡ್ತಾ ಇದೀರಾ?
1: ನನಗೆ ಭಕ್ತ ಸಿರಿಯಾಳದಲ್ಲಿ ಶಿವ ಶಿವ ಎಂದರೆ ಭಯವಿಲ್ಲ, ಅದೊಂದು ಆಗ್ತಿಲ್ಲ ಮೇಡಮ್.
0: ಆಗ್ಲಿ, ನಿಮ್ಮ ಗೀತೆ ಪ್ರಸಾರ ಆಗುತ್ತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಈ ಗೀತೆಯನ್ನು ಹಾಡಿದ್ದಾರೆ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ನಮಸ್ಕಾರ.
1: ತಮ್ಮ ವಂದನೆಗಳು.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಭಕ್ತ ಸಿರಿಯಾಳ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಹುಣಸೂರು ಕೃಷ್ಣಮೂರ್ತಿ ಅವರು ಬರೆದಿರುವ ಗೀತೆಗೆ ಟಿಜಿ ಲಿಂಗಪ್ಪ ಅವರ ಸಂಗೀತವಿದೆ.

0: ನಮಸ್ತೆ.
1: ನಮಸ್ತೆ ಮೇಡಮ್.
0: ನಿಮ್ ಪರಿಚಯ ಮಾಡ್ಕೊಳ್ಳಿ.
1: ನಂಜುಂಡ ಸ್ವಾಮಿ ಮೂಡಿಗೆರೆ ಚಿನ್ನಪ್ಪ.
0: ನಂಜುಂಡ ಸ್ವಾಮಿ ಅವರೇ, ಇವತ್ತಿಂದು ಹೇಮಕೂಟದ ವಿಷಯ ನಿಮಗೆ ಗೊತ್ತಿದೆ ಅಲ್ವಾ?
1: ಕೈಯಲ್ಲಿರೋ ಪ್ರಪಂಚನೆಲ್ಲ ನೋಡ್ಬೋದಲ್ಲ ಅಂತ.
0: ಏನು
1: ಕೈನಲ್ಲೇ ಪ್ರಪಂಚನೆಲ್ಲ ನೋಡ್ಬೋದಲ್ಲ ಅಂತ.
0: ಹಾ ಹಾ, ಹೇಳಿ. ನಿಮ್ಗೆ ಹೇಗೆ ಬಳಕೆ ಮಾಡ್ಕೊಂಡಿದ್ದೀರಾ ಸೋಷಿಯಲ್ ಮೀಡಿಯಾನ
1: ಮೇಡಮ್? ಹಿಂದೆ ಒಂದು ಫಿಲಮ್ ನೋಡ್ಬೇಕು, ಪಿಕ್ಚರ್ ನೋಡ್ಬೇಕು ಅಂದ್ರೆ ಟಾಕೀಸ್ಗಳ ಹತ್ರ ಹೋಗಿ ಒಳವಾಡಿ ಕ್ಯೂನಲ್ಲಿ ಟಿಕೆಟ್ ತಗೊಂಡು ನೋಡ್ಬೇಕ ಸನ್ನಿವೇಶ ಎಲ್ಲ ಇತ್ತು. ಆದ್ರೆ ಇವತ್ ಆ ರೀತಿ ಇಲ್ಲ. ಮೊಬೈಲ್ ಅಲ್ಲೇ ಫಿಲಮ್ ಎಲ್ಲ ನೋಡ್ಬಿಡ್ಬೋದು. ನೀವೆಲ್ಲೋ ಇದ್ರಿ, ನಾವೆಲ್ಲೋ ಇದೀವಿ. ನನ್ ಮಾತು ನೀವ್ ಕೇಳ್ತಾ ಇದ್ರಿ, ನಿಮ್ ಮಾತು ನಾವ್ ಕೇಳ್ತಾ
0: ಇದೀವಿ.
1: ಇದೇ ತರ ಪಕ್ಕದಲ್ಲಿ ಮೊಮ್ಮಗ ಕುಂತ ಕೇಳ್ತಾ ಇದ್ದಾರೆ, ಮೊಮ್ಮಕ್ಕಳುಗಳೆಲ್ಲ ಕೇಳ್ತಾ ಇದಾರೆ ಇದು ಯಾವ ತರ ತಾತ ಅಂತ ಹೇಳ್ತಾರೆ. ಅಕ್ಕೆ ಕುಂಡಿಸ್ಕೊಂಡು ಹೇಳ್ಕೊಡ್ತೀನಿ. ಇವಾಗಿಂದ ಅವರು ರೆಡಿ ಇದ್ನಲ್ಲ ನೋಡ್ಕೊಂಡ್ರೆ, ಟಿವಿ ಆನ್ ಮಾಡ್ಕೊಂತ ಈಗ ಒಬ್ಬ ಹುಡುಗ ಟಿವಿ ಆನ್ ಮಾಡೋದ್ ಬೇಡ ಅಂತ ಕುಂಡ್ರಿಸ್ತೀವಿ. ನಾನ್ ಮಾತಾಡ್ತಾ ಇರೋದನ್ನ ಅವ್ರು ರೇಡಿಯಲ್ಲಿ ಕೇಳ್ತಾ ಇದ್ದಾನೆ.
0: ಮತ್ತೆ ಇನ್ನೇನೇನ್ ಬಳಕೆ ಮಾಡ್ಕೊಂಡಿದ್ರೆ, ಹೇಗ್ ಬಳಕೆ ಮಾಡ್ಕೊಂಡಿದ್ರೆ ಇನ್ನ ಅದನ್ನ ಸಿನಿಮಾ ನೋಡೋದ್ ಬಿಟ್ಟು ಬೇರೆ ರೀತಿ ಇನ್ಯಾವುದೆಲ್ಲ ಉಪಯೋಗ ನಿಮ್ಗಾಗಿದೆ?
1: ಇಲ್ಲ ಮೇಡಮ್, ಇವತ್ತು ಏನೇನಾಗಿದೆ ಅಂತಂದ್ರೆ, ಪ್ರತಿಯೊಂದು ಸಹ ಮನುಷ್ಯ ಯಾವ ರೀತಿ ಇರಬೇಕು ಆ ರೀತಿ ಎಲ್ಲ ಸೌಲಭ್ಯತೆಗಳು ಸಿಗ್ತಾ ಇದೆ.
0: ನಂಜುಂಡ ಸ್ವಾಮಿ ಅವರೇ, ನಿಮ್ಗೆ ಯಾವ ಹಾಡು ಬೇಕು ಇವತ್ತು?
1: ಮಠಾಚಿತ್ರ.
0: ಮಠಾಚಿತ್ರದ ಯಾವ ಹಾಡು?
1: ತಪ್ಪು ಮಾಡದವರು ಯಾರಿಲ್ಲ, ತಪ್ಪೆ ಮಾಡದವರು ಇಲ್ಲಿಲ್ಲ.
0: ಹಾ, ಸಿ ಅಶ್ವಥ್ ಅವರು ಈ ಗೀತೆನ ಹಾಡಿದ್ದಾರೆ. ವಿ ಮನೋಹರ್ ಮತ್ತೆ ಕವಿರಾಜ್ ಅವರ ಸಾಹಿತ್ಯ, ಜೊತೆಗೆ ವಿ ಮನೋಹರ್ ಅವರ ಸ್ವರಕಲ್ಪನೆ ಈ ಗೀತೆಗಿದೆ. ಆಗ್ಲಿ, ನಿಮ್ಮ ಗೀತೆ ಪ್ರಸಾರ ಆಗುತ್ತೆ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ನಮಸ್ಕಾರ.
1: ಪ್ರಸಾರ ಮಾಡ್ತೀರಲ್ಲ, ಈ ಗೀತೆ ನಾನು ರೆಕಾರ್ಡ್ ಮಾಡ್ಕೊಂತೀನಿ.
0: ಹಾ,
1: ರೆಕಾರ್ಡ್ ಮಾಡ್ಕೊಂಡು ಮತ್ತೆ ಕೇಳ್ತಾ ಇರ್ತೀನಿ.
0: ಆಗ್ಲಿ, ಒಳ್ಳೇದಾಗ್ಲಿ. ಆಯ್ತು, ಕೇಳಿ.
1: ಇದೇ ಅಭ್ಯಾಸ ನನಗೆ ಜಾಸ್ತಿ.
0: ಆಯ್ತು, ನಮಸ್ಕಾರ.

0: ಕೇಳುಗರೆ, ನೇರ ಪ್ರಸಾರದಲ್ಲಿ ಹೇಮಕೂಟ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಇಂದಿನ ವಿಷಯ ಸೋಷಿಯಲ್ ಮೀಡಿಯಾಗಳ ಸದ್ಬಳಕೆ ಹೇಗೆ. ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ನಮಸ್ತೆ.
1: ಹಲೋ, ನಮಸ್ತೆ ಮೇಡಮ್.
0: ಓ, ಸರಸ್ವತಿ ಅವರು.
1: ಹೌದು, ಥ್ಯಾಂಕ್ ಯು ಮೇಡಮ್.
0: ಹಾ, ಸರಸ್ವತಿ ಅವರು ಹೇಗೆ ಸೋಷಿಯಲ್ ಮೀಡಿಯಾ ಸದ್ಬಳಕೆ ಮಾಡ್ಕೊಂಡಿದ್ದೀರಾ?
1: ನಾನಂದ್ರೆ ನನಗೆ ಅಡಿಗೆ ಯೂಟ್ಯೂಬ್ನಲ್ಲಿ ಅಡಿಗೆ ಬರ್ತದೆ ಮೇಡಮ್.
0: ಹಾ ಹಾ,
1: ಅದನ್ನೆಲ್ಲ ತುಂಬಾ ನಾನು ಕಲ್ತಿದ್ದೇನೆ. ಅಡಿಗೆ ತಿಂಡಿ ಮಾಡುವುದನ್ನು ಮತ್ತೆ ಅಡಿಗೆ ಪದಾರ್ಥ ಮಾಡುವುದನ್ನೆಲ್ಲ ತುಂಬಾ ಕಲ್ತಿದ್ದೆ.
0: ಯಾವ್ಯಾವ ಪದಾರ್ಥ ಮಾಡೋದು ಕಲ್ತ್ಕೊಂಡಿದ್ದೀರಾ?
1: ನನಗೆ ಇದು ಸಾಂಬಾರ್, ಆಲೂಗೆಡ್ಡೆ ಎಲ್ಲ ಹಾಕಿ ಒಂದು ಸಾಂಬಾರ್ ಮಾಡ್ತೇವೆ, ಅದು ತುಂಬಾ ಖುಷಿ ಆಗ್ತದೆ. ಮತ್ತೆ ಅಲಸಂದೆ ಪಲ್ಯ ಮಾಡ್ತೇವೆ, ಮತ್ತೆ ಇದು ಚೀನಿಕಾಯಿ ಗಸಿ ಮಾಡ್ತೇವೆ. ಒಂದು
0: ಇದೆಲ್ಲ
1: ಯೂಟ್ಯೂಬ್ ಅದರಲ್ಲಿ ಕಲೀಲಿಕ್ಕೆ ಆಗ್ತದೆ ಮೇಡಮ್,
0: ಯೂಟ್ಯೂಬ್ ಅಲ್ಲಿ ಕಲ್ತಿದ್ದು ಇದೆಲ್ಲ ಅಡಿಗೆಗಳು.
1: ಹೌದು ಮೇಡಮ್. ಮತ್ತೆ ಇದು ತಿಂಡಿ ಮಾಡ್ಲಿಕ್ಕೆ, ಇದು ಪೋಡಿ ಮಾಡ್ಲಿಕ್ಕೆ ಗೊತ್ತುಂಟು, ನೀರುಳ್ಳಿ ಬಜೆ ಮಾಡ್ಲಿಕ್ಕೆ ಗೊತ್ತುಂಟು, ಬನ್ಸ್ ಮಾಡ್ಲಿಕ್ಕೆ ಗೊತ್ತುಂಟು.
0: ಆಯ್ತು, ಅಡಿಗೆಯನ್ನ ಬಿಟ್ಟು ಇನ್ನ ಬೇರೆ ಇನ್ನೇನೇನು ಕಲ್ತ್ಕೊಂಡಿದ್ರೆ ಬೇರೆ?
1: ನಾವು ವಾಟ್ಸ್ಆಪ್ ನಲ್ಲಿ ಇದು ಎಲ್ಲ ನೆಂಟ್ರಿಗೆಲ್ಲ ಇದು ತಿಂಡಿ ಮಾಡಿದನ್ನೆಲ್ಲ ಕಳಿಸುವುದು ಅದನ್ನ ಮಾಡ್ತೇವೆ. ಬೇಡದನ್ನ ತೆಗೆದುಕೊಳ್ಳುದಿಲ್ಲ ಮೇಡಮ್, ಬೇಕಾದನ್ನು ಮಾತ್ರ ನಾವು ತೆಗೆದುಕೊಳ್ಳುದು ಮೇಡಮ್ ಅದರಲ್ಲಿ.
0: ಹಾಗಾದ್ರೆ ನೀವು ಸೋಷಿಯಲ್ ಮೀಡಿಯಾದ್ದು ಸದ್ಬಳಕೆ ಮಾಡ್ಕೊಂಡಿದ್ರೆ ಅದರಿಂದ

0: ಉಪಯೋಗಗಳು ನಿಮ್ಗೆ ಆಗ್ತಾ ಇದೆ.
1: ಸರಸ್ವತಿ
0: ಅವರು ಇವತ್ತು ಯಾವ ಗೀತೆಯನ್ನ ಕೇಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ?
1: ಕನಸುಗಾರ ಚಿತ್ರದಿಂದ ಮೇಡಮ್, ಸೂರ್ಯನ ಗೆಳತನಕ್ಕೆ ಕಿರಣಗಳೇ ಸಾಕ್ಷಿ ಅಂತ ಒಂದು ಹಾಡುಂಟಲ್ಲ ಮೇಡಮ್.
0: ಸರಸ್ವತಿ ಅವ್ರು ಯಾವಾಗ್ಲೂ ಒಳ್ಳೊಳ್ಳೆ ಗೀತೆಗಳನ್ನ ಆಯ್ಕೆ ಮಾಡ್ಕೊಂಡು ಕೇಳ್ತಾ ಇರ್ತೀರಾ?
1: ಹೌದು ಮೇಡಮ್, ಒಳ್ಳೊಳ್ಳೆ ಗೀತೆ ನೀವು ಸಹ ಒಳ್ಳೊಳ್ಳೆ ಹಾಡುಗಳನ್ನ ಹಾಕ್ತೀರಿ ರೇಡಿಯೋದಲ್ಲಿ. ಅದು ತುಂಬಾ ಆಗ ಒಂದು 9 ಗಂಟೆಯಿಂದ ಹಾಕಿದ್ದೀರಲ್ಲ ಮೇಡಮ್, ತುಂಬಾ ಖುಷಿ ಆಗಿದೆ ನಮಗೆ.
0: ಆಗ್ಲಿ ಸರಸ್ವತಿ ಅವರೇ, ನಿಮ್ಮ ಗೀತೆ ಪ್ರಸಾರ ಆಗುತ್ತೆ. ಈ ಗೀತೆನ ಹಾಡಿದರೆ SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು. ಈ ಗೀತೆಗೆ ಸ್ವರ ಕಲ್ಪನೆ ಮಾಡಿದರೆ ರಾಜೇಶ್ ರಾಮನಾಥ್ ಅವರು. ನಿಮ್ಮ ಗೀತೆ ಪ್ರಸಾರ ಆಗ್ತಾ ಇದೆ ಕನಸುಗಾರ ಚಿತ್ರದಿಂದ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ.

ಕೇಳುಗರೆ, ಇಂದಿನ ಹೇಮಕೂಟದ ವಿಷಯವಾಗಿತ್ತು ಸೋಷಿಯಲ್ ಮೀಡಿಯಾದ ಸದ್ಬಳಕೆ ಹೇಗೆ ಅನ್ನೋದು. ಸೋಷಿಯಲ್ ಮೀಡಿಯಾ ಅನ್ನೋದು ಅಂತರ್ಜಾಲದ ಮೂಲಕ ಪ್ರಪಂಚದಾದ್ಯಂತ ಜನರು ಕೇವಲ ಸೆಕೆಂಡ್ಗಳಲ್ಲಿ ತಮ್ಮ ಆಲೋಚನೆಗಳು, ಮಾಹಿತಿ, ಫೋಟೋ, ವಿಡಿಯೋಗಳನ್ನು ಇತರರೊಂದಿಗೆ ಹಂಚಿಕೊಳ್ಳುವಂತಹ ಒಂದು ಡಿಜಿಟಲ್ ವೇದಿಕೆಯಾಗಿದೆ. ಇದು ಜಗತ್ತಿನಾದ್ಯಂತ ಲಕ್ಷಾಂತರ ಜನರನ್ನು ಸಂಪರ್ಕಿಸಲು ಮತ್ತು ಜ್ಞಾನ ವಿನಿಮಯ ಮಾಡಿಕೊಳ್ಳೋದಕ್ಕೆ ಒಂದು ಪ್ರಮುಖ ಸಾಧನವಾಗಿದೆ. ಮುಖ್ಯವಾದ ಸಾಮಾಜಿಕ ಮಾಧ್ಯಮಗಳು ಅಂದರೆ ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಯೂಟ್ಯೂಬ್, ಹೀಗೆ ಅನೇಕ ರೀತಿಯ ಮಾಧ್ಯಮಗಳನ್ನು ಕಾಣಬಹುದು. ಇದರ ಉಪಯೋಗಗಳು ಬೇಕಾದಷ್ಟು ನಾವು ಕಾಣಬಹುದು. ಪ್ರಪಂಚದ ಯಾವುದೇ ಮೂಲೆಯಲ್ಲಿರುವ ಸ್ನೇಹಿತರು ಅಥವಾ ಸಂಬಂಧಿಕರನ್ನು ಸೆಕೆಂಡ್ಗಳಲ್ಲಿ ಸಂಪರ್ಕಿಸಬಹುದು. ಆಗು ಹೋಗುಗಳ ಬಗ್ಗೆ ಮಾಹಿತಿ ಸಿಗ್ತಾ ಇರುತ್ತೆ. ವ್ಯಾಪಾರ ಮತ್ತು ಉದ್ಯೋಗ, ಪ್ರತಿಭೆ ಪ್ರದರ್ಶನ, ಹೀಗೆ ನೂರಾರು ವಿಷಯಗಳಿಗೆ ಸಾಮಾಜಿಕ ಮಾಧ್ಯಮಗಳ ಸದ್ಬಳಕೆಯಾಗಿದೆ ಅಂತ ಹೇಳ್ತಾ ಇಂದಿನ ಹೇಮಕೂಟವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮಾತನಾಡಿದ ಹಾಗೂ ಕಾರ್ಯಕ್ರಮವನ್ನು ಆಲಿಸಿದ ಎಲ್ಲ ಕೇಳುಗರಿಗೂ ಧನ್ಯವಾದಗಳು. ತಾಂತ್ರಿಕ ಸಹಕಾರ ಆರ್ಕೆ ಲೋಕೇಶ್ ಹಾಗೂ ಸುನಿಲ್ ಕುಮಾರ್ ಪಿ. ಇಷ್ಟೊತ್ತು ನಿಮ್ಮೊಂದಿಗೆ ಇದ್ದದ್ದು ನಿಮ್ಮ ಪ್ರೀತಿಯ ರೇಡಿಯೋ ಗೆಳತಿ ಧರಣಿ ಕೆಎಸ್.

ಇಪ್ಪತ್ತನೇ ತಾರೀಕು ಮೇ ತಿಂಗಳ 10:30 ಈ ಸಮಯದಲ್ಲಿ ನೀವು ಟ್ಯೂನ್ ಮಾಡಿದಿರಾ ಆಕಾಶವಾಣಿ ಹಾಸನ 102.2 FM. ಇನ್ನು ಮುಂದಿನ ಪ್ರಸಾರ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ನಿಮ್ಮ ಬಾನುಲಿ ಗೆಳತಿ ಲತಾ ಕೆಸಿ. ನಮ್ಮ ಮುಂದಿನ ಕಾರ್ಯಕ್ರಮ ಒಂದೇ ಬಳ್ಳಿಯ ಹೂಗಳು. ಕೇಳುಗರೆ, ನಿಮಗೆಲ್ಲ ಗೊತ್ತೇ ಇದೆ ಒಂದೇ ಬಳ್ಳಿಯ ಹೂಗಳು. ಈ ಕಾರ್ಯಕ್ರಮದಲ್ಲಿ ಒಂದೇ ಚಿತ್ರದ ಹಾಡುಗಳನ್ನು ಬ್ಯಾಕ್ ಟು ಬ್ಯಾಕ್ ಪ್ಲೇ ಮಾಡಲಾಗುತ್ತೆ. ಇಂದು ನಾವು ತೆಗೆದುಕೊಂಡಿರುವಂತಹ ಚಿತ್ರ 1994 ತೆರೆ ಕಂಡಿತ್ತು. ಈ ಚಿತ್ರ ಬಹುತೇಕ ಹೆಂಗಳಿಯರ ಮನಸ್ಸನ್ನ ಗೆದ್ದಿತ್ತು ಅಂತಾನೆ ಹೇಳ್ಬೋದು. ಮಹಿಳೆಯ ಜೀವನದ ಆಸೆ, ಆಕೆಯ ಮಿಡಿತ ತುಡಿತಗಳನ್ನ ಎಳೆ ಎಳೆಯಾಗಿ ತೋರಿಸಿದ ಈ ಚಿತ್ರದ ಮುಖ್ಯ ತಾರಾಗಣದಲ್ಲಿದ್ದವರು ವಿಷ್ಣುವರ್ಧನ್, ಸಿತಾರ, ಪಂಡ್ರಿಬಾಯಿ, ಶ್ರೀನಿವಾಸ್ ಮೂರ್ತಿ, ಕೃಷ್ಣೇಗೌಡ ಇನ್ನು ಮುಂತಾದವರು. ಈ ಚಿತ್ರದ ನಿರ್ದೇಶನ ಡಿ ರಾಜೇಂದ್ರ ಬಾಬು ಅವರದು. ಹಂಸಲೇಖಾ ಅವರ ಸಂಗೀತ ಮತ್ತು ಸಾಹಿತ್ಯವಿರುವ ಈ ಚಿತ್ರ ಬಹುಶಃ ನಿಮಗೆಲ್ಲ ಗೊತ್ತೇ ಇರಬಹುದು ಯಾವುದು ಅಂತ, ಹಾಲುಂಡತವರು. ಈ ಚಿತ್ರದ ಹಾಡುಗಳನ್ನ ಬ್ಯಾಕ್ ಟು ಬ್ಯಾಕ್ ನೀವು ಆಲಿಸಬಹುದು. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಚಿತ್ರ ಅವರ ಸ್ವರದಲ್ಲಿರುವ ಈ ಗೀತೆ

ಒಂದೇ ಬಳ್ಳಿಯ ಹೂಗಳು. ಈ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರಾ ಅವರ ಧ್ವನಿಯಲ್ಲಿರುವ ಈ ಗೀತೆ.

0: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಾಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
0: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಒಂದೇ ಬಳ್ಳಿಯ ಹೂಗಳು ಕಾರ್ಯಕ್ರಮದಲ್ಲಿ ಹಾಲುಂಡ ತವರು ಚಿತ್ರದ ಗೀತೆಗಳನ್ನು ನೀವು ಆಲಿಸ್ತಾ ಇದ್ದೀರಾ. ಮುಂದಿನ ಗೀತೆ ಕೇಳಿ ಮನು ಅವರ ಸ್ವರದಲ್ಲಿ.

0: ಕೃಷಿ ಕಂಕಣ. ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

ನೀವು ಕೇಳ್ತಾ ಇದ್ದೀರಾ ಒಂದೇ ಬಳ್ಳಿಯ ಹೂಗಳು ಕಾರ್ಯಕ್ರಮದಲ್ಲಿ. ಇನ್ನು ಮುಂದೆ ಆಲಿಸಿ ಹಾಲುಂಡ ತವರು ಚಿತ್ರದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರ ಧ್ವನಿಯಲ್ಲಿರುವ ಮತ್ತೊಂದು ಗೀತೆ.

ಇದುವರೆಗೂ ಒಂದೇ ಬಳ್ಳಿಯ ಹೂಗಳು ಕಾರ್ಯಕ್ರಮದಲ್ಲಿ ಹಾಲುಂಡ ತವರು ಚಿತ್ರದ ಹಾಡುಗಳನ್ನು ಆಲಿಸಿದಿರಿ. ಇದು ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು.

ನಮ್ಮ ಮುಂದಿನ ಕಾರ್ಯಕ್ರಮ ಫುಲ್ವಾರಿ. ಫುಲ್ವಾರಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಕೇಳುಗರಿಗೆಲ್ಲ ಆತ್ಮೀಯವಾದ ಸ್ವಾಗತ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಲತಾ ಮಂಗೇಶ್ಕರ್ ಮತ್ತು ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿರುವ ಗ್ಯಾಂಬ್ಲರ್ ಚಿತ್ರದ ಗೀತೆ. ಈ ಗೀತೆಯ ರಚನೆಯನ್ನು ಮಾಡಿದ್ದಾರೆ ನೀರಜ್ ಅವರು, ಸಂಗೀತ ಸಂಯೋಜನೆ ಆರ್ ಡಿ ಬರ್ಮನ್ ಅವರದು.

ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಆದಿಚುಂಚನಗಿರಿ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾದ ಡಾಕ್ಟರ್ ಶ್ರೀಧರ್ ಎನ್ ಅವರಿಂದ ಸಂಸ್ಥೆಯ ಕುರಿತು ಮಾಹಿತಿ. ನಂತರ ಕ್ಯಾನ್ಸರ್ ರೋಗದ ಕುರಿತು ಕ್ಯಾನ್ಸರ್ ತಜ್ಞರಾದ ಡಾಕ್ಟರ್ ವೆಂಕಟೇಶ್ ಎನ್ ಅವರೊಂದಿಗೆ ಸಂದರ್ಶನ ನಡೆಸಿಕೊಡುತ್ತಾರೆ ಸುಜಾತಾ ಎಫ್ ತಳವಾರ್. ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು. ಫುಲ್ವಾರಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ಹಮ್ ತುಂಪೆ ಮರ್ತೆ ಹೇ ಚಿತ್ರದ ಗೀತೆ. ಆನಂದ್ ಬಕ್ಷಿ ಅವರ ಸಾಹಿತ್ಯವಿರುವ ಗೀತೆಯ ಸ್ವರ ಸಂಯೋಜನೆ ಮಾಡಿದ್ದಾರೆ ಉತ್ತಮ್ ಸಿಂಗ್, ಹಾಡಿದ್ದಾರೆ ಉದಿತ್ ನಾರಾಯಣ್, ಲತಾ ಮಂಗೇಶ್ಕರ್ ಮತ್ತು ಸಂಗಡಿಗರು.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ಆಲಿಸಿ, ಹ್ಯಾರಿಸ್ ಜಯರಾಜ್ ಅವರು ರಾಗಜೋಡಣೆ ಮಾಡಿರುವ ಈ ಗೀತೆಯ ರಚನೆ ಸಮೀರ್ ಅವರದು. ಈ ಗೀತೆಯ ಗಾಯಕರು ಬಾಂಬೆ ಜಯಶ್ರೀ ಅವರು. ಗೀತೆ ಜರಾ ಜರಾ ರೆಹನಾ ಹೇ ತೆರೆ ದಿಲ್ ಮೇ ಚಿತ್ರದ ಈ ಗೀತೆ.

ಕೇಳುಗರೆ, ಇಂದು ಸಂಜೆ 6:50 ಕೃಷಿ ರಂಗ. ವಿಶ್ವ ಜೇನು ದಿವಸದ ಸಂದರ್ಭದಲ್ಲಿ ಜೇನು ಕೃಷಿಯಲ್ಲಿ ಉತ್ತಮ ಬದುಕು ಕಟ್ಟಿಕೊಂಡಿರುವ ಚಿಕ್ಕಮಗಳೂರು ತಾಲೂಕು ಕುಂಬಾರಹಳ್ಳಿಯ ಯುವ ಜೇನು ಕೃಷಿಕ ಕೆಬಿ ರಂಜಿತ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಫುಲ್ವಾರಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ ಚಿತ್ರದ ಈ ಗೀತೆ. ಈ ಗೀತೆಗೆ ದನಿಯಾಗಿದ್ದಾರೆ ಆಶಾ ಭೋಂಸ್ಲೆ ಮತ್ತು ಅಭಿಜಿತ್. ಈ ಗೀತೆಯ ಸಾಹಿತ್ಯ ಆನಂದ್ ಬಕ್ಷಿ ಅವರದು, ಸಂಗೀತ ಜತಿನ್ ಲಲಿತ್ ಅವರದು. ಕೇಳಿ ಈ ಗೀತೆ.

ನೀವು ಈಗ ಆಲಿಸುತ್ತಿರುವ ಗೀತೆ ಸನ್ನಿ ಚಿತ್ರದ್ದು, ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ. ಈ ಗೀತೆಯ ಸಾಹಿತ್ಯ ಆನಂದ್ ಬಕ್ಷಿ ಅವರದು.

ಫುಲ್ವಾರಿ ಕಾರ್ಯಕ್ರಮದ ಕಡೆಯಲ್ಲಿ ಕೇಳಿ ಅಲ್ಕಾ ಯಾಜ್ಞಿಕ್ ಮತ್ತು ವಿನೋದ್ ರಾಥೋಡ್ ಅವರು ಹಾಡಿರುವ ಬಾಜಿಗರ್ ಚಿತ್ರದ ಗೀತೆ. ಗೌಹರ್ ಖಾನ್ಪುರಿ ಅವರ ಈ ಗೀತೆಗೆ ರಾಗ ಜೋಡಣೆ ಮಾಡಿದ್ದಾರೆ ಅನು ಮಲ್ಲಿಕ್.

0: ಜಿಆರ್ಟಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಟಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ. ಜಿಆರ್ಟಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಟಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಕ್ಕರೈ ಶುಭಲಕ್ಷ್ಮಿ ಅವರ ಹಾಡುಗಾರಿಕೆಯನ್ನು ಆಲಿಸಲಿದ್ದೀರಿ. ಮೊದಲಿಗೆ ಕೇಳಿ ಷಣ್ಮುಖ ಪ್ರಿಯರಾಗ ಆದಿತಾಳದಲ್ಲಿರುವ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರ್ ಅವರ ಕೃತಿ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ಅನ್ನಮಾಚಾರ್ಯರು ರಚಿಸಿರುವ ಈ ಗೀತೆ ನಾಟರಾಗ ರೂಪಕತಾಳದಲ್ಲಿ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದ ಕಡೆಯಲ್ಲಿ ಕೇಳಿ ಸಿಂಧು ಭೈರವಿರಾಗ ಆದಿತಾಳದಲ್ಲಿರುವ ಪುರಂದರದಾಸರ ಕೃತಿ.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಕ್ಕರೈ ಶುಭಲಕ್ಷ್ಮಿ ಅವರ ಹಾಡುಗಾರಿಕೆಯನ್ನು ಆಲಿಸಿದಿರಿ. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. ಆಕಾಶವಾಣಿ ಹಾಸನ ಈಗ ಸಮಯ 12 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯಾದ್ಯಂತ ಕಳೆದ 3 ವರ್ಷಗಳಲ್ಲಿ 900 ಸರ್ಕಾರಿ ಶಾಲೆಗಳನ್ನು ಕರ್ನಾಟಕ ಪಬ್ಲಿಕ್ ಶಾಲೆಗಳಾಗಿ ಉನ್ನತೀಕರಿಸಲಾಗಿದೆ. ಗೃಹ ಆರೋಗ್ಯ ಯೋಜನೆಯಡಿ 60,38,825 ಮನೆಗಳಿಗೆ ಆಶಾ ಕಾರ್ಯಕರ್ತೆಯರು ಭೇಟಿ ನೀಡಿ ಆರೋಗ್ಯ ತಪಾಸಣೆ ನಡೆಸಿದ್ದಾರೆ. ಆಶಾಕಿರಣ ಯೋಜನೆಯಡಿ 1,05,000 ಜನರಿಗೆ ಉಚಿತ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ನಡೆಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಸರ್ಕಾರದ ಎಲ್ಲ ಸಾಧನೆಗಳ ಶ್ರೇಯಸ್ಸು ಪ್ರತಿಯೊಬ್ಬ ಕನ್ನಡಿಗನಿಗೆ ಅರ್ಪಿಸುವುದಾಗಿ ತಿಳಿಸಿದ್ದಾರೆ. ನೇಕಾರ್ ಸಮ್ಮಾನ್ ಯೋಜನೆಯಡಿ 3,89,000 ನೇಕಾರರಿಗೆ 194,77,00,000 ರೂಪಾಯಿ ಆರ್ಥಿಕ ಸಹಾಯಧನ ನೀಡಲಾಗಿದೆ ಎಂದರು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ನೈಸರ್ಗಿಕ ಕೃಷಿ ರಾಷ್ಟೀಯ ಅಭಿಯಾನ ಎನ್ಎಂಎನ್ಎಫ್ ಯೋಜನೆ 2024 ನವೆಂಬರ್ನಲ್ಲಿ ಅನುಷ್ಠಾನಗೊಂಡಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಈಗಾಗಲೇ ವಿವಿಧ ಕ್ಲಸ್ಟರ್ಗಳಡಿ ಒಟ್ಟು 4,000 ಎಕರೆ ಪ್ರದೇಶದಲ್ಲಿ ನೈಸರ್ಗಿಕ ಕೃಷಿ ಕೈಗೊಳ್ಳಲಾಗಿದೆ. ಕೃಷಿ ಇಲಾಖೆಯಿಂದ ಪ್ರಯೋಜನ ಪಡೆದು ಕೃಷಿ ಸಖಿ ಪಶು ಸಖಿಯರ ಮಾರ್ಗದರ್ಶನದಲ್ಲಿ ನೈಸರ್ಗಿಕ ಕೃಷಿ ಕೈಗೊಂಡಿರುವ ಸೇಡಂ ತಾಲೂಕು ಕೊಂಕನಹಳ್ಳಿ ಗ್ರಾಮದ ಕೃಷಿಕ ಹಾಗೂ ಭಾರತ ವಿಕಾಸ ಸಂಗಮದ ಸಂಯೋಜಕ ಭಗವಂತರಾವ್ ಪಾಟೀಲ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಕೃಷಿ ಇಲಾಖೆ ಆಶ್ರಯದಲ್ಲಿ ಸಾವಯವ ಕೃಷಿ, ಸಮಗ್ರ ಕೃಷಿ, ಜೈವಿಕ ಸಂಪನ್ಮೂಲ ಕೇಂದ್ರಗಳು ಮತ್ತು ಗೋಮಯ ಕೇಂದ್ರಗಳನ್ನು 15 ಗ್ರಾಮಗಳಲ್ಲಿ ನಡೆದಿದೆ. ಗೋಕೃಪಾ, ಜೀವಾಮೃತ ಇವನ್ನು ಸುಮಾರು 5 ವರ್ಷಗಳಿಂದ ನಾವು ಮಾಡ್ಕೊತಾ ಬಂದಿದ್ದೇವೆ. ನಮ್ಮ ಭಾಗದಲ್ಲಿ ಒಣ ಬೇಸಾಯ ಹೆಚ್ಚಿಗಿತ್ತು, ಹೆಚ್ಚಾಗಿ ತೊಗರಿ ಬೆಳೀತಿದ್ರು. ಅದನಂತರ ಈಗ ಹೂವು, ಹಣ್ಣು, ತರಕಾರಿ, ಸಿರಿಧಾನ್ಯಗಳು ಮತ್ತು ಸಾವಯವ ಪದ್ಧತಿಯಲ್ಲಿ ನಾವು ಕೆಲಸ ಮಾಡುತ್ತಿದ್ದೇವೆ. ಇಲ್ಲಿವರೆಗೂ ಸುಮಾರು 125 ರೈತರು ಸಾವಯವ ಕೃಷಿಯಲ್ಲಿ ಭಾಗಿಯಾಗಿದ್ದಾರೆ. ಎನ್ಎಂಎಫ್ ಕೃಷಿ ಇಲಾಖೆ ಆಶ್ರಯದೊಂದಿಗೆ ಒಳ್ಳೆಯ ಕೊಡುಗೆ ಕೊಟ್ಟಿದೆ. ಜೈವಿಕ ಮತ್ತು ಜೀವಾಮೃತ ಗೋಕೃಪಾ ಅಮೃತಗಳ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ದೇವೆ.
0: ಕರ್ನಾಟಕ ರಾಜ್ಯ ಪ್ರಸ್ತುತ ಕೃತಕ ಬುದ್ಧಿಮತ್ತೆ, ಕ್ವಾಂಟಮ್ ತಂತ್ರಜ್ಞಾನ, ರೋಬೋಟಿಕ್ಸ್, ಸ್ಪೇಸ್ ಟೆಕ್, ಸೆಮಿಕಂಡಕ್ಟರ್ಗಳು ಹಾಗೂ ಭವಿಷ್ಯದ ಪ್ರಮುಖ ಹೂಡಿಕೆಗಳ ಮೂಲಕ ಡೀಪ್ ಟೆಕ್ ಮುಂದಿನ ದಶಕವನ್ನು ಮುನ್ನಡೆಸಲಿದೆ ಎಂದು ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಅಭಿಪ್ರಾಯಪಟ್ಟಿದ್ದಾರೆ. ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ಎಲಿವೇಟ್ ಕಾರ್ಯಕ್ರಮದ ಮೂಲಕ 287 ಕೋಟಿ ರೂಪಾಯಿ ಅನುದಾನದೊಂದಿಗೆ 1,230 ಸ್ಟಾರ್ಟ್ಅಪ್ಗಳನ್ನು ಬೆಂಬಲಿಸಲಾಗುತ್ತಿದೆ ಎಂದರು. ಕೆನಡಾ ದೇಶದ ಹೈಕಮಿಷನರ್ ಕ್ರಿಸ್ ಕೂಟರ್ ನೇತೃತ್ವದ ನಿಯೋಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಶಿಕ್ಷಣ, ತಂತ್ರಜ್ಞಾನ ಹಾಗೂ ಏರೋಸ್ಪೇಸ್ ಕ್ಷೇತ್ರಗಳಲ್ಲಿ ಪರಸ್ಪರ ಬಾಂಧವ್ಯ ವೃದ್ಧಿ ಹಾಗೂ ರಾಜ್ಯದಲ್ಲಿ ಕೆನಡಾ ದೇಶದ ಹೂಡಿಕೆ ಅವಕಾಶಗಳ ಕುರಿತು ಮಹತ್ವದ ಸಭೆ ನಡೆಸಿತು. ಅಡಿಕೆ ಬೆಳೆಗಾರರನ್ನು ತೀವ್ರ ಆತಂಕಕ್ಕೆ ತಳ್ಳಿರುವ ಎಲೆಚುಕ್ಕಿ ರೋಗದ ನಿರ್ವಹಣೆ, ಕೃಷಿ ಸಂಶೋಧನೆಗಳು ಹಾಗೂ ಕೃಷಿಕರಿಗೆ ಸಿಗಬೇಕಾದ ವಿವಿಧ ಸೌಲಭ್ಯಗಳ ಕುರಿತು ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಸೂಕ್ತ ಪ್ರಸ್ತಾವಗಳನ್ನು ಕಳುಹಿಸಬೇಕು ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಒತ್ತಾಯಿಸಿದರು. ಶಿರಸಿ ತಾಲೂಕು ಕೊಳಗಿ ಬೀಸ್ನಲ್ಲಿ ಆಯೋಜಿತ ಅಡಿಕೆ ಎಲೆಚುಕ್ಕಿ ರೋಗ ನಿರ್ವಹಣೆ ಕುರಿತ ಮಾಹಿತಿ ಹಾಗೂ ಸಂವಾದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಜಿಲ್ಲೆಯ ಸುಮಾರು 12,000 ಹೆಕ್ಟೇರ್ ಪ್ರದೇಶದಲ್ಲಿ ಎಲೆಚುಕ್ಕಿ ರೋಗ ಹರಡಿದೆ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ MyGOV.in ಮೂಲಕ ಹಂಚಿಕೊಳ್ಳಬಹುದು. ಖೇಲೋ ಇಂಡಿಯಾ ಯೋಜನೆಯಡಿ ಬಳ್ಳಾರಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ಹಾಕಿ ಕ್ರೀಡಾ ತರಬೇತಿ ಆಯೋಜಿಸಲಾಗಿದೆ. 8 ವರ್ಷ ಮೇಲ್ಪಟ್ಟ ಆಸಕ್ತ ಬಾಲಕ ಮತ್ತು ಬಾಲಕಿಯರು ಅರ್ಜಿ ಸಲ್ಲಿಸಬಹುದು ಎಂದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕರು ತಿಳಿಸಿದ್ದಾರೆ. ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ಹಾವೇರಿ ಜಿಲ್ಲೆಯಲ್ಲಿ ಗ್ರಾಮೀಣ ಕೂಲಿಕಾರರ ಬಾಕಿ ಕೂಲಿ ಹಣ 7,21,00,000 ರೂಪಾಯಿಗಳನ್ನು ಇತ್ತೀಚೆಗೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮೆ ಮಾಡಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದಲ್ಮೀಶ್ ಕುಮಾರ್ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ

0: ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕೇಳುಗರೆ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಅರುಣಾ ಶ್ರೀನಿವಾಸ್ ಅವರಿಂದ ಭಾಷಣ, ಕಷ್ಟದ ಬಾಗಿಲಿಗೆ ನಗುವ ತೋರಣ ಕಟ್ಟಿದಾಗ.
1: ಇರುವುದೊಂದೇ ಬದುಕು, ನಗು ನಗುತ್ತಾ ಕಳೆಯಬೇಕು ಎನ್ನುತ್ತೇವೆ. ಆದರೆ ನಗುವೆಂಬುದು ಅಷ್ಟೊಂದು ಸುಲಭದ ವಿಷಯವೂ ಅಲ್ಲ. ಈ ಭೂಮಿಯ ಮೇಲೆ ಬದುಕುವ ಪ್ರತಿಯೊಬ್ಬನೂ ಹೇಗೆ ಸುಖ ಸಂತೋಷವನ್ನು ಅನುಭವಿಸುತ್ತಾನೋ ಹಾಗೆಯೇ ಸೋಲು ದುಃಖಗಳನ್ನು ಕೂಡ ಎದುರಿಸುತ್ತಾನೆ. ಸೋಲಿನ ತೀವ್ರತೆಯು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುವಂತೆ ಅದನ್ನು ನಿಭಾಯಿಸುವ ರೀತಿಯು ಭಿನ್ನವಾಗಿರುತ್ತದೆ. ಕೆಲವರು ಎಷ್ಟೇ ದೊಡ್ಡ ಸಮಸ್ಯೆಗಳಾಗಿರಲಿ ಸಮರ್ಥವಾಗಿ ಎದುರಿಸಿದರೆ ಇನ್ನೂ ಕೆಲವರು ಚಿಕ್ಕಪ್ಪ ವಿಷಯಗಳಿಗೆ ಕುಗ್ಗಿ ಹೋಗುತ್ತಾರೆ. ಜೀವನದಲ್ಲಿ ಎದುರಾಗುವ ಕಷ್ಟಗಳು ನಾನಾ ಬಗೆಯವು. ಆರ್ಥಿಕ ಮುಗ್ಗಟ್ಟು, ಬಂಧು ಬಾಂಧವರೊಡನೆ ಕಲಹ ಮನಸ್ತಾಪಗಳು, ಆರೋಗ್ಯದಲ್ಲಿ ಏರುಪೇರು, ಆತ್ಮೀಯರ ಅಗಲಿಕೆ, ಆಕಸ್ಮಿಕ ಅಥವಾ ಹುಟ್ಟು ಅಂಗವೈಕಲ್ಯತೆ, ಶೈಕ್ಷಣಿಕ ಹಿನ್ನಡೆ, ಉದ್ಯೋಗದಲ್ಲಿ ಕಿರಿಕಿರಿ, ಹೀಗೆ ಸಮಸ್ಯೆಗಳ ಪಟ್ಟಿ ಅನಂತವಾಗಿ ಬೆಳೆಯುತ್ತವೆ. ಕೊನೆಗೆ ನಮ್ಮನ್ನು ಅಟ್ಟಾಡಿಸುವ ನಮ್ಮೊಳಗಿನ ದ್ವೇಷ, ಕೋಪ, ಅಸೂಯೆಗಳು ಕೂಡ ಸಮಸ್ಯೆಗಳ ಸರತಿ ಸಾಲಲ್ಲಿ ಬಂದು ನಿಲ್ಲುತ್ತವೆ. ಇಂತಹ ಬದುಕಿನ ಏಳುಬೀಳಿನಲ್ಲಿ, ಕಷ್ಟಗಳ ಹೊಡೆತದಲ್ಲಿ ನಗುವನ್ನು ಹೃದಯದಲ್ಲಿ ಜತನದಿಂದ ಕಾಪಾಡಿಕೊಂಡು ಜೀವನದ ಪಯಣವನ್ನು ಸವೆಸಬೇಕಾದರೆ ಅರಿವಿನಿಂದ ಪಕ್ವಗೊಂಡ ವ್ಯಕ್ತಿತ್ವವಿರಬೇಕಾದುದು ಅತೀ ಮುಖ್ಯ. ಜೀವನದಲ್ಲಿ ಸುಖ ದುಃಖ ಎನ್ನುವುದು ಅನಿವಾರ್ಯ. ಸುಖ ಬಂದಾಗ ಅತಿಯಾಗಿ ಹಿಗ್ಗದೆ, ದುಃಖ ಬಂದಾಗ ಅತಿಯಾಗಿ ಕುಗ್ಗದೆ ಸಮಸ್ಥಿತಿಯನ್ನು ಕಾಯ್ದುಕೊಳ್ಳುವುದು ಶ್ರೇಯಸ್ಕರ ಎಂಬುದು ಭಗವದ್ಗೀತೆಯ ಉವಾಚ. ನಗೆ ಬದುಕಿಗೆ ಚೈತನ್ಯವನ್ನು ತುಂಬುವಂತಹುದು. ಆದುದರಿಂದ ಅದೇನೇ ಕಷ್ಟವಿರಲಿ, ನಷ್ಟ ಬರಲಿ, ನಗೆ ಎಂಬುದನ್ನು ನಮ್ಮ ಹೃದಯದಲ್ಲಿ ಉಳಿಸಿಕೊಂಡು ಹೋದರೆ ಬದುಕೆಂಬುದು ಸಲೀಸು. ನಗೆ ಈ ಉಸಿರಿನ ಧನಾತ್ಮಕ ಅಲೆ. ಅದೆಷ್ಟೋ ಶಾರೀರಿಕ ಮಾನಸಿಕ ಕಾಯಿಲೆಗಳಿಗೆ ನಗು ಎಂಬುದು ರಾಮಬಾಣ. ನಮ್ಮೊಳಗೆ ಹುದುಗಿರುವ ಒತ್ತಡ, ಖಿನ್ನತೆ, ನಿದ್ರಾಹೀನತೆ, ಕೋಪ ಮುಂತಾದ ಸಮಸ್ಯೆಗಳನ್ನು ನಿವಾರಿಸಿ ಮನಸ್ಸನ್ನು ನಿರಾಳವಾಗಿರಿಸುವುದರ ಜೊತೆಗೆ ಬಿಪಿ, ಶುಗರ್, ಕ್ಯಾನ್ಸರ್ನಂತಹ ಕಾಯಿಲೆಗಳ ವಿರುದ್ಧವೂ ನಗು ಹೋರಾಡಬಲ್ಲದು ಎಂಬುದು ಹಲವಾರು ಅಧ್ಯಯನಗಳಿಂದ ದೃಢಪಟ್ಟಿದೆ. ದೇಹದಲ್ಲಿ ಆಮ್ಲಜನಕದ ಪೂರೈಕೆ ಜಾಸ್ತಿಯಾಗಿ ದೇಹದ ಒಟ್ಟು ರಕ್ಷಣಾ ವ್ಯವಸ್ಥೆ ಉತ್ತಮವಾಗುವ ಜೊತೆಗೆ ಮೆದುಳಿನಲ್ಲಿರುವ ನ್ಯೂರಾನ್ಗಳು ಸಕ್ರಿಯಗೊಂಡು ನೆನಪು ಶಕ್ತಿ, ಕಲಿಕೆ ಮುಂತಾದವುಗಳು ಅಭೂತಪೂರ್ವವಾಗಿ ಬೆಳವಣಿಗೆಯಾಗಬಲ್ಲದು ಎಂದು ಸಂಶೋಧನೆಗಳು ಸಾರಿ ಸಾರಿ ಹೇಳುತ್ತವೆ. ಅದೇನೇ ಆದರೂ ಕಷ್ಟದ ರುಚಿ ಕಂಡರೆಯೇ ಬದುಕಿನಲ್ಲಿ ನಗುವಿನ ಮೌಲ್ಯದ ಅರಿವಾಗುವುದು. ಏಳು ಬೀಳುನ ಬದುಕಿನಲ್ಲಿ ನಗುವಿನ ಮಹತ್ವವನ್ನು ಸಾರುವುದಾಗಿ ತನ್ನ ಜೀವನವನ್ನು ಮುಡಿಪಾಗಿರಿಸಿದ ಜೆನ್ ಸನ್ಯಾಸಿ ಲಾಫಿಂಗ್ ಬುದ್ಧನ ಕಥೆ ನೀವೆಲ್ಲರೂ ಕೇಳಿರಬಹುದು. ಆತ ನಗುವಿಗಾಗಿಯೇ, ನಗುವಿನ ಮೂಲಕ ಸಂತೋಷವನ್ನು ಹರಡುವುದಕ್ಕಾಗಿಯೇ ತನ್ನ ಬದುಕನ್ನು ಮೀಸಲಿರಿಸಿದ್ದ. ಇಷ್ಟೆಂದರೆ ಕೊನೆಗೆ ಅವನ ಮರಣದ ಬಳಿಕ ಅವನ ಶವವನ್ನು ಸುಡುವಾಗ ದೇಹದೊಳಗೆ ಅಡಗಿಸಿಟ್ಟಿದ್ದ ಪಟಾಕಿಗಳೆಲ್ಲ ಪಟ ಪಟನೆ ಸಿಡಿದುವಂತೆ. ಹೀಗೆ ತನ್ನ ಕೊನೆ ಕ್ಷಣದಲ್ಲೂ ಜನರ ಮುಖದಲ್ಲಿ ನಗುವರಳಿಸುವ ತನ್ನ ಪ್ರಯತ್ನವನ್ನು ಮುಂದುವರಿಸಿದನಂತೆ. ಇಂದಿಗೂ ಹ್ಯಾಪಿಮನ್ ಎಂದೇ ಕರೆಯಲ್ಪಡುವ ಆತನ ಮೂರ್ತಿ ಮನೆಯಲ್ಲಿದ್ದರೆ ಆ ಮನೆಯು ನಗು ಸಂತೋಷಗಳಿಂದ ತುಂಬಿರುತ್ತದೆ ಎಂದೇ ನಂಬುತ್ತಾರೆ. ಇಂತಹ ನಗುವನ್ನು ಉಳಿಸಿಕೊಳ್ಳಬೇಕಾದರೆ ಸಮಸ್ಯೆಗಳನ್ನು ಕಂಟಕಗಳನ್ನು ಎದುರಿಸುವ ನಿಭಾಯಿಸುವ ರೀತಿಯ ಬಗ್ಗೆಯೂ ಒಂದಷ್ಟು ಅರಿವಿದ್ದರೆ ಉತ್ತಮವಲ್ಲವೇ? ನಮ್ಮ ದೈನಂದಿನ ಬದುಕಿನಲ್ಲಿ ಎದುರಾಗುತ್ತಿರುವ ಹಲವಾರು ಸಮಸ್ಯೆಗಳು ಸಣ್ಣ ಪುಟ್ಟ ಸಂಗತಿಗಳಿಂದಲೇ ಆರಂಭವಾಗುತ್ತಿರುತ್ತದೆ. ಉದ್ಯೋಗದಲ್ಲಿ, ಸಂಸಾರದಲ್ಲಿ ಅಥವಾ ಗೆಳೆತನದ ಪರಿಧಿಗಳಲ್ಲಿ ನಡೆಯುವ ಚಾಡಿ ಮಾತುಗಳು, ಗಾಳಿ ಸುದ್ದಿಗಳು, ಅವಹೇಳನದ ಮಾತುಗಳು, ಕೋಪ ಮತ್ಸರಗಳು ಕ್ರಮೇಣ ಬೆಳುತ್ತಾ ಜಟಿಲಗೊಳ್ಳುತ್ತಾ ಹೋಗುತ್ತವೆ. ಒತ್ತಡದ ಸನ್ನಿವೇಶಗಳನ್ನು ಸೃಷ್ಟಿಸಿ ಮನಸ್ಸನ್ನು ಕ್ರಿಮಿಯಂತೆ ಹಾಳು ಮಾಡಿಬಿಡುತ್ತದೆ. ಆದುದರಿಂದ ಕ್ಷುಲ್ಲಕವಾದ ಇಂತಹ ವಿಷಯಗಳಿಗೆ ಪ್ರಾಧಾನ್ಯತೆಯನ್ನೇ ನೀಡದೆ ನಿರ್ಮಾಣಾತ್ಮಕವಾದ ಚಟುವಟಿಕೆಗಳತ್ತ ಗಮನಹರಿಸುವುದೇ ಸಮಸ್ಯೆಗಳನ್ನು ಪರಿಹರಿಸಲು ಇರುವ ಉತ್ತಮ ವಿಧಾನ. ಜೊತೆಗೆ ಸ್ವವಿಶ್ಲೇಷಣೆಯಿಂದ ನಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳುವುದು, ಸಮಸ್ಯೆಯ ಮೂಲ ಇತರರಾಗಿದ್ದರೆ ಯಾವುದೇ ಪ್ರತಿಕ್ರಿಯೆ ನೀಡದೆ ನಿರ್ಲಕ್ಷಿಸುವುದು ಉತ್ತಮ ಫಲಿತಾಂಶವನ್ನು ನೀಡಲುದು. ನಮಗೆ ಎದುರಾಗುವ ಸಮಸ್ಯೆಗಳಲ್ಲಿ 70% ಈ ರೀತಿಯಿಂದಲೇ ಪರಿಹರಿಸಿಕೊಳ್ಳಬಹುದು ಎಂದರೆ ಆಶ್ಚರ್ಯವಾದೀತು ಅಲ್ಲವೇ? ಇನ್ನೂ ಕೆಲವು ಸಮಸ್ಯೆಗಳಾದ ಆರ್ಥಿಕ ಮುಗ್ಗಟ್ಟು, ಆರೋಗ್ಯದಲ್ಲಿ ಏರುಪೇರು, ಆತ್ಮೀಯರ ಅಗಲಿಕೆ, ಉಟ್ಟ ಬಟ್ಟೆಯಲ್ಲೇ ಮನೆಯಿಂದ ಹೊರಬರುವಂತಾಗುವುದು ಮೊದಲಾದವುಗಳು ತೀವ್ರತೆ ಆಧರಿಸಿ ನಮ್ಮನ್ನು ಅಲುಗಾಡಿಸಿದರೂ ಆದಷ್ಟು ಬೇಗ ಸಮಸ್ಯೆಯಿಂದ ಉಂಟಾದ ಮಾನಸಿಕ ಕ್ಷೋಭೆಯಿಂದ ಹೊರಬರಲು ಯತ್ನಿಸಬೇಕು. ಮತ್ತೆ ನಮ್ಮನ್ನು ನಾವು ಪುನರ್ನಿರ್ಮಿಸಿಕೊಳ್ಳಬೇಕು. ತಜ್ಞರ ಸಲಹೆ, ಉತ್ತಮವಾದ ಪುಸ್ತಕಗಳನ್ನು ಓದುವುದು, ವಿವೇಚನಾಪೂರ್ಣವಾದ ವಿಶ್ಲೇಷಣೆ ಅಲ್ಲದೆ ಮನಸ್ಸಿಗೆ ಮುದ ನೀಡುವ ದೇವರಧ್ಯಯನ, ಸಂಗೀತ ಮೊದಲಾದ ಹವ್ಯಾಸಗಳು ಈ ನಿಟ್ಟಿನಲ್ಲಿ ಸಹಕಾರಿ. ಅಲ್ಲದೆ ಪ್ರೀತಿ, ಸ್ನೇಹ, ವಿಶ್ವಾಸಗಳು ಕೂಡ ಮನಸ್ಸಿನ ನಗೆಯನ್ನು ಅರಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ವೈಕಲ್ಯವೆಂಬ ಕಷ್ಟವನ್ನು ದಾಟಿ ನಗೆಯರಳಿಸಿದವರು. ವೈಕಲ್ಯ ಎಂಬ ಪದವು ಹಲವು ಆಯಾಮಗಳುಳ್ಳದ್ದು. ಕೆಲವರಿಗೆ ದೈಹಿಕವಾಗಿ ಅಂಗಗಳ ಊನತೆ ಇದ್ದರೆ ಇನ್ನು ಕೆಲವರಿಗೆ ಬೌದ್ಧಿಕ ಅಥವಾ ಮಾನಸಿಕ ವೈಕಲ್ಯಗಳಿರುತ್ತವೆ. ಇಂದ್ರಿಯಗಳಿಗೆ ಸಂಬಂಧಿಸಿದಂತೆ ಕಿವುಡುತನ, ಕುರುತನ, ಕೈ ಕಾಲುಗಳಲ್ಲಿ ವಿಕಲತೆ ಮುಂತಾದ ನ್ಯೂನತೆಗಳಿರುತ್ತವೆ. ಕೆಲವರಿಗೆ ವೈಕಲ್ಯ ಎಂಬುದು ಹುಟ್ಟಿನಿಂದಲೇ ಇದ್ದರೆ ಇನ್ನೂ ಕೆಲವರು ಬದುಕಿನ ಯಾವುದೋ ಒಂದು ಕಾಲಘಟ್ಟದಲ್ಲಿ ಅಂಗವೈಕಲ್ಯಕ್ಕೆ ತುತ್ತಾದವರಿದ್ದಾರೆ. ಸಾಮಾನ್ಯವಾಗಿ ವಾಸ್ತವದಲ್ಲಿ ನೋಡಿದರೆ ವಿಕಲಾಂಗರ ಬಗ್ಗೆ ಸಮಾಜವು ಅನುಕಂಪದ ಧೋರಣೆ ತಳೆಯುತ್ತಾ ಅವರು ಅಸಮರ್ಥರೆಂದು ಅಗೋಚರ ಹಣೆಪಟ್ಟಿಯೊಂದನ್ನು ಅಂಟಿಸಿ ಅವರನ್ನು ಮೌಲೆ ಗುಂಪಾಗಿಸುವ ಸನ್ನಿವೇಶಗಳೇ ಹೆಚ್ಚು. ಇಂಥ ಸಂದರ್ಭದಲ್ಲಿ ಅವರಿಗೆ ಸ್ಫೂರ್ತಿ ಪ್ರೇರಣೆ ತುಂಬಿದರೆ, ಅವರೊಳಗೆ ಆತ್ಮವಿಶ್ವಾಸದ ಕಿಡಿಯೊಂದು ಹೊತ್ತಿದರೆ ಅವರು ಬದುಕಿನಲ್ಲಿ ಮೇಲೇರಬಲ್ಲರು, ಜನಸಾಮಾನ್ಯರೂ ನಾಚುವಂತೆ ಸಾಧನೆಯ ಶಿಖರವೇರಬಲ್ಲರು ಎಂಬುದಕ್ಕೆ ನಮ್ಮೆದುರಲ್ಲಿ ಇರುವ ನೂರಾರು ನಿದರ್ಶನಗಳೇ ಜ್ವಲಂತ ಸಾಕ್ಷಿ. ಜಾಗತಿಕವಾಗಿ ನೋಡಿದರೆ ಸುಮಾರು 15%, ಅಂದರೆ ಸುಮಾರು 1 ಬಿಲಿಯನ್ ಜನರಿಗಿಂತಲೂ ಹೆಚ್ಚು ಜನರು ವಿಕಲಚೇತನರಾಗಿದ್ದಾರೆ. ಇದರಲ್ಲಿ ಸುಮಾರು 80% ಜನರು ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲೇ ಇದ್ದಾರೆ ಎಂಬುದು ಅಂಕಿಅಂಶಗಳ ಅಂಬೋಣ. ಸಮಾಜದಲ್ಲಿ ವಿಕಲಚೇತನರನ್ನು ಅಸಡ್ಡೆಯಿಂದ ಕಾಣುವ ಮನೋಭಾವ ಖಂಡಿತ ತಪ್ಪು. ಅವಕಾಶವಿದ್ದರೆ ಅವು ಕೂಡ ನಮ್ಮೆಲ್ಲರಂತೆ ಉತ್ತಮ ಜೀವನ ನಡೆಸಲು ಖಂಡಿತ ಸಾಧ್ಯ. ತಾವೂ ದುಡಿಯುತ್ತಾ ಕುಟುಂಬವನ್ನೂ ಪೊರೆಯುವ ಸಾಕಷ್ಟು ವಿಕಲಚೇತನರು ನಮ್ಮ ನಿಮ್ಮ ನಡುವೆ ಇದ್ದ. ನಮ್ಮ ಭಾರತದಲ್ಲೇ ನೋಡಿದರೆ ಗ್ರೆನೇಡ್ ಸ್ಫೋಟದಲ್ಲಿ ಎರಡೂ ಕೈಗಳನ್ನು ಕಳೆದುಕೊಂಡರೂ ಒಬ್ಬ ಲೇಖಕಿ ಮತ್ತು ಪ್ರೇರಕ ಭಾಷಣಕಾರ್ತಿಯೂ ಆಗಿ ಸಿದ್ಧರಾದ ಮಾಳವಿಕಾ ಅಯ್ಯರ್, ಕುರುಡನಾಗಿದ್ದರೂ ಸುಪ್ರಸಿದ್ಧ ಸಂಗೀತಕಾರನೂ ಸಂಯೋಜಕನೂ ಆಗಿರುವ ರವೀಂದ್ರ ಜೈನ್, ದೃಷ್ಟಿಯಿಲ್ಲದಿದ್ದರೂ ಭಾರತದ ಮೊದಲ ಮಹಿಳಾ ಚಾರ್ಟೆಡ್ ಅಕೌಂಟೆಂಟ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ರಜನಿ ಗೋಪಾಲ್, ಕಾಲು ಕಳೆದುಕೊಂಡರೂ ಸುಪ್ರಸಿದ್ಧ ನೃತ್ಯಗಾತಿಯಾದ ಸುಧಾ ಚಂದ್ರನ್ ಅಷ್ಟೇ ಅಲ್ಲದೆ ಪ್ಯಾರಿಸ್ನಲ್ಲಿ ನಡೆದ ಪ್ಯಾರಾಲಿಂಪಿಕ್ಸ್ನಲ್ಲಿ ಶೂಟಿಂಗ್ನಲ್ಲಿ ಬಂಗಾರ ಗೆದ್ದ ಭಾರತದ ಅವನಿ ಲೇಖರ, ಕಂಚುಗೆದ್ದ ಮೋನಾ ಅಗರ್ವಾಲ್, ಹೈಜಂಪ್ನಲ್ಲಿ ಬೆಳ್ಳಿ ಗೆದ್ದ ನಿಷಾದ್ ಕುಮಾರ್ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಳುವುದಾದರೆ ಹೆಲೆನ್ ಕೆಲ್ಲರ್, ಕವಿ ಜಾನ್ ಮಿಲ್ಟನ್, ಹಿಮಾಲಯವನ್ನು ಏರಿದ ಅಂಧ ಪರ್ವತಾರೋಹಿ ಎರಿಕ್ ವೆಹೆನ್ಮೇಯರ್, ಇವರೆಲ್ಲರೂ ತಮ್ಮ ನ್ಯೂನತೆಗಳನ್ನು ಮೀರಿ ಬೆಳೆದವರೇ. ಇನ್ನು ವಿಜ್ಞಾನದಲ್ಲಿ ಮೈಲುಗಲ್ಲನ್ನು ಸ್ಥಾಪಿಸಿದ ಸ್ಟೀಫನ್ ಹಾಕಿಂಗ್ನ ಕಥೆ ಎಲ್ಲರಿಗೂ ತಿಳಿದಿರಬಹುದು. 1942 ಜನವರಿ 8 ಇಂಗ್ಲೆಂಡಿನ ಆಕ್ಸ್ಫರ್ಡ್ನಲ್ಲಿ ಜನಿಸಿ ಇವರು ತಮ್ಮ 20ನೇ ವಯಸ್ಸಿಗೆ ನ್ಯೂರಾನ್ ಮೋಟಾರ್ ಡಿಸೀಸ್ನಿಂದ ಬಳಲಿದರು. ಅವರ ಸಂಪೂರ್ಣ ಶರೀರವೇ ಕೆಲಸ ಮಾಡುವುದನ್ನು ನಿಲ್ಲಿಸಿತು. ಆದರೆ ಅವರ ಬುದ್ಧಿಶಕ್ತಿ ಮಾತ್ರ ಅತ್ಯದ್ಭುತವಾಗಿತ್ತು. ಓಡಾಡಲು, ಮಾತನಾಡಲು, ಯಾವುದೇ ಕೆಲಸ ಮಾಡಲು ಹೆಣಗಾಡುತ್ತಿದ್ದ ಹಾಕಿಂಗ್ಸ್ ಅವರು ಕಂಪ್ಯೂಟರೀಕೃತ ಗಾಲಿ ಕುರ್ಚಿಯಿಂದಲೇ ಬದುಕುತ್ತಾ ತನ್ನನ್ನು ತಾನು ಸಂಪೂರ್ಣವಾಗಿ ವಿಜ್ಞಾನ ಲೋಕದಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ತತ್ಫಲವಾಗಿ ಕಪ್ಪು ಕುಳಿಗಳ ಮತ್ತು ಹಾಕಿಂಗ್ಸ್ ರೇಡಿಯೇಷನ್ನ ಸಂಶೋಧನೆ ವಿಜ್ಞಾನ ಲೋಕದಲ್ಲಿ ಮೈಲುಗಲ್ಲಾಗುತ್ತದೆ. ಅಲ್ಲದೆ ಎ ಬ್ರೀಫ್ ಹಿಸ್ಟ್ರಿ ಆಫ್ ಟೈಮ್ ಎಂಬ ಪುಸ್ತಕವನ್ನು ಕೂಡ ಬರೆಯುತ್ತಾರೆ. ಈ ಕಾಯಿಲೆ ತಗುಲಿದ ಮೇಲೆ ಕೇವಲ 2 ವರ್ಷಗಳಷ್ಟು ಮಾತ್ರ ಬದುಕಿರುತ್ತಾರೆ ಎಂಬ ವೈದ್ಯರ ಮಾತನ್ನು ಸುಳ್ಳು ಮಾಡುವಂತೆ ಬರೋಬ್ಬರಿ 76 ವರ್ಷಗಳ ಕಾಲ ಬದುಕಿ 2018 ಕೊನೆಯುಸಿರೆಳೆಯುತ್ತಾರೆ. ಈ ಸಂದರ್ಭದಲ್ಲಿ ಸ್ವಾಮಿ ಸುಖಬೋಧಾನಂದರ ಮನಸ್ಸೇ ರಿಲ್ಯಾಕ್ಸ್ ಪ್ಲೀಸ್ ಪುಸ್ತಕದಲ್ಲಿನ ಒಂದು ಮಾತು ನೆನಪಿಗೆ ಬರುತ್ತದೆ. ಓದೇ ಇಲ್ಲದೆ, ಹಣವಿಲ್ಲದೆ, ಏಕೆ ಕೈ ಕಾಲುಗಳೂ ಇಲ್ಲದೆ ಬದುಕಿನಲ್ಲಿ ದೊಡ್ಡ ಯಶಸ್ಸು ಕಂಡವರಿದ್ದಾರೆ, ದೊಡ್ಡ ಸಾಧನೆ ಮಾಡಿದವರು ಉಂಟು. ಆದರೆ ಆತ್ಮವಿಶ್ವಾಸವಿಲ್ಲದೆ ಯಶಸ್ಸು ಗಳಿಸಿದವರು ಯಾರೂ ಇಲ್ಲ. ಹೌದು, ಬದುಕಿನಲ್ಲಿ ಮೇಲೇರಲು ಒಬ್ಬ ಮನುಷ್ಯನು ಅಂಗ ಊನತೆಯ ಲೆಕ್ಕಾಚಾರಕ್ಕಿಂತಲೂ ಆತನ ಆತ್ಮವಿಶ್ವಾಸ ಮತ್ತು ಸಾಧಿಸಬೇಕೆಂಬ ತುಡಿತವೇ ಇಲ್ಲಿ ಮುಖ್ಯವಾಗುವುದು. ಪಠ್ಯವಾದ ಯೋಧನ ನೈಜ ಘಟನೆ. ಆತ ಶ್ಯಾಮರಾಜ್ ಯುವ. ತನ್ನ ಕುಟುಂಬದ ಜವಾಬ್ದಾರಿಯ ಸಲುವಾಗಿ ಹಾಗೂ ವಯಸ್ಸಿನ ಬಿಸಿ ರಕ್ತದ ಹುರುಪು ಮತ್ತು ದೇಶಪ್ರೇಮದ ತುಡಿತದಿಂದಾಗಿ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸುವ ಅವಕಾಶ ಗಿಟ್ಟಿಸಿಕೊಳ್ಳುತ್ತಾನೆ. ಅನಂತರ ಆತನ ಬದುಕಿನಲ್ಲಿ ನಡೆದ ಘಟನೆಗಳು ಕೇಳುವುದಕ್ಕೆ ರೋಚಕ. ಅದು ಡಿಸೆಂಬರ್ 2001 ನವದೆಹಲಿಯಲ್ಲಿ ಪಾರ್ಲಿಮೆಂಟ್ನ ಮೇಲೆ ಉಗ್ರರು ದಾಳಿ ನಡೆಸಿದ ಸಮಯ. ಆ ಸಮಯದಲ್ಲಿ ನಡೆದ ಆಪರೇಷನ್ ಪರಾಕ್ರಮ್ ಅನ್ನು ಮುಗಿಸಿ ಸ್ಥಳ ಬದಲಾವಣೆ ಮಾಡುತ್ತಿದ್ದ ಸಮಯದಲ್ಲಿ ಆತ ಸಾಗುತ್ತಿದ್ದ ವಾಹನ 400 ಮೀಟರ್ ಆಳವಾದ ಪ್ರಪಾತಕ್ಕೆ ಬೀಳುತ್ತದೆ. ಆಗ ಬದುಕಿ ಬಂದ ಕೆಲವೇ ಕೆಲವು ಮಂದಿಯಲ್ಲಿ ಈತನೂ ಒಬ್ಬ. ಸುಮಾರು 18 ದಿನಗಳ ಕಾಲ ಕೋಮಾದಲ್ಲಿದ್ದ ಶ್ಯಾಮರಾಜ್ ಬದುಕಿದ್ದೇ ಒಂದು ಪವಾಡ. ದೇಹದ ಮೂಲಾಧಾರಕ್ಕೆ ಪೆಟ್ಟಾದ ಕಾರಣ ಕುತ್ತಿಗೆಯ ಕೆಳಭಾಗ ಸಂಪೂರ್ಣ ನಿಷ್ಕ್ರಿಯವಾಗಿತ್ತು. ಸುಮಾರು 3 ವರ್ಷಗಳ ಸತತ ಚಿಕಿತ್ಸೆ ಆರೈಕೆಯ ಪರಿಣಾಮದಿಂದ ಗಾಲಿ ಕುರ್ಚಿಯಲ್ಲಿ ಓಡಾಡುವಂತಾಯಿತು. ಆಸ್ಪತ್ರೆಯಲ್ಲಿರುವಾಗ ವರುಷಗಟ್ಟಲೆ ಆತನ ಸೇವೆ ಮಾಡಿದ ನರ್ಸಿಂಗ್ ಆಫೀಸರ್ ಒಬ್ಬಳು ಆತನ ಇಂತಹ ಸ್ಥಿತಿಯಲ್ಲೂ ಪ್ರೀತಿಸಿ ಮದುವೆಯಾದದ್ದು ಅವನ ಬಾಳಿನಲ್ಲಿ ಬಂದ ಅದ್ಭುತ ತಿರುವು ಎಂದೇ ಹೇಳಬಹುದು. ಏನೇ ಆದರೂ ಬದುಕಲ್ಲಿ ಬಂದದ್ದನ್ನು ಎದುರಿಸುವ ಛಲ, ಮುಖದಲ್ಲಿ ಸದಾ ಮಾಸದ ಮುಗುಳು ನಗೆ, ಭತ್ತದ ಹುರುಪು, ಬದುಕೆಂದರೆ ಏನೂ ಇಲ್ಲ ಎಂದು ಬರಿದೇ ರಗುತ್ತಾ ಕೂರುವವರಿಗೆ ನನ್ನನ್ನು ನೋಡಿ ಕಲಿ ಎಂದು ಹುರಿದುಂಬಿಸುವ ರೀತಿ ನಿಜಕ್ಕೂ ಅದ್ಭುತವಾದದ್ದು. ಭಾರತದ ಹೆಸರು ಕೇಳಿದರೆ ತುಂಬಾ ಗೌರವದಿಂದ ಕೆಟ್ಟದೆಯಿಂದ ಎದ್ದು ನಿಲ್ಲುವ ದೇಶದ ಬಗೆಗಿನ ಸ್ವಾಭಿಮಾನ, ಆ ರೋಮಾಂಚನವನ್ನು ಪದಗಳಲ್ಲಿ ಬರೆಯಲಾಗದು. ಕೇರಳದ 5ನೇ ತರಗತಿಯ ಕನ್ನಡ ಪಠ್ಯಪುಸ್ತಕದಲ್ಲಿ ಜೀವನ ಚಕ್ರ ಎಂಬ ಪಾಠವಿದ್ದು ಅದು ಶ್ಯಾಮರಾಜ್ನದಿ ಕಥೆಯಾಗಿದೆ. ಕೈ ಕಾಲುಗಳಲ್ಲಿ ಸ್ವಾಧೀನ ಇಲ್ಲವಾದರೂ ಅವನಿಗೆ ಅನುಕಂಪ ತೋರುವ ಬದಲು ಅವ ಒಡನಾಡಿಗಳೆಂದು ನಾವು ಹೆಮ್ಮೆ ಪಡುವಷ್ಟರ ಮಟ್ಟಕ್ಕೆ ಬೆಳೆಸಿಕೊಂಡ ಶ್ಯಾಮರಾಜ್ನ ಮನೋಸ್ಥಿತಿ ನಿಜಕ್ಕೂ ಅದ್ಭುತ, ಪ್ರೇರಣಾತ್ಮಕ. ಇನ್ನು ಹೀಗೊಂದು ಬದುಕಿನ ದಾರಿ ಬದಲಿಸಿದವಳ ಕತೆ. ಅದೆಷ್ಟೋ ಸಂದರ್ಭಗಳಲ್ಲಿ ಬದುಕು ನಾವು ಅಂದುಕೊಂಡಂತೆ ಇರುವುದಿಲ್ಲ. ಎಂತಹುದೋ ಮುದವಾದ ಕನಸುಗಳನ್ನು ಕಟ್ಟಿ ಹಾಯಾಗಿ ಮುನ್ನಡೆಯುತ್ತಿರುವ ಎದುರಾಗುವ ಅನೂಹ್ಯ ತಿರುವುಗಳು ನಮ್ಮ ಬದುಕಿನ ಲೆಕ್ಕಾಚಾರವನ್ನೇ ತಲೆ ಕೆಳಗಾಗಿಸಿ ಬಿಡುತ್ತವೆ, ನಮ್ಮನ್ನು ಇನ್ನಿಲ್ಲದಂತೆ ಕಂಗೆಡಿಸಿ ಬಿಡುತ್ತವೆ. ಅಂತಹ ಪರಿಸ್ಥಿತಿಗಳನ್ನು ಸುಲಭದಲ್ಲಿ ಅರಗಿಸಿಕೊಳ್ಳಲು ಆಗದೆ ವಿಲಿ ವಿಲಿ ಒದ್ದಾಡಿ ಬಿಡುತ್ತೇವೆ. ಇಂತಹ ಸಂದರ್ಭಗಳಲ್ಲಿ ಅನೇಕರು ಬದುಕು ಇಲ್ಲಿಗೇ ಮುಗಿಯಿತು ಎಂದುಕೊಂಡು ಮೂಲೆ ಗುಂಡಗಿ ಬಿಟ್ಟರೆ ಕೆಲವೇ ಕೆಲವರು ಬದುಕನ್ನು ಮುಂದುವರೆಸಬಹುದಾದ ಇನ್ನೊಂದು ಕವಲನ್ನು ಅರಸುತ್ತಾರೆ. ಕಾರ್ಗತ್ತಲಿನಲ್ಲೂ ಬೆಳಕನ್ನು ಕಂಡೇ ಕಾಣುತ್ತಾರೆ ಎಂಬುದಕ್ಕೆ ಒಂದು ನಿಜಗನೆ ಇಂದು ನಿಮ್ಮ ಮುಂದೆ. ಆಕೆ ನನ್ನ ಬಾಲ್ಯದ ಗೆಳತಿ. ಕಣ್ಣುಗಳಲ್ಲಿ ಕನಸುಗಳನ್ನು ಇಟ್ಟುಕೊಂಡು ನಗುನಗುತ್ತಾ ಬೆಳೆದಾಕೆ. ಗಂಡು ಮಕ್ಕಳಿಲ್ಲವೆಂಬ ತಂದೆ ತಾಯಿಯ ಒಳಗುದಿಗೆ ಗಂಡು ಮಗನಂತೆ ಆಸರೆಯಾಗುವೆನೆಂಬ ಭರವಸೆ ಹುಟ್ಟಿಸಿದಾಕೆ. ಆಕೆಯ ಹೆಸರು ಅಶ್ವಿನಿ. ಕಲಿಕೆಯಲ್ಲಿ ತುಂಬಾ ಜಾಣೆಯಾದ ಈಕೆ ಎಲ್ಲಾ ಮಕ್ಕಳಂತೆ ಕುಣಿದ ಬೆಳೆದವಳು. ಆದರೆ ಅದೇನೋ ದುರದೃಷ್ಟ ಎಂಬಂತೆ ಎಂಎಸ್ಸಿ ಮಾಡುತ್ತಿರುವ ಸಂದರ್ಭದಲ್ಲಿ ಆಕೆಯ ಕಾಲುಗಳಲ್ಲಿ ಅಶಕ್ತತೆ ಕಾಣಿಸಿಕೊಂಡಿತು. ಮೆಟ್ಟಿಲನ್ನು ಹತ್ತಲು ಅಸಾಧ್ಯವಾಗುವುದು, ಹೊಸ್ತಿಲನ್ನು ದಾಟಲು ಕಷ್ಟ ಎನ್ನಿಸುವುದು ಮೊದಲಾದ ಲಕ್ಷಣಗಳು ಕಾಣಿಸಿಕೊಂಡಾಗ ತಿಳಿದಿದ್ದ ಹಳ್ಳಿ ಮದ್ದು, ಆಯುರ್ವೇದಿಕ್ ಮುಂತಾದ ಚಿಕಿತ್ಸೆಗಳ ಮೊರೆ ಹೋಗರು. ಕೊನೆಗೆ ಅಲೋಪತಿಯನ್ನೂ ಆಯ್ದುಕೊಂಡರು. ಏನೇ ಮಾಡಿದರೂ ವಾಸಿಯಾಗದ ಕಾಲಿನ ಅಶಕ್ತತೆ ಹೆಚ್ಚುತ್ತಲೇ ಹೋಯಿತು. ಕೊನೆಗೆ ಮಂಗಳೂರಿನ ಕೆಎಂಸಿಯಲ್ಲಿ ಪರೀಕ್ಷೆಗೊಳಪಡಿಸಿದಾಗ ಆಕೆಯನ್ನು ಐಬಿಎಂ ಅಂದರೆ ಇನ್ಕ್ಲೂಸಿವ್ ಬಾಡಿ ಮಯೋಸೈಟಿಸ್ ಎನ್ನುವ ಕಾಯಿಲೆ ಆವರಿಸಿರುವುದು ತಿಳಿಯಿತು. ಇನ್ಕ್ಲೂಸಿವ್ ಬಾಡಿ ಮಯೋಸೈಟಿಸ್ ಎಂದರೆ ಮಾಂಸಕಣಗಳು ದುರ್ಬಲಗೊಳ್ಳುವ ಒಂದು ಅಪರೂಪದ ಸ್ಥಿತಿ. ಇದರ ಲಕ್ಷಣಗಳು ಒಬ್ಬರಿಂದೊಬ್ಬರಿಗೆ ವ್ಯತ್ಯಾಸವಾಗಿದ್ದರೂ ದಿನ ಕಳೆದಂತೆ ಕೈ, ತೋಳು, ತೊಡೆ ಮತ್ತು ಕಾಲುಗಳ ಮಾಂಸಖಂಡಗಳ ದುರ್ಬಲತೆ ಹೆಚ್ಚುತ್ತಾ ಹೋಗುತ್ತದೆ. ಈ ಕಾಯಿಲೆ ಗುಣವಾಗುವ ಇಂತಹುದೇ ಎಂಬ ಔಷಧಿ ಇಲ್ಲದಿದ್ದರೂ ಕಾಲಕಾಲಕ್ಕೆ ಮದ್ದು, ಸಹಾಯಕ ತಂತ್ರಜ್ಞಾನಗಳ ಬಳಕೆ, ಫಿಸಿಯೋಥೆರಪಿ ಮುಂತಾದವುಗಳು ಈ ಸ್ಥಿತಿಯನ್ನು ನಿಭಾಯಿಸಲು ಸಹಾಯ ಮಾಡುತ್ತವೆ. ಇಂತಹ ಒಂದು ಶಾರೀರಿಕ ಸ್ಥಿತಿಗೆ ನಿಖರ ಕಾರಣಗಳನ್ನು ಹೇಳಲು ಸಾಧ್ಯವಾಗದಿದ್ದರೂ ಗಾಯ ಅಥವಾ ಸೋಂಕುಗಳು ಅಥವಾ ಹೊಂದಾಣಿಕೆಯ ಪ್ರತಿರಕ್ಷಣಾ ವ್ಯವಸ್ಥೆಯ ಅಸಂಗತ ಪ್ರಕ್ರಿಯೆಯಿಂದ ಉಂಟಾಗುವ ರುಮಟೈಡ್ ಅರ್ಥ್ರೈಟಿಸ್ನಿಂದ ಕೂಡ ಇದು ಉಂಟಾಗಬಹುದು. ಅದೇನೇ ಆದರೂ ಎಂಎಸ್ಸಿ ಮುಗಿಯುವ ಹೊತ್ತಿಗೆ ನಡೆದಾಡಲು ಕಷ್ಟ ಸಾಧ್ಯವಾಗಿದ್ದ ಆಕೆ ತನ್ನ ಬದುಕೇ ಇಲ್ಲಿಗೆ ಸಮೀಕರಿಸಲ್ಪಟ್ಟಿತು ಎಂಬಂತೆ ಹತಾಶಳಾದಳು. ದುಃಖವೊಂದೇ ಅವಳನ್ನು ಆವರಿತು. ನಡೆದಾಡುವಾಗಲೂ ಇತರರ ಸಹಾಯವನ್ನೇ ಅವಲಂಬಿಸಬೇಕಾದ ಪರಿಸ್ಥಿತಿ. ಒಂದಷ್ಟು ಸಮಯ ಆಕೆಯ ಬದುಕಿನ ದಾರಿ ಕಗ್ಗತ್ತಲಾಗಿ ಹೋಗಿತ್ತು. ಕನಸುಗಳು ಅರಳಿಕೊಳ್ಳಬೇಕಾದ ತಲ್ಲಿ ಮುಂದೇನು ಮಾಡಬೇಕು ಎಂದು ತಿಳಿಯಲಾರದ ಸ್ಥಿತಿ. ಒಮ್ಮೆ ಯೋಚಿಸಿ, ಆಕೆಯ ಆ ಕ್ಷಣದ ಮನಸ್ಥಿತಿ ಹೇಗಿದ್ದಿರಬಹುದು? ಕ್ರಮೇಣ ವಾಸ್ತವತೆಯನ್ನು ಅರಗಿಸಿಕೊಳ್ಳಬೇಕಾದ ಪರಿಸ್ಥಿತಿ. ಒಂದು ದಾರಿ ಕತ್ತಲಾದರೂ ಕವಲು ದಾರಿಗಳಲ್ಲಿ ಬೆಳಕಿರಬಹುದೇ ಎಂದು ಹುಡುಕಾಡಿದಳು. ಅಪ್ಪ ಅಮ್ಮ ಅವಳ ಕನಸುಗಳಿಗೆ ಜೊತೆಯಾದರು. ಕುಳಿತಲ್ಲಿಂದೇ ಬ್ಯಾಂಕ್ ಪರೀಕ್ಷೆ ಓದಿ ಪಾಸಾದಳು. ಮಂಗಳೂರಿನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕ್ಲೆರಿಕಲ್ ಹುದ್ದೆ ಗಿಟ್ಟಿಸಿಕೊಂಡಳು. ಹೆತ್ತವರು ದೊಡ್ಡಪ್ಪನ ಮಗ ಚಂದ್ರಣ್ಣ ಮತ್ತು ಸಂಬಂಧರ ಸಹಾಯವನ್ನು ಈ ನಿಟ್ಟಿನಲ್ಲಿ ಮನಸಾರೆ ಸ್ಮರಿಸಿಕೊಳ್ಳುವ ಆಕೆ, ಅವರೆಲ್ಲರ ಸಹಾಯದಿಂದಲೇ ತಾನು ವೃತ್ತಿ ಜೀವನಕ್ಕೆ ತನ್ನನ್ನು ಅರ್ಪಿಸಿಕೊಳ್ಳಲು ಸಾಧ್ಯವಾಯಿತು ಎಂದು ಕೃತಜ್ಞಳಾತಾಳೆ. ಸಹೋದ್ಯೋಗಿಗಳು ನೈತಿಕ ಬೆಂಬಲವಾದರು. ಆಕೆಯ ದುಡಿಯುವ ಹುಮ್ಮಸ್ಸನ್ನು ಛಲವನ್ನು ನೋಡಿದ ಬ್ರಾಂಚ್ ಮ್ಯಾನೇಜರ್ ಸದಾಶಿವ ಎಂಬವರು ಆಕೆಗೆ ಅನುಕೂಲವಾಗುವಂತೆ ವೀಲ್ ಚೇರ್ ಅನ್ನು ಕೊಡಿಸಿದರು. ಬಾಳಿನ ಕತ್ತಲಲ್ಲಿ ಉದ್ಯೋಗವೊಂದು ಆಕೆಯ ಪಾಲಿಗೆ ಎಲ್ಲಾ ರೀತಿಯಲ್ಲೂ ಬೆಳಕೆಯಾಯಿತು. 2017 ಆಕೆಯ ಛಲದಿಂದ ಸತತ ಪ್ರಯತ್ನದಿಂದ ಆಫೀಸರ್ ಆಗಿಯೂ ಬಡ್ತಿ ದೊರಕಿತ್ತು. ಇದ್ದೊಬ್ಬಾಕೆ ತಂಗಿ ಮದುವೆಯಾಗಿ ಗೃಹಿಣಿಯಾಗಿದ್ದರೆ ಗಂಡು ಮಕ್ಕಳಿಲ್ಲದ ಈಕೆಯ ತಂದೆ ತಾಯಿಗೆ ಈಕೆಯೇ ಗಂಡು ಮಗುವಾಗಿದ್ದ ಮನೆಯ ಆಧಾರ ಸ್ತಂಭವಾಗಿದ್ದಾಳೆ. ಬ್ಯಾಂಕ್ಗೆ ಒಂದು ದಿನ ರಜೆ ಸಿಕ್ಕಿದರೂ ಏನೋ ಕಳೆದುಕೊಂಡಂತೆ ಆಗುವಷ್ಟು ತನ್ನ ವೃತ್ತಿ ಬದುಕನ್ನು ನೆಚ್ಚಿಕೊಂಡಿದ್ದಾಳೆ. ಅವಳ ಹಿರಿಮೆಗೆ ಸರಿ ಎಂಬಂತೆ ಇತ್ತೀಚೆಗೆ ಪುತ್ತೂರಿನಲ್ಲಿ ಒಂದು ಅಂತಸ್ತು ಇರುವ ಮನೆಯನ್ನು ಕಟ್ಟಿಸಿದ್ದಾಳೆ. ಅವಳ ಸಾಧನೆ ಇಂದು ಅವಳ ಆತ್ಮವಿಶ್ವಾಸಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಹೌದು, ಬದುಕಿನಲ್ಲಿ ಕಾರ್ಗತ್ತಲು ಆವರಿಸಿಕೊಂಡಾಗ ಅಲ್ಲೇ ಕುಸಿದು ಕೂರುವ ಬದಲು ಒಂದಷ್ಟು ಮನದ ಕಣ್ಣರಳಿಸಿ ನೋಡಿದರೆ ಬೆಳಕಿನ ದೊಂಡಿ ಹಿಡಿದು ಅದಾವುದೋ ಕವಲುದಾರಿ ಖಂಡಿತವಾಗಿಯೂ ಎಲ್ಲರಿಗೂ ಕಾದಿರುತ್ತದೆ ಎಂಬುದನ್ನು ತೋರಿಸಿ ಪ್ರೇರಣೆಯಾದ ನನ್ನ ಬಾಲ್ಯದ ಗೆಳತಿ ಅಶ್ವಿನಿ, ನನಗೆ ನಿಮಗೆ ಬದುಕಿನ ಜಾಡನ್ನರಸಿ ಹೊರಟ ಮಕ್ಕಳೇ ಎಲ್ಲರಿಗೂ ಮಾದರಿ ಅಲ್ಲವೇ?
0: ಇದುವರೆಗೆ ಅರುಣಾ ಶ್ರೀನಿವಾಸ್ ಅವರಿಂದ ಕಷ್ಟದ ಬಗೆಗೆ ನಂಗುವ ತೋರಣ ಕಟ್ಟಿದಾಗ ಭಾಷಣ ಕೇಳಿದಿರಿ. ಮುಂದೆ ಕೇಳಿ ಜನಪದ ಗೀತೆ, ಹಾಡಿದ್ದಾರೆ ಬಿ.ಕೆ. ಸುಮಿತ್ರಾ.

ಇದು ಇಂದಿನ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿ ಬೆಂಗಳೂರು. ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್.
1: ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ? ಹಾ, 5,000 ಉಳಿತು. ಹೊಸ ಸೀರೆ ತಗೊಳ್ಳ? ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ. ಇನ್ನೊಂದು? ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ ಮತ್ತು ಹಣವು ಬೆಳೆಯುವುದನ್ನು ನೋಡಿ. ಬಂದ್ಬಿಟ್ಲು ದೊಡ್ಡದಾಗಿ ಹೋಗಿ.
2: ಆರ್ಬಿಐ ಹೇಳುತ್ತೆ,
1: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
3: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
4: ಸಾವು ಅನ್ನುವುದು ಅನಿವಾರ್ಯ, ಆದರೆ ಸತ್ತ ಮೇಲೂ ನಾವು ಮತ್ತೊಬ್ಬರ ಕಣ್ಣಿನಲ್ಲಿ ದೃಷ್ಟಿಯಾಗಿ ಮತ್ತೊಬ್ಬರ ಎದೆಯಲ್ಲಿ ಬಡಿತವಾಗಿ ಉಳಿಯಲು ಸಾಧ್ಯವಿದೆ. ಅದೇ ಅಂಗಾಂಗ ದಾನ. ಈ ಉದಾತ್ತ ಕಾರ್ಯದಲ್ಲಿ ನಮ್ಮ ಕರ್ನಾಟಕ ಇಂದು ದೇಶಕ್ಕೆ ಮಾದರಿಯಾಗಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
5: ಅಂಗಾಂಗ ದಾನಕ್ಕೆ ನೋಂದಾಯಿಸಿಕೊಳ್ಳಿ, ಮರುಜೀವ ನೀಡುವ ಈ ಮಹತ್ವ ಕಾರ್ಯದಲ್ಲಿ ನೀವು ಭಾಗಿಯಾಗಿ.
4: ಈವರೆಗೆ 60,000 ಹೆಚ್ಚು ಜನರು ಅಂಗಾಂಗ ದಾನಕ್ಕೆ ನೋಟೋದಲ್ಲಿ ಹೆಸರು ನೋಂದಾಯಿಸಿದ್ದಾರೆ. ನಿಮ್ಮ ಒಂದು ಸಣ್ಣ ನಿರ್ಧಾರ 8 ಜನರಿಗೆ ಹೊಸ ಬದುಕು ನೀಡಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಆದಿಚುಂಚನಗಿರಿ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾದ ಡಾಕ್ಟರ್ ಶ್ರೀಧರ್ ಎಸ್ಎನ್ ಅವರಿಂದ ಸಂಸ್ಥೆಯ ಕುರಿತು ಮಾಹಿತಿ. ನಂತರ ಕ್ಯಾನ್ಸರ್ ರೋಗದ ಕುರಿತು ಕ್ಯಾನ್ಸರ್ ತಜ್ಞರಾದ ಡಾಕ್ಟರ್ ವೆಂಕಟೇಶ್ ಎನ್ ಅವರೊಂದಿಗೆ ಸಂದರ್ಶನ ನಡೆಸಿಕೊಡುತ್ತಾರೆ ಸುಜಾತಾ ಎಫ್ ತಳವಾರ್. ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು.
6: ನಾವು ನಾಗರಿಕರು, ಸ್ವಚ್ಛತೆ ನಮ್ಮ ಕರ್ತವ್ಯ. ಆದರೆ ಖಾಲಿ ಸೈಟುಗಳಲ್ಲಿ ರಸ್ತೆಯ ಅಕ್ಕಪಕ್ಕ ಹಾಕುವ ಕಸಕ್ಕೆ ಜವಾಬ್ದಾರಿ ಯಾರು?
7: ನಾವೇ ಅಲ್ವೇ.
6: ಬನ್ನಿ, ನಮ್ಮ ಮನೆ ಮುಂದೆ ಬರುವ ಕಸದ ಗಾಡಿಗೆ ಕಸವನ್ನ ಹಾಕಿ ನಮ್ಮ ಕರ್ತವ್ಯವನ್ನ ನಾವು ಮಾಡೋಣ.
0: ಇಂದು ಸಂಜೆ 6:50 ಕೃಷಿ ರಂಗ. ವಿಶ್ವ ಜೇನು ದಿವಸದ ಸಂದರ್ಭದಲ್ಲಿ ಕೃಷಿ ಜೇನು ಕೃಷಿಯಲ್ಲಿ ಉತ್ತಮ ಬದುಕು ಕಟ್ಟಿಕೊಂಡಿರುವ ಚಿಕ್ಕಮಗಳೂರು ತಾಲೂಕು ಕುಂಬಾರಹಳ್ಳಿಯ ಯುವ ಜೇನು ಕೃಷಿಕ ಕೆಬಿ ರಂಜಿತ್ ಅವರೊಂದಿಗೆ ಸಂದರ್ಶನ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್.
8: ವಾಹನ ಚಾಲಕರೇ, ನೆನಪಿರಲಿ, ಅತಿವೇಗ ತರುವುದು ಮರಣವೇಗ. ಈ ಅತಿವೇಗ ನಿಮ್ಮನ್ನು ಮಾತ್ರವಲ್ಲ, ಬೇರೆಯವರನ್ನು ಸಂಕಷ್ಟಕ್ಕೆ ತಳ್ಳುತ್ತದೆ. ಹೆಲ್ಮೆಟ್ ಧರಿಸಿಯೇ ವಾಹನವೇರಿ, ಸೀಟ್ ಬೆಲ್ಟ್ ಧರಿಸಿಯೇ ವಾಹನ ಚಲಿಸಿ. ಇವೆರಡೂ ನಿಮ್ಮನ್ನು ಪ್ರಾಣಾಪಾಯದಿಂದ ಪಾರು ಮಾಡುತ್ತವೆ, ನೆನಪಿರಲಿ. ಸಿಗ್ನಲ್ ಇರುವ ಕಡೆ ತಾಳ್ಮೆ ಇರಲಿ. ವಾಹನ ಓಡಿಸುವಾಗ ಮೊಬೈಲ್ ಬಳಕೆ ಬೇಡವೇ ಬೇಡ. ನಿಮ್ಮ ಜೀವದ ರಕ್ಷಣೆ ನಿಮ್ಮ ಕೈಯಲ್ಲೇ ಇದೆ. ಜೀವ ಜೀವನ ಅಮೂಲ್ಯ, ಅದು ನಿಮ್ಮದಾಗಿರಬಹುದು, ಬೇರೆಯವರದಾಗಿರಬಹುದು. ಸುರಕ್ಷಿತ ಚಾಲನೆಯಿಂದ ಮಾತ್ರ ಸುರಕ್ಷತೆ ಸಾಧ್ಯ.
0: ಆಕಾಶವಾಣಿ ಹಾಸನ, ಈಗ ಸಮಯ 12:35 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರ.

0: ಆಕಾಶವಾಣಿ ಆರೋಗ್ಯ ಸಂಚಿಕೆ ಆಯುರ್ವೇದ ಅಂದು ಇಂದು ಕೇಳಿ ಡಾಕ್ಟರ್ ಸಿಎ ಕಿಶೋರ್ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್. ಕಾರ್ಯಕ್ರಮ ಆರೋಗ್ಯ ಸಂಚಿಕೆ.
1: ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳುವ ನಮ್ಮ ಎಲ್ಲಾ ಶ್ರೋತೃಗಳಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗೆ ಡಾಕ್ಟರ್ ಸಿ ಎ ಕಿಶೋರ್ ಅವರು ಇದ್ದಾರೆ. ಸರ್ ನಮಸ್ಕಾರ.
2: ನಮಸ್ಕಾರ.
1: ತಾವು ಆಯುರ್ವೇದ ತಜ್ಞರು, ಆಯುರ್ವೇದ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ ಇತರ ಕ್ಷೇತ್ರಗಳಲ್ಲೂ ಕೂಡ ಸಾಕಷ್ಟು ಕೆಲಸ ಮಾಡಿದ್ದೀರಿ ಮತ್ತು ಒಳ್ಳೆ ಒಂದು ಗೌರವ ಇದೆ ನಿಮಗೆ. ಆದ್ರೆ ಈ ಆಯುರ್ವೇದದ ವಿಚಾರಗಳನ್ನು ನಾವು ತಿಳಿಸ್ತಾ ಹೋದಾಗ ಅದಕ್ಕೆ ಸ್ವಲ್ಪ ನಾವು ಈಗಿನ ಜನರಿಗೆ ತಿಳಿಸೋದು ಸ್ವಲ್ಪ ಭಿನ್ನ ಆಗತ್ತೆ. ಯಾಕಂದ್ರೆ ಹಳೆ ಕಾಲದ ಜನರಿಗೆ ಹಳೆ ವಿಚಾರಗಳು ಹೇಗಿದ್ವು, ಹಳೆ ಪದ್ಧತಿ ಏನಿತ್ತು, ಹಳೆ ಚಿಕಿತ್ಸಾ ರೀತಿ ಏನಿತ್ತು ಎಲ್ಲವನ್ನು ಅವರು ಸಹಜವಾಗಿ ಅರ್ಥ ಮಾಡ್ಕೊಳ್ತಾರೆ. ಈಗಿನವ್ರು ಹೇಳಬೇಕಂದಾಗ ಹಳೆಯದು ಮತ್ತು ಹೊಸದು ಇದರ ಒಂದು ವ್ಯತ್ಯಾಸವನ್ನ ಹೇಳ್ತಾ ಹೇಳ್ತಾ ನಾವು ಆಯುರ್ವೇದದ ಕುರಿತಾದಂತಹ ಒಂದು ಮಹತ್ವವನ್ನ, ಚಿಕಿತ್ಸಾ ಪದ್ಧತಿಯನ್ನ ನಾವು ತಿಳಿಸ್ತಾ ಹೋಗಬೇಕಾಗಿದೆ ಸರ್. ಈಗ ಹಳೆ ಆಯುರ್ವೇದ ಹೊಸ ಆಯುರ್ವೇದ ಅಂತ ಇರುತ್ತಾ ಸರ್?
2: ನೋಡಿ, ಅನಾದಿ ಮತ್ತು ಅನಂತಕ್ಕೆ ನಾವು ಆಯುರ್ವೇದ ಅಂತ ಕರಿತೀವಿ. ನಿಮ್ಮ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡೋದಾದ್ರೆ ಅದನ್ನ ಸ್ವಲ್ಪ ಇವತ್ತಿನ ಕಾಲಮಾನಕ್ಕೆ ತೂಗಿ ಹಾಕಿ ಪ್ರಸ್ತುತವಾಗಿ ಏನು ಪ್ರಚಲಿತವಾಗಿದೆ ಅದನ್ನು ಮಾತಾಡೋದಾದ್ರೆ ಬ್ರಿಡ್ಜ್ ಬಿಟ್ವೀನ್ ಆಯುರ್ವೇದ ಅಂಡ್ ಮಾಡರ್ನ್ ಸೈನ್ಸ್ ಆಗಬೇಕು. ಆಗ ಹಿಂದಿನ ಶಾಸ್ತ್ರ ಮತ್ತು ಇಂದಿನ ತಂತ್ರಜ್ಞಾನದ ಸಮನ್ವಯದ ಜೊತೆಗೆ ಆಯುರ್ವೇದವನ್ನು ನಾವು ಉಣಬಡಿಸಿದ್ದೇ ಆದರೆ ಖಂಡಿತ ಅನಾದಿ ಮತ್ತು ಅನಂತ ಆವತ್ತಿನ ಆಯುರ್ವೇದ ಇಂದಿಗೆ ಮತ್ತು ಮುಂದಿಗೂ ಕೂಡ ಪ್ರಸ್ತುತ ಅಂತಕ್ಕಂಥದ್ದು ತುಂಬಾ ಸ್ಪಷ್ಟವಾದಂತಹ ಸಂದೇಶ ಒಬ್ಬ ಶ್ರೀ ಸಾಮಾನ್ಯಗೆ ತಲುಪಲಿಕ್ಕೆ ಸಾಧ್ಯ ಇದೆ. ಇವತ್ತು ಎಷ್ಟೇ ನಾವು ಆಧುನಿಕತೆ, ಮಾಡರ್ನೈಸ್ಡ್ ಎರಾ, ಸೂಡೋ ಮಾಡರ್ನೈಸ್ಡ್ ಎರಾ ಅಂತ ನಾನು ವಿತಿನ್ ಇನ್ವರ್ಟೆಡ್ ಕಾಮರ್ಸ್ ಕರಿತೀವಿ, ನಾವೆಲ್ಲ ವಿಜ್ಞಾನವನ್ನ ಅಜ್ಞಾನದ ಮುಸುಕಾಗಿ ನೋಡ್ತಕ್ಕಂಥ ಒಂದು ಸಂದರ್ಭ ಇದು. ವಿಜ್ಞಾನಕ್ಕೆ ನಿಜವಾದಂತಹ ಪರಿಭಾಷೆ ವಿಶಿಷ್ಟ ಜ್ಞಾನಕ್ಕೆ ವಿಜ್ಞಾನ ಅಂತ ಕರಿತೀವಿ. ಸೊ ಸರಿಯಾದಂತಹ ರೀತಿಯಿಂದ ಜ್ಞಾನವನ್ನ ಪಡ್ಕೊಳ್ಳೋದಾದ್ರೆ ನಹಿ ಜ್ಞಾನೇನ ಸದೃಶಂ ಅಂತಕ್ಕಂಥ ಮಾತು ಕೂಡ ಸಂಸ್ಕೃತದಲ್ಲಿದೆ. ನಾವು ಆ ಹಂತದಲ್ಲಿ ಜ್ಞಾನವನ್ನ ಪಡ್ಕೊಳ್ಳೋದಾದ್ರೆ ಖಂಡಿತ ಆಯುರ್ವೇದದಲ್ಲಿ ಆಗೇನ್ ಹೇಳಿದ್ರು ಲಾಘವಕರಂ ಲಂಘನಂ, ಒಂದು ಚಿಕ್ಕ ಉದಾಹರಣೆ, ಉಪವಾಸವನ್ನ ಮಾಡಿದ್ರೆ ಹಗುರಾಗುತ್ತೆ ಮೈ ಅಂತಕ್ಕಂಥದ್ದು ನಮಗೆ ಗೊತ್ತಿದೆ. ಇದಕ್ಕೆ ಯಾವುದೇ ಸೈಂಟಿಫಿಕ್ ಪುರಾವೆಗಳು ಇವತ್ತಿಗೂ ಬೇಡ ಅಲ್ವಾ? ಇವತ್ತಿಗೂ ತುಂಬಾ ಊಟ ಹೊಟ್ಟೆ ತುಂಬಾ ತಿಂದ್ರೆ ಜಡತ್ವ ಬರುತ್ತೆ, ನಿದ್ದೆ ಬರುತ್ತೆ, ಚೈತನ್ಯ ರಹಿತವಾದಂತಹ ಬದುಕು ನಡೆಸಬೇಕಾಗುತ್ತೆ, ಅವತ್ತಿನ ದಿವಸ ನರಕ ಸದೃಶವಾಗುತ್ತೆ. ಆದ್ರೆ ಹಿಂದಿನ ಕಾಲದಲ್ಲಿ ಹಿತ ಬುಕ್, ಮಿತ ಬುಕ್, ಕಾಲ ಬುಕ್ ಅಂತ ಇತ್ತು. ಉಪವಾಸ ಅಂದ್ರೆ ಏನು? ಉಪವಸತಿ ಇತಿ ಉಪವಾಸಂ, ಯಾವುದು ನಮ್ಮ ಮನಸ್ಸಿಗೆ ನಮ್ಮನ್ನ ಹತ್ತಿರ ತಗೊಂಡೋಗುತ್ತೋ ಅದಕ್ಕೆ ಉಪವಾಸ ಅಂತ ಹೇಳ್ತೀವಿ. ನಾವು ಅತ್ಯಂತ ಕಡಿಮೆ ತಿಂದಾಗ ನಮ್ಮ ಚಿತ್ತ ಏಕಾಗ್ರತೆ, ಮನಸ್ಸು, ಶರೀರ ಸಮತೋಲನ ದೃಷ್ಟಿಕೋನದಿಂದ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ನಾವು ಅರ್ಥ ಮಾಡಿಕೊಂಡಾಗ ನಮಗೆ ಆವತ್ತಿನ ಉಪವಾಸದ ಮಹತ್ವ ಬರುತ್ತೆ. ಇವತ್ತು ಮಾಡರ್ನೈಸ್ಡ್ರದಲ್ಲಿ ನಾವು ಲೇಟ್ ಅಂಡ್ ಫಾಸ್ಟಿಂಗು, ಅನೇಕವಾದಂತಹ ಬೇರೆ ಬೇರೆ ಬೇರೆ ಬೇರೆ ಫಾಸ್ಟಿಂಗ್ನ ಹೇಳ್ತೀವಿ. ಯಾವುದೇ ಧರ್ಮ ತಗೊಳ್ಳಿ, ಯಾವುದೇ ಜಾತಿ ತಗೊಳ್ಳಿ, ಯಾವುದೇ ಪ್ರಾಂತ್ಯ ತಗೊಳ್ಳಿ, ಸಂಕಷ್ಟಿಗೆ ಒಂದು ವರ್ಗ ಉಪವಾಸ ಮಾಡೋದಾದರೆ ಏಕಾದಶಿಗೆ ಮತ್ತೊಂದು ವರ್ಗ ಉಪವಾಸ ಮಾಡೋರು, ರಂಜಾನಿಗೆ ಒಂದು ವರ್ಷ ಉಪವಾಸ ಮಾಡಿದರೆ ಈಸ್ಟರ್ ಹಿಂದಿನ ದಿವಸ ಉಪವಾಸ ಇರ್ತೀನಿ ಅಂತಕ್ಕಂಥ ಒಂದು ಪದ್ಧತಿ ಇತ್ತು. ಅವರೆಲ್ಲರೂ ಯಾಕೆ ಮಾಡಿದ್ರು? ಧರ್ಮಕ್ಕೆ ಅಥವಾ ದೇವರಿಗೆ ಇದನ್ನ ಕಟ್ಪಾಡು ಅಂತ ತಗಲು ಹಾಕಿದ್ರೆ ಶಿಷ್ಟಾಚಾರವನ್ನ ಆನೋಚಾನವಾಗಿ ಪರಿಪಾಲಿಸ್ತಾನೆ ಅಂತಕ್ಕಂಥ ಒಂದು ಸಿದ್ಧಾಂತಕ್ಕೋಸ್ಕರ ಅದಿತ್ತು. ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಹಿಂದಿನ ಕಾಲದಲ್ಲಿ ಮನೆಗೆ ಬರಬೇಕು ಅಂದ್ರೆ ಕೈ ಕಾಲು ತೊಳ್ಕೊಂಡು ಬರಬೇಕು, ಬಟ್ಟೆ ಬದಲಾಯಿಸಿದ ನಂತರ ಮಕ್ಕಳನ್ನ ಮುಟ್ಟಬೇಕು, ಶ್ವಾನ ಪ್ರಾಣಿ ಇತ್ಯಾದಿಗಳನ್ನ ಮುಟ್ಕೊಂಡ್ ಬಂದ್ರೆ ಮನೆಗೆ ಸ್ನಾನ ಮಾಡಿ ಬರಬೇಕು ಅಂತಕ್ಕಂಥದ್ದಿತ್ತು. ಇವತ್ತು ಒಂದು ವ್ಯಕ್ತಿ ಹಾಸ್ಪಿಟಲ್ ಐಸಿಯುಲಿ ಒಂದು ಪುಟ್ಟ ಶಿಶು ಇರಲಿ ಅಥವಾ ವಯೋವೃದ್ಧ ಇರಲಿ ಅಥವಾ ಅನ್ಯ ಕಾರಣಗಳಿಂದ ಯಾರೇ ಹಾಸ್ಪಿಟಲ್ಗೆ ದಾಖಲಾಗಿರಲಿ, ಅವ್ರಿಗೆ ನೀವು ಉಟ್ಟು ಬಟ್ಟೆಯಲ್ಲಿ ಹೋಗಿ ನಿಮ್ಮ ಇಷ್ಟಪಟ್ಟವ್ರಿಗೆ ಸಂಬಂಧಿಯರಿಗೆ ಹೋಗಿ ಹಸ್ತಲಾಘವನ್ನು ಮಾಡಿ ಮಾತಾಡಿಸ್ಲಿಕ್ಕೆ ಆಗ್ತದಾ?
1: ಇಲ್ಲ,
2: ಖಂಡಿತ ಇಲ್ಲ. ಯಾಕೆ ಅಂತೆ, ಅಲ್ಲಿ ಮಡಿ ಶುಚಿತ್ವ ಅಂತ ಹೇಳೋರು, ಇಲ್ಲಿ ಸ್ಟರ್ಲೈಸೇಷನ್ನು, ಹೈಜನ್ನು, ಪ್ರೋಟೋಕಾಲು ಅಂತ ಹೇಳ್ತೇವೆ. ಸೊ ಇವತ್ತಿನ ಜನಕ್ಕೆ ಆಯುರ್ವೇದವನ್ನ ಪರಿಚಯ ಮಾಡಿಸ್ಕೊಳ್ತಕ್ಕಂಥದ್ದು ಒಂದು ಭಾರತೀಯ ಆಯುರ್ವೇದ ಪ್ರತಿಷ್ಠಾನದ ಅಧ್ಯಕ್ಷನಾಗಿ ನನ್ನ ಜವಾಬ್ದಾರಿಯೂ ಹೌದು. ಎರಡನೇದು, ಶ್ರೀಸಾಮಾನ್ಯ ತನ್ನ ತಿಳುವಳಿಕೆಯನ್ನ ತುಂಬಾ ಮೆಚ್ಯೂರ್ಡ್ ರೀತಿಯಲ್ಲಿ ತಿಳ್ಕೊಂಡಿದ್ದಾನೆ, ಅದನ್ನು ಅರ್ಥೈಸ್ಕೊಂಡಿದ್ದಾನೆ, ಮುಂದಿನ ಪೀಳಿಗೆಗೆ ದಾಟಿಸ್ತಕ್ಕಂತಹ ಜವಾಬ್ದಾರಿಯನ್ನು ಅವನೇ ತಗೊಂಡಿದ್ದಾನೆ. ಇವತ್ತು ನೋಡಿ, ನಾವು ಒಂದೋ ತಿಂದೋನ್ ಯೋಗಿ, ಎರಡೋ ತಿಂದೋನ್ ಭೋಗಿ, ಮೂರೋ ತಿಂದೋನ್ ಹೊತ್ಕೊಂಡೋಗಿ ಅಂತ ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ಮಾತಾಡ್ತಾ ಇದ್ವಿ. ಇವತ್ತು ನೀವು ಎಷ್ಟೋ ಜನ ಇಂಟೆನ್ಷನಲಿ ಉದ್ದೇಶಪೂರ್ವಕವಾಗಿ ಒಂದೇ ಹೊತ್ತು ತಿಂತೀನಿ, ಸೂರ್ಯಾಸ್ತಮದ ಮುಂಚೆ ತಿಂತೀನಿ, ರಾತ್ರಿ ಲಘುವಾದಂತಹ ಆಹಾರವನ್ನ ತಿಂತೀನಿ, ಇದೆಲ್ಲ ಪರಿಕಲ್ಪನೆ ಇವತ್ತಿನ ಮಾಡರ್ನೈಸೇಷನ್ಗೆ ಖಂಡಿತ ಅರಿವಾಗ್ತಾ ಇದೆ. ಇಂಗ್ಲಿಷ್ ಅಲ್ಲಿ ಒಂದು ಮಾತು ಹೇಳ್ತೇವೆ, ಲಾಂಗರ್ ದ ಬೆಲ್ಟ್ ಲೆಸರ್ ದ ಲೈಫ್. ಸೊಂಟದ ಸುತ್ತಳತೆ ಜಾಸ್ತಿ ಆದಾಗ ಮನುಷ್ಯನ ಆಯುಷ್ಯ ಕಮ್ಮಿ ಆಗ್ತದೆ ಅಂತ ಹೇಳ್ತೇವೆ. ಇವತ್ತು ನೋಡಿ ಫಿಟ್ನೆಸ್, ಜಿಮ್ ಅದೆಲ್ಲ ಒಂದು ಕಾಲಕ್ಕೆ ಪೀಕ್ ಹೋಗಿತ್ತು. ಇವತ್ತು ಯೋಗ, ಪವರ್ ಯೋಗ, ಪ್ರಾಣಾಯಾಮ, ಧ್ಯಾನ, ಆಮೇಲೆ ನಿದ್ದೆಯ ಮಹತ್ವ, ಇವತ್ತು ಎಷ್ಟು ಜನ ಬೇರೆ ಬೇರೆ, ನನ್ನನ್ನು ಸೇರಿಸಿ, ನಾನೇನು ಹೊರತಾಗಿಲ್ಲ, ವೈದ್ಯಕೀಯ ಪ್ರವೃತ್ತಿಯಲ್ಲಿರತಕ್ಕಂತಹ ನಾನು, ನನ್ನ ಡ್ರೈವಿಂಗ್ ಸ್ನೇಹಿತರು, ಪೊಲೀಸ್ ಸ್ನೇಹಿತರು, ಸೆಕ್ಯೂರಿಟಿ ಸ್ನೇಹಿತರು, ಹೀಗೆ ಹತ್ತಾರು ಸಾಫ್ಟ್ವೇರ್ ಸ್ನೇಹಿತರು, ಹಗಲಿಗೆ ಇರಲು ಕೆಲಸ ಮಾಡುದು, ಇರಲಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಹಗಲು ಕೆಲಸ ಮಾಡುದು, ಯಾವುದೋ ದೇಶದ ಸೂರ್ಯ ಉದಯಕ್ಕೆ ನಮಗೆ ರಾತ್ರಿ ಇರ್ತದೆ, ನಮ್ಮ ಸೂರ್ಯೋದಯಕ್ಕೆ ಯಾವುದೋ ದೇಶದಲ್ಲಿ ಚಂದ್ರ ಕಾಣಿಸ್ತಾ ಇರ್ತಾನೆ, ಆ ದೇಶಕ್ಕೆ ಅನುಗುಣವಾಗಿ ನಾವು ಕೆಲಸ ಮಾಡಿ ನಾಳಿನ ಸಂಪಾದನೆ ಇವತ್ತು ಮಾಡ್ತೀವಿ ಅನ್ನೋ ಖುಷಿಯಲ್ಲಿ ನಾವಿದ್ದಾಗ ನಾಳಿನ ಅನಾರೋಗ್ಯವನ್ನ ಇವತ್ತೇ ಖರೀದಿ ಮಾಡ್ತೀವಿ ಅಂತಕ್ಕಂತಹ ಸ್ಪಷ್ಟ ಸಂದೇಶವನ್ನ ದಾಟಿಸಿ ರವಾನಿಸಿ ಆಗಿರುವುದರಿಂದ ಇವತ್ತಿನ ಜೆನ್ ಜಿ, ಜನರೇಷನ್ ಝಡ್, ಜನರೇಷನ್ ಝಿ ಅಂತ ಏನ್ ಕರಿತೀವಿ, ಅವರು ಖಂಡಿತ ಎಚ್ಚೆತ್ತುಕೊಂಡಿದ್ದಾರೆ. ಹಾಗಾಗಿ ಈ ಮೇಲ್ಪಂಕ್ತಿಯನ್ನ ಏನು 70-90 ಆಸುಪಾಸಿನ ಹುಟ್ಟಿರತಕ್ಕಂತಹ ಶ್ರೀಸಾಮಾನ್ಯ ಅರ್ಥಕೊಂಡು ಇವತ್ತಿನ ಸಮಾಜ ಜೊತೆ ಬೆರೆತುಕೊಂಡು ಈ ಮನವರಿಕೆ ಮಾಡುವಂತಹ ದೃಷ್ಟಿಕೋನದಿಂದ ಅಂದಿನ ಆಯುರ್ವೇದವನ್ನ ಇವತ್ತು ಪರಿಚಯಿಸತಕ್ಕಂತಹ ಅನಿವಾರ್ಯತೆಯೂ ಇಲ್ಲ, ಅವಶ್ಯಕತೆಯೂ ಇಲ್ಲ ಅಂತ ನಾನು ಭಾವಿಸ್ತೇನೆ. ಮತ್ತೆ ಆಯುರ್ವೇದವನ್ನ ಮೇಲ್ದರ್ಜೆಗೆ ತಗೊಂಡು ಹೋಗ್ಲಿಕ್ಕೆ ಯಾವುದೇ ವೈದ್ಯಕೀಯ ಪರಂಪರೆ, ವೈದ್ಯಕೀಯ ವೃತ್ತಿ ಬಂದವರು ಬೇಕಾಗಿಲ್ಲ, ಅವರ ನೆರವು ಸಾಕು. ಆಯುರ್ವೇದ ಔಷಧಿಗೆ ಸೀಮಿತವಾದಂತಹ ಒಂದು ಪದ್ಧತಿ ಅಲ್ಲ. ಆಯುಷೋ ವೇದ ಆಯುರ್ವೇದ ಅಂತ ಹೇಳ್ತೀವಿ ಅಂದ್ರೆ ಜೀವಿತ ಕಾಲಕ್ಕೆ ಆಯುಷ್ಯ ಅಂತೀವಿ. ಉಸಿರಾಡಕ್ಕೆ ಪ್ರಾರಂಭ ಆದಾಗಿಂದ ಉಸಿರು ನಿಲ್ಸತಕ್ಕಂತಹ ಪ್ರಕ್ರಿಯೆ ಎಲ್ಲಿವರೆಗೂ ಆ ಮನುಷ್ಯ ಮಾಡ್ತಿರ್ತಾನೋ, ಅಟ್ಟ ಕಡೆಯ ಉಸಿರಿರೋವರೆಗೂ ಅದು ಜೀವಿತ ಕಾಲ ಅಂತ. ಅಲ್ಲಿನವರೆಗೂ ನಿಮ್ಮ ಆಹಾರ, ನಿಮ್ಮ ವಿಹಾರ, ನಿಮ್ಮ ವಿಚಾರ ಇಷ್ಟು ಸಮಗ್ರ ಸಮತೋಲನ ದೃಷ್ಟಿಕೋನದಲ್ಲಿದ್ದಾಗ ಇದು ಆರೋಗ್ಯದ ಸಂಕೇತವೇ ಹೌದು. ಇವತ್ತು ಯಾಕೆ ಅನಾರೋಗ್ಯ ಬಂದಿದೆ, ಎಲ್ಲಿ ಪ್ರಸನ್ನತೆ ಇದೆ? ದುಡ್ಡಿನ ದಾಹ, ಅಧಿಕಾರ ದಾಹ, ವೇಗ, ಹೋಗ, ಅತಿ ಹೆಚ್ಚಿನ ರೀತಿಯಲ್ಲಿ ನಾಳಿನ ಬದುಕನ್ನು ಇವತ್ತು ನಡೆಸಬೇಕು ಅಂತಕ್ಕಂತಹ ಚಿಂತನೆ ದೃಷ್ಟಿಕೋನದಲ್ಲಿ ಅತ್ಯಂತ ಜಿಜ್ಞಾಸೆ ಬದಲಿ ದುರಾಸೆ ಜಾಸ್ತಿ ಆಗಿದೆ, ಈರ್ಷೆ ಜಾಸ್ತಿ ಆಗಿದೆ, ಕಾಮ ಲಾಲಸೆಗಳು ಜಾಸ್ತಿ ಆಗಿದೆ. ಇದು ಯಾವುದು ಮನುಷ್ಯ ಹೋಗುವಾಗ ಯಾವುದನ್ನು ಹೊತ್ಕೊಂಡು ಹೋಗೋದಿಲ್ಲ, ತನ್ನ ಹೆಸರನ್ನು ಬಿಟ್ಟು ಹೋಗ್ತಾನೆ ಹೊರತು ಹುಟ್ಟ ಬಟ್ಟೆಯನ್ನು ಕೂಡ ತಗೊಂಡು ಹೋಗದಿರತಕ್ಕಂಥ ಸಂದರ್ಭದಲ್ಲಿ ನಾವು ತುಂಬಾ ಧನಪಿಶಾಚಿಗಳಾಗಿ ತುಂಬಾ ಆಶಾ ಭಾವನೆಗಳನ್ನ ಜಾಸ್ತಿ ಇಟ್ಕೊಂಡು ಬದುಕೋದು ಒಂದು, ದುರಾಸೆಯಿಂದ ಬದುಕನ್ನು ನಡೆಸ್ತಕ್ಕಂಥದ್ದು ಇನ್ನೊಂದು. ಈ ದೃಷ್ಟಿಕೋನದಲ್ಲಿ ನಾವು ಮಾಡಿದಾಗ ಡೆಫಿನೆಟ್ಲಿ ಸಮಸ್ಯೆಗಳು ನಮಗೆ ಎದುರಾಗ್ತದೆ ಅಂತ. ಹಾಗಾಗಿ ಆಯುರ್ವೇದಕ್ಕೆ ಎಲ್ಲಿಲ್ಲದ ಮನ್ನಣೆ, ಅಭಿಮಾನ ಮತ್ತೆ ಪುರಸ್ಕಾರಗಳು ಇತ್ತೀಚಿನ ದಿನಮಾನಗಳಲ್ಲಿ. ಇವತ್ತೇನು ಅನ್ಕೊಂಡಿದ್ದಾರೆ ಅನೇಕ ಸಂದರ್ಭದಲ್ಲಿ, ಅಲೋಪತಿ ಆಗಿರ್ಬೋದು, ಹೋಮಿಯೋಪತಿ ಆಗಿರ್ಬೋದು, ಇವೆಲ್ಲ ಆಯುರ್ವೇದ ಆಗಿರ್ಬೋದು, ಯೋಗ ಆಗಿರ್ಬೋದು, ನ್ಯಾಚುರೋಪತಿ ಆಗಿರ್ಬೋದು, ಇವೆಲ್ಲ ಒಂದು ವರ್ಗ ಬೇರೆ, ಅಲೋಪತಿ ಒಂದೇ ಜೀವನ ಅಂತ ಅರ್ಥ ಮಾಡ್ಕೋತಾರೆ. ಪ್ರಶ್ನೆ, ಒಬ್ಬ ಆಯುರ್ವೇದ ವೈದ್ಯನನ್ನ ನೀವು ಕೇಳಿದಾಗ ಯಾವ ಪತಿ ಒಳ್ಳೇದು ಅಂತ, ಪತಿಗೆ ಸತಿ, ಸತಿಗೆ ಪತಿ ಒಳ್ಳೇದು, ಇದು ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್.
1: ಅನ್ಯೋನ್ಯವಾಗಿ ಬದುಕುವ ರೀತಿ,
2: ಬದುಕಿನಲ್ಲಿ ಅನ್ಯೋನ್ಯತೆ ಹೊಂದಿಕೊಂಡು ಹೋಗ್ತಕ್ಕಂಥದ್ದು ಒಂದಿರಬೇಕು, ಆಮೇಲೆ ಲೈಫ್ನಲ್ಲಿ ಎಂಪತಿ ಮತ್ತೆ ಸಿಂಪತಿ ಇರಬೇಕು, ಒಬ್ಬರ ಬಗ್ಗೆ ಸಹಾನುಭೂತಿ ಇದ್ದು, ಪ್ರೀತಿ ಇದ್ದು, ಆತ್ಮಾಭಿಮಾನದಿಂದ ಇನ್ನೊಂದು ವ್ಯಕ್ತಿಯನ್ನ, ಜೀವನ ನಾವು ಪೂಜಿಸ್ತೀವಿ, ಗೌರವಿಸ್ತೀವಿ, ಆರಾಧಿಸ್ತೀವಿ ಅಂದ್ರೆ ಅದರಿಂದ ನಮ್ಮ ಸ್ವಾಸ್ಥ್ಯ ಅಭಿವೃದ್ಧಿ ಆಗುತ್ತೆ ಹೊರತು ಇನ್ನೊಬ್ಬರಿಗೆ ನಾವು ಸೇವೆ ಮಾಡ್ತೀವಿ ಇಲ್ಲ ಗೊತ್ತಿಲ್ಲ. ನಮ್ಮ ಮಾನಸಿಕ ಶಾರೀರಿಕ ಸ್ವಾಸ್ಥ್ಯವನ್ನ ಮತ್ತಷ್ಟು ಮಗದಷ್ಟು ಅಭಿವೃದ್ಧಿಗೊಳಿಸತಕ್ಕಂಥ ದೃಷ್ಟಿಕೋನದಲ್ಲಿ ಇದು ಬುನಾದಿ ಆಗುತ್ತೆ.
1: ನಿಜ ನಿಜ. ಈಗ ಬೇರೆ ಬೇರೆ ಪದ್ಧತಿಗಳು, ಈಗ ಆಯುರ್ವೇದದಲ್ಲಿ ಆ ಕಾಲದಲ್ಲಿ ಒಂದು ರೀತಿಯಾದಂತಹ ಚಿಕಿತ್ಸೆ ಇತ್ತು, ಈಗ ಚಿಕಿತ್ಸೆನಲ್ಲಿ ಬದಲಾವಣೆ ಆಗಿದೆ ಮತ್ತು ಅದು ಉನ್ನತೀಕರಣ ಆಗಿದೆ ಅಂತ ಹೇಳ್ಬೋದು ನಾವು. ಮೊದಲೆಲ್ಲ ಪಂಚಕರ್ಮ ಮೊದಲು ಇತ್ತು, ಈಗೂ ಕೂಡ ಇದೆ. ಈಗ ಹೈಟೆಕ್ ಪಂಚಕರ್ಮದ ಬಗ್ಗೆ ಮಾತಾಡ್ತೀವಿ ಇವಾಗ. ಮತ್ತು ಪ್ರತಿಯೊಂದು ಬೇರೆ ಬೇರೆ ಪ್ರದೇಶದಲ್ಲಿ ಆಯುರ್ವೇದ ವೈದ್ಯರು ಪಂಚಕರ್ಮವನ್ನಾಗಲಿ ಅಥವಾ ಇನ್ನಿತರ ಯಾವುದೇ ಚಿಕಿತ್ಸೆಯನ್ನಾಗಲಿ ತುಂಬಾ ವಿಶೇಷ ರೀತಿಯಲ್ಲಿ ಮಾನಸಿಕವಾಗಿ ಧಾರ್ಮಿಕವಾಗಿ ಅದು ಬಹಳ ಮುಖ್ಯ, ಆ ಎರಡೂ ಲೇಪನ ಮಾಡಿ ವ್ಯಕ್ತಿಯ ಆರೋಗ್ಯವನ್ನ ಸುರಕ್ಷಿತವಾಗಿ ಆ ರೋಗವನ್ನ ಕಿತ್ತಾಕುವ ಕೆಲಸ ನಡೀತಾ ಇದೆ. ಈಗ ಆಗ ಮತ್ತು ಈಗ ಬದಲಾವಣೆ ಮಾಡ್ತಾ ಮಾಡ್ತಾ ಹೋಗ್ಬೇಕು ಬೇರೆ ಬೇರೆ ಚಿಕಿತ್ಸೆ ಪದ್ಧತಿನಲ್ಲಿ.
2: ರೋಗಗಳು ಬದಲಾಗಿಲ್ಲ, ರೋಗಿಯೂ ಬದಲಾಗಿಲ್ಲ, ಆದ್ರೆ ರೋಗದ ಅವತರಣಿಕೆ ಬದಲಾಗಿದೆ. ಇವತ್ತು ನಿಮ್ಗೆ ಅವತ್ತು ಡೆಂಗ್ಯೂ ಅಂದ್ರೆ ಏನು ಅಂತ ಗೊತ್ತಾಗದೆ ಇರ್ಬೋದು, ಏಡ್ಸ್ ಅಂದ್ರೆ ಏನು ಅಂತ ಗೊತ್ತಾಗದೆ ಇರ್ಬೋದು, ಈ ತರ ಒಂದು ಎರಡು ಉದಾಹರಣೆ ಕೊಟ್ಟೆ. ಆದ್ರೆ ರೋಗ ಲಕ್ಷಣಗಳ ಮೇಲೆ ಆಧರಿಸಿದ ಚಿಕಿತ್ಸೆಗಳು ಆವತ್ತೂ ಇತ್ತು. ನೀವು ಎಲ್ಲ ವೈದ್ಯಕೀಯ ಪದ್ಧತಿಗಳ ಬಗ್ಗೆ ಎಂಪತಿ ಸಿಂಪತಿ ಇರಬೇಕು ಅಂತ ನಾನು ಹೇಳ್ತಾ ಇದ್ದೆ. ತುಂಬಾ ಪ್ರಮುಖವಾಗಿ ಹೇಳೋದಾದ್ರೆ ಒಂದು ವೈದ್ಯಕೀಯ ಪದ್ಧತಿ ನಮಗೆ ಆಹಾರ, ವಿಹಾರ,

0: ಮೈಸೂರವನು ಅಂದ್ರೆ ದಕ್ಷಿಣ ಪ್ರಾಂತ್ಯದ ಉದಾಹರಣೆಗೆ ಪಂಚೆ ಉಟ್ಕೋತಾ ಇದ್ದ, ಪಂಜಾಬವನ್ ಪೈಜಾಮ ಹಾಕೋತಾ ಇದ್ದ, ಅನಂತಪುರದವನ್ ಅಕ್ಕಿ ತಿಂತಿದ್ದ, ಜೋಧ್ಪುರದವನ್ ಜೋಳ ತಿಂತಿದ್ದ. ಎಲ್ಲಿವರೆಗೂ ಸಮಸ್ಯೆ ಇರಲೇ ಇರಲಿಲ್ಲ. ಯಾವಾಗ ಮೆಕ್ಸಿಕನ್ ಫುಡ್ ಮಲೇಷ್ಯಾವ್ರಿಗೆ ಬರಕ್ಕೆ ಶುರು ಆಯ್ತೋ, 4 ಸೆಕೆಂಡ್ ನಾಲಿಗೆ ರುಚಿಗೆ 40% ಜೀವನ ನಡ ಇಡ್ತೀವಿ ಅಂತ ನಾವು ವಿಚಾರ ಮಾಡಿದ್ವು, ಆಗ ಸಮಸ್ಯೆಗಳು ಬಿಗಡಾಯಿಸಕ್ ಶುರು ಆಯ್ತು, ಸಮಸ್ಯೆಗಳು ಉಲ್ಬಣ ಆಯ್ತು. ಅಷ್ಟೆಲ್ಲ ಆದ್ಮೇಲೂ ಕೂಡ ದ ರೇ ಆಫ್ ಹೋಪ್ ಅಂತ ಹೇಳ್ಕೊಳ್ತೀವಿ, ಬದುಕಿನ ಆಶಾ ಕಿರಣ ಅಂದ್ರೆ, ನನ್ನ 26 ವರ್ಷದ ವೃತ್ತಿಪರ ಬದುಕಿನಲ್ಲಿ ಇವತ್ತು ಕೂಡ ಆಯುರ್ವೇದವೇ ಆಶಾ ಕಿರಣ. ಯಾಕಂದ್ರೆ ರೋಗ ಬಂದ ಮೇಲೆ ಏನ್ ಮಾಡಬೇಕು ಅಂತ ಹೇಳಕ್ಕೆ ಅನೇಕ ವೈದ್ಯಕೀಯ ಪದ್ಧತಿಗಳಿದೆ. ರೋಗ ಬರದೇ ಇರಕ್ಕೆ ಏನ್ ಮಾಡಬೇಕು ಅಂತ ಇವತ್ತು ವೈದ್ಯಕೀಯ ಶಿಕ್ಷಣದ ನಾವು ಕಲಿಸ್ತಾ ಇದೀವ ಪ್ರಶ್ನೆಯನ್ನ ನಾವು ಇಂಟ್ರಾಸ್ಪೆಕ್ಟ್ ಮಾಡಿದಾಗ ದ ಆನ್ಸರ್ ಇಸ್ ನೋ
1: ನೋ ನೋ ನೋ.
0: ಜ್ವರ ಬಂದ್ರೆ ಈ ಔಷಧಿ ಕೊಡು, ಈ ಆಂಟಿಬಯೋಟಿಕ್ ಕೊಡು, ಗ್ರೂಪ್ ಎ ಕೊಡು, ಇಲ್ಲ ಗ್ರೂಪ್ ಬಿ ಕೊಡು, ಗ್ರೂಪ್ ಝೆಡ್ ವರೆಗೂ ಹೋಗು ಅಂತ ನಾವು ಹೇಳ್ತೀವಿ. ತೊಂದರೆ ಬರದೇ ಇರಕ್ಕೆ ನೀನ್ ನನ್ನ ಹತ್ರ ಸುಮ್ನೆ ಆತ್ಮೀಯನಾಗಿ ಬರಬೇಕು. ನಿಜವಾದ ವೈದ್ಯ ಅಂದ್ರೆ ಔಷಧಿ ಕೊಡೋನಲ್ಲ, ನಿಜವಾದ ವೈದ್ಯ ಒಬ್ಬ ಪುರೋಹಿತ. ಪುರೋಹಿತ ಅಂದ್ರೆ ಯಾವ್ದೋ ಜಾತಿಗೆ ವರ್ಗಕ್ಕೆ ಸೀಮಿತವಾದಲ್ಲ, ಪುರಕ್ಕೆ ಹಿತ ಕಾಯುವವನು ಪುರೋಹಿತ, ಒಬ್ಬ ಪೌರ ಕಾರ್ಮಿಕ ಪುರೋಹಿತ, ಒಬ್ಬ ಮೇಷ್ಟ್ರು ಪುರೋಹಿತ. ಒಂದು ತಾಯಿ ಇಡೀ ಊರಿಗೆ ಊಟ ಹಾಕ್ತಿದ್ಲು ಮನೆಗಲ್ಲ, ಆಕೆ ನಿಜವಾದ ಪುರೋಹಿತಳು ತಾಯಿ.
1: ಪುರದೊಳಗೆ ಹಿತರು,
0: ಹೌದು, ಪುರಕ್ಕೆ ಹಿತ ಕಾಯುವವರು. ಅಂತ ದೃಷ್ಟಿಕೋನ, ಅಂತ ಶ್ರೇಷ್ಠವಾದಂತಹ ವೈದ್ಯಕೀಯ ವಿಭಾಗಗಳಲ್ಲಿ ವೈದ್ಯನಿಗೆ ಧರ್ಮ ಕೊಟ್ಟಿದೆ. ಧರ್ಮೋ ರಕ್ಷತೆ ರಕ್ಷಿತ ಅಂದ್ರೆ ಅಂತ ಒಂದು ಜವಾಬ್ದಾರಿಯನ್ನ, ಆ ವೈದ್ಯಕೀಯ ಧರ್ಮವನ್ನ ನಿಭಾಯಿಸ್ತಕ್ಕಂಥ, ಕಾಪಾಡ್ಕೊಳ್ತಕ್ಕಂತ, ಅದನ್ನ ಮೇಲ್ದರ್ಜೆಗೆ ಏರಿಸ್ತಕ್ಕಂತಹ ಶಕ್ತಿ ಒಂದು ವೈದ್ಯಕೀಯ ಪದ್ಧತಿ. ಯಾವ್ದಾದ್ರು ಪ್ರಿವೆಂಟಿವ್ ವೆಲ್ನೆಸ್, ಇಲ್ನೆಸ್ಗೆ ವೆಲ್ನೆಸ್ಗೆ ಬಹಳ ಚಿಕ್ಕ ವ್ಯತ್ಯಾಸ ಇದೆ, ಆದ್ರೆ ಅನುಭವ ತುಂಬಾ ದೊಡ್ಡದಾಗಿರುತ್ತೆ. ಸೊ ಇಲ್ನೆಸ್ ಅಲ್ಲಿ ಎಲ್ಲರೂ ಇದೀವಿ. ವೆಲ್ನೆಸ್ಗಾಗಿ ಬರಬೇಕು ಅಂದಾಗ ಯಥಾವತ್ ಮತ್ತೆ ಮೂರನೇ ಬಾರಿ ಅಂದಿನ ಆಯುರ್ವೇದ, ಇಂದಿಗೆ ಮತ್ತೆ ಮುಂದಿಗೂ, ಪ್ರಸ್ತುತ ಮತ್ತು ಪ್ರಚಲಿತ.
1: ಈಗ ಜ್ವರ, ಕೆಮ್ಮು, ನೆಗಡಿ ಇವೆಲ್ಲವೂ ಕೂಡ ನಮ್ಮ ಮನೆಯಲ್ಲಿನೇ ಮದ್ದು ಸಿಗುತ್ತೆ ಅಂತ ಹೇಳ್ತೀವಿ ನಾವು. ಅಡಿಗೆ ಮನೆಯಲ್ಲೇ ಇದೆ ಆಯುರ್ವೇದ ಅಂತ,
0: ಅಂಗೈಯಲ್ಲೇ ಆಯುರ್ವೇದ.
1: ಅವಾಗ ಈ ಜ್ವರಕ್ಕೆ ಯಾವ ರೀತಿ ಚಿಕಿತ್ಸೆ ಇತ್ತು, ಈಗ ಬದಲಾವಣೆ ಏನಾಗಿದೆ, ಕೆಮ್ಮಿಗೆ ಏನಿತ್ತು?
0: ಬಹಳ ಸಿಂಪಲ್ ಆಗಿ ಹೇಳಿ,
1: ಸಿಂಪಲ್ ಎಲ್ಲವೂ ಕೂಡ ಆ ಸಿಂಪಲ್ ಗಳನ್ನ ಹೇಳಿ, ಯಾಕಂದ್ರೆ ನಮಗೆ ವ್ಯತ್ಯಾಸ ಗೊತ್ತಾಗಬೇಕು.
0: ನೀವು ರೋಗ ಲಕ್ಷಣವನ್ನ ಚಿಕಿತ್ಸೆ ಮಾಡ್ತೀರಾ ಅಥವಾ ಆಮೂಲಾಗವಾಗಿ ರೋಗವನ್ನ ಚಿಕಿತ್ಸೆ ಮಾಡ್ತೀರಾ ಅಂತ ನೋಡ್ಬೇಕು. ಈಗ ಜ್ವರ ಅನ್ನೋದು ಸಾಮಾನ್ಯ ಜ್ವರ, ನಾನು ಸ್ಪೆಸಿಫಿಕ್ಸ್ ಅಲ್ಲಿ ಹೋಗಲ್ಲ. ಶ್ರೀಸಾಮಾನ್ಯನು ಆಕಾಶವಾಣಿಯನ್ನು ಕೇಳ್ತಾ ಇರ್ತೇನೆ ಅಂತ ಆಡು ಭಾಷೆಯಲ್ಲಿ ಹೇಳ್ತೇನೆ. ಜ್ವರ ಅಂದ್ರೆ ರೇಸ್ಡ್ ಟೆಂಪರೇಚರ್, ಉಷ್ಣತೆ ಜಾಸ್ತಿ ಆಗಿದೆ ಅಂತ. ಅದರ ಅರ್ಥ ಏನು? ನೀವು ರೆಸ್ಟ್ ತಗೊಳ್ಳಿ, ನಿಮ್ಮ ಮೈಕ್ರೋ ಆರ್ಗಾನಿಸಮ್ಸ್ ಯಾವ್ದು ಬೇಡವೋ ಅದನ್ನ ಶರೀರವೇ ಉಷ್ಣತೆಯನ್ನ ಜಾಸ್ತಿ ಮಾಡ್ಕೊಂಡು ಕೊಂದು ಹಾಕುತ್ತೆ. ಆ ಸಮಯದಲ್ಲಿ ನೀವೇನ್ ಮಾಡಬೇಕು? ಲಘು ಆಹಾರವನ್ನ, ಸುಪಾಚ್ಯ ಆಹಾರವನ್ನ, ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಲೈಟ್ ಅಂಡ್ ಈಸಿಲಿ ಡೈಜೆಸ್ಟೇಬಲ್ ಫುಡ್ ಅನ್ನ ಸೇವನೆ ಮಾಡ್ಕೊಳ್ತಕ್ಕಂಥ ಒಂದು ಸರಳ ಪದ್ಧತಿಯ ಮಾಡ್ಕೊಳ್ಳಿ. ಜೀವನ ಶೈಲಿ ಚೆನ್ನಾಗಿದೆ, ನೀವು ಚೆನ್ನಾಗಿ ಹೈಡ್ರೇಟ್ ಮಾಡ್ಕೊಳ್ಳಿ, ಮಾನಸಿಕ ಸ್ಥಿತಿಗತಿಗಳನ್ನ ಚೆನ್ನಾಗಿ ಇಟ್ಕೊಳ್ಳಿ, ನಿಮ್ಮ ಪರಿಸರವನ್ನ ಚೆನ್ನಾಗಿ ಕಾಪಾಡ್ಕೊಳ್ಳಿ, ಪರ್ಯಾವರಣವನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಕೃತಕವಾಗಿ ನಾವು ಇವತ್ತಿನ ಈ ಬೆಂಗಳೂರಿನ ಉಷ್ಣಾಂಶ ತಾಪಮಾನವನ್ನು ಯೋಚನೆ ಮಾಡಿದ್ರೆ ನನ್ನನ್ನ ನಿಮ್ಮ ಮೊದಲುಗೊಂಡು ಎ ಸಿ ಇಲ್ಲದೆ ಬದುಕಕ್ಕೆ ಆಗೋದೇ ಇಲ್ಲ ಅಂತ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಯಾಕೆ? ಪರ್ಯಾವರಣದ ಬಗ್ಗೆ ಗೌರವ ಇಲ್ಲ. ಅಕ್ಕಪಕ್ಕ ಇರತಕ್ಕಂಥ ಕೆರೆಗಳನ್ನ, ಕೋಡಿಗಳನ್ನ, ಮರಗಳನ್ನ, ಗಿಡಗಳನ್ನ, ಪ್ರಾಣಿಗಳ ಎಲ್ಲ ನಾಶ ಮಾಡಿ ಮನುಷ್ಯ ಇಲ್ಲದಕ್ಕಿಂತ ಉತ್ತಮ ಅಂತ ಅನ್ಕೊಂಡಿದ್ದಾನೆ. ಅದ ನೋ ಒನ್ ಇಸ್ ಅಬೌವ್ ದ ನೇಚರ್. ಪ್ರಕೃತಿಗೆ ನಿಸರ್ಗಿದ್ದೆ ಮಿಗಿಲಾಗಿ ಯಾವ ವ್ಯಕ್ತಿಯು ಇಲ್ಲದಿರುವ ಕಾರಣ ಅದು ತನ್ನದಂಥ ಅಂಕುಶವನ್ನ, ಕಡಿವಾಣವನ್ನ ಈ ಹಿಂದೆನೂ ಹಾಕ್ತಾ ಬಂದಿದೆ, ಎಸ್ಟಾಬ್ಲಿಷ್ ಮಾಡ್ತಾ ಬಂದಿದೆ. ನೇಚರ್, ಹ್ಯೂಮನ್ ಬೀಯಿಂಗ್ ಇಸ್ ನಾಟ್ ಅಬೌವ್ ದ ನೇಚರ್ ಅಂತಕ್ಕಂಥದ್ದು ಇವತ್ತಿಗೂ ಕೂಡ ಅದು ಎಸ್ಟಾಬ್ಲಿಷ್ ಮಾಡ್ತಾ ಇದೆ. ಇವತ್ತು ಆಧುನಿಕ ಶೈಲಿಯ ಜೀವನ ಶೈಲಿ ನಡೆಸ್ತಕ್ಕಂಥ ಮನೆಗಳಲ್ಲಿ ನೋಡಿದಾಗ, ನಾನು ಉತ್ಪ್ರೇಕ್ಷೆ ಅಲ್ಲ, ತಿಂಗಳಿಗೆ ಒಮ್ಮೆ 4-5 ಅಡಿಗೆ ಮಾಡಿ ಫ್ರಿಡ್ಜಲ್ಲಿ ಇಟ್ಕೊಂಡು ಪ್ರತಿನಿತ್ಯ ಹಾಟ್ ಏರ್ ಓವನ್ ಅಲ್ಲಿ ಅದನ್ನ ಬಿಸಿ ಬಿಸಿ ಮಾಡಿ ತಿಂತಾ ಇದ್ದಾಗ ಕ್ಯಾನ್ಸರ್ ನಂತಹ ಮಾರಕ ರೋಗಗಳು ಗಮನೀಯವಾಗಿ ಗಣನೀಯವಾಗಿ ಜಾಸ್ತಿ ಆಗ್ತಕ್ಕಂಥ ನಾವು ಪ್ರತಿನಿತ್ಯ ನೋಡ್ತಾ ಇದ್ದೇವೆ. ನಿಮ್ಗೊಂದು ಸರಳ ಉದಾಹರಣೆ ಕೊಡ್ತೇನೆ. ಇಡೀ ಬೆಂಗಳೂರಿಗೆ ಅಥವಾ ಕರ್ನಾಟಕಕ್ಕೆ ಒಂದು ಕ್ಯಾನ್ಸರ್ ಆಸ್ಪತ್ರೆ ಇತ್ತು. ಇವತ್ತು ಒಂದು ಬೆಂಗಳೂರಲ್ಲಿ ಎಷ್ಟು ಕ್ಯಾನ್ಸರ್ ಡಾಕ್ಟರ್ಗಳಿದ್ದಾರೆ, ಎಷ್ಟು ಹಾಸ್ಪಿಟಲ್ಸ್. ನಾನು ಯಾರನ್ನೂ ಬೈತಾ ಇಲ್ಲ, ಯಾರನ್ನೂ ನಿಂದನೆ ಮಾಡ್ತಾ ಇಲ್ಲ. ಅವ್ರು ಯಾಕೆ ಬರ್ತಾ ಇದ್ದಾರೆ ಅವ್ರಿಗೆ ಗೊತ್ತು, ಪೊಟೆನ್ಷಿಯಲ್ ಪೇಷಂಟ್ಸ್ ಬರ್ತಾ ಇದ್ದಾರೆ. ನಾನು ಕ್ಯಾನ್ಸರ್ ತಜ್ಞನಾದ್ರೆ ನನಗೆ ನೂರಾರು ನನ್ನ ಅಕ್ಕಪಕ್ಕದಲ್ಲಿ ಇರತಕ್ಕಂಥವ್ರು ಪೇಷಂಟ್ಸ್ ಅಲ್ಲ ಬರೋರಿದ್ದಾರೆ. ಅವರ ಆಹಾರ, ಅವರ ಜೀವನ ಶೈಲಿ ಸರಿಯಾಗಿಲ್ಲ ಅಂತ ದೃಷ್ಟಿಕೋನದ ಗೊತ್ತಿದ್ದು ಅವರು ಅದನ್ನು ಓದ್ತಾ ಇದ್ದಾರೆ. ನಾವು ಅದರ ದುರ್ಬಳಕೆ ಅಂದ್ರೆ ಆಹಾರದ ದುರ್ಬಳಕೆ ಮಾಡಿಕೊಂಡು ಡಾಕ್ಟರ್ ಹತ್ರ ಪೇಷಂಟ್ ಆಗಿ ಹೋಗಿ ನಿತ್ಯ ನಿರಂತರ ಸಂಪರ್ಕ ಇಟ್ಕೊಳ್ತೀವಿ. ತಾಯಿ ಹತ್ರ, ಮೇಷ್ಟ್ರ ಹತ್ರ, ಡಾಕ್ಟರ್ ಹತ್ರ ಸಂಪರ್ಕ ಸಂಬಂಧ ಇದ್ದಂಗೆ ಇರಬೇಕು, ಆದ್ರೆ ಇರಬಾರದು ಅಂತ ಹೇಳ್ತೀವಿ. ಮೇಷ್ಟ್ರ ಹತ್ರ ನೀವು 10ನೇ ಕ್ಲಾಸ್ 10 ವರ್ಷ ಓದಿದೀನಿ ಅಂದ್ರೆ ಓದಿದ ವಿದ್ಯಾರ್ಥಿಗೂ ಬೆಲೆ ಇಲ್ಲ, ಓದಿಸಿದ ಮೇಷ್ಟ್ರಿಗೂ ಬೆಲೆ ಇಲ್ಲ. ಆದ್ರೆ ಒಂದೇ ಒಂದು ವರ್ಷ 10ನೇ ಕ್ಲಾಸ್ ಓದಿ ಅವನ IAS ಡಾಕ್ಟರ್, IPS ದೊಡ್ಡ ಇಂಜಿನಿಯರ್ ಏನೋ ಆಗಿ ಜೀವನ ಪೂರ್ತಿ ನೀವೇ ನನ್ನ ಮೇಷ್ಟ್ರು ಅಂತ ಇವನು ಹೇಳ್ಕೊಂಡು, ಆ ಮೇಷ್ಟ್ರು ಜೀವನ ಪೂರ್ತಿ ಇವನೇ ನನ್ನ ವಿದ್ಯಾರ್ಥಿ ಅಂತ ಹೇಳ್ಕೊಂಡ ಅವಿನಾಭಾವ ಔನ್ಯತ್ಯ ಸಂಬಂಧ ಇದೆಯಲ್ಲ, ಅದು ಬೇರೆ ಯಾವುದೇ ಹಂತದಲ್ಲೂ ಬರಲ್ಲ. ತಾಯಿ ಮಗಳ ಸಂಪರ್ಕವೂ ಹಾಗೆ, ವೈದ್ಯನ ಮತ್ತು ಆರೋಗ್ಯ ಸಾಧಕನ ಸಂಪರ್ಕ ಸಂಬಂಧ ಹೀಗಿರಬೇಕು. ಒಳ್ಳೆತನಕ್ಕೆ ಬರಬೇಕು, ಗೃಹಪ್ರವೇಶ ಕರೆಯಕ್ಕೆ ಬರಬೇಕು,

0: ಮದುವೆ ಆಯಿತು ಅಂತ ಹೇಳಕ್ಕೆ ಬರಬೇಕು, ಮಕ್ಕಳಾಯ್ತು ಅಂತ ಕರಿಯಕ್ಕೆ ಬರಬೇಕು, ನಾಮಕರಣಕ್ಕೆ ಕರಿಬೇಕು. ಇವತ್ತು ಆ ಥರದ ಸಂಬಂಧ ವೈದ್ಯನಿಗೆ ಪೇಷಂಟ್ಗೆ ಇದೆ ಅಂತ ನೀವು ಆತ್ಮವಿಮರ್ಶೆ ಮಾಡಿ ನೋಡಿ, ಪ್ರಶ್ನೆಗೆ ಉತ್ತರ ಇಲ್ಲ ಅಂತ. ನಂಗೆ ತಲೆನೋವಿದೆ, ಕಾಲು ನೋವಿದೆ, ಕಣ್ಣುಗೊಂದು ಡಾಕ್ಟ್ರು, ಬಲಗನ್ಗೊಂದು ಡಾಕ್ಟ್ರು, ಎಡಗನ್ಗೊಂದು ಡಾಕ್ಟ್ರು, ಮೂಳೆಗೊಂದು ಡಾಕ್ಟ್ರು, ಮತ್ತೊಂದು ಡಾಕ್ಟ್ರು, ಈ ಥರ ನಾವು ಸ್ಪೆಷಾಲಿಟಿಗಳು ಬೆಳೆಸ್ತಾ ಹೋಗ್ತೀವಿ ಹೊರತು ಸಮಗ್ರ ದೃಷ್ಟಿಕೋನದಿಂದ ನೀನು ಆರೋಗ್ಯದ ದೃಷ್ಟಿಕೋನದಲ್ಲಿ ಸಮೃದ್ಧಿಗೋಸ್ಕರ ನನ್ನ ಹತ್ರ ಬಾ, ಕಾಯಿಲೆ ಇದ್ದ ನನ್ನ ಹತ್ರ ಬರಬೇಡ. ಆರೋಗ್ಯದ ಅಭಿವೃದ್ಧಿಗಾಗಿ ನಾನು ಆರೋಗ್ಯದಿಂದ ಅಭಿವೃದ್ಧಿ ಆಗದೆ ಪ್ರಜ್ಞಾಪರಾಧ ಅಂದರೆ ಬೇಡದಿರೋ ಟೈಮಲ್ಲಿ ಬೇಡದಿರೋದನ್ನ, ಬೇಕಾಗಿರೋ ಟೈಮಲ್ಲಿ ಬೇಡದಿರೋದನ್ನ ತಿನ್ನೋದು, ಬೇಡದಿರೋ ಟೈಮಲ್ಲಿ ಬೇಕಾದನ್ನ ತಿನ್ನೋದು, ಹಗಲೊತ್ತು ಮಲ್ಕೊಳ್ಳೋದು, ರಾತ್ರಿ ಹೊತ್ತು ಎದ್ದಿರೋದು, ಈ ಥರ ಪ್ರಜ್ಞೆಯುಳ್ಳ ಅಪರಾಧಗಳು ಇಸ್ ಕಾಲ್ಡ್ಸ್ ಪ್ರಜ್ಞಾಪರಾಧ. ಇದನ್ನು ನಾವು ಯಾವಾಗ ಮಾಡ್ಕೊಳ್ತಾ ಬರ್ತಿರ್ತೀವಿ, ವೈದ್ಯನ ಮತ್ತು ರೋಗಿಯ, ಇಲ್ಲಿ ರೋಗಿ ಅಂತಕ್ಕಂಥ ಪದ ಬಳಸ್ತೇನೆ, ವೈದ್ಯನ ಮತ್ತು ರೋಗಿಯ ನಿಕಟ ಅವಿನಾಭಾವ ಸಂಬಂಧ ಅಚಲವಾಗುತ್ತೆ.
1: ಈಗ ಈ ಆಯುರ್ವೇದದ ಔಷಧಿಗಳನ್ನ ನಾವು ಉಳಿಸ್ಕೊಂಡು ಬರಬೇಕಾಗಿದೆ, ಔಷಧಿ ಗಿಡಗಳ ಒಂದು ಬೆಳವಣಿಗೆ, ಅದರ ಕಾಳಜಿ, ಅದನ್ನು ಬೆಳೆಸುವಂತ ಕೆಲಸಗಳು ಕೂಡ ನಡೀತಾ ಇದಾವೆ. ಆಗಿನ ಪದ್ಧತಿ ಹೀಗಿತ್ತು, ಅದಕ್ಕೆ ಟ್ರೀಟ್ಮೆಂಟ್ ಹೀಗಿತ್ತು ಅಂತ ಅದನ್ನು ಹೇಳೋರೆ ಇಲ್ಲ. ಈಗ ಉದಾಹರಣೆ ನಾಟಿ ವೈದ್ಯರು ಎಲ್ಲರೂ ಕೂಡ ಮರೆಯಾಗ್ಬಿಟ್ರು, ಔಷಧಿ ಗಿಡಗಳನ್ನ ಗುರುತಿಸೋಕು ಕೂಡ ಕಷ್ಟ ಆಗಿದೆ. ಸೊ ಈಗ ಆಗು ಮತ್ತು ಈಗ ಹೋಲಿಕೆ ಮಾಡ್ಲಿಕ್ಕೆ ನೋಡಿದಾಗ ಆಗ ತುಂಬಾ ಕಡಿಮೆ ವೈದ್ಯರು ಇದ್ರು, ಇವಾಗ ಜಾಸ್ತಿ ಇದಾರೆ, ಮತ್ತು ವೈದ್ಯಕೀಯ ಕ್ಷೇತ್ರ ತುಂಬಾ ಬೆಳೆದಿದೆ, ಆಯುರ್ವೇದ ವೈದ್ಯಕೀಯ ಕ್ಷೇತ್ರ. ಸೊ ಇದರ ಒಂದು ಉಳಿಕೆಗೆ ಏನು ಮಾಡಬೇಕಾಗಿದೆ?
0: ಇವತ್ತು ನೋಡಿ, ಆಯುರ್ವೇದ ಬಗ್ಗೆ ಒಲವು ಅಭಿಮಾನ ಇಟ್ಕೊಂಡು ಅನೇಕ ಯುವ ಪೀಳಿಗೆ ಆಯುರ್ವೇದದ ವಿದ್ಯಾಭ್ಯಾಸಕ್ಕೆ ಬರ್ತಕ್ಕಂಥದ್ದು ಸ್ವಾಗತಾರ್ಹ ಮತ್ತು ಶ್ಲಾಘನೀಯ. ಎರಡನೇದು, ಅನೇಕ ವೈದ್ಯಕೀಯ ಅಭಿವೃದ್ಧಿ ಆಗಿರೋದ್ರಿಂದ ಆಯುರ್ವೇದದ ಒಳಭಾಗದಲ್ಲೂ ಕೂಡ ಇಂಟರ್ನಲ್ ಡೆವಲಪ್ಮೆಂಟ್ ಆಫ್ ಆಯುರ್ವೇದ ಅಂತ ಹೇಳಿದಾಗ ಅಲ್ಲೂ ಕೂಡ ನಿಮ್ಮ ಔಷಧೀಯ ಸಸ್ಯದ ಒಂದು ಐಡೆಂಟಿಫಿಕೇಶನ್ ಆಗಿರ್ಬೋದು, ಪ್ರೊಸೆಸಿಂಗ್ ಆಗಿರ್ಬೋದು, ಉಪಯುಕ್ತ ಭಾಗ ಯಾವ್ದಾಗಿರ್ಬೋದು, ಅದೆಲ್ಲ ಮಾಡಲಿಕ್ಕೆ ಸುಸಜ್ಜಿತವಾದಂತಹ ತಂಡದ ವಿದ್ಯಾರ್ಹತೆ, ವಿದ್ಯಾಭ್ಯಾಸ, ವಿದ್ಯಾರ್ಜನೆ ಯಥಾವತ್ ಅರ್ಥಗರ್ಭಿತವಾಗಿ ಸುಸಜ್ಜಿತವಾಗಿ ಕಾಲಪರ್ಯಂತ ಆಗ್ತಾ ಇದೆ, ಅದ್ರ ಬಗ್ಗೆ ಯಾವ ಅನುಮಾನವೂ ಇಲ್ಲ. ಇವತ್ತು ಮಾಡರ್ನೈಸ್ಡ್ ಟೆಕ್ನಾಲಜಿಯ ಸದ್ಬಳಕೆ ಮಾಡ್ಕೊಳ್ಳೋದ್ರಿಂದ ನೀವು ಅದರ ಎಕ್ಸ್ಟ್ರಾಕ್ಟ್ಸ್ನ ಕೂಡ ತೆಗಿಬಹುದು. ಈಗ ಮೊದಲು ದಶಮೂಲ ಅಂದ್ರೆ 10 ಬೇರುಗಳನ್ನು ನೀವು ಕುಟ್ಟಿ ಅದನ್ನು ಒಣಗಿಸಿ ಪುಡಿ ಮಾಡಿ ಅದನ್ನ ಬೇಯಿಸಿಕೊಂಡು ಕುಡಿಬೇಕಾಗಿತ್ತು. ಅದನ್ನ ಇವತ್ತು ಪ್ರೋಸೆಸ್ ಫಾರ್ಮಲ್ಲಿ ಸಿಗ್ತಾ ಇರೋದ್ರಿಂದ ಮಾಡಿಕೊಡೋರು ನಮ್ಮದೇ ಕುಲ ಬಾಂಧವರು, ವೃತ್ತಿ ಬಾಂಧವರು ಆಗಿರೋದ್ರಿಂದ ಅದರ ಸದ್ಬಳಕೆ ನಮಗೆ ಸುಲಲಿತವಾಗಿ ಸಿಗೋದ್ರಿಂದ ಇವಾಗ ಏನಂದ್ರೆ ಅತಿ ಹೆಚ್ಚು ಜನ ಅದನ್ನ ಬಳಸ್ತಾರೆ ಅಂದ್ರೆ ದ್ರವ್ಯಗಳನ್ನು ಅತಿ ಹೆಚ್ಚು ಜನ ಬೆಳೆಸ್ತಾರೆ, ಬಳಸೋರು ಕಮ್ಮಿ ಆದಾಗ ಬೆಳೆಸೋರು ಕಮ್ಮಿ ಆಗ್ತಾರೆ. ಸೊ 100 ಜನ ಅಶ್ವಗಂಧ ಸೇವನೆ ಮಾಡೋ ಬದಲು 10 ಲಕ್ಷ ಜನ ಅಶ್ವಗಂಧವನ್ನ ಒಂದು ದಿವಸದಲ್ಲಿ ಕರ್ನಾಟಕದಲ್ಲಿ ಸೇವನೆ ಮಾಡ್ತಾರೆ ಅಂತಂದ್ರೆ 10 ಗಿಡ ಹಾಕಿರೋನು 10,000 ಗಿಡವನ್ನು ಹಾಕ್ತಾರೆ, ಅವನಿಗದಲ್ಲಿ ಆರ್ಥಿಕ ಮೂಲ ಸಿಗುತ್ತೆ, ಕೃಷಿ ಉತ್ಪನ್ನ ಆಗುತ್ತೆ, ಪರ್ಯಾವರಣಕ್ಕೆ ಬೆಂಬಲ ಸಿಗುತ್ತೆ, ಶ್ರೀಸಾಮಾನ್ಯನಿಗೆ ಹಣಕಾಸು ದುಬ್ಬರ ಕಮ್ಮಿ ಆಗುತ್ತೆ, ಕಾಸ್ಟ್ ಎಫೆಕ್ಟಿವ್ ಎಕನಾಮಿಕ್ ಆಗುತ್ತೆ, ಆರೋಗ್ಯದ ಅಭಿವೃದ್ಧಿ ಆಗುತ್ತೆ, ವಿನ್ ವಿನ್ ಸಿಚುಯೇಷನ್ ಟು ಎವ್ರಿವನ್ ಅಟ್ ಆಲ್ ಪಾಯಿಂಟ್ಸ್ ಆಫ್ ಟೈಮ್ ಅಂತ ಕರಿತೀವಿ.
1: ಆಗ ಮತ್ತು ಈಗ ಆಯುರ್ವೇದಕ್ಕಾಗಿ ಖರ್ಚು ಮಾಡೋದು ಏನಿದೆಯಲ್ಲ, ಆವಾಗ ಸ್ವಲ್ಪ ಕಡಿಮೆ ದುಡ್ಡಿತ್ತು ಮತ್ತು ತಾವ್ ಹೇಳದಂಗೆ ಯಾವುದೇ ಪ್ರೋಸೆಸ್ ಇರಲಿಲ್ಲ. ಈಗ ಒಂದು ತಪ್ಪಲ ಹಿಂಡಿ ಟ್ರೀಟ್ಮೆಂಟ್ ಕೊಡೋದು.
0: ಇವತ್ತು ಶುದ್ಧ ಆಯುರ್ವೇದ, ಸಿದ್ಧ ಆಯುರ್ವೇದ, ಪರಿಶುದ್ಧ ಆಯುರ್ವೇದ ಶ್ರೀಸಾಮಾನ್ಯಗೆ ಎಟುಕುವ ದರದಲ್ಲೇ ಇದೆ. ಇಫ್ ಈಸ್ ಬಿಹೈಂಡ್ ದ ಪ್ರೆಸೆಂಟೇಷನ್, ಲುಕ್ ಅಂಡ್ ಫೀಲ್ ಬಗ್ಗೆ ಹೆಚ್ಚಿನ ಗಮನ ಕೊಡ್ತಾನೆ. ಅಂದರೆ ಇವತ್ತು ನಿಮ್ಮ ಸೋಪ್ 90 ರೂಪಾಯಿ ಆಗುತ್ತೆ ಅಂದರೆ ನೀವು 9 ರೂಪಾಯಿ ಕೊಟ್ಟರೆ ಕಡಲೆ ಹಿಟ್ಟಲ್ಲಿ ಒಂದು ವಾರ ಕೂಡ ಇವತ್ತು ಸ್ನಾನ ಮಾಡ್ಬೋದು. ಇಲ್ಲ, ನಾನು 90 ರೂಪಾಯಿ ಸೋಪ್ ಖರ್ಚು ಮಾಡಿ 3 ದಿವಸಕ್ಕೆ ಖರ್ಚು ಮಾಡ್ತೀನಿ ಅಂದರೆ ನಿಮ್ಮದು ದುಡ್ಡು ಜಾಸ್ತಿ ಇದೆ, ಅನಾರೋಗ್ಯವನ್ನು ಖರೀದಿ ಮಾಡ್ತಕ್ಕಂಥ ಯೋಗ್ಯತೆ ಇದೆ, ಮಾಡಿ ಅಂತ ಹೇಳಬೇಕಾಗತ್ತೆ. ಕ್ಷಣಕ್ಕೆ ಅಂದರೆ ಕಡಲೆ ಹಿಟ್ಟಲ್ಲಿ ನಾನು ಇವತ್ತು ರೋಸ್ ವಾಟರ್ ಮಿಕ್ಸ್ ಮಾಡಿ ಸ್ನಾನ ಮಾಡ್ತೀನಿ, ಹಾಲನ್ನು ಮಿಕ್ಸ್ ಮಾಡಿ ಸ್ನಾನ ಮಾಡ್ತೀನಿ ಅಂದರೆ ನೀವು ದುಬಾರಿಯಾಗೂ ಅದನ್ನು ಮಾಡಿಸ್ಕೋಬೋದು, ಅತಿ ಮಿತಿವ್ಯಯಕಾರಿಯಾಗಂಥ ರೀತಿಯಿಂದನೂ ಚರ್ಮದ ಸೌಂದರ್ಯವನ್ನು ಕಾಪಾಡ್ಕೊಳ್ಬೋದು. ಆಲವಿರಾ ಲೋಳೆ ಸರವನ್ನು ಬಳಸಿ ಅಂತ ಹೇಳ್ತೀವಿ. ಗಿಡ 5 ರೂಪಾಯಿ 10 ರೂಪಾಯಿ, ಇಲ್ಲ ನಿಮ್ಗೆ ತುಂಬ ಪ್ರೀಮಿಯಂ ಶಾಪ್ಸಲ್ಲಿ 30 ರೂಪಾಯಿ ಗಿಡ ಸಿಕ್ಕಿದ್ರೆ 10 ಗಿಡ ನೀವು 300 ರೂಪಾಯಿ ಹಾಕೊಂಡ್ರೆ ವರ್ಷಕ್ಕಿಡೀ ನೀವು ಬೆಳ್ಕೋಬಹುದು. ಇಲ್ಲ ನಾನು ಅದು ಎಕ್ಸ್ಟ್ರಾಕ್ಟ್ ತೊಗೊಂಬರ್ತೀನಿ, 3,000 ರೂಪಾಯಿ ಕೊಟ್ಟು ನನ್ನ ಹತ್ರ ದುಡ್ಡಿದೆ ಅಂದ್ರೆ ನೀವು ತಗೊಂಡು ಬನ್ನಿ, ಅದಕ್ಕೆ ಏನು ಬೇಕೋ ಅದು ಖರ್ಚು ಮಾಡಿ ಅಂತ ಹೇಳ್ತೇವೆ. ಆ ದೃಷ್ಟಿಕೋನದಲ್ಲಿ ನಮ್ಮ ಚಿಂತನೆಗಳು, ನಮ್ಮ ವಿವೇಚನೆಗಳು ಅದಕ್ಕೆ ಅನುಗುಣವಾಗಿದ್ದಾಗ ಗೆಲುವು ಕಟ್ಟಿಟ್ಟ ಬುತ್ತಿ ಮತ್ತು ಸಹಜ ಸಿದ್ಧವೂ ಹೌದು.
1: ಈಗ ಸರ್, ಆಗ ಜನ ಸಂತೋಷವಾಗಿದ್ರು, ಅವರ ಮಾನಸಿಕ ಸ್ಥಿತಿಗತಿಗಳು ತುಂಬಾ ಚೆನ್ನಾಗಿದ್ವು. ಈಗೆಲ್ಲ ಬೆಂಗಳೂರು ಬಗ್ಗೆ ಮಾತಿನ ಮಧ್ಯೆ ಅದು ಪ್ರಸ್ತಾಪ ಬಂದಿರೋದ್ರಿಂದ ಆಗಲಿ, ಬೆಂಗಳೂರಾಗ್ಲಿ ಈಗ ಬೇರೆ ಯಾವುದೇ ಊರಾಗ್ಲಿ, ಈಗಿನ ಜನರ ಮಾನಸಿಕ ಸ್ಥಿತಿಗತಿ ತುಂಬಾ ಒತ್ತಡದಲ್ಲಿ ಇದೆ. ಆಗೂ ಮತ್ತು ಈಗೂ ಮಾನಸಿಕ ಸ್ಥಿತಿಗತಿಗಳಲ್ಲಿ ಸಾಕಷ್ಟು ವ್ಯತ್ಯಾಸವಿದೆ. ಇದಕ್ಕೆ ಆಯುರ್ವೇದ, ಆವಾಗ ಜನ ಮಾತು ಕೇಳ್ತಿದ್ರು, ಈಗ ಮಾತು ಕೇಳ್ತಾರೋ ಇಲ್ಲ ಅಥವಾ ಕೇಳ್ತಾ ಇದ್ದಾರೆ ಅಂತ ನಮಗಾಗುತ್ತೆ.
0: ಕೇಳುವಂತ ಅನಿವಾರ್ಯತೆ ಮುಂಬರುವ ದಿನಗಳಲ್ಲಿ ಬಂದೇ ಬರುತ್ತದೆ. ಅದ್ರ ಬಗ್ಗೆ ಯಾವ ಜಿಜ್ಞಾಸೆಯೂ ಬೇಡ. ಯಾಕಂದ್ರೆ ಇವತ್ತು ಚೈನಾದಲ್ಲಿ, ಟಿಬೆಟ್ ಅಲ್ಲಿ ಟ್ರೆಡಿಷನಲ್ ಚೈನೀಸ್ ಮೆಡಿಸಮ್ ಉತ್ತುಂಗಕ್ಕೆ ಹೋಗಿದೆ. ನೀವು ಕಳೆದ 10-15 ವರ್ಷಗಳಲ್ಲಿ ನೋಡಿದಾಗ, ಅಂದ್ರೆ ನಾನು 26ನೇ ವರ್ಷದ ವೃತ್ತಿಪರ ಜೀವನ ಇದು, ನಾನು 25 ವರ್ಷಗಳ ಹಿಂದೆ ಆಯುರ್ವೇದವನ್ನು ನೋಡಿದಾಗ ಎಲ್ಲ ಒಂದು ಕೀಳರಿಮೆ ಇತ್ತು, ಇವನು ಆಯುರ್ವೇದ ಅಂತ. ಇವನು ಆಯುರ್ವೇದ ಅಂತ ಹಂತಕ್ಕೆ ಬಂದ ನಿಂತಿದೆ ಅಂದಾಗ ಶ್ರೀ ಸಾಮಾನ್ಯ ಕಣ್ಣು ತೆರೆದಿದ್ದಾನೆ, ಅದು ತನ್ನದಂತಹ ಮನ್ನಣೆ ಗೌರವ ಸಿಕ್ಕೇ ಸಿಗುತ್ತೆ, ಅದ್ರ ಬಗ್ಗೆ ಯಾವ ಅನುಮಾನವೂ ಬೇಡ, ಆತಂಕವೂ ಬೇಡ. ಒಂದು ಎರಡನೇದು ಆಯುರ್ವೇದ ಪ್ರೆಸೆಂಟಬಿಲಿಟಿ ಬಗ್ಗೆ ಎಲ್ಲರೂ ಇವತ್ತು ಮಾತಾಡ್ತಾರೆ, ಇಟ್ ಇಸ್ ಮೋರ್ ಇಂಟರ್ನ್ಯಾಷನಲ್ ಅಂತ. ನೀವು ಅದನ್ನ ಬೇರೆ ಕಡೆ ರವಾನಿಸಬೇಕು ಅಂದಾಗ ಬಿ ಎ ರೋಮನ್ ಇನ್ ರೋಮ್. ನೀವು ಯಾವುದೋ ಒಂದು ಆಯುರ್ವೇದ ಅಶ್ವಗಂಧ ಪುಡಿಯನ್ನೋ ಸರ್ಪಗಂಧ ಪುಡಿಯನ್ನೋ ತ್ರಿಫಲ ಚೂರ್ಣವನ್ನೋ ಪುಡಿ ಕಟ್ಟಿಕೊಡ್ತೀನಿ ಅಂದ್ರೆ ಇವತ್ತು ಅದನ್ನ ಅಕ್ಸೆಪ್ಟೆನ್ಸ್ ಖಂಡಿತ ಇರಲ್ಲ. ನೀವು ಅದಕ್ಕೆ ಇಂಟರ್ನ್ಯಾಷನಲ್ ಲೇಬಲಿಂಗು, ಇಂಟರ್ನ್ಯಾಷನಲ್ ಪ್ಯಾಕಿಂಗು, ಅದಕ್ಕೆ ನ್ಯೂಟ್ರಿಷನಲ್ ಫ್ಯಾಕ್ಟ್ಸು, ಅದಕ್ಕೆ ಪ್ರೆಸೆಂಟೇಷನ್, ಅದಕ್ಕೆ ಡಿಸೈನಿಂಗು, ಅದ್ರ ಫೋಕಸ್ಸು ಲೈಮ್ ಲೈಟ್ಗೆ ತರಬೇಕು ಅಂದಾಗ ಅದು ಅನಿವಾರ್ಯತೆ ಮತ್ತು ಅವಶ್ಯ, ಅದು ಮಾಡಲೇಬೇಕಾಗ್ತದೆ.
1: ಅದೇ ಜನರ ಮಾನಸಿಕ ಸ್ಥಿತಿಗತಿಗಳ ಬಗ್ಗೆ ಮಾತಾಡ್ತಾ ಇದ್ವಿ ನಾವು. ಅವರು ಸಂತೋಷವಾಗಿದ್ರು, ಈಗ
0: ಮನುಷ್ಯ
1: ಒತ್ತಡಗಳು ಈ ಡಿಪ್ರೆಷನ್
0: ಎಲ್ಲರೂ ಇಲ್ಲ, ಎಲ್ಲರೂ ಇಲ್ಲ. ಯಾರಿಗೆ ಲಾಲಸೆ, ಆಸೆ, ವ್ಯಾಮೋಹ, ದುರಾಸೆ ಅರ್ಥಾತ್ ಜಾಸ್ತಿ ಇದೆ, ಅವರು ಮಾತ್ರ ನೀವು ಹೇಳ್ತಕ್ಕಂತ ಒಂದು ಸೆಗ್ಮೆಂಟ್ಗೆ ಬರಲಿಕ್ಕೆ ಶಕ್ಯರಿದ್ದಾರೆ. ಇವತ್ತಿಗೂ ಸಾಧು ಸಂತರಿಗೆ ಯಾಕೆ ಕಾಯಿಲೆ ಬರೋಲ್ಲ, ಅವ್ರು ಯಾಕೆ ನೆಮ್ಮದಿ ಆಗಿರ್ತಾರೆ? ಎಷ್ಟೋ ಜನಕ್ಕೆ ಉಪವಾಸ ಇದ್ರೂ ಕಾಯಿಲೆ ಬರೋಲ್ಲ, ಶುಗರ್ ಇದ್ರೂ ನಿಯಂತ್ರಣದಲ್ಲಿರುತ್ತೆ, ಎಷ್ಟು ಸಿಹಿ ತಿಂದರೂ ಕೂಡ ಶುಗರ್ದ ನಿಯಂತ್ರಣ ಇರುತ್ತೆ. ಯಾವತ್ತೋ ಒಂದ್ಸಲಿ ಶುಗರು ಅಂತ ಹೇಳಿದ್ರು, ನಾನು ಈಗಲೂ ಅಷ್ಟೇ ಬೆಲ್ಲವನ್ನು ಅಷ್ಟೇ ಸಿಹಿ ಪದಾರ್ಥಗಳನ್ನ ತಿಂತಾನೆ, ಶುಗರ್ ಕಂಟ್ರೋಲ್ ಎಷ್ಟು ನಿದರ್ಶನ ನನಗೆ ಕೊಡಬಲ್ಲೆ. ಯಾಕೆಂದ್ರೆ ಮನಸ್ಸು ಚೆನ್ನಾಗಿದ್ರೆ ಶರೀರ ಸ್ಪಂದಿಸುತ್ತದೆ, ಮನಸ್ಸು ಸರಿ ಇಲ್ಲದಿರುವ ಪಕ್ಷದಲ್ಲಿ ಶರೀರ ಸ್ಪಂದಿಸಲಿಕ್ಕೆ ಸಾಧ್ಯವಿಲ್ಲ. ಇದನ್ನ ಅರ್ಥ ಮಾಡಿಕೊಂಡಾಗ ಬದುಕು ಸುಂದರ ಮತ್ತು ಸುಲಲಿತ.
1: ಆವಾಗಿನ ಓದಿನ ರೀತಿ ಅದು ಹೆಂಗಿತ್ತಂದ್ರೆ ಒಂಥರ ಗುರುಕುಲ ಪದ್ಧತಿ ಮೂಲಕ.
0: ಇದು ಒಳ್ಳೆ ಪ್ರಶ್ನೆ. ದುರಂತ ಗುರುಕುಲ ಪದ್ಧತಿ ಇದ್ದದ್ದು ತುಂಬಾ ಚೆನ್ನ, ಅದು ಸ್ವಾಗತಾರ. ಇವತ್ತು ಕುಲಗುರು ಪದ್ಧತಿ ಬಂದ್ಬಿಟ್ಟಿದೆ, ಕುಲಪತಿಗಳು ಉಪಕುಲಪತಿಗಳು ಕುಲಗುರು ಪದ್ಧತಿ ಬಂದ್ಬಿಟ್ಟಿದೆ. ಸೊ ತಪ್ಪು ಅಂತ ಹೇಳಲಿಕ್ಕೆ ಆಗಲ್ಲ, ಆದ್ರೆ ಆ ಗುರುಮುಖೇನ ಶರೀರ ವಾಣಿಯಿಂದ ಶಾರೀರಿಕ ವಾಣಿಯ ಮುಖಾಂತರ ನಾವು ಇವತ್ತು ಆಕಾಶವಾಣಿಯಲ್ಲಿ ಬಿತ್ತರಪಡಿಸ್ತಾ ಇದ್ದೀವಿ. ಆ ತರ ಬಂದಂತಹ ವಿದ್ಯೆ ಚಿರಕಾಲ ಮನಸ್ಸಿನಲ್ಲಿ ಬೇರೂರಿ ಅದನ್ನ ಯಾವಾಗ ಬೇಕೋ ಹೊರಿತಕ್ಕಂತಹ ಶಕ್ತಿಗಳಿತ್ತು. ಇವತ್ತು ಮಂತ್ರಕ್ಕೂ ಆ ಶಕ್ತಿ ಇದೆ. ಒಂದು ಸಲ ಪುಟ್ಟು ವಯಸ್ಸಿನಲ್ಲಿ ಯಾವ್ದಾದ್ರು ನೀವು ಮಂತ್ರವನ್ನ ಬೇರೂರಿಸ್ತಕ್ಕಂತಹ ನಿಟ್ಟಿನಲ್ಲಿ ನಾಲ್ಕಾರು ಸಲ ಬಾಯಲ್ಲಿ ಅನ್ನಿಸಿ ಬಾಯಲ್ಲಿ ಉಚ್ಚರಿಸಿ ಆ ಮಗುವಿಗೆ ಹೇಳ್ಕೊಟ್ರೆ ಆ ಮಗು 100 ವರ್ಷವರೆಗೂ ಆ ಮಂತ್ರವನ್ನ ನಾಪಕ ಇಟ್ಕೊಳ್ಳುತ್ತೆ. ಇಲ್ಲ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಬರುತ್ತೆ, ಇಂಟರ್ನೆಟ್ ಅಲ್ಲಿ ಬರುತ್ತೆ, ನಿಂಗೆ ಯಾವಾಗ ಬೇಕೋ ಪ್ರೇ ಮಾಡ್ಕೊ, ಗಣೇಶನ ಹಬ್ಬ ಗಣೇಶ, ಶಿವನ ಹಬ್ಬಕ್ಕೆ ಶಿವನ ಹಾಡು ಕೇಳ್ಕೊಂಡು ನೀನ್ ಪೂಜೆ ಮಾಡಪ್ಪ ಅಂದಾಗ ಸಿಸ್ಟಮ್ ಚೆನ್ನಾಗಿ ಕಲ್ತ್ಕೊಳ್ಳುತ್ತೆ ಹೊರತು
1: ಮೂಗರಾಗ್ಬಿಡ್ತಾರೆ.
0: ಇವ್ರು ಮೂಗರಾಗ್ಬಿಡ್ತೀವಿ, ಇವ್ರಿಗೆ ಬರೋದಿಲ್ಲ. ಹಾಗಾಗಿ ಅದ್ರಲ್ಲಿ ನಮ್ಮ ತನ್ಮಯತೆ, ನಮ್ಮ ಒಡಂಬಡಿಕೆ, ನಮ್ಮ ಒಳ ಇನ್ವಾಲ್ವ್ಮೆಂಟ್ ಬಹುಮುಖ್ಯ. ಅದನ್ನ ಸಾಧಿಸಿಕಾದ್ರೆ ಗೆಲುವು ನಮ್ದೇ.
1: ಅಂದ್ರೆ ಆವಾಗಿನ ಪದ್ಧತಿ ಆ ಮೂಲಕವಾಗಿ ಆಯುರ್ವೇದದ ಮಾಹಿತಿ ಆಗಲಿ ಔಷಧಿಗಳ ರೀತಿ ರಿವಾಜ್ ಎಲ್ಲವನ್ನೂ ಅವರು ಕಲಿತಿದ್ರು. ಈಗ ಒಂದು ಸೀಟ್ ಸಿಗಬೇಕು, MBBS ಆಗಲಿ BAMS ಆಗಲಿ ಇತ್ಯಾದಿ ಯಾವ್ದೇ ಆಗಲಿ, ಅದಕ್ಕಾಗಿ ತುಂಬಾನೇ ಹೋರಾಟ ಇದೆ. ಓದೋದು ಜಾಸ್ತಿ,
0: ಅವಕಾಶಗಳು
1: ಕಮ್ಮಿ, ಓದು. ಆವಾಗ ಇದಕ್ಕೆ ಏನು ಆಯುರ್ವೇದದ ಮೂಲಕವಾಗಿ ಏನು ಚಿಕಿತ್ಸೆ ಕೊಡಬೇಕು ನಾವು?
0: ನಾನು ತುಂಬಾ ಸ್ಪಷ್ಟಪಡಿಸ್ತೇನೆ ಆಕಾಶವಾಣಿ ಮುಖಾಂತರ. ಒಬ್ಬ ಪೇಂಟ್ರು ಕಾರ್ಪೆಂಟರ್ ಆಗಕ್ಕಾಗಲ್ಲ, ಒಬ್ಬ ಕಾರ್ಪೆಂಟ್ರು ಮತ್ತೊಂದು ಆಗ್ಲಿಕ್ಕೆ ಆಗಲ್ಲ. ಸೊ ಸಮಾಜಕ್ಕೆ ಕಾರ್ಪೆಂಟ್ರು ಬೇಕು, ಪೇಂಟ್ರು ಬೇಕು, ಡಾಕ್ಟ್ರು ಬೇಕು, ಇಂಜಿನಿಯರು ಬೇಕು, ಡ್ರೈವರು ಬೇಕು, ಪೊಲೀಸು ಬೇಕು. ಎಲ್ಲ ಆಯಾಮಗಳಲ್ಲೂ ಸಮಾಜ ಗಟ್ಟಿಯಾಗಿ ನಿಂತ್ಕೋಬೇಕು, ಸುಭದ್ರವಾಗಿರಬೇಕು, ಸುಶಿಕ್ಷಿತರಾಗಿರ್ಬೇಕು ಅಂದಾಗ ಎಲ್ಲರೂ ಡಾಕ್ಟರ್ ಆಗ್ಬೇಕು ಅಂತ ಇಲ್ಲ. ಅಥವಾ ಡಾಕ್ಟರ್ಗಳು ಎಲ್ಲರೂ ಆಗ್ಬಿಟ್ರೆ ಪೇಷಂಟ್ ಆಗೋದ್ಯಾರು, ಇಂಜಿನಿಯರ್ ಆಗೋದ್ಯಾರು? ಹಾಗಾಗಿ ಯಾರಿಗೆ ಲಭ್ಯತೆ ಇದೆ ಅವರು ಆ ಆಯ್ಕೆಗಳನ್ನ ತಗೊಂಡು ಅವ್ರಿಗೆ ಸಿಕ್ಕ ಯೋಗ್ಯತೆಗಳಲ್ಲಿ ಇತಿಮಿತಿಗಳಲ್ಲಿ ಹೋಗಿದ್ರೆ ಅನುಕೂಲ, ಇಲ್ಲಾಂದ್ರೆ ಯಾವುದೇ ಖೇದ ಇಲ್ಲ. ಸಿಕ್ಕಿದ್ದೆ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತಕ್ಕಂಥ ದೃಷ್ಟಿಕೋನದಲ್ಲಿ ಎಲ್ಲರೂ ವೈದ್ಯರಾಗಬೇಕು ಅನ್ನೋ ಹಠ ನಾವು ಇಟ್ಕೊಳ್ಬಾರ್ದು. ಯಾವ್ಯಾವ ಪರಿಣಿತಿ, ವಾಟ್ ಈಸ್ ಪ್ರೀ ರಿಟರ್ನ್ ಕೆನಾಟ್ ಬಿ ರೀ ರಿಟರ್ನ್, ಲಲಾಟ ರಿಕಿತಂ ರೇಖಂ ಪರಿಮಾರ್ಜಂನ ಶಕ್ಯತೆ ಅಂತ ಸಂಸ್ಕೃತದಲ್ಲಿ ಹೇಳ್ತೇವೆ. ಏನು ಹಣೆ ಬರದಲ್ಲಿ ಬರ್ದಿದ್ದು, ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಏನೆಲ್ಲ ನಾವು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದು, ಅದ್ರ ಬಗ್ಗೆ ನಾವು ಚಿಂತನೆಗಳು ಇಟ್ಕೊಂಡಾಗ ಯಶಸ್ಸು ಯಾವತ್ತಿದ್ರು ಬೆಳವಣಿಗೆ ಸರ್ವತೋಮುಖವಾಗಿ ಸರ್ವಾಂಗೀಣವಾಗಿ ಸರ್ವಕಾಲಿಕವಾಗಿ ಆಗಬೇಕು ಅಂದಾಗ ಇದನ್ನ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು.
1: ಸಾಂಪ್ರದಾಯಿಕ ಪದ್ಧತಿ ಮತ್ತು ಆಧುನಿಕ ಪದ್ಧತಿ ಚಿಕಿತ್ಸೆಗಳನ್ನು ನಾವು ಎರಡು ಹೋಲಿಕೆ ಮಾಡಲಿಕ್ಕೆ ಹೋದಾಗ ಬಹುಶಃ ಎಲ್ಲವೂ ಕೂಡ ಒಂದೇ ರೀತಿ ಇದೆ. ಅದನ್ನ ನಾವು ಸ್ವೀಕರಿಸುವ ನಮ್ಮ ಮನೋಭಾವಗಳನ್ನ ಬದಲಾವಣೆ ಮಾಡ್ಕೋಬೇಕಾಗತ್ತೆ. ಅಂದ್ರೆ ಹಾಗೆ ಇದೆ, ಎಲ್ಲವೂ ಚೆನ್ನಾಗಿದೆ, ಅದೇ ಪ್ರಕೃತಿ, ಅದೇ ಭೂಮಿ, ಅದೇ ನೀರು, ಇಲ್ಲಿ ಸಿಗುವಂತಹ ಔಷಧಗಳು ಕೂಡ ಸಾಕಷ್ಟು ಇವೆ. ಅವೇ ಹೊಸದಾಗಿ ಯಾವುದೋ ಒಂದು ಗಿಡ ಚಿಗುರಲ್ಲ, ಅದು ಎಲ್ಲೋ ಒಂದ್ ಕಡೆ ಇರುತ್ತೆ, ಅದರದ ಸಂತತಿ ಪಾರಂಪರಿಕವಾಗಿ ಮೊದಲಿಂದ ಏನು ನಮ್ದಿದೆ ಅದೇ ಏನು ನಮ್ಮ ಜೊತೆಗಿರುತ್ತೆ. ಆಯುರ್ವೇದ ಆಗಿರ್ಬೋದು, ಜ್ಞಾನ ಆಗಿರ್ಬೋದು, ಹಳೆಯದು ಏನು ಸಂಪ್ರದಾಯ ಆಗಿರ್ಬೋದು, ಎಲ್ಲವೂ ಕೂಡ ನಮ್ಮ ಜೊತೆ ಈಗಲೂ ಇರುತ್ತೆ ಅಂದ್ಕೊಂಡು ಆಯುರ್ವೇದ ಮತ್ತು ಈಗಿನ ಆಯುರ್ವೇದ ಇದ್ರ ನಡುವೆ ಯಾವುದೇ ವ್ಯತ್ಯಾಸ ಇಲ್ಲ, ಸ್ವಲ್ಪ ಬೇರೆ ರೀತಿಯಲ್ಲಿ ಅಭಿವೃದ್ಧಿ ಆಗಿರುತ್ತದೆ. ಅವಾಗಲೂ ಕೂಡ ಆಯುರ್ವೇದಕ್ಕೆ ಬೆಲೆ ಇತ್ತು, ಈಗೂ ಕೂಡ ಅದಕ್ಕೆ ಸಾಕಷ್ಟು ಮಹತ್ವ ಇದೆ.
0: ಮುಂದಕ್ಕೂ ಕೂಡ ಹಾಗೆ ಇರುತ್ತೆ.
1: ಈ ಬಗ್ಗೆ ತಮ್ಮ ಮಾತಿನ ಮೂಲಕವಾಗಿ ಸಾಕಷ್ಟು ವಿಚಾರಗಳು ಜನರಿಗೆ ತಲುಪಿವೆ ಅಂತ ಹೇಳಿ ನಾವು ಭಾವಿಸೋಣ ಸರ್. ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಆಯುರ್ವೇದ ಅಂದು ಇಂದು ಈ ಕುರಿತಾಗಿ ಡಾಕ್ಟರ್ ಸಿ ಎ ಕಿಶೋರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದ್ರಿ. ಇವರೊಂದಿಗೆ ಚಾಂಪಣ್ಣ ಆಶಿಹಾಳ್. ರಾಜ್ಯವ್ಯಾಪಿ ಪ್ರಸಾರವಾದ ಆರೋಗ್ಯ ಸಂಚಿಕೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ರಾಷ್ಟೀಯ ನೈಸರ್ಗಿಕ ಕೃಷಿ ಮಿಷನ್ ಯೋಜನೆ ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ಭವ್ಯಾ ಎನ್.
4: ರಾಷ್ಟೀಯ ನೈಸರ್ಗಿಕ ಕೃಷಿ ಮಿಷನ್ ಯೋಜನೆ NMNF ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಆಧರಿಸಿದ ಕಾರ್ಯಕ್ರಮ ಪ್ರಗತಿ ಪಥದಲ್ಲಿ ಇಂದು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿರುವ ವಿಷಯ ಸುಸ್ಥಿರ ಕೃಷಿ ಮತ್ತು ಪರಿಸರ ಸಂರಕ್ಷಣೆಯ ಕಡೆಗೆ ಮಹತ್ವದ ಹೆಜ್ಜೆಯಿಟ್ಟು ಭಾರತ ಸರ್ಕಾರದ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದಿಂದ ಅನುಷ್ಠಾನಗೊಳಿಸಿರುವ ಯೋಜನೆಯಾದ ರಾಷ್ಟೀಯ ನೈಸರ್ಗಿಕ ಕೃಷಿ ಮಿಷನ್ ಯೋಜನೆ. ಇಂದು ನಾವು ನಮ್ಮ ಆಹಾರವನ್ನ ಬೆಳೆಯುವ ವಿಧಾನವನ್ನ ಬದಲಾಯಿಸಬಹುದಾದ ಕ್ರಾಂತಿಕಾರಿ ಉಪಕ್ರಮದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅಂದರೆ ರಾಷ್ಟೀಯ ನೈಸರ್ಗಿಕ ಕೃಷಿ ಮಿಷನ್ ಅಥವಾ NMNF ರಾಸಾಯನಿಕ ಮುಕ್ತ ಕೃಷಿಯನ್ನ ಅಳವಡಿಸಿಕೊಳ್ಳಲು ರೈತರನ್ನ ಪ್ರೇರೇಪಿಸಲು ಮತ್ತು ನೈಸರ್ಗಿಕ ಕೃಷಿಯ ವ್ಯಾಪ್ತಿಯನ್ನ ಹೆಚ್ಚಿಸಲು ಪ್ರತ್ಯೇಕ ಮತ್ತು ಸ್ವತಂತ್ರ ಯೋಜನೆಯಾಗಿ ರಾಷ್ಟೀಯ ನೈಸರ್ಗಿಕ ಕೃಷಿ ಮಿಷನ್ NMNF ಅನ್ನ ರೂಪಿಸಿದೆ. ಇದು ಕೇಂದ್ರ ವಲಯದ ಯೋಜನೆಯಾಗಿದ್ದು 2023 2026 ಮೂರು ವರ್ಷಗಳ ಅವಧಿಯಲ್ಲಿ ಅನುಷ್ಠಾನಗೊಳಿಸಲಾಗಿದೆ. ಭಾರತದ ಕೃಷಿ ಬಹಳ ಹಿಂದಿನಿಂದಲೂ ರಾಸಾಯನಿಕ ಗೊಬ್ಬರಗಳ ಮೇಲೆ ಅವಲಂಬಿತವಾಗಿದೆ. ವಿಶೇಷವಾಗಿ ಹಸಿರು ಕ್ರಾಂತಿಯ ನಂತರ ಇದು ಆಹಾರ ಉತ್ಪಾದನೆಯನ್ನ ಸುಧಾರಿಸಿದರೂ ಕೂಡ ಅದು ಮಣ್ಣನ್ನ ಹಾನಿಗೊಳಿಸಿತು ಮತ್ತು ಮನುಷ್ಯನ ಆರೋಗ್ಯದ ಮೇಲೆ ಪರಿಣಾಮ ಬೀರಿತು. ಹವಾಮಾನ ಬದಲಾವಣೆ, ಮಣ್ಣಿನ ಅವನತಿ ಮತ್ತು ರಾಸಾಯನಿಕ ಭರಿತ ಉತ್ಪನ್ನಗಳಿಗೆ ಸಂಬಂಧಿಸಿದ ಆರೋಗ್ಯ ಕಾಳಜಿಗಳಿಂದ ಹೆಚ್ಚುತ್ತಿರುವ ಜಗತ್ತಿನಲ್ಲಿ ಭಾರತವು ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ. ರೈತರು ನೈಸರ್ಗಿಕ ಕೃಷಿಯೊಂದಿಗೆ ತಮ್ಮ ಬೇರುಗಳಿಗೆ ಮರಳಲು ಪ್ರೋತ್ಸಾಹಿಸುತ್ತದೆ. ಹಾಗಾದರೆ ನೈಸರ್ಗಿಕ ಕೃಷಿ ಅಂದ್ರೆ ಏನು? ನೈಸರ್ಗಿಕ ಕೃಷಿಯು ದೇಸಿ ಹಸು ಮತ್ತು ಸ್ಥಳೀಯವಾಗಿ ಲಭ್ಯವಿರುವ ಸಂಪನ್ಮೂಲಗಳನ್ನು ಆಧರಿಸಿದ ರಾಸಾಯನಿಕ ಮುಕ್ತ ಕೃಷಿ ಪರಿಸರ ಆಧಾರಿತ ವ್ಯವಸ್ಥೆಯಾಗಿದ್ದು ಇದು ಮಣ್ಣಿನ ಆರೋಗ್ಯವನ್ನು ಪುನಃಸ್ಥಾಪಿಸುತ್ತದೆ ಮತ್ತು ಪರಿಸರ ಸಮತೋಲನವನ್ನು ಉತ್ತೇಜಿಸುತ್ತದೆ. ಇದು ಸಂಶ್ಲೇಷಿತ ರಸಗೊಬ್ಬರಗಳು, ಕೀಟನಾಶಕಗಳು, ತಳೀಯವಾಗಿ ಮಾರ್ಪಡಿಸಿದ ಜೀವಿಗಳು ಮತ್ತು ತೀವ್ರವಾದ ನೀರಾವರಿಯನ್ನು ತಪ್ಪಿಸುತ್ತದೆ. ಬೆಳೆಗಳನ್ನು ಪೋಷಿಸಲು ಬಾಹ್ಯ ಒಳ ಹರಿವುಗಳನ್ನು ಅವಲಂಬಿಸುವ ಬದಲು ಇದು ಸ್ಥಳೀಯವಾಗಿ ಲಭ್ಯವಿರುವ ಸಂಪನ್ಮೂಲಗಳಾದ ಹಸುವಿನ ಸಗಣಿ, ಹಸುವಿನ ಮೂತ್ರ, ಬೆಲ್ಲ, ದ್ವಿದಳ ಧಾನ್ಯಗಳ ಹಿಟ್ಟು ಮತ್ತು ಹುದುಗಿಸಿದ ಸಾವಯವ ಮಿಶ್ರಣಗಳನ್ನು ಬಳಸುತ್ತದೆ. ನೈಸರ್ಗಿಕ ಕೃಷಿಯ ಪ್ರಯೋಜನಗಳೆಂದರೆ ಮಣ್ಣಿನ ರಚನೆ ಮತ್ತು ಫಲವತ್ತತೆಯಲ್ಲಿ ಸುಧಾರಣೆ ತರುತ್ತದೆ, ಕೃಷಿಯಲ್ಲಿ ಉತ್ಪಾದನಾ ವೆಚ್ಚ ಕಡಿಮೆಯಾಗುತ್ತದೆ, ಜೀವ ವೈವಿಧ್ಯತೆ ಮತ್ತು ಪ್ರಯೋಜನಕಾರಿ ಕೀಟಗಳು ಪರಿಸರದಲ್ಲಿ ಹೆಚ್ಚುತ್ತವೆ, ಇಂಗಾಲದ ಹೊರಸೂಸುವಿಕೆಯಲ್ಲಿ ಕಡಿತ ಮತ್ತು ಸುಧಾರಿತ ಹವಾಮಾನ ಸ್ಥಿತಿಸ್ಥಾಪಕತ್ವವನ್ನು ಕಾಣಬಹುದು. ವಾಸ್ತವವಾಗಿ ನೈಸರ್ಗಿಕ ಕೃಷಿಯ ಮೂಲಕ ಬೆಳೆದ ಬೆಳೆಗಳು ಆರೋಗ್ಯಕರ, ರುಚಿಕರ ಮತ್ತು ವಿಷಕಾರಿ ಅವಶೇಷಗಳಿಂದ ಮುಕ್ತವಾಗಿವೆ ಎಂದು ಅಧ್ಯಯನಗಳು ಸೂಚಿಸುತ್ತವೆ. ನೈಸರ್ಗಿಕ ಕೃಷಿಯ ದೊಡ್ಡ ಬಲವೆಂದರೆ ಅದು ರೈತರ ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡುತ್ತದೆ ಮತ್ತು ಉತ್ಪನ್ನಗಳ ಗುಣಮಟ್ಟವನ್ನು ಸುಧಾರಿಸುತ್ತದೆ. ಅಂದರೆ ಇದು ಹೆಚ್ಚಾಗಿ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿಯೊಂದಿಗೆ ಸಂಬಂಧಿಸಿದೆ. ಇದು ಪದ್ಮಶ್ರೀ ಸುಭಾಷ್ ಪಾಳೇಕರ್ ಜನಪ್ರಿಯಗೊಳಿಸಿದ ಪರಿಕಲ್ಪನೆಯಾಗಿದೆ. ರಾಷ್ಟೀಯ ನೈಸರ್ಗಿಕ ಕೃಷಿ ಮಿಷನ್ ಅನ್ನು ಭಾರತ ಸರ್ಕಾರವು 2022-23 ಪ್ರಾರಂಭಿಸಿತು. ಈ ಹಿಂದಿನ ಭಾರತೀಯ ಪ್ರಾಕೃತಿಕ ಕೃಷಿ ಪದ್ಧತಿ BPKPಯನ್ನ ಹೆಚ್ಚು ರಚನಾತ್ಮಕ ಮತ್ತು ಮಿಷನ್ ಮೋಡ್ ಕಾರ್ಯಕ್ರಮವಾಗಿ ಪರಿವರ್ತಿಸಿತು. ದೇಶಾದ್ಯಂತ ರಾಸಾಯನಿಕ ಮುಕ್ತ ಕೃಷಿಯನ್ನ ವಿಸ್ತರಿಸುವ ದೃಷ್ಟಿಕೋನದೊಂದಿಗೆ ಇದನ್ನ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯವು ಕಾರ್ಯಗತಗೊಳಿಸುತ್ತದೆ. ಈ ಮಿಷನ್ ಕ್ಲಸ್ಟರ್ ಆಧಾರಿತ ಕೃಷಿಯನ್ನ ಉತ್ತೇಜಿಸುತ್ತದೆ. ಇದರಲ್ಲಿ ಅನೇಕ ಸಣ್ಣ ಮತ್ತು ಅತಿಸಣ್ಣ ರೈತರ ಗುಂಪುಗಳು ನೈಸರ್ಗಿಕ ಕೃಷಿ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುತ್ತವೆ, ರಾಸಾಯನಿಕ ಮುಕ್ತ ಕೃಷಿಯ ವಲಯಗಳನ್ನು ರಚಿಸುತ್ತವೆ. ಪ್ರತಿಯೊಂದು ಕ್ಲಸ್ಟರ್ ಸಾಮಾನ್ಯವಾಗಿ 500 ಹೆಕ್ಟೇರ್ ಭೂಮಿಯನ್ನು ಒಳಗೊಂಡಿದೆ. ರಾಷ್ಟೀಯ ನೈಸರ್ಗಿಕ ಕೃಷಿ ಮಿಷನ್ನ ಉದ್ದೇಶವೆಂದರೆ ಸಾಂಪ್ರದಾಯಿಕ ಭಾರತೀಯ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ರಾಸಾಯನಿಕ ಮುಕ್ತ ಕೃಷಿಯನ್ನ ಉತ್ತೇಜಿಸುವುದು, ಕಡಿಮೆ ಉತ್ಪಾದನಾ ತಂತ್ರಗಳ ಮೂಲಕ ಮಣ್ಣಿನ ಫಲವತ್ತತೆ ಮತ್ತು ಸೂಕ್ಷ್ಮ ಜೀವಿಯ ಚಟುವಟಿಕೆಯನ್ನ ಹೆಚ್ಚಿಸುವುದು ಮತ್ತು ನೀರಿನ ಬಳಕೆಯನ್ನ ಕಡಿಮೆ ಮಾಡುವುದು, ಉತ್ಪಾದನಾ ವೆಚ್ಚವನ್ನ ಕಡಿಮೆ ಮಾಡುವ ಮೂಲಕ ರೈತರ ಆದಾಯವನ್ನ ಸುಧಾರಿಸುವುದು, ನೈಸರ್ಗಿಕವಾಗಿ ಬೆಳೆದ ಉತ್ಪನ್ನಗಳಿಗೆ ಮಾರುಕಟ್ಟೆ ಸಂಪರ್ಕ ಮತ್ತು ಪ್ರಮಾಣೀಕರಣವನ್ನ ಪ್ರೋತ್ಸಾಹಿಸುವುದು, ನೈಸರ್ಗಿಕ ಕೃಷಿ ಸಂಸ್ಥೆಗಳು ಮತ್ತು ತರಬೇತಿ ಕೇಂದ್ರಗಳ ರಾಷ್ಟ್ರೀಯ ಜಾಲವನ್ನು ಅಭಿವೃದ್ಧಿಪಡಿಸುವಂತಹ ನಿರ್ದಿಷ್ಟ ಉದ್ದೇಶಗಳನ್ನು ಈ ಯೋಜನೆ ಹೊಂದಿದೆ. ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ನ ಪ್ರಮುಖ ಅಂಶವೆಂದರೆ ರೈತರ ಸಾಮರ್ಥ್ಯ ವೃದ್ಧಿ. ರಾಷ್ಟ್ರೀಯ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಕೇಂದ್ರ ಮತ್ತು ಕೃಷಿ ವಿಜ್ಞಾನ ಕೇಂದ್ರಗಳಂತಹ ಮಾದರಿ ತರಬೇತಿ ಕೇಂದ್ರಗಳ ಮೂಲಕ ಕಾರ್ಯಕ್ರಮದ ಅಡಿಯಲ್ಲಿ 7 ಲಕ್ಷಕ್ಕೂ ಹೆಚ್ಚು ರೈತರಿಗೆ ಈಗಾಗಲೇ ಕ್ಲಸ್ಟರ್ ಮಟ್ಟದಲ್ಲಿ ತರಬೇತಿ ನೀಡಲಾಗಿದೆ. ಮಾಹಿತಿಯನ್ನ ಪ್ರಸಾರ ಮಾಡಲು ಮತ್ತು ಪ್ರಗತಿಯನ್ನ ಟ್ರ್ಯಾಕ್ ಮಾಡಲು ಮೊಬೈಲ್ ಅಪ್ಲಿಕೇಶನ್ಗಳು, ಪೋರ್ಟಲ್ಗಳು ಮತ್ತು ಡಿಜಿಟಲ್ ಪ್ಲಾಟ್ಫಾರಂಗಳನ್ನು ಬಳಸಲಾಗುತ್ತದೆ. ಸರ್ಕಾರವು 3 ವರ್ಷಗಳವರೆಗೆ ಹೆಕ್ಟೇರ್ಗೆ 15,000 ರೂಗಳ ಆರ್ಥಿಕ ಸಹಾಯವನ್ನು ಒದಗಿಸುತ್ತದೆ. ಮುಖ್ಯವಾಗಿ ಸಾಮರ್ಥ್ಯ ವೃದ್ಧಿ, ತರಬೇತಿ ಮತ್ತು ಜೈವಿಕ ಒಳಹರಿವಿನ ಖರೀದಿಗಾಗಿ. ಇದನ್ನು ರಾಜ್ಯ ಸರ್ಕಾರಗಳು, ಕೃಷಿ ವಿಜ್ಞಾನ ಕೇಂದ್ರಗಳು, ಐಸಿಎಆರ್ ಸಂಸ್ಥೆಗಳು ಮತ್ತು ಎನ್ಜಿಒಗಳ ಮೂಲಕ ಕಾರ್ಯಗತಗೊಳಿಸಲಾಗುತ್ತದೆ. ಆಂಧ್ರಪ್ರದೇಶ, ಹಿಮಾಚಲ ಪ್ರದೇಶ, ಗುಜರಾತ್ ಮತ್ತು ಉತ್ತರ ಪ್ರದೇಶದಂತಹ ರಾಜ್ಯಗಳು ನೈಸರ್ಗಿಕ ಕೃಷಿಯನ್ನು ಅನುಷ್ಠಾನಗೊಳಿಸುವಲ್ಲಿ ಹೆಚ್ಚಿನ ಆಸಕ್ತಿಯನ್ನ ತೋರಿಸಿವೆ. ಆಂಧ್ರಪ್ರದೇಶ, ಹಿಮಾಚಲ ಪ್ರದೇಶ, ಗುಜರಾತ್ ಮತ್ತು ಉತ್ತರ ಪ್ರದೇಶದಂತಹ ರಾಜ್ಯಗಳು ನೈಸರ್ಗಿಕ ಕೃಷಿಯನ್ನ ಪ್ರಮಾಣದಲ್ಲಿ ಅನುಷ್ಠಾನಗೊಳಿಸುವಲ್ಲಿ ಹೆಚ್ಚಿನ ಆಸಕ್ತಿಯನ್ನ ತೋರಿಸಿವೆ. ಆಂಧ್ರಪ್ರದೇಶದಲ್ಲಿ ಮಾತ್ರ 6 ಲಕ್ಷಕ್ಕೂ ಹೆಚ್ಚು ರೈತರು ಸಮುದಾಯ ನಿರ್ವಹಣಾ ನೈಸರ್ಗಿಕ ಕೃಷಿ ಉಪಕ್ರಮದ ಭಾಗವಾಗಿದ್ದಾರೆ. ಈಗ ಸರ್ಕಾರದ ಬೆಂಬಲಕ್ಕೆ ಬರುವುದಾದರೆ ಎನ್ಎಂಎನ್ಎಫ್, ಪರಂಪರಾಗತ ಕೃಷಿ ವಿಕಾಸ ಯೋಜನೆ ಪಿಕೆವಿವೈ ಮತ್ತು ಆತ್ಮ ನಿರ್ಭರ ಭಾರತದ ದೃಷ್ಟಿಕೋನಕ್ಕೆ ಅನುಗುಣವಾಗಿ ಸುಸ್ಥಿರ ಕೃಷಿ ಪದ್ಧತಿಯನ್ನು ಉತ್ತೇಜಿಸಲು ವಿಶಾಲವಾದ ಗುರಿಗಳೊಂದಿಗೆ ಹೊಂದಿಕೊಂಡಿದೆ. ಆರ್ಥಿಕವಾಗಿ ಈ ಮಿಷನ್ ಯೋಜನೆಗಳ ಒಗ್ಗೂಡುವಿಕೆಯನ್ನು ಪ್ರೋತ್ಸಾಹಿಸುತ್ತದೆ. ಮನ್ನರೇಗಾ, ಜಲಾನಯನ ಅಭಿವೃದ್ಧಿ ಮತ್ತು ಮಣ್ಣಿನ ಆರೋಗ್ಯ ಕಾರ್ಡ್ ಕಾರ್ಯಕ್ರಮಗಳೊಂದಿಗೆ ಎಂಎನ್ಎನ್ಎಫ್ ಅನ್ನು ಸಂಪರ್ಕಿಸುತ್ತದೆ. ಕೊನೆಯಲ್ಲಿ ಸ್ನೇಹಿತರೆ, ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ ಕೇವಲ ಒಂದು ಯೋಜನೆಗಿಂತ ಹೆಚ್ಚಿನದು. ಇದು ನಮ್ಮ ಮಣ್ಣು, ನಮ್ಮ ಆರೋಗ್ಯ ಮತ್ತು ನಮ್ಮ ಭವಿಷ್ಯವನ್ನು ರಕ್ಷಿಸುವ ಒಂದು ಆಂದೋಲನವಾಗಿದೆ. ಇದು ನಿಜವಾಗಿಯೂ ಭಾರತೀಯ ಹೃದಯ ಮತ್ತು ಜಾಗತಿಕ ದೃಷ್ಟಿಕೋನ ಹೊಂದಿರುವ ಕೃಷಿ ಕ್ರಾಂತಿಯನ್ನು ಸೃಷ್ಟಿಸಲು ಪ್ರಾಚೀನ ಬುದ್ಧಿವಂತಿಕೆ ಮತ್ತು ಆಧುನಿಕ ಅರಿವನ್ನ ಒಟ್ಟುಗೂಡಿಸುತ್ತದೆ. ನೈಸರ್ಗಿಕ ಮತ್ತು ಸ್ಥಳೀಯವಾಗಿ ಬೆಳೆದ ಮತ್ತು ರಾಸಾಯನಿಕ ಮುಕ್ತ ಉತ್ಪನ್ನಗಳನ್ನ ಆಯ್ಕೆ ಮಾಡುವ ಮೂಲಕ ಗ್ರಾಹಕರಾಗಿ ನಾವೂ ಸಹ ಈ ಬದಲಾವಣೆಯನ್ನ ಬೆಂಬಲಿಸಬಹುದು. ನಾವೂ ಜಾಗೃತಿ ಮೂಡಿಸೋಣ, ರೈತರನ್ನ ಪ್ರೋತ್ಸಾಹಿಸೋಣ ಮತ್ತು ನಮ್ಮ ದೈನಂದಿನ ಜೀವನದಲ್ಲಿ ಪರಿಸರ ಸ್ನೇಹಿ ಅಭ್ಯಾಸಗಳನ್ನ ಅಳವಡಿಸಿಕೊಳ್ಳೋಣ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಆಹಾರವನ್ನ ಬೆಳೆಯುತ್ತದೆ ಮತ್ತು ಆರೋಗ್ಯಕರ ಆಹಾರವು ಆರೋಗ್ಯಕರ ರಾಷ್ಟ್ರವನ್ನ ಪೋಷಿಸುತ್ತದೆ.
3: ಇದುವರೆಗೆ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ ಯೋಜನೆ ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತೆ ಭವ್ಯ ಎನ್. ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚುಗೌಡ. ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.

ಸ್ನೇಹಿತರೆ, ಹಸಿರೆ ಉಸಿರು ಎನ್ನುವುದು ನಮ್ಮೆಲ್ಲರ ನಾಣ್ಣುಡಿ. ಜೀವ ಸಂಕುಲ ಉಳಿದಿರುವುದೇ ಗಿಡಮರಗಳಿಂದ. ಮಾನವನು ಅನಾದಿ ಕಾಲದಿಂದಲೂ ಪ್ರಕೃತಿಯನ್ನ ಪೂಜಿಸುತ್ತಾ ಬಂದಿದ್ದಾನೆ. ಆದರೂ ತನ್ನ ದುರಾಸೆ ದುರಾಭಿಮಾನದಿಂದ ಕಾಡುಗಳನ್ನ ನಾಶ ಮಾಡಿ ಪರಿಸರಕ್ಕೆ ಕಂಟಕವಾಗುತ್ತಿದ್ದಾನೆ. ಇದು ಹೀಗೆ ಮುಂದುವರೆದರೆ ಜಾಗತಿಕ ತಾಪಮಾನ ಹೆಚ್ಚಾಗಿ ಭೂಮಿಯ ಮೇಲಿನ ಅನೇಕ ಜೀವಿಗಳು ಕಣ್ಮರೆಯಾಗುತ್ತವೆ. ಎಲ್ಲ ಜೀವಿಗಳಿಗೂ ಬದುಕುವ ಹಕ್ಕಿದೆ. ನೀವು ಬದುಕಿ ನಮ್ಮನ್ನು ಬದುಕಲು ಬಿಡಿ ಎಂದು ಕೋಟಿ ಕೋಟಿ ಸೂಕ್ಷ್ಮಾಣು ಜೀವಿಗಳು, ಹಕ್ಕಿ ಪಕ್ಷಿಗಳು, ಗಿಡ ಮರ ಜಲಚರಗಳು ಬೇಡುವಂತಾಗಿದೆ. ಗೆಳೆಯರೇ, ಕಾಡು ನಾಶ ತಡೆಯಲು ನಾವೆಲ್ಲರೂ ಒಂದಾಗೋಣ. ಹೆಚ್ಚು ಹೆಚ್ಚು ಗಿಡಮರಗಳನ್ನು ನೆಡುವ ಮೂಲಕ ಪರಿಸರವನ್ನು ಉಳಿಸೋಣ, ಬೆಳೆಸೋಣ.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ರೋಮ್ನಲ್ಲಿ ಇಂದು ಇಟಲಿ ಪ್ರಧಾನಿಯೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಲಿರುವ ಪ್ರಧಾನಿ ನರೇಂದ್ರ ಮೋದಿ. ದಕ್ಷಿಣ ಕೊರಿಯಾ ರಕ್ಷಣಾ ಸಚಿವರೊಂದಿಗೆ ಸಚಿವ ರಾಜನಾಥ್ ಸಿಂಗ್ ಮಾತುಕತೆ, ಸಹಕಾರ ಬಲವರ್ಧನೆಗೆ ಒತ್ತು. ಜಾಗತಿಕ ಬಿಕ್ಕಟ್ಟಿನ ನಡುವೆ ಭಾರತ ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಮುಂದುವರಿಯಲಿದೆ ವಿಶ್ವಸಂಸ್ಥೆ. ಇಂದು ವಿಶ್ವ ಮಾಪನಶಾಸ್ತ್ರ ದಿನ. ಗ್ರಾಹಕರ ಹಿತರಕ್ಷಣೆ ಮತ್ತು ಪಾರದರ್ಶಕ ಮಾರುಕಟ್ಟೆಗೆ ಸರ್ಕಾರ ಬದ್ದ, ಸಚಿವ ಪ್ರಹ್ಲಾದ್ ಜೋಶಿ. ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಂಬೈ ಇಂಡಿಯನ್ಸ್ ಮುಖಾಮುಖಿ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದು, ಉಭಯ ದೇಶಗಳ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚಿಸಲಿದ್ದಾರೆ. ನಿನ್ನೆ ರಾತ್ರಿ ರೋಮ್ಗೆ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಪ್ರಧಾನಿ ಮೆಲೋನಿ ಅವರೊಂದಿಗೆ ಔತಣಕೂಟದಲ್ಲಿ ಭಾಗವಹಿಸಿದ ಬಳಿಕ ಖ್ಯಾತ ಕೆಲೋಸಿಮ್ ಸ್ಮಾರಕಕ್ಕೆ ಭೇಟಿ ನೀಡಿದರು. ಈ ವೇಳೆ ಉಭಯ ನಾಯಕರು ವಿವಿಧ ಜಾಗತಿಕ ವಿದ್ಯಮಾನಗಳ ಕುರಿತು ಪರಸ್ಪರ ವಿಚಾರ ವಿನಿಮಯ ಮಾಡಿಕೊಂಡಿದ್ದು, ಇಂದಿನ ಮಾತುಕತೆಗಳು ಭಾರತ ಇಟಲಿ ಸ್ನೇಹ ಸಂಬಂಧವನ್ನು ಮತ್ತೊಂದು ಎತ್ತರಕ್ಕೆ ಕೊಂಡೊಯ್ಯಲಿವೆ ಎಂದು ಪ್ರಧಾನಿ ಸಾಮಾಜಿಕ ಮಾಧ್ಯಮದಲ್ಲಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ಮೋದಿ ಅವರು ಇಟಲಿ ಪ್ರಧಾನಿ ಮೆಲೋನಿ ಹಾಗೂ ಅಧ್ಯಕ್ಷ ಸೆರ್ಗಿಯೋ ಮಟ್ಟರಲಾ ಅವರೊಂದಿಗೆ ನಡೆಸಲಿರುವ ಈ ಮಾತುಕತೆಯಲ್ಲಿ ಪ್ರಮುಖವಾಗಿ ಭಾರತ, ಮಧ್ಯಪ್ರಾಚ್ಯ, ಯುರೋಪ್ ಆರ್ಥಿಕ ಕಾರಿಡಾರ್ ಯೋಜನೆಗೆ ಹೆಚ್ಚಿನ ಒತ್ತು ನೀಡಲಾಗುವುದು. ಇದರೊಂದಿಗೆ ಉಭಯ ದೇಶಗಳ ನಡುವಿನ ಜಂಟಿ ಕಾರ್ಯತಂತ್ರದ ಕ್ರಿಯಾ ಯೋಜನೆ 2025-29 ಅನುಷ್ಠಾನದ ಪ್ರಗತಿಯನ್ನು ಪರಿಶೀಲಿಸಲಾಗುವುದು. ಪ್ರಧಾನಿಯವರು ರೋಮ್ನಲ್ಲಿರುವ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆಯ ಪ್ರಧಾನ ಕಚೇರಿಗೂ ಭೇಟಿ ನೀಡಲಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಭಾರತ ಮತ್ತು ಇಟಲಿ ನಡುವಿನ ಸಂಬಂಧವು ಅಭೂತಪೂರ್ವ ವೇಗವನ್ನು ಪಡೆದುಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರು ಜಂಟಿಯಾಗಿ ಬರೆದಿರುವ ಲೇಖನವೊಂದರಲ್ಲಿ ಉಭಯ ದೇಶಗಳ ಸಾಂಪ್ರದಾಯಿಕ ಸ್ನೇಹವು ಪ್ರಸ್ತುತ ಸ್ವಾತಂತ್ರ್ಯ, ಪ್ರಜಾಪ್ರಭುತ್ವ ಮೌಲ್ಯಗಳು ಹಾಗೂ ಭವಿಷ್ಯದ ಜಂಟಿ ದೂರದೃಷ್ಟಿಯ ಆಧಾರದ ಮೇಲೆ ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆಯಾಗಿ ರೂಪಾಂತರಗೊಂಡಿದೆ ಎಂದು ತಿಳಿಸಿದ್ದಾರೆ. ಭಾರತೀಯ ಸಂಸ್ಕೃತಿಯ ಕುರಿತಂತೆ ಇಟಲಿಯ ಹೆಸರಾಂತ ವರ್ಣಚಿತ್ರಕಾರ ಜಿಯಾಂಪಾಲೋ ಟೊಮಾಸೆಟ್ಟಿ ಅವರ ಕಲಾಪ್ರೇಮವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ಲಾಘಿಸಿದ್ದಾರೆ. ಇಟಲಿ ಪ್ರವಾಸದ ಅವಧಿಯಲ್ಲಿ ಪ್ರಧಾನಿಯವರಿಗೆ ಟೊಮಾಸೆಟ್ಟಿ ಅವರು ವಾರಣಾಸಿಯ ಕುರಿತಾದ ತಮ್ಮ ಕಲಾಕೃತಿಯನ್ನು ಉಡುಗೊರೆಯಾಗಿ ನೀಡಿದ್ದಾರೆ. ಟೊಮಾಸೆಟ್ಟಿ ಅವರು ಕಳೆದ 4 ದಶಕಗಳಿಂದ ಭಾರತೀಯ ಸಂಸ್ಕೃತಿಯ ಬಗ್ಗೆ ಅಪಾರ ಒಲವು ಹೊಂದಿದ್ದು, 1980ರ ದಶಕದಲ್ಲಿ ವೈದಿಕ ಸಂಸ್ಕೃತಿಯ ಪುಸ್ತಕಗಳಿಗೆ ಚಿತ್ರಕಾರರಾಗಿ ತಮ್ಮ ಪಯಣವನ್ನು ಆರಂಭಿಸಿದ್ದರು. ಇದರ ಜೊತೆಗೆ 2008ರಿಂದ 2013ರ ಅವಧಿಯಲ್ಲಿ ಅವರು ಮಹಾಭಾರತ ಮಹಾಕಾವ್ಯವನ್ನು ಆಧರಿಸಿ 23ರ ಬೃಹತ್ ವರ್ಣಚಿತ್ರಗಳನ್ನು ಚಿತ್ರಿಸಿದ್ದಾರೆ ಎಂದು ಪ್ರಧಾನಿ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಮತ್ತೊಂದು ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ಭಾರತೀಯ ನೃತ್ಯ ಪ್ರಕಾರಗಳ ಬಗ್ಗೆ ಇಟಲಿಯ 5 ಮಂದಿ ನೃತ್ಯ ಕಲಾವಿದರು ಹೊಂದಿರುವ ಆಸಕ್ತಿಯನ್ನು ಪ್ರಧಾನಿ ಮೋದಿ ಶ್ಲಾಘಿಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಿಯೋಲ್ನಲ್ಲಿ ಇಂದು ದಕ್ಷಿಣ ಕೊರಿಯಾ ರಕ್ಷಣಾ ಸಚಿವ ಆನ್ ಗ್ಯೂ ಬ್ಯಾಕ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಸಭೆಯಲ್ಲಿ ಉಭಯ ದೇಶಗಳ ರಕ್ಷಣಾ ಉದ್ಯಮ ಕಾರ್ಯತಂತ್ರದ ಸಹಕಾರ ಹಾಗೂ ಪ್ರಾದೇಶಿಕ ಶಾಂತಿಗೆ ಒತ್ತು ನೀಡಲಾಯಿತು. ಈ ಸಂದರ್ಭದಲ್ಲಿ ರಕ್ಷಣಾ ಸೈಬರ್ ಸಹಕಾರವನ್ನು ಉತ್ತೇಜಿಸುವ ಪ್ರಮುಖ ಒಪ್ಪಂದಗಳು ಹಾಗೂ ಭಾರತದ ರಾಷ್ಟೀಯ ರಕ್ಷಣಾ ಕಾಲೇಜು ಮತ್ತು ಕೊರಿಯಾ ರಾಷ್ಟೀಯ ರಕ್ಷಣಾ ವಿಶ್ವವಿದ್ಯಾಲಯಗಳ ನಡುವೆ ತಿಳುವಳಿಕಾ ಪತ್ರಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ಇದಕ್ಕೂ ಮುನ್ನ ಕೊರಿಯಾದ ರಾಷ್ಟೀಯ ಸ್ಮಾರಕಕ್ಕೆ ಭೇಟಿ ನೀಡಿದ ಸಚಿವರು ರಾಜನಾಥ್ ಸಿಂಗ್ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ವೀರ ಯೋಧರಿಗೆ ಪುಷ್ಪನಮನ ಸಲ್ಲಿಸಿದರು. ವೀರ ಯೋಧರ ತ್ಯಾಗ ಮತ್ತು ದೇಶಪ್ರೇಮ ಸದಾ ಪ್ರೇರಣಾದಾಯಕವಾಗಿದ್ದು, ಭಾರತವು ದಕ್ಷಿಣ ಕೊರಿಯಾದೊಂದಿಗೆ ಸದಾ ಒಗ್ಗಟ್ಟಿನಿಂದ ನಿಲ್ಲುತ್ತದೆ ಎಂದು ಅವರು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪಶ್ಚಿಮ ಏಷ್ಯಾ ಸಂಘರ್ಷದ ಜಾಗತಿಕ ಬಿಕ್ಕಟ್ಟಿನ ನಡುವೆಯೂ ಭಾರತ ಪ್ರಸಕ್ತ ವರ್ಷ ಶೇ.6.4% ಆರ್ಥಿಕ ಪ್ರಗತಿ ಸಾಧಿಸುವ ಮೂಲಕ ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಮುಂದುವರಿಯಲಿದೆ ಎಂದು ವಿಶ್ವಸಂಸ್ಥೆ ತಿಳಿಸಿದೆ. ವಿಶ್ವಸಂಸ್ಥೆಯ ವಿಶ್ವ ಆರ್ಥಿಕ ಪರಿಸ್ಥಿತಿ ಮತ್ತು ಭವಿಷ್ಯ ಕುರಿತ ಮಧ್ಯಮಾವಧಿ ವರದಿ ಕುರಿತ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವ ವಿಶ್ವಸಂಸ್ಥೆಯ ಜಾಗತಿಕ ಆರ್ಥಿಕ ಮೇಲ್ವಿಚಾರಣಾ ಪೀಠದ ಹಿರಿಯ ಆರ್ಥಿಕ ತಜ್ಞ ಎಂಗೋ ಪಿಟರ್ಲೆ, ಗ್ರಾಹಕರ ಬೇಡಿಕೆ, ಸಾರ್ವಜನಿಕರ ಹೂಡಿಕೆ ಮತ್ತು ಸೇವಾ ವಲಯದ ರಫ್ತು ದೇಶದ ಈ ಸದೃಢ ಬೆಳವಣಿಗೆಗೆ ಪ್ರಮುಖ ಕಾರಣವಾಗಿದೆ ಎಂದಿದ್ದಾರೆ. ವಿಶ್ವಸಂಸ್ಥೆಯ ಆರ್ಥಿಕ ವಿಶ್ಲೇಷಣೆ ಮತ್ತು ನೀತಿ ನಿರ್ಧಾರದ ವಿಭಾಗದ ನಿರ್ದೇಶಕ ಶಾಂತಾನು ಮುಖರ್ಜಿ ಮಾತನಾಡಿ, ಪಶ್ಚಿಮ ಏಷ್ಯಾ ಸಂಘರ್ಷದಿಂದ ಉಂಟಾಗಿರುವ ಜಾಗತಿಕ ಬಿಕ್ಕಟ್ಟನ್ನು ನಿಭಾಯಿಸುವ ಸಾಮರ್ಥ್ಯ ಭಾರತಕ್ಕಿದೆ. ಭಾರತವು ವೈವಿಧ್ಯಮಯ ಇಂಧನ ಮೂಲಗಳು, ಬಲಿಷ್ಠ ಸಂಸ್ಕರಣಾ ಮೂಲಸೌಕರ್ಯ, ಗಣನೀಯ ವಿದೇಶಿ ವಿನಿಮಯ ಮೀಸಲು ಮತ್ತು ಇಂಧನ ಬೆಲೆಗಳನ್ನು ನಿಯಂತ್ರಿಸುವ ಆರ್ಥಿಕ ಶಕ್ತಿಯನ್ನು ಹೊಂದಿರುವುದರಿಂದ ಕಚ್ಚಾ ತೈಲ ಬೆಲೆ ಏರಿಕೆಯ ನೇರ ಪರಿಣಾಮವನ್ನು ತಡೆಯಬಹುದು ಎಂದು ಅವರು ವಿವರಿಸಿದ್ದಾರೆ. ಗ್ರಾಹಕರ ಹಿತರಕ್ಷಣೆ ಮತ್ತು ಕೈಗಾರಿಕಾ ನಿಖರತೆಯನ್ನು ಬಲಪಡಿಸಲು ಕಾನೂನು ಮಾಪನಶಾಸ್ತ್ರ ಅತ್ಯಗತ್ಯವಾಗಿದ್ದು, ನಿಯಂತ್ರಣಗಳ ಹೊರೆಯನ್ನು ಕಡಿಮೆ ಮಾಡುವ ಮೂಲಕ ಮಾರುಕಟ್ಟೆಯಲ್ಲಿ ಪಾರದರ್ಶಕತೆ ಹೆಚ್ಚಿಸಲು ಸರ್ಕಾರ ಬದ್ದವಾಗಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ವಿಶ್ವ ಮಾಪನಶಾಸ್ತ್ರ ದಿನ 2026 ಅಂಗವಾಗಿ ವರ್ಚುವಲ್ ಮೂಲಕ ನಡೆದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತೀಯ ಉತ್ಪನ್ನಗಳ ಗುಣಮಟ್ಟವು ಜಾಗತಿಕ ಮಟ್ಟಕ್ಕೆ ಅನುಗುಣವಾಗಿರಬೇಕು ಎಂಬುದು ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯಾಗಿದೆ ಎಂದರು. ಈ ವರ್ಷದ ಘೋಷವಾಕ್ಯವಾದ ಮಾಪನಶಾಸ್ತ್ರ ನೀತಿ ನಿರೂಪಣೆಯಲ್ಲಿ ವಿಶ್ವಾಸದ ನಿರ್ಮಾಣ ಎಂಬುದು ಸಾರ್ವಜನಿಕ ನೀತಿ ನಿರೂಪಣೆಯಲ್ಲಿ ನಿಖರತೆಯ ಮಹತ್ವವನ್ನು ಸಾರುತ್ತದೆ ಎಂದು ಅವರು ಹೇಳಿದರು. ಭಾರತವು ಸಿಂಧು ನಾಗರಿಕತೆಯ ಕಾಲದಿಂದಲೂ ಏಕರೂಪದ ಮಾಪನ ಪದ್ದತಿಯನ್ನು ಹೊಂದಿದ್ದು, ಸದ್ಯ ರಾಷ್ಟೀಯ ಕಾನೂನು ಮಾಪನಶಾಸ್ತ್ರ ಪೋರ್ಟಲ್ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ಅಂತಾರಾಷ್ಟೀಯ ಕಾನೂನು ಮಾಪನಶಾಸ್ತ್ರ ಸಂಸ್ಥೆಯ ಅನುಮೋದಿತ ಪ್ರಮಾಣಪತ್ರಗಳನ್ನು ನೀಡುವ ವಿಶ್ವದ 13ನೇ ದೇಶವಾಗಿ ಭಾರತ ಹೊರಹೊಮ್ಮಿರುವುದು ಜಾಗತಿಕ ಮನ್ನಣೆಯನ್ನು ಹೆಚ್ಚಿಸಿದೆ ಎಂದು ಸಚಿವರು ತಿಳಿಸಿದರು. ಚೀನಾ ಅಧ್ಯಕ್ಷ ಕ್ಷಿ ಜಿನ್ಪಿಂಗ್ ಮತ್ತು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಇಂದು ಬೀಜಿಂಗ್ನಲ್ಲಿ ನಡೆದ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಿದರು. ಸಭೆಯಲ್ಲಿ ಉಭಯ ದೇಶಗಳ ಬಾಂಧವ್ಯ, ಇರಾನ್ ಬಿಕ್ಕಟ್ಟು, ಉಕ್ರೇನ್ ಸಂಘರ್ಷ ಹಾಗೂ ಅಂತಾರಾಷ್ಟೀಯ ವ್ಯಾಪಾರ ಸೇರಿದಂತೆ ಪ್ರಮುಖ ಜಾಗತಿಕ ವಿದ್ಯಮಾನಗಳ ಕುರಿತು ಸುದೀರ್ಘ ಚರ್ಚೆ ನಡೆಸಲಾಯಿತು. ಚೀನಾದ ಹಲವು ಭಾಗಗಳಲ್ಲಿ ಸಂಭವಿಸಿದ ಭೀಕರ ಮಳೆ ಮತ್ತು ಪ್ರವಾಹದಿಂದಾಗಿ ಕನಿಷ್ಠ 12 ಮಂದಿ ಜನರು ಮೃತಪಟ್ಟಿದ್ದಾರೆ ಮತ್ತು ಹಲವರು ನಾಪತ್ತೆಯಾಗಿದ್ದಾರೆ. ದೇಶದ ಹುನಾನ್, ಹುಬೈ ಮತ್ತು ಗುಯಿಝೌ ಪ್ರಾಂತ್ಯಗಳು ಪ್ರವಾಹದಿಂದ ಅತ್ಯಂತ ತೀವ್ರವಾಗಿ ಹಾನಿಗೆ ಒಳಗಾಗಿವೆ ಎಂದು ಅಲ್ಲಿನ ಸರ್ಕಾರಿ ಮಾಧ್ಯಮಗಳು ವರದಿ ಮಾಡಿವೆ. ಮಧ್ಯ ಚೀನಾದ ಹುನಾನ್ ಪ್ರಾಂತ್ಯದ ಶಿಮೆನ್ ಕೌಂಟಿಯಲ್ಲಿ ಮುಸಲಧಾರೆ ಮಳೆಯಿಂದಾಗಿ ಉಂಟಾದ ಪ್ರವಾಹಕ್ಕೆ ಸಿಲುಕಿ 5 ಜನರು ಸಾವನ್ನಪ್ಪಿದ್ದು 11 ಮಂದಿ ನಾಪತ್ತೆಯಾಗಿದ್ದಾರೆ. ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ರಕ್ಷಣಾ ಕಾರ್ಯಾಚರಣೆ ಚುರುಕಾಗಿ ನಡೆಯುತ್ತಿದ್ದು, ಈಗಾಗಲೇ 19,000 ಹೆಚ್ಚು ನಿವಾಸಿಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ. ಕೆಲವು ಪ್ರದೇಶಗಳಲ್ಲಿ ದಾಖಲೆ ಪ್ರಮಾಣದ ಮಳೆಯಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ನಿನ್ನೆ ನಿಧನರಾದ ಉತ್ತರಾಖಂಡದ ಮಾಜಿ ಮುಖ್ಯಮಂತ್ರಿ ನಿವೃತ್ತ ಮೇಜರ್ ಜನರಲ್ ಭುವನ್ ಚಂದ್ರ ಖಂಡೂರಿ ಅವರಿಗೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಸೇರಿದಂತೆ ಹಲವು ಗಣ್ಯರು ಡೆಹ್ರಾಡೂನ್ನಲ್ಲಿ ಅಂತಿಮ ನಮನ ಸಲ್ಲಿಸಿದರು. ಅವರ ಅಂತ್ಯಕ್ರಿಯೆಯು ಇಂದು ಹರಿದ್ವಾರದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಲಿದೆ. ಕೋಲ್ಕತ್ತಾದ ಎಡನ್ ಗಾರ್ಡನ್ಸ್ನಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಂಬೈ ಇಂಡಿಯನ್ಸ್ ತಂಡವನ್ನು ಎದುರಿಸಲಿದೆ. ಪಂದ್ಯವು ಸಂಜೆ 7:30 ಪ್ರಾರಂಭವಾಗಲಿದೆ. ಜೈಪುರದ ಸವಾಯ್ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡವು ಲಕ್ನೋ ಸೂಪರ್ ಜೈಂಟ್ಸ್ ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರೋಮ್ನಲ್ಲಿ ಇಂದು ಇಟಲಿ ಪ್ರಧಾನಿಯೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಲಿರುವ ಪ್ರಧಾನಿ ನರೇಂದ್ರ ಮೋದಿ. ದಕ್ಷಿಣ ಕೊರಿಯಾ ರಕ್ಷಣಾ ಸಚಿವರೊಂದಿಗೆ ಸಚಿವ ರಾಜನಾಥ್ ಸಿಂಗ್ ಮಾತುಕತೆ, ಸಹಕಾರ ಬಲವರ್ಧನೆಗೆ ಒತ್ತು. ಜಾಗತಿಕ ಬಿಕ್ಕಟ್ಟಿನ ನಡುವೆ ಭಾರತ ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಮುಂದುವರಿಯಲಿದೆ ವಿಶ್ವಸಂಸ್ಥೆ. ಇಂದು ವಿಶ್ವ ಮಾಪನಶಾಸ್ತ್ರ ದಿನ. ಗ್ರಾಹಕರ ಹಿತರಕ್ಷಣೆ ಮತ್ತು ಪಾರದರ್ಶಕ ಮಾರುಕಟ್ಟೆಗೆ ಸರ್ಕಾರ ಬದ್ದ, ಸಚಿವ ಪ್ರಹ್ಲಾದ್ ಜೋಶಿ. ಐಪಿಎಲ್ ಟಿ20 ಕ್ರಿಕೆಟ್ ಇಂದು ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಂಬೈ ಇಂಡಿಯನ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30 ಕ್ಕೆ.

ಆಕಾಶವಾಣಿ ಹಾಸನ ಸ್ಟುಡಿಯೋದಲ್ಲಿ ಈಗ ಸಮಯ 1:20:15. ನಮ್ಮ ಮುಂದಿನ ಕಾರ್ಯಕ್ರಮ ಭಾವಗೀತೆಗಳು. ಭಾವಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಡಾ ವೆಂಕಟೇಶಮೂರ್ತಿ ಅವರ ಭಾವರಚನೆ, ಸಿ ಅಶ್ವಥ್ ಅವರ ಧ್ವನಿಯಲ್ಲಿ

0: ಹಾಸನದ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಐಸಿಎಸ್ಇ ಶಾಲೆಯಲ್ಲಿ ಸಮಗ್ರ ಶಿಕ್ಷಣಕ್ಕೆ ಮಹತ್ವ ನೀಡಲಾಗುತ್ತದೆ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ಉತ್ತೇಜನ ನೀಡಲಾಗುತ್ತಿದೆ. ಸ್ಕಾಲರ್ಸ್ ವಿದ್ಯಾರ್ಥಿಗಳು ಐಸಿಎಸ್ಇ ಮಂಡಳಿ ಪರೀಕ್ಷೆಗಳಲ್ಲಿ ನಿರಂತರವಾಗಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದು ಶಾಲೆಯ ಹೆಗ್ಗಳಿಕೆ ಹೆಚ್ಚಿಸಿದ್ದಾರೆ. ಅನುಭವ ಸಂಪನ್ನ ಶಿಕ್ಷಕರು ಮೌಲ್ಯಾಧಾರಿತ ಶಿಕ್ಷಣದ ಮೂಲಕ ಪ್ರತಿಯೊಬ್ಬ ವಿದ್ಯಾರ್ಥಿಯ ಉಜ್ವಲ ಭವಿಷ್ಯ ನಿರ್ಮಿಸಲು ಸ್ಕಾಲರ್ಸ್ ಸದಾ ಬದ್ಧವಾಗಿದೆ. ನಿಮ್ಮ ಮಗುವಿನ ಉಜ್ವಲ ಭವಿಷ್ಯಕ್ಕಾಗಿ ಸ್ಕಾಲರ್ಸ್ ಸ್ಕೂಲ್ ಅತ್ಯುತ್ತಮ ಆಯ್ಕೆ.
1: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
2: ಭಾವಗೀತೆಗಳ ಕಾರ್ಯಕ್ರಮದ ಕಡೆಯಲ್ಲಿ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರದಲ್ಲಿರುವ ಈ ಗೀತೆಯ ರಚನೆ ಡಾ ಕೆಸಿ ಶಿವಪ್ಪ ಅವರದು.

ಇದುವರೆಗೂ ಭಾವಗೀತೆಗಳನ್ನು ಆಲಿಸಿದಿರಿ. ಸ್ಟುಡಿಯೋದಲ್ಲಿ ಈಗ ಸಮಯ 1:30:22. ನಮ್ಮ ಮುಂದಿನ ಕಾರ್ಯಕ್ರಮ ಕನ್ನಡ ಚಿತ್ರಗೀತೆಗಳು. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಕೇಳುಗರಿಗೆಲ್ಲ ಪ್ರೀತಿಯ ಸ್ವಾಗತ. ಮೊದಲಿಗೆ ಕೇಳಿ ಕರ್ಪೂರದ ಗೊಂಬೆ ಚಿತ್ರದ ಈ ಗೀತೆ. ಈ ಗೀತೆಯ ಸಾಹಿತ್ಯ ಎಸ್ ನಾರಾಯಣ್ ಅವರದು, ಸಂಗೀತ ಸಂಯೋಜನೆ ಹಂಸಲೇಖ ಅವರದು, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಚಿತ್ರ ಅವರ ಧ್ವನಿಯಲ್ಲಿರುವ ಈ ಗೀತೆ. ಈ ಗೀತೆಯ ಸ್ವರಕಲ್ಪನೆ ಆರ್ಪಿ ಪಟ್ನಾಯಕ್ ಅವರದು. ಈ ಗೀತೆಯ ರಚನೆಕಾರರು ಕೆ ಕಲ್ಯಾಣ್. ಕೇಳಿ ಯುಗಾದಿ ಚಿತ್ರದ ಈ ಗೀತೆ.

0: ಕೃಷಿ ಕಂಕಣ ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

ಕೆಳಗರೆ ಇಂದು ಸಂಜೆ 6:50 ಕೃಷಿ ರಂಗ. ವಿಶ್ವ ಜೇನು ದಿವಸದ ಸಂದರ್ಭದಲ್ಲಿ ಜೇನು ಕೃಷಿಯಲ್ಲಿ ಉತ್ತಮ ಬದುಕು ಕಟ್ಟಿಕೊಂಡಿರುವ ಚಿಕ್ಕಮಗಳೂರು ತಾಲೂಕು ಕುಂಬಾರಹಳ್ಳಿಯ ಯುವ ಜೇನು ಕೃಷಿಕ ಕೆಬಿ ರಂಜಿತ್ ಅವರೊಂದಿಗೆ ಸಂದರ್ಶನ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ರಾಮ್ ನಾರಾಯಣ್ ಅವರ ಗೀತ ಸಾಹಿತ್ಯಕ್ಕೆ ಸ್ವರ ಸಂಯೋಜನೆ ಮಾಡಿದ್ದಾರೆ ಆರ್.ಪಿ. ಪಟ್ನಾಯಕ್. ವಂಶಿ ಚಿತ್ರದ ಈ ಗೀತೆ ಈ ಗೀತೆಯು ಪುನೀತ್ ರಾಜ್ಕುಮಾರ್ ಮತ್ತು ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ

ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಆದಿಚುಂಚನಗಿರಿ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾದ ಡಾಕ್ಟರ್ ಶ್ರೀಧರ್ ಎನ್ ಅವರಿಂದ ಸಂಸ್ಥೆಯ ಕುರಿತು ಮಾಹಿತಿ. ನಂತರ ಕ್ಯಾನ್ಸರ್ ರೋಗದ ಕುರಿತು ಕ್ಯಾನ್ಸರ್ ತಜ್ಞರಾದ ಡಾಕ್ಟರ್ ವೆಂಕಟೇಶ್ ಎನ್ ಅವರೊಂದಿಗೆ ಸಂದರ್ಶನ ನಡೆಸಿಕೊಡುತ್ತಾರೆ ಸುಜಾತಾ ಎಫ್ ತಳವಾರ್. ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಕಾರ್ತಿಕ್ ಮತ್ತು ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿರುವ ವೀರಪರಂಪರೆ ಚಿತ್ರದ ಗೀತೆ. ಈ ಗೀತೆಯ ರಚನೆಕಾರರು ಮತ್ತು ಸಂಗೀತ ಸಂಯೋಜನೆ ಎಸ್ ನಾರಾಯಣ್ ಅವರದು.

ಪ್ರೀತಿಯ ಕೇಳುಗರೆ, ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸುರಗಿ ಸಾಹಿತ್ಯ ಸಂಚಿಕೆ ನಿಮ್ಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಪ್ರಸಾರವಾಗಲಿದೆ. ಕೇಳಿ, ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸಾಹಿತ್ಯದ ಪರಿಮಳ ಸೂಸುವ ಕಾರ್ಯಕ್ರಮ ಸುರಗಿ. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯಲ್ಲಿ ಕೇಳಿ ಶ್ರೀರಸ್ತು ಶುಭಮಸ್ತು ಚಿತ್ರದ ಗೀತೆ. ಈ ಗೀತೆಯನ್ನು ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ನಾಗಚಂದ್ರಿಕಾ. ಈ ಗೀತೆಗೆ ರಾಗ ಜೋಡಣೆ ಮಾಡಿದ್ದಾರೆ ಕೆ ಕಲ್ಯಾಣ್.

ಇದುವರೆಗೂ ಆಕಾಶವಾಣಿ ಹಾಸನ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬಂತು. ಆಕಾಶವಾಣಿ ಹಾಸನ ಈಗ ಸಮಯ 2 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಕ್ರಮವಾಗಿ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ವಾರ್ತಾ ಸಂಚಿಕೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಜೂನ್ 1ರಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಯೋಜನೆಗೆ ಚಾಲನೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಆಗಸ್ಟ್ 31ರೊಳಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ಪಾಲಿಕೆಗಳಿಗೆ ಚುನಾವಣೆ ನಡೆಸಲು ರಾಜ್ಯ ಸರ್ಕಾರಕ್ಕೆ ಸುಪ್ರೀಂಕೋರ್ಟ್ ಗಡುವು. ಬಿಡದಿ ಟೌನ್ಶಿಪ್ ಯೋಜನೆಗೆ ವಿರೋಧ ಹಿನ್ನೆಲೆ, ರೈತರೊಂದಿಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮಾಲೋಚನೆ. ಆನ್ಲೈನ್ ಔಷಧ ಮಾರಾಟ ವಿರೋಧಿಸಿ ಕರೆ ನೀಡಿದ ಔಷಧಾಲಯಗಳ ಬಂದ್ಗೆ ರಾಜ್ಯದಲ್ಲಿ ಮಿಶ್ರ ಪ್ರತಿಕ್ರಿಯೆ. ಜೀವ ವೈವಿಧ್ಯ ಕಾಯ್ದೆಗೆ ಮರುಜೀವ ನೀಡುವಂತೆ ಅರಣ್ಯ ಸಚಿವರಿಗೆ ಪರಿಸರವಾದಿ ಅನಂತ ಹೆಗಡೆ ಆಶೀಸರ ಬಹಿರಂಗ ಪತ್ರ. ಜೂನ್ 1ರಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಯೋಜನೆಗೆ ಶಿವಮೊಗ್ಗದಲ್ಲಿ ಚಾಲನೆ ನೀಡಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಗೃಹ ಕಚೇರಿ ಕೃಷ್ಣಾದಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಸಚಿವರು ಹಾಗೂ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ಈ ವರ್ಷ 800 ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆರಂಭಿಸಲು ಟೆಂಡರ್ ಪ್ರಕ್ರಿಯೆ ಪ್ರಾರಂಭಿಸುವಂತೆ ಸೂಚನೆ ನೀಡಿದ್ದಾರೆ. 15,000 ಶಿಕ್ಷಕರನ್ನು ಭರ್ತಿ ಮಾಡುವ ಕುರಿತು ಪ್ರಸ್ತಾವನೆಯನ್ನು ಆರ್ಥಿಕ ಇಲಾಖೆಗೆ ತಕ್ಷಣ ಸಲ್ಲಿಸಲು ನಿರ್ದೇಶನ ನೀಡಿದ್ದಾರೆ. ಕೆಪಿಎಸ್ ಶಾಲೆಯಲ್ಲಿ 1,200 ಮಕ್ಕಳಿಗೆ ಪ್ರವೇಶ ಅವಕಾಶ ಸಿಗಲಿದ್ದು, ಎಲ್ಕೆಜಿಯಿಂದ ಪಿಯುಸಿವರೆಗೆ ಒಂದೇ ಕಡೆ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಶಿಕ್ಷಣ ದೊರೆಯಲಿದೆ. ಈ ಹಿನ್ನೆಲೆಯಲ್ಲಿ ಮುಂದಿನ 2 ವರ್ಷಗಳಲ್ಲಿ ಎಲ್ಲಾ 800 ಶಾಲೆಗಳು ಸಂಪೂರ್ಣವಾಗಿ ಸಿದ್ದವಾಗಬೇಕು ಎಂದು ಸಭೆಯಲ್ಲಿ ತಿಳಿಸಿದ್ದಾರೆ. ಈ ಬಾರಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಫಲಿತಾಂಶ ಉತ್ತಮಗೊಳ್ಳಲು ವಿಶೇಷ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸಭೆಯಲ್ಲಿ ಮಾಹಿತಿ ನೀಡಿದ್ದಾರೆ. ಆಗಸ್ಟ್ 31ರೊಳಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ 5 ಪಾಲಿಕೆಗಳಿಗೆ ಚುನಾವಣೆ ನಡೆಸಲು ರಾಜ್ಯ ಸರ್ಕಾರಕ್ಕೆ ಸುಪ್ರೀಂಕೋರ್ಟ್ ಗಡುವು ವಿಧಿಸಿದೆ. ಸೆಪ್ಟೆಂಬರ್ ಅಂತ್ಯದವರೆಗೆ ಕಾಲಾವಕಾಶ ಕೋರಿ ರಾಜ್ಯ ಸರ್ಕಾರ ಹಾಗೂ ರಾಜ್ಯ ಚುನಾವಣಾ ಆಯೋಗದ ಮನವಿ ಆಲಿಸಿದ ಮುಖ್ಯ ನ್ಯಾಯಮೂರ್ತಿ ಅವರನ್ನು ಒಳಗೊಂಡ ನ್ಯಾಯಪೀಠ ಈ ಆದೇಶ ನೀಡಿದೆ. ರಾಜ್ಯ ಸರ್ಕಾರ ಮತ್ತು ರಾಜ್ಯ ಚುನಾವಣಾ ಆಯೋಗ ಸಲ್ಲಿಸಿದ 2 ಪ್ರತ್ಯೇಕ ಅರ್ಜಿಗಳಲ್ಲಿ ಸಿಬ್ಬಂದಿ, ಜನಗಣತಿ, ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ, ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಮಂಡಳಿಯ ಪರೀಕ್ಷೆಗಳಲ್ಲಿ ನಿರತರಾಗಿದ್ದಾರೆ. ಹೀಗಾಗಿ ಜೂನ್ 30ರಿಂದ ಅನ್ವಯವಾಗುವಂತೆ ಹೆಚ್ಚುವರಿ 3 ತಿಂಗಳ ಕಾಲಾವಕಾಶ ನೀಡುವಂತೆ ಮನವಿ ಮಾಡಲಾಗಿತ್ತು. ಇದೇ ಅಂತಿಮ ಕಾಲಾವಕಾಶವಾಗಿದ್ದು ಮತ್ತಷ್ಟು ವಿಸ್ತರಣೆ ನೀಡಲಾಗುವುದಿಲ್ಲ ಎಂದು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿ ಜಯಮಲ್ಯ ಬಾಗ್ಚಿ ಮತ್ತು ನ್ಯಾಯಮೂರ್ತಿ ವಿಫುಲ್ ಪಾಂಚೋಲಿ ಅವರನ್ನೊಳಗೊಂಡ ಪೀಠ ಸ್ಪಷ್ಟಪಡಿಸಿದೆ. ಬಿಡದಿ ಟೌನ್ಶಿಪ್ಗೆ ರೈತರ ವಿರೋಧದ ಹಿನ್ನೆಲೆಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಇಂದು ರೈತ ಪ್ರತಿನಿಧಿಗಳ ಜೊತೆ ಸಮಾಲೋಚನೆ ನಡೆಸಿ ಯೋಜನೆ ಕುರಿತಂತೆ ಚರ್ಚೆ ನಡೆಸಿದ್ದಾರೆ. ಸಭೆಯಲ್ಲಿ ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರ ಯೋಜನೆಯ ಸಾಧಕ ಬಾಧಕಗಳ ಕುರಿತಂತೆ ರೈತರಿಗೆ ಉಪಮುಖ್ಯಮಂತ್ರಿ ಮನವರಿಕೆ ಮಾಡಿದ್ದಾರೆ. ಶಾಸಕ ಬಾಲಕೃಷ್ಣ, ರೈತ ಮುಖಂಡರಾದ ರಾಜಣ್ಣ ಹೊಸೂರು ಸೇರಿದಂತೆ ಸುಮಾರು 100 ರೈತರು ಸಭೆಯಲ್ಲಿ ಭಾಗವಹಿಸಿದ್ದಾರೆ. ದೇಶದಲ್ಲಿ ಇ ಫಾರ್ಮಸಿ ಹಾಗೂ ಆನ್ಲೈನ್ ಮೂಲಕ ಔಷಧ ಮಾರಾಟ ವಿರೋಧಿಸಿ ಇಂದು ದೇಶವ್ಯಾಪಿ ಕರೆ ನೀಡಿರುವ ಬಂದ್ಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಔಷಧಿ ವ್ಯಾಪಾರಿಗಳು ಔಷಧಿ ಅಂಗಡಿಗಳನ್ನು ಕೆಲಕಾಲ ಸ್ಥಗಿತಗೊಳಿಸುವ ಮೂಲಕ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಇ ಮೆಡಿಸನ್ ನೀತಿ ವಿರೋಧಿಸಿ ವಿವಿಧ ಸಂಘಟನೆಗಳು ಇಂದು ಕರೆ ನೀಡಿರುವ ಮೆಡಿಕೋ ಶಾಪ್ ಬಂದ್ಗೆ ದಾವಣಗೆರೆ ಜಿಲ್ಲೆಯಲ್ಲಿ ಯಾವುದೇ ಬೆಂಬಲ ವ್ಯಕ್ತವಾಗಿಲ್ಲ. ಆನ್ಲೈನ್ ಔಷಧ ಮಾರಾಟ ವಿರೋಧಿಸಿ ಕರೆ ನೀಡಿದ ಬಂದ್ಗೆ ಚಾಮರಾಜನಗರ ಜಿಲ್ಲೆಯಲ್ಲಿ ನೈತಿಕ ಬೆಂಬಲ ವ್ಯಕ್ತಪಡಿಸಿ ಔಷಧಾಲಯಗಳನ್ನು ತೆರೆಯಲಾಗಿದೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೇವಲ ನೈತಿಕ ಬೆಂಬಲ ಮಾತ್ರ ನೀಡಲಾಗಿದೆ. ವಿವಿಧ ಸಂಘಟನೆಗಳು ಕರೆ ನೀಡಿರುವ ಮೆಡಿಕಲ್ ಶಾಪ್ ಬಂದ್ಗೆ ಕೋಲಾರ ಜಿಲ್ಲೆಯಲ್ಲಿ ಯಾವುದೇ ಬೆಂಬಲ ವ್ಯಕ್ತವಾಗಿಲ್ಲ. ಔಷಧಾಲಯಗಳು ಎಂದಿನಂತೆ ಕಾರ್ಯನಿರ್ವಹಿಸುತ್ತಿವೆ. ರಾಜ್ಯ ಪೊಲೀಸ್ ದತ್ತಾಂಶ ಕೇಂದ್ರಕ್ಕೆ ಅಂತಾರಾಷ್ಟೀಯ ಮಟ್ಟದಲ್ಲಿ ಗುರುತಿಸಲ್ಪಟ್ಟ ಐಎಸ್ಒ ಐಇಸಿ 27,001 ಪ್ರಮಾಣೀಕರಣದ ದೊರೆತಿದೆ. ಇಲಾಖೆ ಒಳಗೊಂಡ ಬಳಸಲಾಗುವ ವಿವಿಧ ಸಾಫ್ಟ್ವೇರ್ ಅಪ್ಲಿಕೇಶನ್ಗಳನ್ನು ಕಾರ್ಯಗತಗೊಳಿಸಲು ಮತ್ತು ಇಲಾಖಾ ದತ್ತಾಂಶದ ಸುರಕ್ಷಿತ ಸಂಗ್ರಹಣ, ಸಂಸ್ಕರಣೆ ಮತ್ತು ನಿರ್ವಹಣೆಗಾಗಿ ಮೀಸಲಾದ ದತ್ತಾಂಶ ಕೇಂದ್ರವನ್ನು ಕಾರ್ಯಗತಗೊಳಿಸಿದ ಮೊದಲ ಪೊಲೀಸ್ ಪಡೆಗಳಲ್ಲಿ ರಾಜ್ಯ ಪೊಲೀಸ್ ಇಲಾಖೆ ಒಂದಾಗಿದೆ. ಅಪರಾಧ ದಾಖಲೆಗಳು, ಪೊಲೀಸ್ ಐಟಿ ವ್ಯವಸ್ಥೆಗಳ ಅಪರಾಧ ಮತ್ತು ಅಪರಾಧ ಟ್ರ್ಯಾಕಿಂಗ್ ನೆಟ್ವರ್ಕ್ ಮತ್ತು ವ್ಯವಸ್ಥೆಗಳು, ಸ್ವಯಂಚಾಲಿತ ಬೆರಳಚ್ಚು ಗುರುತು ಪತ್ತೆ ಹಚ್ಚುವಿಕೆ ವಿಧಾನ, ಸೈಬರ್ ಅಪರಾಧ ಮಾಹಿತಿ ವ್ಯವಸ್ಥೆಗಳು, ಸ್ಮಾರ್ಟ್ ಇಬೀಟ್ ಸೇರಿದಂತೆ ಹಲವಾರು ಸೇವೆಗಳನ್ನು ರಾಜ್ಯ ಪೊಲೀಸ್ ಇಲಾಖೆಯ ಡೇಟಾ ಕೇಂದ್ರ ಸುರಕ್ಷಿತವಾಗಿ ನಿರ್ವಹಿಸಿದ ಹಿನ್ನೆಲೆಯಲ್ಲಿ ಈ ಪ್ರಮಾಣೀಕರಣ ನೀಡಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಂತಾರಾಷ್ಟೀಯ ಜೀವ ವೈವಿಧ್ಯ ದಿನಾಚರಣೆ ಸಂದರ್ಭದಲ್ಲಿ ಜೀವ ವೈವಿಧ್ಯ ಕಾಯ್ದೆಗೆ ಜೀವ ನೀಡುವಂತೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಪರಿಸರವಾದಿ ವೃಕ್ಷ ಲಕ್ಷ ಆಂದೋಲನದ ಅಧ್ಯಕ್ಷ ಅನಂತ ಹೆಗಡೆ ಆಶೀಸರ 13 ಅಂಶಗಳ ಬಹಿರಂಗ ಪತ್ರ ಬರೆದಿದ್ದಾರೆ. 20 ವರ್ಷಗಳಿಂದ ಜೀವ ವೈವಿಧ್ಯ ಸಂರಕ್ಷಣಾ ಕಾಯ್ದೆ ರಾಜ್ಯದಲ್ಲಿ ಜಾರಿಯಲ್ಲಿದ್ದರೂ ಅದನ್ನು ಅನುಷ್ಠಾನ ಮಾಡಬೇಕಿರುವ ಅರಣ್ಯಾಧಿಕಾರಿಗಳು ಎಲ್ಲೂ ಈ ಕಾಯ್ದೆ ಉಲ್ಲಂಘನೆ ಪ್ರಕರಣ ದಾಖಲಿಸಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನ್ಯಾಯಾಧೀಶರು ವಕೀಲರಿಗೆ ಜೀವ ವೈವಿಧ್ಯ ಕಾನೂನಿನ ಬಗ್ಗೆ ಜೀವ ವೈವಿಧ್ಯ ಮಂಡಳಿಯೇ ಮುಂದಾಗಿ ಸಂವಹನ ನಡೆಸಬೇಕೆಂದು ಸಲಹೆ ನೀಡಿದ್ದಾರೆ. ಪಶ್ಚಿಮ ಘಟ್ಟದ ಅಪಾರ ಜೀವ ಸಂಕುಲ ನಾಶವಾಗುತ್ತಿದ್ದರೂ ಜೀವ ವೈವಿಧ್ಯ ಕಾಯ್ದೆಯಡಿ ರಕ್ಷಣೆ ನೀಡಲಾಗುತ್ತಿಲ್ಲ. ಗೋಮಾಳ, ಜಲಚರ, ದೇವರ ಕಾಡು, ಔಷಧಿ ಮೂಲಿಕೆಗಳು ಜೆಪಿಸಿ ಕಾರ್ಯಾಚರಣೆಗೆ ನಶಿಸಿ ಹೋಗುತ್ತಿವೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಗ್ಯಾರಂಟಿ ಹೆಸರಿನಲ್ಲಿ ರಾಜ್ಯವನ್ನು ಲೂಟಿ ಮಾಡುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು ಹಾಲು, ವಿದ್ಯುತ್, ನೀರು, ಬಸ್, ಆಸ್ತಿ ತೆರಿಗೆ, ಸ್ಟಾಂಪ್ ಡ್ಯೂಟಿ, ಕಸದ ಸುಂಕ ಏರಿಕೆ ಮಾಡುವುದರ ಮೂಲಕ ಸರ್ಕಾರ ಜನರ ಜೇಬಿಗೆ ಕತ್ತರಿ ಹಾಕುತ್ತಿದೆ ಎಂದು ದೂರಿದ್ದಾರೆ. ದೇಶದಲ್ಲಿ ರೈತರ ಆತ್ಮಹತ್ಯೆ ಪ್ರಮಾಣ ಕಡಿಮೆಯಾಗುತ್ತಿದ್ದರೆ ರಾಜ್ಯದಲ್ಲಿ 22%ಕ್ಕೂ ಹೆಚ್ಚು ಆತ್ಮಹತ್ಯೆ ಪ್ರಕರಣಗಳು ಏರಿಕೆಯಾಗಿವೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಚಿರತೆಗೆ ವಿಷಪ್ರಾಶನ ಮಾಡಿಸಿ ಕೊಂದಿದ್ದ ಆರೋಪಿಯನ್ನು ಬಿಳಿಗಿರಿ ರಂಗನಾಥ ದೇವಾಲಯದ ಹುಲಿ ಸಂರಕ್ಷಿತ ಪ್ರದೇಶದ ಅಧಿಕಾರಿಗಳು ಬಂಧಿಸಿದ್ದಾರೆ. ಚಾಮರಾಜನಗರ ತಾಲೂಕಿನ ಕೊತ್ತಲವಾಡಿ ಗ್ರಾಮದ ದೊರೆಸ್ವಾಮಿ ಬಂಧಿತ ಆರೋಪಿ. ಹಸುವನ್ನು ಚಿರತೆ ಬಲಿ ಪಡೆದ ಪ್ರತೀಕಾರಕ್ಕಾಗಿ ಹಸುವಿನ ಕಳೇಬರಕ್ಕೆ ಕ್ರಿಮಿನಾಶಕ ಸಿಂಪಡಿಸಿ ಇಡಲಾಗಿತ್ತು. ಕಳೆದ 10 ತಿಂಗಳಿನಿಂದ ತಲೆಮರೆಸಿಕೊಂಡಿದ್ದ ಆರೋಪಿಯನ್ನು ಚಾಮರಾಜನಗರ ಪ್ರಾದೇಶಿಕ ವಲಯ ಸಿಬ್ಬಂದಿ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಹಾವೇರಿ ಜಿಲ್ಲೆಯ ಸಾಮಾಜಿಕ ಅರಣ್ಯ ವಿಭಾಗ ರೈತರು ಮತ್ತು ಸಾರ್ವಜನಿಕರಿಗೆ ರಿಯಾಯಿತಿ ದರದಲ್ಲಿ 1 ಲಕ್ಷಕ್ಕೂ ಅಧಿಕ ವಿವಿಧ ಜಾತಿಯ ಸಸಿಗಳನ್ನು ವಿತರಿಸಲು ಸಿದ್ದತೆ ನಡೆಸಿದೆ. ಸಾಗವಾನಿ, ಬಿದಿರು, ಮಹಾಗನಿ, ಹೆಬ್ಬೇವು, ಕರಿಬೇವು, ನಿಂಬೆ, ಶ್ರೀಗಂಧ ಸೇರಿದಂತೆ ವಿವಿಧ ಜಾತಿಯ ಸಸಿಗಳನ್ನು ಮುಂಗಾರು ಮಳೆಯ ಆರಂಭದಲ್ಲಿ ವಿತರಣೆಗೆ ಸಿದ್ದಗೊಳಿಸಲಾಗಿದ್ದು ರೈತರು ಸಸಿಗಳನ್ನು ಪಡೆದು ನಾಟಿ ಮಾಡಬಹುದು ಎಂದು ಹಾವೇರಿಯ ಸಾಮಾಜಿಕ ಅರಣ್ಯ ವಿಭಾಗ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿ ಚಂದ್ರಶೇಖರ ಗೌಡ ಪಾಟೀಲ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ.
4: ಹಾವೇರಿ ಸಾಮಾಜಿಕ ಅರಣ್ಯ ವಿಭಾಗ ವ್ಯಾಪ್ತಿಯಲ್ಲಿ ಒಟ್ಟು 1 ಲಕ್ಷ ಸಸಿಗಳನ್ನು ಸಾರ್ವಜನಿಕ ವಿತರಣೆಗಾಗಿ ಬೆಳೆಸಲಾಗಿದೆ. ಇದರಲ್ಲಿ ಸಾಗವಾನಿ, ಮಹಾಗನಿ, ಬಿದಿರು, ಹೆಬ್ಬೇವು, ಸಿಲ್ವರ್, ಶ್ರೀಗಂಧ, ನಿಂಬೆ, ನುಗ್ಗೆ, ಕರಿಬೇವು ಇತ್ಯಾದಿ ಜಾತಿಯ ಸಸಿಗಳು ಲಭ್ಯವಿರುತ್ತವೆ. ಚಿಕ್ಕ ಗಾತ್ರದ ಚೀಲದಲ್ಲಿರುವ ಪ್ರತಿ ಸಸಿಗೆ 3 ರೂಪಾಯಿ, ದೊಡ್ಡ ಗಾತ್ರದ ಚೀಲದಲ್ಲಿರುವ ಪ್ರತಿ ಸಸಿಗೆ 6 ರೂಪಾಯಿ ರಿಯಾಯಿತಿ ದರದಂತೆ ಸಸಿಗಳನ್ನು ಸಾರ್ವಜನಿಕರಿಗೆ ವಿತರಿಸಲಾಗುತ್ತಿದೆ.
0: ಕೃಷಿ ಇಲಾಖೆಯ ವಿವಿಧ ಯೋಜನೆಗಳು ಹಾಗೂ ಕಾರ್ಯಕ್ರಮಗಳ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ರಾಜ್ಯಮಟ್ಟದಲ್ಲಿ ನಡೆದ ಕಾರ್ಯಾಗಾರದಲ್ಲಿ ದಾವಣಗೆರೆ ಜಿಲ್ಲೆ ಪ್ರಥಮ ಸ್ಥಾನ ಗಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜೂನ್ 1ರಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಯೋಜನೆಗೆ ಚಾಲನೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಆಗಸ್ಟ್ 31ರೊಳಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ಪಾಲಿಕೆಗಳಿಗೆ ಚುನಾವಣೆ ನಡೆಸಲು ರಾಜ್ಯ ಸರ್ಕಾರಕ್ಕೆ ಸುಪ್ರೀಂಕೋರ್ಟ್ ಗಡುವು. ಬಿಡದಿ ಟೌನ್ಶಿಪ್ ಯೋಜನೆಗೆ ವಿರೋಧ ಹಿನ್ನೆಲೆ ರೈತರೊಂದಿಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮಾಲೋಚನೆ. ಆನ್ಲೈನ್ ಔಷಧ ಮಾರಾಟ ವಿರೋಧಿಸಿ ಕರೆ ನೀಡಿದ ಔಷಧಾಲಯಗಳ ಬಂದ್ಗೆ ರಾಜ್ಯದಲ್ಲಿ ಮಿಶ್ರ ಪ್ರತಿಕ್ರಿಯೆ. ಜೀವ ವೈವಿಧ್ಯ ಕಾಯ್ದೆಗೆ ಮರುಜೀವ ನೀಡುವಂತೆ ಅರಣ್ಯ ಸಚಿವರಿಗೆ ಪರಿಸರವಾದಿ ಅನಂತ ಹೆಗಡೆ ಆಶೀಸರ ಬಹಿರಂಗ ಪತ್ರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
5: ಆಕಾಶವಾಣಿ ಹಾಸನ ಸ್ಟುಡಿಯೋದಲ್ಲಿ ಈಗ ಸಮಯ 2:48. ನಮ್ಮ ಮುಂದಿನ ಕಾರ್ಯಕ್ರಮ ಕನ್ನಡ ಚಿತ್ರಗೀತೆಗಳು. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಶ್ರೀರಾಮಚಂದ್ರ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ. ಈ ಗೀತೆಗೆ ರಾಗ ಸಂಯೋಜನೆ ಮತ್ತು ಗೀತೆಯ ಸಾಹಿತ್ಯ ಹಂಸಲೇಖ ಅವರದು.

ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಆದಿಚುಂಚನಗಿರಿ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾದ ಡಾ ಶ್ರೀಧರ್ ಎಸ್ಎನ್ ಅವರಿಂದ ಸಂಸ್ಥೆಯ ಕುರಿತು ಮಾಹಿತಿ, ನಂತರ ಕ್ಯಾನ್ಸರ್ ರೋಗದ ಕುರಿತು ಕ್ಯಾನ್ಸರ್ ತಜ್ಞರಾದ ಡಾ ವೆಂಕಟೇಶ್ ಎನ್ ಅವರೊಂದಿಗೆ ಸಂದರ್ಶನ ನಡೆಸಿಕೊಡುತ್ತಾರೆ ಸುಜಾತ ಎಫ್ ತಳವಾರ್. ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಆಲಿಸಿ ಎಸ್ ಜಾನಕಿ ಮತ್ತು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿರುವ ಶ್ರೀಗಂಧ ಚಿತ್ರದ ಗೀತೆ. ಈ ಗೀತೆಗೆ ಸ್ವರಕಲ್ಪನೆ ಮತ್ತು ರಚನೆ ಎರಡೂ ಕೂಡ ಹಂಸಲೇಖ ಅವರದು.

0: ಕೃಷಿ ಕಸುಬಿಗೆ ಬಾನುಲಿಯ ಹೆಗಲು, ಕೃಷಿ ರಂಗ ಕಿಸಾನ್ ವಾಣಿ, ಕೃಷಿ ಮಾಹಿತಿ ರೈತರ ಮನೆ ಬಾಗಿಲಿಗೆ, ತಂತ್ರಜ್ಞರೊಂದಿಗೆ ಸಂವಾದ, ನೇಗಿಲ ಯೋಗಿಯೊಂದಿಗೆ ಮಾತುಕತೆ, ಅಧಿಕಾರಿಗಳ ಸಂದರ್ಶನ, ನೇರ ಸಂಪರ್ಕದಲ್ಲಿ ಸಲಹೆ ಸೂಚನೆ ಕೇಳಿ ಕೃಷಿ ರಂಗ ಕಿಸಾನ್ ವಾಣಿ ಪ್ರತಿ ದಿವಸ ಸಂಜೆ 6:51 ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಆಲಿಸಿ. ಎಫ್ಎಂ 102.2 ಮೆಗಾಹರ್ಟ್ಸ್.
1: ಕೇಳುಗರೆ, ಇಂದು ಸಂಜೆ 6:50 ಕೃಷಿ ರಂಗ. ವಿಶ್ವ ಜೇನು ದಿವಸದ ಸಂದರ್ಭದಲ್ಲಿ ಜೇನು ಕೃಷಿಯಲ್ಲಿ ಉತ್ತಮ ಬದುಕು ಕಟ್ಟಿಕೊಂಡಿರುವ ಚಿಕ್ಕಮಗಳೂರು ತಾಲೂಕು ಕುಂಬಾರಹಳ್ಳಿಯ ಯುವ ಜೇನು ಕೃಷಿಕ ಕೆಬಿ ರಂಜಿತ್ ಅವರೊಂದಿಗೆ ಸಂದರ್ಶನ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ವಿ ನಾಗೇಂದ್ರ ಪ್ರಸಾದ್ ಅವರ ಗೀತೆಗೆ ರಾಗ ಸಂಯೋಜನೆ ಮಾಡಿದ್ದಾರೆ ವಿ ಹರಿಕೃಷ್ಣ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಶ್ರೇಯಾ ಘೋಷಾಲ್ ಅವರ ಸ್ವರದಲ್ಲಿರುವ ಸ್ನೇಹನ ಪ್ರೀತಿನ ಚಿತ್ರದ ಗೀತೆ.

ಪ್ರೀತಿಯ ಕೇಳುಗರೆ, ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸುರಗಿ ಸಾಹಿತ್ಯ ಸಂಚಿಕೆ ನಿಮ್ಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಪ್ರಸಾರವಾಗಲಿದೆ. ಕೇಳಿ, ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸಾಹಿತ್ಯದ ಪರಿಮಳ ಸೂಸುವ ಕಾರ್ಯಕ್ರಮ ಸುರಗಿ.

0: ಬದುಕಿನಲ್ಲಿ ಬೇಸರ ಯಾಕೆ? ಇವೆಲ್ಲ ಕೈತುಂಬ ಕೆಲಸಗಳು ಬಾಕಿ.
1: ದುಡಿಯೋಣ ಬನ್ನಿರಿ, ದುಡಿಯೋಣ ಬನ್ನಿ, ನಾವೆಲ್ಲ ನೀವೆಲ್ಲ ನಾಡಿನ ಜನರೆಲ್ಲ.
2: ಸಮಯವಿಲ್ಲ ಸಮಯವಿಲ್ಲ ಅನ್ನೋದು ಯಾಕೆ? ಕೊರಗದಂತೆ ಕಾರ್ಯಪಟ್ಟಿ ಹಾಕಿ
1: ಚೆಂದಾಗಿ ಕೆಚ್ಚಾಗಿ ಮೆಚ್ಚಾಗಿ ದುಡಿಯೋಣ ಬನ್ನಿ ಒಂದಾಗಿ.
0: ಹೆಚ್ಚು ಹೆಚ್ಚು ಕೆಲಸ ಮಾಡುವವರಿಗೆ ಯಥೇಚ್ಛ ಸಮಯ ಸಿಗುತ್ತದೆಯಂತೆ.

0: ಬೀಡು. ಯೋಜಿತವಾಗಿ ಕೆಲಸ ಮಾಡಿದವರಿಗೆ ಸಮಯದ ಅಭಾವವಂತೆ
1: ಸೇರಿ ದುಡಿವಾಗ ಬೇಸರವಿಲ್ಲ ಎಂದು ನಮಗೆ ಆಯಾಸ ತೋರುವುದಿಲ್ಲ.
2: ಇದುವರೆಗೂ ಆಕಾಶವಾಣಿ ಹಾಸನ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಹಾಸನ ಈಗ ಸಮಯ 3 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಸಖಿ ಸಹೇಲಿ.

ಆಕಾಶವಾಣಿ ಹಾಸನ 102.2 ಮೆಗಾಹರ್ಟ್ಸ್. ಆತ್ಮೀಯ ಕೇಳುಗರೆ, ತಮಗೆಲ್ಲರಿಗೂ ನಿಮ್ಮ ಪ್ರೀತಿಯ ರೇಡಿಯೋ ಗೆಳೆಯ ಡಾಕ್ಟರ್ ಮಂಜುನಾಥ್ ಕೆಎಂ ಮಾಡುವ ನಮಸ್ಕಾರಗಳು.

0: ಆತ್ಮೀಯರೇ ಗಮನಿಸಿ, ಇಂದು ಸಂಜೆ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ವಿಶ್ವ ಜೇನು ದಿವಸದ ಸಂದರ್ಭದಲ್ಲಿ ಜೇನು ಕೃಷಿಯಲ್ಲಿ ಉತ್ತಮ ಬದುಕು ಕಟ್ಟಿಕೊಂಡಿರುವ ಚಿಕ್ಕಮಗಳೂರು ತಾಲೂಕು ಕುಂಬಾರಹಳ್ಳಿಯ ಯುವ ಜೇನು ಕೃಷಿಕ ಕೆಬಿ ರಂಜಿತ್ ಅವರೊಂದಿಗೆ ಸಂದರ್ಶನವನ್ನು ಕೇಳಬಹುದು. ಆತ್ಮೀಯರೇ, ಈಗ ಸಮಯವಾಗಿದೆ ಸರಿಯಾಗಿ 5:06. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಹಾಸನ.
2: ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ. ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ. ಕೇಳಿ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ.
3: ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಹಾಗೂ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಆಶೀರ್ವಾದಗಳೊಂದಿಗೆ ನಾಗಮಂಗಲ ತಾಲೂಕು ಬಿಜಿನಗರದ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಸೌಕರ್ಯಗಳಿವೆ. ಎಲ್ಲಾ ರೀತಿಯ ಕಾಯಿಲೆಗಳಿಗೆ ಪರೀಕ್ಷೆ ಹಾಗೂ ನುರಿತ ವೈದ್ಯರಿಂದ ಸೂಕ್ತ ಚಿಕಿತ್ಸೆಯೂ ಲಭ್ಯವಿದೆ. ಅಗತ್ಯವೆನಿಸಿದರೆ ಸರ್ಜರಿಯನ್ನು ಮಾಡಲಾಗುತ್ತದೆ. ಆರೋಗ್ಯ ವಿಮೆ ಸೌಲಭ್ಯವೂ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9945558979.
4: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಿಮ್ಮೆಲ್ಲರಿಗೂ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾದ ಕರ್ನಲ್ ಡಾಕ್ಟರ್ ಶ್ರೀಧರ್ ಎಸ್ಎನ್ ಇವರಿಂದ ಸಂಸ್ಥೆಯ ಕುರಿತು ಮಾಹಿತಿ ಕೇಳೋಣ. ನಂತರದಲ್ಲಿ ಕ್ಯಾನ್ಸರ್ ರೋಗದ ಕುರಿತು ಕ್ಯಾನ್ಸರ್ ತಜ್ಞರಾದ ಡಾಕ್ಟರ್ ವೆಂಕಟೇಶ್ ಎನ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಸಂದರ್ಶಕರು ಸುಜಾತಾ ಎಫ್ ತಳವಾರ್.
5: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ ಆಗಿರುವಂತಹ ಕರ್ನಲ್ ಡಾಕ್ಟರ್ ಶ್ರೀಧರ್ ಎಸ್ ಎನ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇದುವರೆಗೂ ನಾವು ಸುಮಾರು 1-2 ವರ್ಷದಿಂದ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೀವಿ. ಈ ಯೂನಿವರ್ಸಿಟಿ ಬಗ್ಗೆ ನಾವು ಪರಿಚಯವನ್ನು ಮಾಡಿಕೊಂಡಿಲ್ಲ. ಇವತ್ತು ಆ ಸೌಭಾಗ್ಯ ಬಂದಿದೆ. ಮಾತಾಡೋಣ ಸರ್.
6: ನಮಸ್ಕಾರ. ಜೈ ಶ್ರೀ ಗುರುದೇವ್. ಮೊಟ್ಟ ಮೊದಲನೇ ಬಾರಿಗೆ ನಾವು ನಮ್ಮ ಪೂಜ್ಯ ಗುರುಗಳಾದ ಶ್ರೀ ಶ್ರೀ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮಿಗಳ ಚೇತನಕ್ಕೆ ವಂದಿಸಿ ಹಾಗೂ ಇಂದಿನ 72ನೇ ಪೀಠಾಧಿಪತಿಯಾಗಿರ್ತಕ್ಕಂತಹ ಶ್ರೀ ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಚರಣಕಮಲಗಳಿಗೆ ವಂದಿಸುತ್ತಾ ಆರೋಗ್ಯವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಮತ್ತು ಆದಿಚುಂಚನಗಿರಿ ಯೂನಿವರ್ಸಿಟಿ ಹಾಗೂ ಯೂನಿವರ್ಸಿಟಿಯ ಸಂಯೋಜನೆಯಲ್ಲಿರ್ತಕ್ಕಂತಹ ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅನೇಕ ಸೇವೆಗಳ ಬಗ್ಗೆ ಈಗಾಗಲೇ ತಜ್ಞರಿಂದ ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ತಿಳುವಳಿಕೆಯನ್ನು ನೀಡ್ತಾ ಬಂದಿದೆ. ಇದು ನಮಗೆ ತುಂಬ ಖುಷಿಯ ವಿಚಾರ ಕೂಡ ಹೌದು. ಈ ದಿನ ನಾನು ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಮತ್ತು ಅದರೊಂದಿಗೆ ಸಂಯೋಜನೆಗೊಂಡಿರತಕ್ಕಂತಹ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಹಾಗೂ ಆದಿಚುಂಚನಗಿರಿ ಯೂನಿವರ್ಸಿಟಿ ಬಗ್ಗೆ ಮಾತನಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮೊದಲನೇದಾಗಿ ನಮ್ಮ ಪೂಜ್ಯ ಗುರುಗಳಾದ ಶ್ರೀ ಶ್ರೀ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠಕ್ಕೆ 9 ಸೇವೆಗಳ ಗುರಿಯನ್ನು ಕೊಟ್ಟಿದ್ದಾರೆ. ಈ 9 ಸೇವೆಗಳಲ್ಲಿ ಅನ್ನ, ಅಕ್ಷರ, ಆರೋಗ್ಯ, ಆಧ್ಯಾತ್ಮಿಕ, ಆಶ್ರಯ, ಅರಣ್ಯ, ಆಕಳು, ಅನುಕಂಪ ಮತ್ತು ಅಭಿವೃದ್ಧಿ ಅನ್ನೋ ಹೆಸರಿನಲ್ಲಿ ಈ ಸೇವೆಗಳನ್ನು ನಿರಂತರವಾಗಿ ಮಠದಿಂದ ನಡೆಸಿಕೊಂಡು ಬರ್ತಾ ಇದೆ. ತಮಗೆಲ್ಲ ಗೊತ್ತಿರೋ ಹಾಗೆ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಸ್ಥಾಪನೆಯಾಗಿದ್ದು 1974. ಪೂಜ್ಯ ಗುರುಗಳಾದ ಶ್ರೀ ಶ್ರೀ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ 71ನೇ ಪೀಠಾಧಿಪತಿಗಳಾಗಿ ಅಧಿಕಾರ ವಹಿಸಿಕೊಂಡ ನಂತರ 9 ಸೇವೆಗಳನ್ನು ಜನರಿಗಾಗಿ ಮೀಸಲಿಟ್ಟರು. ಮೊಟ್ಟ ಮೊದಲನೆಯದಾಗಿ ಅನ್ನ ಮತ್ತು ಅಕ್ಷರ. ಅನೇಕ ವಿದ್ಯಾರ್ಥಿಗಳು ಮತ್ತು ಭಕ್ತರಿಗೆ ಅನ್ನದಾನವನ್ನು ಏರ್ಪಡಿಸಿ ಅಷ್ಟಲ್ಲದೆ ಅವರಿಗೆ ಅಕ್ಷರವನ್ನು ಕೊಡಲೇಬೇಕೆಂಬ ಸಂಕಲ್ಪದಿಂದ ಈ ದಿನ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಸುಮಾರು 500ಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳನ್ನು ಗ್ರಾಮೀಣ ವಿಭಾಗದಲ್ಲಿಯೇ ಸ್ಥಾಪನೆ ಮಾಡಿ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಾ ಇದೆ. ಇದುವರೆಗೆ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ವಿದ್ಯಾಸಂಸ್ಥೆಗಳಲ್ಲಿ ಓದಿದ ವಿದ್ಯಾರ್ಥಿಗಳ ಸಂಖ್ಯೆ 300,000 ಹೆಚ್ಚು ಇದೆ. ಹಾಗೂ ಈ ಎಲ್ಲ ವಿದ್ಯಾಸಂಸ್ಥೆಗಳಲ್ಲಿ ಓದಿದ ವಿದ್ಯಾರ್ಥಿಗಳು ಇಂದು ದೇಶದಲ್ಲಷ್ಟೇ ಅಲ್ಲ ವಿದೇಶದಲ್ಲಿಯೂ ಕೂಡ ತಮ್ಮ ಸೇವೆಯನ್ನು ಮಾಡಿಕೊಂಡು ವಿಖ್ಯಾತರಾಗಿದ್ದಾರೆ. ಅದೇ ರೀತಿ ಮಹಾಸಂಸ್ಥಾನ ಮಠದ ಇನ್ನು ಕೆಲವು ಸೇವೆಗಳಾದರೆ ಆರೋಗ್ಯ. ಈ ಆರೋಗ್ಯದಲ್ಲಿ ಅತ್ಯುತ್ತಮ ಆರೋಗ್ಯವನ್ನು ಗ್ರಾಮೀಣ ವಿಭಾಗದ ಜನಗಳಿಗೆ ನೀಡಬೇಕು ಎಂಬ ಸದಾಶಯದಿಂದ ನಮ್ಮ ಗುರುಗಳು ಬೆಳ್ಳೂರಿನ ಹತ್ತಿರ ಸ್ಥಾಪನೆ ಮಾಡಿದಂತಹ ಈ ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಈ ದಿನ ಇಲ್ಲಿನ ಜನಗಳಿಗೆ ಅಷ್ಟೇ ಅಲ್ಲದೆ ಸುತ್ತಮುತ್ತಲಿನ ಗ್ರಾಮಗಳ ಜನಗಳಿಗೆ ಅಷ್ಟೇ ಅಲ್ಲದೆ ಸುತ್ತಮುತ್ತಲಿನ ನಗರಿನ ಜನಗಳಿಗೂ ಕೂಡ ಆಶಾಕಿರಣವಾಗಿದೆ. ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸನ್ನು 1986 ಸ್ಥಾಪನೆ ಮಾಡಲಾಯಿತು. ಆಗ ಅತ್ಯಂತ ಹಿಂದುಳಿದ ಗ್ರಾಮೀಣ ಪ್ರದೇಶದಲ್ಲಿ ಸ್ವಾಮೀಜಿಯವರ ದೂರದರ್ಶತ್ವದಿಂದ ಸ್ಥಾಪನೆಯಾದ ಮೆಡಿಕಲ್ ಕಾಲೇಜು ಆಗ 100 ಮೆಡಿಕಲ್ ಸೀಟ್ಗಳಿಂದ ಶುರು ಮಾಡಿ ಈಗ 250 ಸೀಟ್ಗಳ ಸಂಯೋಜನೆಗಳೊಂದಿಗೆ MBBS ಡಿಗ್ರಿ ಪ್ರದಾನ ಮಾಡ್ತಾ ಇದೆ. ಇದಲ್ಲದೆ 134 ಸ್ನಾತಕೋತ್ತರ ಮೆಡಿಕಲ್ ಸೀಟ್ಗಳನ್ನು ಕೂಡ ನಮ್ಮ ಈ ಏಮ್ಸ್ ಕಾಲೇಜು ಸಕ್ಷಮ ಪ್ರಾಧಿಕಾರದಿಂದ ಅನುಮತಿ ಪಡೆದುಕೊಂಡಿದೆ. ಆದಿಚುಂಚನಗಿರಿ ಹಾಸ್ಪಿಟಲ್ ಮತ್ತು ರಿಸರ್ಚ್ ಸೆಂಟರ್, ಇದನ್ನು ನಾವು AHRC ಅಂತೀವಿ, ಇದು 1990 ಸ್ಥಾಪನೆಯಾಗಿದ್ದು ಆಗ 300 ಹಾಸಿಗೆಗಳಿಂದ ಶುರುವಾಗಿ ಈಗ ಸುಮಾರು 1200 ಹಾಸಿಗೆಗಳ ವ್ಯವಸ್ಥೆಗಳನ್ನು ಹೊಂದಿದೆ. ಈ ಆಸ್ಪತ್ರೆಯಲ್ಲಿ 15 ಬ್ರಾಡ್ ಸ್ಪೆಷಾಲಿಟೀಸ್ ಮತ್ತು 10 ಸೂಪರ್ ಸ್ಪೆಷಾಲಿಟೀಸ್ ಕೆಳಗಡೆ ಅನೇಕ ರೀತಿಯ ಚಿಕಿತ್ಸೆಗಳನ್ನು ಅತಿ ಕಡಿಮೆ ವೆಚ್ಚದಲ್ಲಿ ನೀಡಲಾಗ್ತಾ ಇದೆ. ನಮ್ಮ ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಮತ್ತು ಅದರ ಸಂಯೋಜನೆಗೊಂಡ ಆದಿಚುಂಚನಗಿರಿ ಹಾಸ್ಪಿಟಲ್ ಮತ್ತು ರಿಸರ್ಚ್ ಸೆಂಟರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಹೆರಿಗೆ ವೈದ್ಯಕೀಯ ಸೇವಾ ವ್ಯವಸ್ಥೆಯನ್ನು ಕೂಡ ನೀಡ್ತಾ ಇದೆ. ಕೇವಲ 5,000 ರೂಗಳಲ್ಲಿ ಸಹಜ ಹೆರಿಗೆ ಮತ್ತು ಕೇವಲ 10,000 ರೂಗಳಲ್ಲಿ ಸಿಜೇರಿಯನ್ ಹೆರಿಗೆ ಅಂತಹ ವೈದ್ಯಕೀಯ ಸೇವಾ ವ್ಯವಸ್ಥೆ ನೀಡ್ತಾ ಬಂದಿರೋದು ಬಹಳ ಹೆಮ್ಮೆಯ ವಿಷಯ. ಇಷ್ಟೇ ಅಲ್ಲದೆ ನಮ್ಮ ಆಸ್ಪತ್ರೆಯಲ್ಲಿ ನವಜಾತ ಶಿಶುಗಳ ಆರೈಕೆ ಮತ್ತು ವೈದ್ಯಕೀಯ ತಪಾಸಣೆ ಹಾಗೂ ಉಸ್ತುವಾರಿ ಇಡೀ ದೇಶದಲ್ಲೇ ಅತ್ಯುತ್ತಮ ಸೇವೆಗೆ ಹೆಸರಾಗಿದೆ. ತುರ್ತು ಚಿಕಿತ್ಸಾ ಸಂದರ್ಭದಲ್ಲಿ ನಿರ್ವಹಿಸುತ್ತಿರುವ ಟ್ರಾಮಾ ಸೆಂಟರ್ ಅನೇಕ ಜೀವಗಳನ್ನು ಸಕಾಲದಲ್ಲಿ ಉಳಿಸಲು ಸಹಕಾರಿಯಾಗಿದೆ. ಬೆಂಗಳೂರು ಹಾಸನ ಮುಖ್ಯ ರಸ್ತೆಗೆ ಹೊಂದಿಕೊಂಡಂತೆ ಇರುವ ಆಸ್ಪತ್ರೆಯು ಅನೇಕ ವಾಹನ ಅಪಘಾತಗಳಲ್ಲಿ ತೀವ್ರವಾಗಿ ಗಾಯಗೊಂಡ ರೋಗಿಗಳ ಚಿಕಿತ್ಸೆ ನೀಡುವಲ್ಲಿ ಹೆಸರುವಾಸಿಯಾಗಿದೆ. ಇಷ್ಟಲ್ಲದೆ ಗ್ರಾಮೀಣ ವಿಭಾಗದಲ್ಲಿ ಹಾವಿನ ಕಡಿತ ಸಾಮಾನ್ಯವಾದ ಸಂಗತಿ. ಅನೇಕ ರೀತಿಯ ವಿಷಕಾರಿ ಹಾವುಗಳ ಕಡಿತವಾಗಿ ಅಂತಹ ರೋಗಿಗಳು ನಮ್ಮ ಆಸ್ಪತ್ರೆಗೆ ಬಂದಲ್ಲಿ 1,000 ಪ್ರಕರಣಗಳಲ್ಲಿ ಸಕಾಲದಲ್ಲಿ ಚಿಕಿತ್ಸೆ ಒದಗಿಸಿ ಅವರ ಅಮೂಲ್ಯ ಜೀವಗಳನ್ನು ಉಳಿಸಿಕೊಟ್ಟಿದೆ. ಅನೇಕ ರೈತಾಪಿ ಜನಗಳ ಮತ್ತು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಭಕ್ತರು ನೀಡಿದ ದೇಣಿಗೆಯಿಂದ ಸ್ಥಾಪನೆಯಾದ ಮೆಡಿಕಲ್ ಕಾಲೇಜ್ ಮತ್ತು ಮೆಡಿಕಲ್ ಹಾಸ್ಪಿಟಲ್ಗಳು ಅನೇಕ ಕಮ್ಯುನಿಟಿ ಔಟ್ರೀಚ್ ಮತ್ತು ಎಕ್ಸ್ಟೆನ್ಷನ್ ಪ್ರೋಗ್ರಾಮ್ಗಳನ್ನು ನೀಡ್ತಾ ಇದೆ. ಅವುಗಳಲ್ಲಿ ಬಹಳ ಮುಖ್ಯವಾದದ್ದು ಮಂಡಿ ಚಿಪ್ಪು ಬದಲಾವಣೆ, ಸೀಳು ತುಟಿ ಮತ್ತು ದವಡೆ ಇವುಗಳ ಸರ್ಜರಿ, ಕೃತಕ ಕೈಕಾಲು ಜೋಡಣೆ, ಕೃತಕ ದಂತಪಂಕ್ತಿ ಜೋಡಣೆ. ಇಷ್ಟಲ್ಲದೆ ಪ್ರತಿ ವರ್ಷ 1,000 ದಾನಿಗಳಿಂದ ರಕ್ತದಾನ ಮತ್ತು ಪೊಲೀಸ್ ಸಿಬ್ಬಂದಿಗೆ ಆರೋಗ್ಯ ತಪಾಸಣೆ ಹಾಗೂ ಎಲ್ಲ ರೀತಿಯ ಹೊರರೋಗಿಗಳಿಗೆ ಅತಿ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಮತ್ತು ವೈದ್ಯಕೀಯ ಸಮಾಲೋಚನೆ ನೀಡಲಾಗುತ್ತಿದೆ. ಸೀಳು ತುಟಿ ಮತ್ತು ಚರ್ಮಗಳ ಸಮಸ್ಯೆ ಇದ್ದ ಸುಮಾರು 2,900 ರೋಗಿಗಳಿಗೆ ಉಚಿತವಾಗಿ ಅಮೆರಿಕದ ರೋಟೋಪ್ಲಾಸ್ಟ್ ಸ್ವಯಂ ಸೇವಾ ಸಂಸ್ಥೆಯೊಂದಿಗೆ ಕೈಜೋಡಿಸಿ ನಮ್ಮ ಆಸ್ಪತ್ರೆ ಯಶಸ್ವಿಯಾಗಿ ಸರ್ಜರಿ ನಡೆಸಿಕೊಟ್ಟಿದೆ. ಸುಮಾರು 1,000 ಹೆಚ್ಚು ಕೃತಕ ಕೈಕಾಲುಗಳ ಜೋಡಣೆಯನ್ನು ಉಚಿತವಾಗಿ ಹಾಗೂ ಕೆಲವೊಮ್ಮೆ ಅತಿ ಕಡಿಮೆ ಬೆಲೆಯಲ್ಲಿ ಅಲ್ಲದೆ ಅನೇಕ ಸ್ವಯಂ ಸೇವಾ ಸಂಸ್ಥೆಗಳ ಸಹಯೋಗದೊಂದಿಗೆ ಯಶಸ್ವಿಯಾಗಿ ಮಾಡಲಾಗಿದೆ. ಸುತ್ತಮುತ್ತಲಿನ ಗ್ರಾಮಗಳಿಂದ ಆಯ್ದುಕೊಂಡ 1,00,000 ಬಡವರಿಗೆ ಮತ್ತು ಕಡುಬಡವರಿಗೆ ಉಚಿತವಾದ ಕಣ್ಣಿನ ಪೊರೆ ನಿವಾರಣೆ ಚಿಕಿತ್ಸೆಯನ್ನು ಕೂಡ ನೀಡಲಾಗಿದೆ. ಪ್ರತಿ ವರ್ಷ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಸುಮಾರು 50 ಉಚಿತ ಆರೋಗ್ಯ ತಪಾಸಣೆ ಕ್ಯಾಂಪ್ಗಳನ್ನು ಕೂಡ ನಡೆಸಲಾಗ್ತಿದೆ. ಇದಕ್ಕಾಗಿಯೇ ಪ್ರತ್ಯೇಕವಾಗಿ ಡಿಸೈನ್ ಮಾಡಿದ ಆಂಬ್ಯುಲೆನ್ಸ್ನಲ್ಲಿ ಹತ್ತಿರದ ಕುಗ್ರಾಮಗಳಿಗೆ ತೆರಳಿ ನಮ್ಮ ವೈದ್ಯಕೀಯ ಸಿಬ್ಬಂದಿ ಆರೋಗ್ಯ ತಪಾಸಣೆ ಮಾಡಿ ಕೆಲವೊಮ್ಮೆ ಅಲ್ಲಿಯೇ ಚಿಕಿತ್ಸೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಇಷ್ಟಲ್ಲದೆ ಕ್ಯಾನ್ಸರ್ ಚಿಕಿತ್ಸೆಗಾಗಿ ಸರ್ಜಿಕಲ್ ಆನ್ಕಾಲಜಿ, ಮೆಡಿಕಲ್ ಆನ್ಕಾಲಜಿ, ರೇಡಿಯೇಷನ್ ಆನ್ಕಾಲಜಿ, ಪ್ಯಾಲಿಯೇಟಿವ್ ಕೇರ್, ಪ್ರಿವೆಂಟಿವ್ ಆನ್ಕಾಲಜಿ ಎಂಬ ಹೊಸ ಚಿಕಿತ್ಸೆಗಳನ್ನು ಕೂಡ ನೀಡಲು ವ್ಯವಸ್ಥೆ ಮಾಡಿಕೊಳ್ಳಲಾಗುತ್ತಿದೆ. ಮೂತ್ರಪಿಂಡ ಕಸಿ ಮತ್ತು ಜೋಡಣೆಯಲ್ಲಿ ನಮ್ಮ ಮೆಡಿಕಲ್ ಕಾಲೇಜ್ ಮತ್ತು ಹಾಸ್ಪಿಟಲ್ ಅತ್ಯುತ್ತಮ ಸೇವೆ ಸಲ್ಲಿಸುತ್ತಿದ್ದು, ಇದುವರೆಗೂ 40 ಮೂತ್ರಪಿಂಡ ಜೋಡಣೆ ಮತ್ತು ಕಸಿ ಮಾಡಿ ಅನೇಕ ಜೀವಗಳ ಉಳಿವಿಗೆ ಕಾರಣವಾಗಿದೆ. ನಮ್ಮ ಸಂಸ್ಥೆಯು MBBS ಮತ್ತು MD ಕೋರ್ಸ್ಗಳನ್ನು ಮಾತ್ರ ಅಲ್ಲದೆ ಫಿಸಿಯೋಥೆರಪಿ, ಕ್ಲಿನಿಕಲ್ ಸೈಕಾಲಜಿ, ನರ್ಸಿಂಗ್, ಫಾರ್ಮಸಿ ಮತ್ತು ಇನ್ನಿತರ ವೈದ್ಯಕೀಯ ಮತ್ತು ಅರೆವೈದ್ಯಕೀಯ ಕೋರ್ಸ್ಗಳನ್ನು ಕೂಡ ನಮ್ಮ ಮೆಡಿಕಲ್ ಕಾಲೇಜ್ ಮತ್ತು ಆದಿಚುಂಚನಗಿರಿ ಯೂನಿವರ್ಸಿಟಿಯ ವತಿಯಿಂದ ನೀಡಲಾಗ್ತಾ ಇದೆ. ಇಷ್ಟೆಲ್ಲ ವೈದ್ಯಕೀಯ ಸೌಲಭ್ಯಗಳು ಬೆಂಗಳೂರಿನ ಜನತೆಗೂ ಲಭ್ಯವಾಗಬೇಕೆಂಬ ಆಶಯದಲ್ಲಿ ಆದಿಚುಂಚನಗಿರಿ ಮಠದ 72ನೇ ಪೀಠಾಧಿಪತಿಗಳಾದ ಶ್ರೀ ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಅವರು ಬೆಂಗಳೂರಿನ ನಗರೂರಿನಲ್ಲಿ ಇನ್ನೊಂದು ಮೆಡಿಕಲ್ ಕಾಲೇಜು ಸ್ಥಾಪನೆ ಮಾಡಿ ಅಲ್ಲಿಯೂ ಕೂಡ ಈ ಸೇವೆಯನ್ನು ನೀಡುತ್ತಾ ಬಂದಿದ್ದಾರೆ. ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಮೆಡಿಕಲ್ ಕಾಲೇಜು ಮತ್ತು ಹಾಸ್ಪಿಟಲ್ ಅಂದರೆ BGS MCH ಹೆಸರಿನ ಈ ಕಾಲೇಜು 2024ರಲ್ಲಿ ಸ್ಥಾಪನೆಯಾಗಿದ್ದರೂ ಈಗಾಗಲೇ ಸುತ್ತಮುತ್ತಲಿನ ಬಡಾವಣೆಗಳಲ್ಲಿ ಮತ್ತು ಗ್ರಾಮಗಳಲ್ಲಿ ಅತ್ಯುತ್ತಮ ವೈದ್ಯಕೀಯ ಸೇವೆಗೆ ಹೆಸರುವಾಸಿಯಾಗಿದೆ. ಇಲ್ಲಿ ಕೂಡ ನಾವು ತಿಳಿಸಿದ ಎಲ್ಲ ರೀತಿಯ ವೈದ್ಯಕೀಯ ಮತ್ತು ಅರೆವೈದ್ಯಕೀಯ ಶಿಕ್ಷಣ ಮತ್ತು ಸೇವೆಗಳನ್ನು ಅತಿ ಕಡಿಮೆ ಬೆಲೆಯಲ್ಲಿ ನೀಡಲಾಗುತ್ತಿದೆ. ಮತ್ತೊಂದು ಹೆಮ್ಮೆಯ ವಿಷಯವೆಂದರೆ ಈ ಎರಡೂ ಮೆಡಿಕಲ್ ಕಾಲೇಜುಗಳ ಪ್ರಾಧ್ಯಾಪಕರು ಕೇವಲ ಚಿಕಿತ್ಸೆ ಮತ್ತು ಶಿಕ್ಷಣ ನೀಡುವುದಷ್ಟೇ ಅಲ್ಲದೆ ಅನೇಕ ಸಂಶೋಧನಾ ಲೇಖನಗಳನ್ನು ಪ್ರತಿಷ್ಠಿತ ರಿಸರ್ಚ್ ಜರ್ನಲ್ಗಳಲ್ಲಿ ಪ್ರಕಟ ಮಾಡಿದ್ದಾರೆ. ಈ ರೀತಿ ಪ್ರಕಟ ಮಾಡಿದ ಸಂಶೋಧನಾ ಲೇಖನಗಳು ದೇಶದಲ್ಲಷ್ಟೇ ಅಲ್ಲದೆ ವಿದೇಶದಲ್ಲಿ ಕೂಡ ನಮ್ಮ ಸಂಸ್ಥೆಯ ಕೀರ್ತಿ ಪತಾಕೆ ಹಾರಿಸಿವೆ. ನಮ್ಮ ಈ ಮೆಡಿಕಲ್ ಕಾಲೇಜಿನಲ್ಲಿ ನಡೆಸಿದ ಸಂಶೋಧನೆಗಳು ಅನೇಕ ಬಾರಿ ಹೊಸ ಚಿಕಿತ್ಸಾ ವಿಧಾನಗಳಾಗಿ ಮೆಡಿಕಲ್ ಜರ್ನಲ್ನಲ್ಲಿ ಪ್ರಕಟವಾಗಿ ಈಗಾಗಲೇ ಪ್ರಾಕ್ಟೀಸಿಗೆ ಕೂಡ ಬಂದಿವೆ. 1918ರಲ್ಲಿ ಆದಿಚುಂಚನಗಿರಿ ವಿಶ್ವವಿದ್ಯಾನಿಲಯವು ಸ್ಥಾಪನೆಗೊಂಡು ಅದರೊಂದಿಗೆ ಈ ಎಲ್ಲ ಕಾಲೇಜುಗಳು ಸಂಯೋಜನೆಗೊಂಡಿವೆ. ಆದಿಚುಂಚನಗಿರಿ ವಿಶ್ವವಿದ್ಯಾಲಯವು ಒಂದು ಮಲ್ಟಿಡಿಸ್ಪ್ಲಿನರಿ ಯೂನಿವರ್ಸಿಟಿ. ಈ ಯೂನಿವರ್ಸಿಟಿನಲ್ಲಿ ಎಂಜಿನಿಯರಿಂಗ್, ಮ್ಯಾನೇಜ್ಮೆಂಟ್, ಹ್ಯುಮ್ಯಾನಿಟಿ, ಬೇಸಿಕ್ ಅಂಡ್ ನ್ಯಾಚುರಲ್ ಸೈನ್ಸಸ್, ಎಜುಕೇಷನ್, ಫಾರ್ಮಸಿ, ನರ್ಸಿಂಗ್, ಅಲೈಡ್ ಹೆಲ್ತ್ ಸೈನ್ಸಸ್ ಮತ್ತು ಮೆಡಿಕಲ್ ಸೈನ್ಸಸ್ ವಿಭಾಗಗಳಲ್ಲಿ ಪದವಿ ಅಷ್ಟೇ ಅಲ್ಲದೆ ಸ್ನಾತಕೋತ್ತರ ಮತ್ತು PhD ವ್ಯಾಸಂಗಕ್ಕೆ ಕೂಡ ಅವಕಾಶ ಮಾಡಿಕೊಡಲಾಗಿದೆ. ಈ ರೀತಿ ಸಂಯೋಜನೆಗೆ ಒಳಪಟ್ಟ ಕಾಲೇಜುಗಳ ಸಂಖ್ಯೆ 14. ಈ ಎಲ್ಲ ವಿದ್ಯಾಸಂಸ್ಥೆಗಳಲ್ಲೂ ಅತ್ಯಂತ ನುರಿತ ಪ್ರಾಧ್ಯಾಪಕರು ಮತ್ತು ಸಿಬ್ಬಂದಿಗಳ ಮೂಲಕ ಶಿಕ್ಷಣವನ್ನು ನೀಡಲಾಗುತ್ತಿದ್ದು ಅನೇಕ ವಿದ್ಯಾರ್ಥಿಗಳ ಜೀವನವನ್ನು ರೂಪಿಸಿಕೊಟ್ಟಿದ್ದಾರೆ. ಆದಿಚುಂಚನಗಿರಿ ಯೂನಿವರ್ಸಿಟಿಯಿಂದ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಅಲ್ಲದೆ PhD ಅನ್ನು ಪಡೆದಂತಹ ಅನೇಕ ಹಿರಿಯ ವಿದ್ಯಾರ್ಥಿಗಳು ಇಂದು ದೇಶ ವಿದೇಶಗಳಲ್ಲಿ ಅವರವರ ಕ್ಷೇತ್ರದಲ್ಲಿ ಪಂಡಿತರಾಗಿ ಹಾಗೂ ಅವರವರ ಕ್ಷೇತ್ರದಲ್ಲಿ ಪರಿಣಿತರಾಗಿ ಹೆಸರುವಾಸಿಯಾಗಿದ್ದಾರೆ. ಗ್ರಾಮೀಣ ವಿಭಾಗದಲ್ಲಿ ಗುರೂಜಿಯವರ ಮಾರ್ಗದರ್ಶನದಲ್ಲಿ ಮತ್ತು ನೇತೃತ್ವದಲ್ಲಿ ಸ್ಥಾಪನೆಗೊಂಡ ಈ ವಿದ್ಯಾಸಂಸ್ಥೆಗಳು ಲಕ್ಷಾಂತರ ವಿದ್ಯಾರ್ಥಿಗಳ ಮತ್ತು ಅವರ ಪೋಷಕರ ಆಶಾದೀಪಗಳಾಗಿವೆ. ನಮ್ಮ ಆಸ್ಪತ್ರೆಯಲ್ಲಿ ನ್ಯೂರಾಲಜಿ ವಿಭಾಗ ಅತ್ಯುತ್ತಮ ಸೇವೆಯನ್ನು ನೀಡ್ತಾ ಇದೆ. ಈ ನ್ಯೂರಾಲಜಿ ವಿಭಾಗದಲ್ಲಿ ಕೂಡ ಅನೇಕ ಕಾಂಪ್ಲಿಕೇಟೆಡ್ ಕೇಸಸ್ ಇರ್ತದ್ದನ್ನು ಕೂಡ ನಾವು ಚಿಕಿತ್ಸೆ ಮಾಡಿ ಕಳಿಸ್ತಾ ಇದ್ದೇವೆ. ಇದರಲ್ಲಿ ತಲೆಗೆ ಪೆಟ್ಟು ಬಿದ್ದಂಥದ್ದಿರಬಹುದು, ಬೆನ್ನುಹುರಿಗೆ ಪೆಟ್ಟು ಬಿದ್ದಂಥರಿರ್ಬೋದು. ಇಂತಹ ರೋಗಿಗಳು ಇಲ್ಲಿಗೆ ಬಂದಾಗ ಅವರಿಗೆ ಸಂಪೂರ್ಣ ಚಿಕಿತ್ಸೆಯನ್ನು ನೀಡಿ ಅಲ್ಲದೆ ಚಿಕಿತ್ಸೆ ನಂತರ ಬೇಕಾದಂತಹ ವೈದ್ಯಕೀಯ ಸಲಹೆಗಳನ್ನು ಕೂಡ ನೀಡಿ ಅವರ ಜೀವನವನ್ನು ಹಸನು ಮಾಡುವ ಕೆಲಸ ಮಾಡ್ತಾ ಇದ್ದೇವೆ.
3: ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಹಾಗೂ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಆಶೀರ್ವಾದಗಳೊಂದಿಗೆ ನಾಗಮಂಗಲ ತಾಲೂಕು ಬಿಜಿನಗರದ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಸೌಕರ್ಯಗಳಿವೆ. ಎಲ್ಲಾ ರೀತಿಯ ಕಾಯಿಲೆಗಳಿಗೆ ಪರೀಕ್ಷೆ ಹಾಗೂ ನುರಿತ ವೈದ್ಯರಿಂದ ಸೂಕ್ತ ಚಿಕಿತ್ಸೆಯೂ ಲಭ್ಯವಿದೆ. ಅಗತ್ಯವೆನಿಸಿದರೆ ಸರ್ಜರಿಯನ್ನು ಮಾಡಲಾಗುತ್ತದೆ. ಆರೋಗ್ಯ ವಿಮೆಯ ಸೌಲಭ್ಯವೂ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9945558579.
5: ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಕ್ಯಾನ್ಸರ್ ಕುರಿತಂತೆ ಮಾಹಿತಿಯನ್ನ ಮಾಡಿಕೊಡ್ತಿದ್ದಾರೆ ಡಾಕ್ಟರ್ ವೆಂಕಟೇಶ್ ಎನ್ ಅವರು, ಕ್ಯಾನ್ಸರ್ ತಜ್ಞರು. ಸರ್ ನಮಸ್ಕಾರ.
7: ನಮಸ್ಕಾರ,
5: ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸರ್, ಕ್ಯಾನ್ಸರ್ ಅಂದ್ರೆ ಏನು?
7: ಕ್ಯಾನ್ಸರ್ ಅಂದ್ರೆ ಒಂದು ಸೆಲ್ ಅಬ್ನಾರ್ಮಲ್ ಆಗಿ ಬೆಳೆದು ಅಬ್ನಾರ್ಮಲ್ ಆಗಿ ರಕ್ತ ಹೀರ್ಕೊಂಡು ಅಬ್ನಾರ್ಮಲ್ ಆಗಿ ಬೇರೆ ಬೇರೆ ಸ್ಪ್ರೆಡ್ ಆಗೋಂಥದಕ್ಕೇ ನಾರ್ಮಲ್ ಜೀವಕೋಶದ ಥರ ಕೆಲಸ ಮಾಡಲ್ಲ. ಅದು ಅಬ್ನಾರ್ಮಲ್ ಬಿಹೇವಿಯರು, ಅಬ್ನಾರ್ಮಲ್ ಆಗಿ ಬೆಳೀತದೆ, ಅಬ್ನಾರ್ಮಲ್ ಬೇರೆ ಕಡೆ ಸ್ಪ್ರೆಡ್ ಆಗ್ತದೆ, ಅಬ್ನಾರ್ಮಲ್ ಆಗಿರೋದಕ್ಕೆ ಕ್ಯಾನ್ಸರ್ ಸೆಲ್ ಅಂತ ನಾವು ಹೇಳ್ತೀವಿ.
5: ಯಾವುದೇ ಒಂದು ಸೆಲ್
7: ನಾರ್ಮಲ್ ಸೆಲ್ ಆಗ ಬದಲು ಅಬ್ನಾರ್ಮಲ್ ಸೆಲ್ ಅಂತ ನೋಡಿ, ಸಮಾಜದಲ್ಲಿ ನಾರ್ಮಲ್ ವ್ಯಕ್ತಿ ಬೇರೆ, ಕಳ್ಳ ಬೇರೆ. ಕಳ್ಳ ಏನಂದ್ರೆ ಅವನು ಅಬ್ನಾರ್ಮಲ್ ವ್ಯಕ್ತಿ, ಅವನು ಅಬ್ನಾರ್ಮಲ್ ವ್ಯಕ್ತಿ ಸಮಾಜದಲ್ಲಿ ಏನು ಕೆಟ್ಟದೇ ಮಾಡೋದು, ಅವನು ಅವನು ಕಳ್ಳತನ ಮಾಡೋದು, ದರೋಡೆ ಮಾಡೋದು, ಇವೆಲ್ಲ ಮಾಡೋದು. ಅದೇ ಥರ ಕ್ಯಾನ್ಸರು ಅಷ್ಟೇ, ಅಬ್ನಾರ್ಮಲ್ ಆಗಿ ಬೆಳೆದು ನಾರ್ಮಲ್ ಸಮಾಜಕ್ಕೆ ಹೊಂದಾಣಿಕೆ ಇಲ್ದಂಗೆ ವೈಯಕ್ತಿಕ ಇಚ್ಛೆಯಿಂದ ಕ್ರೂರತೆಯಿಂದ ಬೆಳೆದು ಜೀವಕ್ಕೆ ಹಾನಿ ಮಾಡಂತ ಸೆಲ್ಗಳಿಗೆ ಕ್ಯಾನ್ಸರ್ ಸೆಲ್, ಅದೊಂದು ಕಳ್ಳ ಅಂತಾನೆ ಹೇಳ್ಬಾರ್ದು.
5: ನೀವೀಗ ಹೋಲಿಕೆ ಬಹಳ ಚೆನ್ನಾಗಿ ಕೊಟ್ರಿ. ಸೆಲ್ ಒಂದು ಅಬ್ನಾರ್ಮಲ್ ಆದ ತಕ್ಷಣನೇ ನಮ್ಗೆ ತೊಂದರೆಗಳು ಗೊತ್ತಾಗಲ್ಲ.
7: ಹೌದು
5: ಅಲ್ವಾ?
7: ಹೌದು.
5: ಯಾವಾಗ ಕಾಣಿಸ್ಕೊಳ್ಳೋದು
7: ಮೇಡಮ್? ಈಗ ಒಬ್ಬ ಕಳ್ಳ, ಅದಕ್ಕೆ ಉದಾಹರಣೆ, ಒಬ್ಬ ಕಳ್ಳ ಇವತ್ತೇ ಕಳ್ಳ ಆಗಲ್ಲ, ಅವನು ಸುಮಾರು ಒಂದು 10 ವರ್ಷ ನೋಡ್ತಾ ಇರ್ತಾನೆ, ಅಬ್ಸರ್ವ್ ಮಾಡ್ತಾ ಇರ್ತಾನೆ, ಅಬ್ಸರ್ವ್ ಮಾಡಿ ಮಾಡಿ ಮಾಡಿ ಮಾಡಿ 10 ವರ್ಷಕ್ಕೆ ಅವ್ನು ಕಳ್ಳ ಆಗ್ತಾನೆ. ಅದು ಕಳ್ಳ ಆಗ್ಬೇಕು ಅಂತ ಮನಸ್ಸಲ್ಲಿ ಪರಿವರ್ತನೆ ಆಗುತ್ತೆ. ಪರಿವರ್ತನೆ ಆದ್ಮೇಲೆ ಒಂದು 10 ವರ್ಷ ಆದ್ಮೇಲೆ ಕಳ್ತನಕ್ ಶುರು ಮಾಡ್ತಾನೆ. ಸೊ ಅದಕ್ಕೆ ನಾವು ಇನಿಷಿಯೇಷನ್, ಪ್ರಮೋಷನ್, ಪ್ರೋಗ್ರೆಷನ್ ಅಂತ ಹೇಳ್ತೀವಿ. ಯಾವುದೇ ಒಂದು ಕ್ಯಾನ್ಸರ್ ಸೆಲ್ಲು ಫಸ್ಟ್ ನಾರ್ಮಲ್ ಸೆಲ್ಲಿಂದ ಅಬ್ನಾರ್ಮಲ್ ಸೆಲ್ ಆಗ್ತದೆ. ಅಲ್ಲಿ ಅಬ್ನಾರ್ಮಲ್ ಸೆಲ್ ಆದಾಗ ಅದು ನೋಡ್ತಾ ಇರ್ತದೆ, ಆಮೇಲೆ ಅದು ಕ್ಯಾನ್ಸರ್ ಸೆಲ್ ಆಗಿ ಪರಿವರ್ತನೆಗೊಳ್ತದೆ. ಅದೊಂದು 10 ವರ್ಷ ಆಯ್ತದೆ. ಆಮೇಲೆ ಕ್ಯಾನ್ಸರ್ ಸೆಲ್ ಆದ್ಮೇಲೆ ದೇಹಕ್ಕೆಲ್ಲ ಕೆಟ್ಟದ್ದು ಉಂಟು ಮಾಡಕ್ ಶುರು ಮಾಡುತ್ತೆ. ಈ ಕಳ್ಳ ಹೆಂಗೋ ಒಂದೇ ದಿವಸ ಕಳ್ಳ ಆಗಲ್ಲ ಅವನು, ಅವನು 3 ಹಂತದಲ್ಲಿ ಆಯ್ತಾನೆ. ಫಸ್ಟ್ ನೋಡ್ತಾನೆ, ಅಬ್ಸರ್ವ್ ಮಾಡ್ತಾನೆ, ಆಮೇಲೆ ಪ್ರಾಕ್ಟಿಕಲ್ ಆಗಿ ಕೆಲಸ ಶುರು ಮಾಡ್ತಾನೆ. ಹಂಗೆ ಕ್ಯಾನ್ಸರ್ ಅಷ್ಟು ಅಬ್ನಾರ್ಮಲ್ ಬೆಳವಣಿಗೆ ಆಗುತ್ತೆ, ನೋಡುತ್ತೆ, ಆಮೇಲೆ ಪ್ರಕೃತಿ ನಮ್ಮ ದೇಹಕ್ಕೆ ಹೊಂದ್ಕೊಳ್ದೇನೆ ಅದ್ರ ಪಾಡು ಸ್ವಇಚ್ಛೆಯಿಂದ ಬದುಕಕ್ಕೆ ಶುರು ಮಾಡ್ತದೆ. ಅದು ಯಾವುದೇ ಸೆಲ್ಗಳಲ್ಲಿ ಯಾವುದೇ ಆಗಲಿ ಕಂಟ್ರೋಲ್ ಇಲ್ಲದಂಗೆ ತನ್ನಷ್ಟು ತಾನೇ ಬೆಳೆಯಕ್ಕೆ ಶುರು ಮಾಡ್ತದೆ.
5: ಹ್ಮ್ ಹ್ಮ್. ಸರ್, 100 ತರದ ಕ್ಯಾನ್ಸರ್ಗಳಿದೆ ನಮ್ಮ ದೇಶದಲ್ಲಿ, ಯಾವ್ಯಾವ ತರದ ಕ್ಯಾನ್ಸರ್ಗಳು ಹೆಚ್ಚು
7: ಮೇಡಮ್? ಭಾರತದಲ್ಲಿ ಮಹಿಳೆಯರಲ್ಲಿ ಈ ಇತ್ತೀಚಿನ ಟ್ರೆಂಡ್ ಅಲ್ಲಿ ಟ್ರೆಂಡ್ಗಳು ಬದಲಾವಣೆ ಆಗ್ತಾ ಇರ್ತದೆ. ಮಹಿಳೆಯರಲ್ಲಿ ಗರ್ಭಕೋಶದ ಸಿಎ ಸರ್ವಿಕ್ಸ್ ಕ್ಯಾನ್ಸರ್ ಅಂತ ಹೇಳ್ತೀವಿ, ಸಿಎ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಪುರುಷರಲ್ಲಿ ಸಿಎ ಲಂಗ್, ಸಿಎ ಪ್ರಾಸ್ಟೇಟ್, ಈ ಕ್ಯಾನ್ಸರ್ಗಳು ಸ್ಟಾಪ್. ಆಮೇಲೆ ಜೊತೆಗೆ ಜಿ ಎಸ್ ಸ್ಟಮಕ್ಗಳು ಅಲ್ಲೂ ಆ ಕಡೆ ಬರ್ತವೆ, ಈ ಕಡೆ ಬರ್ತವೆ. ಸ್ಟಮಕ್ ಕ್ಯಾನ್ಸರ್, ಪಿತ್ತಕೋಶ ಕ್ಯಾನ್ಸರ್, ಇದು ಇಬ್ಬರಲ್ಲೂ ಬರ್ತಾ ಇರ್ತದೆ. ಮೋಸ್ಟ್ ಕಾಮನ್ ಕ್ಯಾನ್ಸರ್ ಪುರುಷರಲ್ಲಿ ಲಂಗ್ ಕ್ಯಾನ್ಸರ್, ಪ್ರಾಸ್ಟೇಟ್ ಕ್ಯಾನ್ಸರ್, ಬಾಯಿ ಕ್ಯಾನ್ಸರ್. ಬಾಯಿ ಕ್ಯಾನ್ಸರ್ ಯಾಕೆ ಬರ್ತದೆ ಅಂದ್ರೆ ಅವರೆಲ್ಲ ತಂಬಾಕು ಹೊಗೆ ಬಿಡುತ್ತೆ. ಮೋಸ್ಟ್ ಗಂಡಸರಲ್ಲಿ 3 ಕ್ಯಾನ್ಸರ್, ಯಂಗ್ಸರಲ್ಲಿ ಸರ್ವಿಕ್ಸ್, ಬ್ರೆಸ್ಟ್, ಓವರಿ, ಈ 3 ಕ್ಯಾನ್ಸರ್. ಹೆಣ್ಣು ಮಕ್ಕಳಿಗೆ ಸ್ಥಿಮಿತವಾದ ಕಾಯಿಲೆ, ಗಂಡು ಮಕ್ಕಳಿಗೆ ಅಂತ ಕಾಯಿಲೆ. ಬಟ್ ಇಬ್ಬರಲ್ಲೂ ಸಕೊಂಡು 2 ಕಾಯಿಲೆ ಕೆಲವು ಕ್ಯಾನ್ಸರ್ಗಳು ಇಬ್ಬರಲ್ಲೂ ಬರ್ತವೆ. ಉದಾಹರಣೆಗೆ ಸ್ಟಮಕ್ ಕ್ಯಾನ್ಸರ್ ಇಬ್ಬರಲ್ಲೂ ಬರ್ತದೆ, ಇಂಟೆಸ್ಟೈನ್ ಕ್ಯಾನ್ಸರ್ ಇಬ್ಬರಲ್ಲೂ ಬರ್ತದೆ. ಅದಕ್ಕೋಸ್ಕರ ಪುರುಷರಲ್ಲಿ ಬಾಯಿ ಕ್ಯಾನ್ಸರ್, ಮಹಿಳೆಯರಲ್ಲಿ ಸ್ತನ ಕ್ಯಾನ್ಸರ್.
5: ಇತ್ತೀಚೆಗೆ ತುಂಬಾ ಕ್ಯಾನ್ಸರ್ಗಳು ಹೆಚ್ಚಾಗಿ ಕಾಣಿಸ್ಕೊಳ್ತಿದೆ ಅಂತಾರಲ್ಲ, ಅದಕ್ಕೇನು ಕಾರಣ
7: ಮೇಡಮ್? ಇತ್ತೀಚಿನ ದಿನಗಳಲ್ಲಿ ನನ್ನ ಅಭಿಪ್ರಾಯದಲ್ಲಿ ಕ್ಯಾನ್ಸರು ಅವತ್ತಿನ ಜನಸಂಖ್ಯೆಗೆ ಅನುಗುಣವಾಗಿ ಅಷ್ಟೇ ಕ್ಯಾನ್ಸರ್ಗಳು ರೋಗ ಇರ್ತಿದ್ವು ಅಂತ ನಾನು ಅನಿಸ್ತಾ ಇದೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಇನ್ವೆಸ್ಟಿಗೇಷನ್ಗಳಲ್ಲಿ ಈಗ MRI, ಅಲ್ಟ್ರಾಸೌಂಡ್, CT ಸ್ಕ್ಯಾನ್, ಯಾರೇ ಒಂದು ಕೆಲಸಕ್ಕೆ ರೆಗ್ಯುಲರ್ ಮೊದಲು ಅಲ್ಟ್ರಾಸೌಂಡ್ ಮಾಡಿಸ್ತಿರ್ಲಿಲ್ಲ. ಈಗ ಅಲ್ಟ್ರಾಸೌಂಡ್ ಮಾಡಿದ್ರೆ ನನಗೆ ಒಂದು ಕಾಯಿಲೆ ಕಂಡುಹಿಡಿಯುತ್ತೆ. ಸೊ ಅದಕ್ಕೋಸ್ಕರ ಆಕ್ಸಿಡೆಂಟಲಿ ಡಿಟೆಕ್ಟೆಡ್ ಲೀಜನ್ಸ್ ಅಂತ ನಾವು ಹೇಳ್ತೀವಿ. ಈಗ ನಾವು ಏನಕ್ಕೋ ಸ್ಕ್ಯಾನಿಂಗ್ ಮಾಡಕ್ ಹೋಗ್ತೀವಿ, ಅದೇ ಟೈಮಲ್ಲಿ ಅಲ್ಟ್ರಾಸೌಂಡ್ ಮಾಡಿದಾಗ ಅವ್ನ ಹೊಟ್ಟೆ ನೋವಿಗೆ ಬೇರೆ ಕಾರಣ ಏನೋ ಇರ್ತದೆ, ಅದು ಬೇರೆ ಇನ್ನೊಂದು 5-6 ತರ ಕಂಡುಹಿಡಿತದೆ. ಪೆಟ್ ಸ್ಕ್ಯಾನ್, CT ಸ್ಕ್ಯಾನ್, ಒಂದೊಂದು ಕಾಯಿಲೆ ಒಂದೊಂದು ಎಕ್ಸ್ಟ್ರಾ ಕಂಡುಹಿಡಿತದೆ. ಸೊ ಅದ್ರ ಜೊತೆಗೆ ಸಾರ್ವಜನಿಕರ ಅವೇರ್ನೆಸ್ಸು, ಸಾರ್ವಜನಿಕ ಅವೇರ್ನೆಸ್ ನೀಡುವಂಥ ಮಾಧ್ಯಮ, ಪತ್ರಿಕೆಗಳು, ಇಂಟರ್ನೆಟ್ಟು ಇವೆಲ್ಲ ಇರೋದ್ರಿಂದ ನಮಗೆ ಕ್ಯಾನ್ಸರ್ ಜಾಸ್ತಿ. ಮೊದಲು ನಾವೊಂದೇನೋ ಉದಾಹರಣೆಗೆ ಅಮೇರಿಕದಲ್ಲಿ ನಡೆದಂಥ ಘಟನೆ ಇಲ್ಲಿಗೆ ಬರಬೇಕಾದ್ರೆ ಮಿನಿಮಮ್ 15 ದಿವಸ 20 ದಿವಸ ಆಗ್ತಿತ್ತು. ಈಗ ಅಮೇರಿಕದಲ್ಲಿ ನಡೀತಿದ್ರೆ ಈಗ ತಕ್ಷಣ ಅಲ್ಲೇನು ನಡೀತಿದೆ ಇಲ್ಲ ಬಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಅಮೇರಿಕದಲ್ಲಿ ಏನಪ್ಪ ಇಷ್ಟು ಬೇಗ ನಡೀತಾ ಇದೆ ಅಂತ ನಾವು ಅಮೇರಿಕ ನಾವು ಹೇಳೋಂಗಿಲ್ಲ. ಮಾಧ್ಯಮ ಅಂತರ್ಜಾಲ ಬಂದ್ಮೇಲಿಂದ ನಮ್ಗೆ ಮಾಹಿತಿ ಜಾಸ್ತಿ ಆಗ್ತಾ ಇದೆ, ವಿನಃ ಅಷ್ಟೇ ಕ್ಯಾನ್ಸರ್, ಅಷ್ಟೇ ಅದೇ ಕೆಲಸಗಳು ಅದೇ ನಡೀತಿತ್ತು ಅಂತ ನನ್ನ ಅಭಿಪ್ರಾಯ ಪಡ್ತೇನೆ.
5: ಕಾರಣಗಳು ಏನೇನು ಸರ್ ಇದಕ್ಕೆ? ಬೇರೆ ಬೇರೆ ಕ್ಯಾನ್ಸರ್ಗೆ ಬೇರೆ ಬೇರೆ ರೀತಿಯ ಕಾರಣ.
7: ಓವರಾಲ್ ಮೇಡಮ್, ಓವರಾಲ್ ಕ್ಯಾನ್ಸರ್ ಈಗ ನೋಡಿ, GI ಕ್ಯಾನ್ಸರ್ಸ್ ಅಂತ ಹೇಳ್ತೀವಿ, ನೆಕ್ಸ್ಟ್ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳ್ತೀವಿ, ಸರ್ವೈಕಲ್ ಕ್ಯಾನ್ಸರ್ ಹೇಳ್ತೀವಿ, ಓವರಾಲ್ ಕ್ಯಾನ್ಸರ್. ನಿಮ್ ಕಾಮನ್ ಆಗಿ ಜನಗಳು ಯಾರು ಜರ್ದ ಪಾನ್ ಪರಾಗ ಸ್ಮೋಕಿಂಗ್ ಮಾಡ್ತಾರೆ ಅವರಲ್ಲಿ ಬಾಯಿ ಕ್ಯಾನ್ಸರ್ ಸಾಮಾನ್ಯವಾಗಿ ಕಂಡುಬರ್ತದೆ. ಒಂದು ಈಗ ನೆಕ್ಸ್ಟ್ ಯಾರು ಸರ್ವೈಕಲ್ ಕ್ಯಾನ್ಸರ್, ಈಗ HPV ಇನ್ಫೆಕ್ಷನ್ ಎಲ್ಲಿ ಜಾಸ್ತಿ ಇರ್ತದೆ ಅಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ತಾರೆ. ಇದು ಕೆಲವು ಸನ್ಲೈಟ್ ಎಕ್ಸ್ಪೋಸ್ ಆದರೆ ಮೆಲನೋಮಸ್ ಕಾಮೆಸಲ್ ಕಾರ್ಸಿನೋಮಾ ಬರುತ್ತೆ ಅಂತ ಹೇಳ್ತಾರೆ. ಇನ್ನು ಊಟದ್ದು ಸ್ಪೈಸಿ ಸ್ಪಿರಿಟ್ ಇವೆಲ್ಲ ಕುಡಿದ ತಿಂದಾಗ ಜಠರದ ಕ್ಯಾನ್ಸರ್ ಜಾಸ್ತಿ ಸಾಧ್ಯತೆ ಅಂತ ಹೇಳ್ತೀವಿ. ಇದು ಏನಂದ್ರೆ ಕೆಲವು ಟೈಮ್ ಯಾರೂ ಕಾರಣ ಇರಲ್ಲ, ಅಂತವ್ರಿಗೂ ಕೆಲವು ಜನ ಬರ್ತಾರೆ, ಏನ್ ಸರ್ ನಾನು ಬೀಡಿ ಸೇದಲ್ಲ ಸಿಗರೇಟ್ ಸೇದಲ್ಲ, ಒಂದು ಕೆಟ್ಟ ಚಾಳೇನು ಇಲ್ಲ ನನ್ನದ್ರಲ್ಲಿ, ಆದ್ರೆ ನನಗೆ ಕ್ಯಾನ್ಸರ್ ಬಂದಿದೆ. ಅದು ಅನುವಂಶದ ಕ್ಯಾನ್ಸರ್ ಅಂತ ಹೇಳಿ, ಅನುವಂಶಿಕ ಕ್ಯಾನ್ಸರ್ ಜೆನೆಟಿಕ್ ಕ್ಯಾನ್ಸರ್, ತಾಯಿಗಿದ್ರೆ ಮಕ್ಕಳು ಬರೋ ಕ್ಯಾನ್ಸರ್. ಉದಾಹರಣೆಗೆ ಬ್ರೆಸ್ಟ್ ಕ್ಯಾನ್ಸರ್ ತಾಯಿಗಿದ್ರೆ ಮಕ್ಕಳು ಬರುತ್ತೆ. ದಯವಿಟ್ಟು ಎಲ್ಲಾರು ಈ ಸಂದರ್ಭ ನಾನು ಹೇಳಕ್ ಇಷ್ಟಪಡೋದು, ತಾಯಿಗೆ ಕ್ಯಾನ್ಸರ್ ಬಂತು ಮಗಳಿಗೆ ಫಸ್ಟ್ ಜನರೇಷನ್ ಸೆಕೆಂಡ್ ಜನರೇಷನ್ ಆ ತರನೇ ನಾವು ಎಲ್ಲಾನು ನಾವು ರಿಸ್ಕ್ ಅಸೆಸ್ ಮಾಡಕ್ ಹೋದಾಗ ಸಾರ್ವಜನಿಕ ತುಂಬಾ ಗೊಂದಲಕ್ಕೊಳಗಾಗ್ತಾರೆ. ಅದಕ್ಕೋಸ್ಕರ ಸಾರ್ವಜನಿಕರು ಕ್ಯಾನ್ಸರ್ನ ಒಂದು ಸಾಮಾನ್ಯ ಕಾಯಿಲೆ ಅಂತ ತಿಳ್ಕೊಳ್ಳಿ. ಶುಗರ್ ಡಯಾಬಿಟಿಸ್ ತರನೇ ಟ್ರೀಟ್ಮೆಂಟ್ ಮಾಡಕ್ಕೆ ಯೋಚನೆ ಮಾಡ್ತಾ ಇದಾರೆ. ಅದೇ ತರ ಅದಕ್ಕೋಸ್ಕರ ನೀವು ಗಾಬರಿ ಪಡೋದ್ ಬೇಡ. ಕ್ಯಾನ್ಸರ್ ಅಂದ್ರೆ ತುಂಬಾ ಚಿಕಿತ್ಸೆಗಳಿದಾವೆ, ಅದಕ್ಕೆ ಜನಗಳಿಗೆ ಸಾರ್ವಜನಿಕರಿಗೆ ಹೇಳ್ತೀವಿ ಗಾಬರಿ ಪಡೋದ್ ಬೇಡ, ಧೈರ್ಯವಾಗಿ ಇದನ್ನ ಎದುರಿಸಲು ಸಿದ್ಧರಾಗಿದೆ ಅಂತ ಹೇಳಿ.
5: ಸರ್, ಇದರಿಂದ ದೂರ ಇರಬೇಕು ಅಂದ್ರೆ ಸ್ಕ್ರೀನಿಂಗ್ ಒಂದೇ ದಾರಿ ಅಂತ ಅನ್ಸುತ್ತೆ ಅಲ್ವಾ
7: ಮೇಡಮ್? ಅದಕ್ಕೆ ಈಗ ತಾನೇ ಹೇಳಿದೆ ಕ್ಯಾನ್ಸರ್ ಸ್ಕ್ರೀನಿಂಗ್ ಪ್ರೋಗ್ರಾಮ್. ಸ್ಕ್ರೀನಿಂಗ್ ಪ್ರೋಗ್ರಾಮ್ ಅನ್ನೋದು ಒಂದು ಶುಡ್ ಬಿ ಯಾವಾಗ ಸ್ಕ್ರೀನಿಂಗ್ ಅಂದ್ರೆ ಮಿನಿಮಮ್ ಈಗ ಸಿ ಎಸ್ ಸರ್ವಿಕ್ಸ್ ಉದಾಹರಣೆಗೆ ಒಂದು ಹೆಣ್ಣು ಮಗು ಒಂದು ಮಿನಿಮಮ್ ಒಂದು 20-40 ವರ್ಷದಿಂದ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಮಾಡಬೇಕು. ನಮ್ಮ ಮಧ್ಯದಲ್ಲಿ 75 ಕೋಟಿ ಜನಸಂಖ್ಯೆ ಹೆಣ್ಮಕ್ಳು ಇದ್ದಾರೆ. 75 ಕೋಟಿ ಜನಸಂಖ್ಯೆ ಹೆಣ್ಮಕ್ಳನ್ನ ನಾವು ಸ್ಕ್ರೀನಿಂಗ್ ಮಾಡಿದ್ರೆ ನಮಗೆ ಸಿಗದೆ, ಈಗ ಉದಾಹರಣೆಗೆ ಗೃಹ ಆರೋಗ್ಯ ಸ್ಕೀಮ್ ಇದೆ ಮೇಡಮ್, 22 ಲಕ್ಷಕ್ಕೆ ಸ್ಕ್ರೀನಿಂಗ್ ಮಾಡಿದ್ದಾರೆ. 22 ಲಕ್ಷ ಸ್ಕ್ರೀನಿಂಗ್ ಮಾಡಿದಾಗ 2,000 ಜನ ಸಸ್ಪೆಕ್ಟೆಡ್ ಸಿ ಎಸ್ ಸರ್ವಿಸ್ ಅಂತ ಸಸ್ಪೆಕ್ಟ್ ಮಾಡಿದ್ದಾರೆ. ಲೆಕ್ಕ ಹಾಕೊಳ್ಳಿ, 22 ಲಕ್ಷಕ್ಕೆ 2,000 ಜನ ಸರ್ವಿಸ್ ಸಸ್ಪೆಕ್ಟ್ ಮಾಡೋದಂದ್ರೆ ಮನೆ ಮನೆಗೆ ಹೋಗಿ ಸ್ಟಡಿ ಮಾಡೋದು, 2,000 ಜನ 22ಕ್ಕೆ ಎಷ್ಟು ಪರ್ಸೆಂಟ್ ಆಯ್ತು. ಆ 2,000 ಕಾಯಿಲೆ ಕಂಡುಹಿಡಿಬೇಕಾದ್ರೆ ಪ್ರತಿ ವರ್ಷ 22,000 ಜನ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಸಬ್ಜೆಕ್ಟ್ ಮಾಡಬೇಕು. ಅದಕ್ಕೆ ಹೈ ರಿಸ್ಕ್ ಅಂತ ಇಲ್ಲಿರ್ತದೆ, ಹೈ ರಿಸ್ಕ್ ಎಲ್ಲಿರ್ತದೆ ಅಂತ ಜನಗಳನ್ನ ಸ್ಕ್ರೀನಿಂಗ್ ಮಾಡೋದು ಒಳ್ಳೆ. ಈಗ ಉದಾಹರಣೆಗೆ ಸಿ ಎ ಬ್ರೆಸ್ಟ್, ತಾಯಿಗಿದ್ರೆ ಸ್ಕ್ರೀನಿಂಗ್ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್, ದಟ್ ಈಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಮ್. ಅವರ ಸ್ವಂತನೇ ಪರೀಕ್ಷೆ ಮಾಡ್ಕೊಂಡು ಅದೇ ಸಾಕು. ಸೆಲ್ಫ್ ಅವೇರ್ನೆಸ್ ಇಸ್ ಮೋರ್ ಇಂಪಾರ್ಟೆಂಟ್.
3: ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಹಾಗೂ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಆಶೀರ್ವಾದಗಳೊಂದಿಗೆ ನಾಗಮಂಗಲ ತಾಲೂಕು ಬಿಜಿನಗರದ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಸೌಕರ್ಯಗಳಿವೆ. ಎಲ್ಲಾ ರೀತಿಯ ಕಾಯಿಲೆಗಳಿಗೆ ಪರೀಕ್ಷೆ ಹಾಗೂ ನುರಿತ ವೈದ್ಯರಿಂದ ಸೂಕ್ತ ಚಿಕಿತ್ಸೆಯೂ ಲಭ್ಯವಿದೆ. ಅಗತ್ಯವೆನಿಸಿದರೆ ಸರ್ಜರಿಯನ್ನು ಮಾಡಲಾಗುತ್ತದೆ. ಆರೋಗ್ಯ ವಿಮೆಯ ಸೌಲಭ್ಯವೂ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9945555
5: ಸರ್. ಈಗ ಕ್ಯಾನ್ಸರ್ಗೆ ಲಸಿಕೆ ಇರುವಂತದ್ದು ಕೇವಲ ಒಂದು ಕ್ಯಾನ್ಸರ್ಗೆ ಅಂತ ಅನ್ಸುತ್ತೆ.
7: ಕ್ಯಾನ್ಸರ್ ಸಿ ಎಸ್ ಸರ್ವಿಸ್ ಲಸಿಕೆ ಅಂತಿದೆ, ಅದು ಕೊಡ್ತಾರೆ ಮೇಡಮ್ ಲಸಿಕೆ. ಅದು HPV ಇನ್ಫೆಕ್ಷನ್ ಇದ್ರೆ ಬರೋಂತ ಸಿ ಎಸ್ ಸರ್ವಿಸ್ ಕಾಯಿಲೆಗೆ HPV ವ್ಯಾಕ್ಸಿನ್ ಇಮ್ಯುನೇಷನ್ ಕೊಡ್ತೀವಿ. ಒಂದು ಕಾರಣ ಕಂಡು ಹಿಡಿದಿದ್ದಾರೆ ಅದರಿಂದ, ಬಟ್ ಅದು ವೈರಲ್ ಇನ್ಫೆಕ್ಷನ್ ಇಂದ ಬರೋಂತ ಕ್ಯಾನ್ಸರ್. ಅದು ಆ ವೈರಲ್ ಇನ್ಫೆಕ್ಷನ್ ಬರೋಂತ ಕ್ಯಾನ್ಸರ್ ಬರಲ್ಲ, ಬೇರೆ ತರ ಬರಬಹುದು.
5: ಅರ್ಥ ಅಂದ್ರೆ ಯಾವ ತರ
7: ಕ್ಯಾನ್ಸರ್ ಹೇಳಿದಲ್ಲ ಮೇಡಮ್, ಈಗ ನೆಕ್ಸ್ಟ್ ಜೆನೆಟಿಕ್ ಇರ್ಬೋದು, ವೈರಲ್ ಇನ್ಫೆಕ್ಷನ್ ಇರ್ಬೋದು, ರೇಡಿಯೇಷನ್ ಎಕ್ಸ್ಪೋಜರ್ ಇರ್ಬೋದು, ಅವು ತಿನ್ನ ಆಹಾರ ಪದ್ಧತಿ ಇರ್ಬೋದು, ಮತ್ತು ತಂಬಾಕು ಇವೆಲ್ಲ ಹೇಳಿದ್ನಲ್ಲ, ಇವೆಲ್ಲ ಕಾರಣ ಜೊತೆಲಿ ಒಂದು ಕಾರಣ HPV ಇನ್ಫೆಕ್ಷನ್. ನಾವೇನೇ ಓಡ್ತಿಂದ್ರೆ HPV ಇನ್ಫೆಕ್ಷನ್ ಇಂದ ಬರೋಂತ ಕಾಯಿಲೆ ತಡೆಗಟ್ಟಬಹುದು, ವಿನಃ ಬೇರೆ ತರ ಬರೋಂತ ಕಾಯಿಲೆಗಳನ್ನ
5: ತಡೆಗಟ್ಟಲ್ಲ. ಹೇಗೆ ಜಾಗರೂಕರಾಗಿರ್ಬೇಕು ಸರ್?
7: ಮೇಡಮ್ ಜಾಗರೂಕರಾಗಿ
5: ಅಂದ್ರೆ ಈಗ ಕ್ಯಾನ್ಸರ್ ಬ್ಲಡ್ ಟೆಸ್ಟ್ ಇಂದ ಗೊತ್ತಾಗಲ್ಲ ಅಂದ್ರೆ ಸಹಜವಾಗಿ
7: ಮೇಡಮ್, ಅದನ್ನ ಫಸ್ಟ್ ಆಫ್ ಆಲ್ ನಾನು ಜನಗಳಿಗೆ ಹೇಳೋದು ಇಷ್ಟಪಡೋದು, ನಾರ್ಮಲ್ ಜೀವನ ನಾರ್ಮಲ್ ಆಗಿ ನಡೆಸೋಕೆ ಕಷ್ಟಪಡಿ. ನೀವು ಅತಿ ಚಿಂತೆ ಮಾಡಿದ್ರೆ ಅತಿ ಯೋಚನೆ ಮಾಡಿದ್ರೆ ಕ್ಯಾನ್ಸರ್ ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸರೇ ಇರ್ತದೆ. BP ಇದೆ, ಶುಗರ್ ಇದೆ, ಡಯಾಬಿಟಿಸ್ ಇದೆ, ಆಕ್ಸಿಡೆಂಟ್ ಇದೆ, ಎಲ್ಲದಕ್ಕಿಂತ ಕ್ಯಾನ್ಸರ್ ಒಪ್ಕೊಳ್ಬೇಕು. ಮಾನಸಿಕ ಅಸ್ವಸ್ಥ ಆಗ್ಬಿಡ್ತೀವಿ, ಮಾನಸಿಕ ಅಸ್ವಸ್ಥ ಕಾಯಿಲೆಗಳು ಜನನು ಜಾಸ್ತಿ ಇದ್ದಾರೆ. ಒಂದ್ಸರಿ ನೀವು ಮಾನಸಿಕ ಅಸ್ವಸ್ಥರಾದ್ರೆ ನಿಮಗೆ ಮನೇಲಿ ಕೆಲಸ ಮಾಡಲ್ಲ, ಆರ್ಥಿಕತೆ ಕುಂಟುತ್ತೆ. ಸೊ ಅದಕ್ಕೋಸ್ಕರ ಕ್ಯಾನ್ಸರ್ನ ಅದು ಒಂದು ಕಾಯಿಲೆ ಒಪ್ಕೊಳ್ಳೋಣ, ಬಟ್ ಆದ್ರೆ ಅದಕ್ಕೆ ಅದಕ್ಕೋಸ್ಕರನೇ ಜೀವನ ಪರ್ಯಂತ ತಲೆ ಕೆಡಿಸ್ಕೊಂಡು ಬದುಕೋದು ಬೇಡ. ನಾರ್ಮಲ್ ಜೀವನ ಸಾಗಿಸಿ ಭಗವಂತ ಆಶೀರ್ವಾದ ಇದ್ದೇ ಇರ್ತದೆ ನಮ್ಮ ಪಾಡ. ನಾವು ಕೆಲಸ ಮಾಡ್ಕೊಂಡು ಹೋಗೋದು, ಧೈರ್ಯ ಮುಟ್ಕೊಂಡು ಹೋಗಿ ಧೈರ್ಯದಿಂದ ಜೀವನ ಸಾಗಿಸೋದು ಕಲ್ತ್ಕೊಳ್ಳಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.
5: ಈಗ ನಾರ್ಮಲ್ ಆಗಿ ಜೀವನ ನಡೆಸಿ ಅಂತ ಹೇಳಿದ್ರಿ ಸರ್, ಹೇಗಿರ್ಬೇಕು ಅಂದ್ರೆ ಆರೋಗ್ಯಕರ ಜೀವನ ಶೈಲಿ ಹೇಗಿರ್ಬೇಕು
7: ಮೇಡಮ್? ಫಸ್ಟ್ ಕೆಲವರಿಗೆ ಕ್ಯಾನ್ಸರ್ ಇಂದ ಬರುವಂತದ್ದು ಯಾವುದು? ತಂಬಾಕು, ಹೊಗೆ ಸೊಪ್ಪು ಈ ಚಟನ ಬಿಡಿ. ಎರಡನೇದು ಆಹಾರ ಪದ್ಧತಿ, ಒಂದು ಊಟದಲ್ಲಿ ಒಂದು ಚಪಾತಿ, ಒಂದು ಮುದ್ದೆ, ಒಂದು ಪಲ್ಯ, ಒಂದು ಮೊಸರು. ನಾರ್ಮಲ್ ನಾರ್ಮಲ್ ನೀವು ಏನಿಗೆ ನಿಮ್ಮ ಅವಾಗುಣಕ್ಕೆ ಏನಂತ ಊಟ ಮಾಡ್ತೀರಾ ಅದನ್ನು ನೀವು ಊಟ ಮಾಡಿ. ನೀವು ಅದೋಗ್ಬಿಟ್ಟು ನೀವು ಪಿಜ್ಜಾ ತಿಂದರೆ, ಓಟ್ಸ್ ತಿಂದರೆ ಅದು ಕಮ್ಮಿ ಆಗುತ್ತೆ ಇದು ಕಮ್ಮಿ ಆಗುತ್ತೆ ಅದ್ರ ಬಗ್ಗೆ ಕಾಳಜಿ ವಹಿಸ್ಬೇಡಿ. ನಿಮ್ಮ ಊಟ ನಿಮ್ಮ ಸ್ಥಳೀಯವಾಗಿ ಏನು ಊಟ ಮಾಡ್ಕೊಂಬಂದಿದ್ರೆ, ಯಾವ ರೀತಿ ಬೆಳ್ಕೊಂಬಂದಿದ್ರು ಅದನ್ನು ನಾರ್ಮಲ್ಲಾಗಿ ಎಷ್ಟು ತಿನ್ನಬೇಕೋ ಲಿಮಿಟ್ ಲಿಮಿಟಾಗಿ ಜೀವನ ಸಾಗಿಸಿ, ವ್ಯಾಯಾಮ ಮಾಡಿ, ಚಿಂತೆ ಇಲ್ಲದಂಗೆ ಆರಾಮವಾಗಿ ಧೈರ್ಯವಾಗಿ ಇರೋದು ಕಾಲಕ್ಕೆ. ಕ್ಯಾನ್ಸರ್ ಒಂದೇ ಅಲ್ಲ ಜೀವನದಲ್ಲಿ, ಮನುಷ್ಯನಲ್ಲಿ 24 ಗಂಟೆ ನೀವು ಟೈಮ್ ತಗೊಂಡ್ರೆ 8 ಗಂಟೆ ದುಡಿಬೇಕು, 8 ಗಂಟೆ ಮಲಗಬೇಕು. 60-70 ವರ್ಷ ಬದುಕಿದ್ರಲ್ಲಿ ಕ್ಯಾನ್ಸರ್ ಜೊತೆಗೆ ಇನ್ನೂ 1000 ಕಾಯಿಲೆಯಿಂದ ಮನುಷ್ಯ ಸಾಯ್ತಾನೆ ಅಲ್ವೇ. ಕ್ಯಾನ್ಸರಿಂದ ಸಾಯ್ತಾರೆ, ಆಕ್ಸಿಡೆಂಟಿಂದ ಸಾಯ್ತಾರೆ, ಬಿ ಪಿ ಶುಗರಿಂದ ಸಾಯ್ತಾರೆ, ಇನ್ಫೆಕ್ಷನ್ಗಳಿಂದ ಸಾಯ್ತಾರೆ. ಅದೇ ಥರ ಇದು ಒಂದು ಮಾರ್ಗ ಅಷ್ಟೇ, ಇದು ಒಂದು ಕಾರಣ. ಅದಕ್ಕೆ ನೀವು ಇದನ್ನೇ ಯೋಚನೆ ಮಾಡಿದ್ರೆ ಬಿ ಪಿ ಶುಗರ್ ಆ ಬೇರೆ ಕಾಯಿಲೆಗಳ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೋತೀರಾ? ಎಷ್ಟು ಕಾಯಿಲೆಗಳಾದವು? ಉದಾಹರಣೆಗೆ ಏನಾಗಿದೆ ಅಂದರೆ, ಕ್ರಿಕೆಟ್ ಬ್ಯಾಟ್ಸ್ಮನ್ಗೆ ಬೌಲರು ಬ್ಯಾಟ್ಸ್ಮನ್ನ ಔಟ್ ಮಾಡೋಕ್ಕೆ 11 ಜನ ಫೀಲ್ಡರ್ಸ್ ಒಬ್ಬ ಬೌಲರ್ ಇರ್ತಾರೆ. ಅದೇ ರೀತಿ ನಮ್ಮ ಮನುಷ್ಯ ಸಾಯಕ್ಕೆ ಕ್ಯಾನ್ಸರ್ ಹಂಗೆ ಬೇರೆ ಬೇರೆ ಕಾರಣಗಳು ಇರ್ತವೆ ಸಾಯಕ್ಕೆ. ಸೊ ಹಂಗೇನಾಯ್ತು, ಬ್ಯಾಟ್ಸ್ಮನ್ಗಳನ್ನ ಔಟ್ ಮಾಡಲಿಕ್ಕೆ 11 ಜನ ಇರೋದ್ರಿಂದ ಒಬ್ಬ ಫೀಲ್ಡರ್ ಆಗ್ಬೋದು, ಬೌಲರ್ ಆಗ್ಬೋದು, ಕ್ಯಾಚ್ ಹಿಡಿಬೋದು, ಇವರೆಲ್ಲ ಇರ್ತಾರೆ. ಅದೇ ಥರ 11 ನಮ್ಮೊಂದು ಕಾಯಿಲೆಗಳಲ್ಲಿ 11 ಜನನು ನಮ್ಮನ್ನು ಸಾವಿಗೆ ಕಾರಣ ಇರ್ತಾರೆ. ಬರೀ ಬೌಲರ್ಗೆ ಎದುರ್ಕೊಂಬಿಟ್ರೆ ನಾವು 6-4 ಹೊಡೆಯೋಕ್ಕಾಗಲ್ಲ. ಅರ್ಥ ಆಯ್ತಾ? ಬೌಲರ್ನ ಫೇಸ್ ಮಾಡಬೇಕು, ಹೊಡಿಬೇಕು. ಇನ್ನೂ 10-11 ಜನ ಇದ್ದಾರೆ, 11 ಜನನು ನಮ್ಮನ್ನು ಔಟ್ ಮಾಡೋಕೆ ಆಯ್ತಾ ಇರ್ತಾರೆ. ನಮ್ಮ ಸಾವಿಗೆ ಕ್ಯಾನ್ಸರ್ ಒಂದೇ ಕಾರಣ ಅಲ್ಲ, ಇನ್ನೂ 11 ಕಾಯಿಲೆಗಳು ಕಾರಣ ಇದೆ. ಅದ್ರ ಬಗ್ಗೆ ನಾರ್ಮಲ್ ಜೀವನ ಅಳವಡಿಸಿ, ಜೀವನ ಸಾಗಿಸಿ, ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಇರಲಿ. ಅದಕ್ಕೆ ಅದ್ರಿಗೆ ಅನ್ಕೊಂಡು ನೀವು ಕಾಯೋದಕ್ಕೆ
8: ಬೇಡ. ತುಂಬಾ ಧನ್ಯವಾದಗಳು ಸರ್, ಇದುವರೆಗೆ ಕ್ಯಾನ್ಸರ್ ಕುರಿತಂತೆ ಮಾಹಿತಿಯನ್ನ ಮಾಡಿಕೊಟ್ಟಿದ್ದೆ. ನಮಸ್ತೆ.
3: ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಹಾಗೂ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಆಶೀರ್ವಾದಗಳೊಂದಿಗೆ ನಾಗಮಂಗಲ ತಾಲೂಕು ಬಿಜಿನಗರದ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಸೌಕರ್ಯಗಳಿವೆ. ಎಲ್ಲಾ ರೀತಿಯ ಕಾಯಿಲೆಗಳಿಗೆ ಪರೀಕ್ಷೆ ಹಾಗೂ ನುರಿತ ವೈದ್ಯರಿಂದ ಸೂಕ್ತ ಚಿಕಿತ್ಸೆಯೂ ಲಭ್ಯವಿದೆ. ಅಗತ್ಯವೆನಿಸಿದರೆ ಸರ್ಜರಿಯನ್ನು ಮಾಡಲಾಗುತ್ತದೆ. ಆರೋಗ್ಯ ವಿಮೆ ಸೌಲಭ್ಯವೂ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9945558979.
9: ಇದುವರೆಗೆ ಕ್ಯಾನ್ಸರ್ ರೋಗದ ಕುರಿತು ಕ್ಯಾನ್ಸರ್ ತಜ್ಞರಾದ ಡಾಕ್ಟರ್ ವೆಂಕಟೇಶ್ ಎನ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು ಸುಜಾತಾ ಎಫ್ ತಳವಾರ್.

0: ಇದುವರೆಗೆ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿದಿರಿ. ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ. ಕಾರ್ಯಕ್ರಮದ ನಿರ್ಮಾಣ ಸುಜಾತ ಎಫ್ ತಳವಾರ್. ಇದು ಹಾಸನ ಆಕಾಶವಾಣಿಯಿಂದ ಮೂಡಿಬಂತು.
1: ಆಕಾಶವಾಣಿ ಹಾಸನ 102.2 MHz. ಈಗ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. ಆತ್ಮೀಯರೇ, ಈ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ನಿಮ್ಮಿಷ್ಟದ ಗೀತೆಯನ್ನು ಕೇಳಲು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳನ್ನು ಬರೆದಿಟ್ಟುಕೊಳ್ಳಿ. 2452258, ಮತ್ತೊಂದು 2462889. ಎಷ್ಟಿಡಿ ಕ್ರಮಾಂಕ 08172.

0: ಕೃಷಿ ಕಂಕಣ. ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

0: ಪ್ರೀತಿಯ ಕೇಳುಗರೆ, ತಮಗೆಲ್ಲರಿಗೂ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಮೊದಲ ಕರೆ ಯಾರದು, ಯಾವ ಗೀತೆಗಾಗಿ ಕರೆ ಮಾಡಿದ್ದಾರೆ ತಿಳಿದುಕೊಳ್ಳೋಣ. ನಮಸ್ತೆ.
1: ನಮಸ್ತೆ ಸರ್.
0: ಯಾರಿದು ಕರೆ ಮಾಡಿರೋದು?
1: ಕಿಶೋರ್, ಆಲೂರಿಂದ.
0: ಕಿಶೋರ್ ಅವರು ಆಲೂರಿನಿಂದ ಕರೆ ಮಾಡಿದ್ದೀರಾ?
1: ತಮ್ಮದೇ
0: ಇಂದಿನ ಕಾರ್ಯಕ್ರಮದ ಮೊದಲ ಕರೆ. ಯಾವ ಗೀತೆಗಾಗಿ ಕರೆ ಮಾಡಿದ್ದೀರಾ?
1: ನಮ್ಗೆ ಇವತ್ತು ಅಂಡಮಾನ್ ಚಿತ್ರದಿಂದ ಅಂಡಮಾನ್ ಅಂಡಮಾನ್ ಟೈಟಲ್ ಸಾಂಗ್ ಇದೆ.
0: ಯಾಕಾಗಿ ಇಷ್ಟ ಆಯ್ತು ಕಿಶೋರ್?
1: ಬಹಳ ದಿನ ಆಯ್ತು, ಒಂದ್ ತಂದೆ ಮಗಳ ಪ್ರೀತಿ ನೆನೆಸ್ಕೊಳ್ಬೇಕಂತ. ಅದ್ರಿಂದ ಹಾಡ್ ಮೂಲಕ ನಾನು ಕೇಳ್ಬೇಕಂತ ಇಷ್ಟಪಡ್ತೀನಿ.
0: ಸರಿ, ಈಗ ನಿಮಗೆ ಇಷ್ಟ ಆಗಿದೆ ಈ ಗೀತೆ, ನಿಮಗಾಗಿ ಹಾಗೆ ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗಾಗಿ ನೀವು ಕೇಳಿರುವಂತಹ ಗೀತೆಯನ್ನ ಪ್ರಸರಿಸ್ತಾ ಇದ್ದೇವೆ. ಧನ್ಯವಾದಗಳು. ಸ್ನೇಹಿತರೆ, ಈಗ ಶಿವರಾಜ್ಕುಮಾರ್ ಮತ್ತು ಚಿತ್ರ ಅವರು ಹಾಡಿರುವ ಅಂಡಮಾನ್ ಚಿತ್ರದ ಒಂದು ಆಯ್ದ ಗೀತೆಯನ್ನು ಬರೆದು ಸಂಗೀತ ನೀಡಿದ್ದಾರೆ ಹಂಸಲೇಖಾ.

0: ಆತ್ಮೀಯ ಕೇಳುಗರೆ, ಕಾರ್ಯಕ್ರಮದ ಆರಂಭದಲ್ಲಿ ಅಪ್ಪ ಮಗಳ ಬಾಂಧವ್ಯದ ಒಂದು ಮಧುರವಾದ ಗೀತೆಯನ್ನ ಕೇಳ್ಕೊಂಡು ಬಂದ್ರಿ ಅಲ್ವಾ? ಮುಂದಿನ ಗೀತೆ ಯಾವುದು? ಆ ಗೀತೆಗಾಗಿ ಕರೆ ಮಾಡಿರುವ ನಮ್ಮ ಸ್ನೇಹಿತರು ಯಾರು ತಿಳಿದುಕೊಳ್ಳೋಣವಾ? ನಮಸ್ತೆ.
1: ನಮಸ್ತೆ ಸರ್, ನಾನು ವಿಜಯಲಕ್ಷ್ಮಿ ರಂಗರಾಜರಸ, ವಿಜಯನಹಳ್ಳಿಯಿಂದ.
0: ವಿಜಯಲಕ್ಷ್ಮಿ ಅವರು ಕರೆ ಮಾಡಿದಿರಾ? ಯಾವ ಗೀತೆಗಾಗಿ ಕರೆ ಮಾಡಿದಿರಾ?
1: ನನಗೆ ಚಲಿಸುವ ಮರಗಳು ಸಿನಿಮಾದಿಂದ ನೀನೆಲ್ಲ

0: ಫೋನ್ ಆನ್ ಅಲ್ಲೇ ಈ ಜೀವನಿಲ್ಲ.
1: ಯಾಕಾಗಿ ಈ ಗೀತೆಯನ್ನ ಕೇಳ್ಬೇಕನ್ನೋದಾಗಿ ಅನ್ಕೊಂಡ್ರಿ?
0: ಅದು ತುಂಬಾ ಚೆನ್ನಾಗಿದೆ ಸರ್. ಮತ್ತೆ ನಾನು ಆ ಪಿಕ್ಚರ್ ಬಂದಾಗ ನಾನು ಅಷ್ಟು ಮದುವೆ ಆಗಿ ಅಷ್ಟು ದಿವಸ ಅದು ನೆನಪಿಗೋಸ್ಕರ.
1: ಸರಿ, ನಿಮ್ಮ ಸುಮಧುರ ನೆನಪಿಗಾಗಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೇವೆ. ಕರೆ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು.
0: ಧನ್ಯವಾದ.
1: ಕೇಳುಗರೆ, ಈಗ ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ ಅವರು ಹಾಡಿರುವ ಚಲಿಸುವ ಮೋಡಗಳು ಚಿತ್ರದ ಒಂದು ಗೀತೆಯನ್ನ ಕೇಳೋಣ. ಗೀತೆಯನ್ನು ಬರೆದಿದ್ದಾರೆ ಚಿ ಉದಯಶಂಕರ್, ಸಂಗೀತ ರಾಜನ್ ಮತ್ತು ನಾಗೇಂದ್ರ ಅವರಿಂದ.

0: ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿಯ ಹಾಸನ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮವನ್ನು ಆಲಿಸುತ್ತಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ನಿಮ್ಮಿಷ್ಟದ ಗೀತೆಯನ್ನು ಕೇಳಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳನ್ನು ಮತ್ತೊಮ್ಮೆ ನಿಮಗಾಗಿ ನೆನಪಿಸುತ್ತಿದ್ದೇವೆ. 2452258 ಮತ್ತೊಂದು 2462289 ಎಸ್ಟಿಡಿ ಕ್ರಮಾಂಕ 08172. ನಮ್ಮ ಮುಂದಿನ ಕರೆಯನ್ನ ಯಾವ ಗೀತೆಗಾಗಿ ನಮ್ಮ ಸ್ನೇಹಿತರು ಮಾಡಿದ್ದಾರೆ ತಿಳಿದುಕೊಳ್ಳೋಣ. ನಮಸ್ತೆ.
1: ನಮಸ್ತೆ ಸರ್, ಮೇನಕಾ ನಟರಾಜ್.
0: ಮೇನಕಾ ನಟರಾಜ್ ಅವರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ?
1: ಹಾಸನ್ ಬಳಗರುಳ್ಳಿ.
0: ಒಳ್ಳೇದು. ಯಾವ ಗೀತೆಗಾಗಿ ಕರೆ ಮಾಡಿದ್ದೀರಾ?
1: ಗಿರಿಕನ್ಯಾಪುರಂನಿಂದ. ತೈ ತೈ ತೈ ಬಂಗಾರಿ.
0: ತೈ ತೈ ಬಂಗಾರಿ. ಆಹಾ, ಎಷ್ಟು ಸಾರಿ ಕೇಳಿದ್ರ ಈ ಗೀತೆ?
1: ಬಹಳ ದಿನ ಕೇಳಿಸ್ಕೊಂಡು ಅದಕ್ಕೆ ಕೇಳಿಸ್ಕೊಳ್ಳೋಣ. ರಾಜ್ಕುಮಾರ್ ಜೈನದ ಅಭಿನಯಿಸಿದಾರಲ್ಲ,
0: ತುಂಬಾ ಚೆನ್ನಾಗಿ ಅಭಿನಯಿಸಿದಾರಲ್ವಾ?
1: ಹಾಡು ಹಾಡು ಚೆನ್ನಾಗಿತ್ತು.
0: ಹಾಡು ಕೂಡ
1: ಚೆನ್ನಾಗಿದೆ. ಹಾಗಾಗಿ
0: ಹೌದು ಹೌದು. ಸರಿ, ನೀವು ಈ ಗೀತೆಯನ್ನ ಇಷ್ಟಪಟ್ಟಿದ್ರಿ ಅನ್ನೋದಾಗಿ ಹೇಳ್ತಾ ಇದ್ರಿ. ನಿಮ್ಮ ಒಂದು ಇಷ್ಟಕ್ಕೆ ಯಾವುದೇ ಕಾರಣದಲ್ಲೂ ಕೂಡ ನಾವು ಅಡ್ಡಿಯನ್ನ ಮಾಡೋದಿಲ್ಲ ಅನ್ನೋದಾಗಿ ಹೇಳ್ತಾ ನೀವು ಕೇಳಿರುವಂತಹ ಗೀತೆ ನಿಮಗಾಗಿ ಪ್ರಸಾರ ಮಾಡ್ತಾ ಇದ್ದೇವೆ. ಧನ್ಯವಾದಗಳು.
1: ಧನ್ಯವಾದಗಳು.
0: ಸ್ನೇಹಿತರೆ, ಈಗ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಗಿರಿಕನ್ಯೆ ಚಿತ್ರದ ಗೀತೆ. ಗೀತೆಯ ಸಾಹಿತ್ಯ ಚಿ ಉದಯಶಂಕರ್ ಅವರದು, ಸಂಗೀತ ರಾಜನ್ ಮತ್ತು ನಾಗೇಂದ್ರ ಅವರಿಂದ.

ಕೇಳುಗರೇ ಗಮನಿಸಿ, ಇಂದು ರಾತ್ರಿ 8 ಗಂಟೆಗೆ ಸುರಗಿ ಸಾಹಿತ್ಯಿಕ ಕಾರ್ಯಕ್ರಮದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಮತ್ತು

0: ಮಳೆಯೆಲ್ಲ ಮೊನ್ನೆ ಚೆನ್ನಾಗಾಯ್ತಲ್ವಾ?
1: ಹ್ಞೂ, ಸಾಕತ್ ಗಾಳಿಲಿ ಎಲ್ಲ ಸೀಟ್ಗಳೆಲ್ಲ ಎತ್ತಾಕಿದ್ದು ಸಹ ಎಲ್ಲ.
0: ಸರಿ ಸರಿ, ಈಗ ಯಾವ ಗೀತೆ ಬೇಕಾಗಿದೆ ತಮಗೆ ಕೇಳೋದಕ್ಕೆ?
1: ಹಳ್ಳಿ ರೆಂಬೆ ಬೆಳ್ಳಿ ಬೊಂಬೆಲಿ ಯಾವ್ದಾರ ಹಾಕಿ.
0: ಸರಿ, ಈಗ ನೀವು ಕೇಳಿದ್ರ ಹಳ್ಳಿ ರಂಬೆ ಬೆಳ್ಳಿ ಬೊಂಬೆ ಚಿತ್ರದ್ದು ಗೀತೆಯನ್ನ ಪ್ರಸಾರಿಸ್ತಾ ಇದ್ದೇವೆ. ಧನ್ಯವಾದಗಳು.
1: ಆಯ್ತು.
0: ಕೇಳಿದ್ರೆ ಈಗ ಎಸ್ ಜಾನಕಿ ಅವರು ಹಾಡಿರುವ ಹಳ್ಳಿ ರಂಬೆ ಬೆಳ್ಳಿ ಬೊಂಬೆ ಚಿತ್ರದ ಒಂದು ಗೀತೆಯನ್ನ ಕೇಳೋಣ. ಗೀತೆಯನ್ನ ಬರೆದಿದ್ದಾರೆ ಜಿ ಉದಯಶಂಕರ್, ಸಂಗೀತ ಉಪೇಂದ್ರ ಕುಮಾರ್ ಅವರಿಂದ.
2: ರಂಬೆ

0: ಕೇಳುಗರೇ, ಕಾರ್ಯಕ್ರಮವನ್ನ ಮುಂದುವರಿಸುತ್ತಾ ಮುಂದಿನ ಕೇಳುಗರು ಯಾವ ಗೀತೆಗಾಗಿ ಕರೆ ಮಾಡಿದ್ದಾರೆ ತಿಳಿದುಕೊಳ್ಳೋಣ. ನಮಸ್ತೆ.
1: ನಮಸ್ತೆ ಸರ್.
0: ಯಾರು ಕರೆ ಮಾಡ್ತಾ ಇರೋದು, ತಮ್ಮ ಹೆಸರು ಹೇಳಿ.
1: ಶೋಭಾ ಅಂತ, ಹಾಸನದಿಂದ.
0: ಶೋಭಾ ಅವರು ಹಾಸನದಿಂದ ಕರೆ ಮಾಡ್ತಾ ಇದ್ದೀರಾ?
1: ಹೌದು ಸರ್.
0: ಒಳ್ಳೇದು.

0: ಏನ್ ಮಾಡ್ಕೊಂಡಿದ್ರಾ ಶೋಭಾ ಅವರು?
1: ಸರ್, ನಾನು ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಸರ್, ಚೆನ್ನೈಪಟ್ಟಣದಲ್ಲಿ ವರ್ಕ್ ಮಾಡೋದು. ವಾಸ ಇರೋದು ಹಾಸನ್ ಸರ್.
0: ಒಳ್ಳೇದು ಒಳ್ಳೇದು. ಯಾವ ಗೀತೆಗಾಗಿ ಕರೆ ಮಾಡಿದಿರಾ?
1: ಸರ್, ನಾಗದೇವತೆ ಫಿಲಮ್ ಅಲ್ಲಿ ಮುರುಳಿ ರವಳಿ ಅಂತ ಒಂದು ಡ್ಯೂಟ್ ಸಾಂಗ್ ಇದೆ ಸರ್.
0: ಹೌದು ಹೌದು,
1: ಅದು ಕೇಳೋದು ತುಂಬಾ ಚೆನ್ನಾಗಿದೆ. ರಾಧೆ ರುಕ್ಮಿಣಿ ಇಬ್ರುವೆ ಕೃಷ್ಣಂಗೆ ಯಾವ ತರ ಹೇಳ್ಕೊಂಡು ಹಾಡು ಹೇಳ್ತಾರೆ ಅಂತ ಹೋಲಿಕೆ ಚೆನ್ನಾಗಿದೆ ಸರ್. ಅದು ಕೇಳೋದಕ್ಕೆ ಖುಷಿ ಆಗುತ್ತೆ, ಅದಕ್ಕೆ ಕೇಳೋಣ ಅಂತ.
0: ಸರಿ ಸರಿ, ಹೋಲಿಕೆಯ ಗೀತೆಯನ್ನ ತಾವು ಈಗ ಕೇಳಬೇಕನ್ನೋದಾಗಿ ಕರೆ ಮಾಡಿದ್ರಿ.
1: ಹೌದು, ಭಕ್ತಿ ಮತ್ತೆ ಪ್ರೀತಿ ಎರಡು ಬರುತ್ತೆ ಸರ್ ಅದರಲ್ಲಿ.
0: ಸರಿ ಸರಿ, ಚೆನ್ನಾಗಿದೆ ಗೀತೆ. ನನಗೂ ಕೂಡ ಇಷ್ಟ ಆಗಿತ್ತು, ಹಾಗಾಗಿ ತಮಗೂ ಕೂಡ ಇಷ್ಟ ಆಗಿದೆ. ನಮ್ಮೆಲ್ಲ ಕೇಳುಗರಿಗಾಗಿ ಈ ಗೀತೆಯನ್ನ ಪ್ರಸರಿಸೋಣ. ಧನ್ಯವಾದಗಳು. ಕೇಳಿದರೆ ಈಗ ನಾಗದೇವತೆ ಚಿತ್ರದಿಂದ ಒಂದು ಗೀತೆಯನ್ನ ಕೇಳೋಣ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ. ಗೀತೆಯನ್ನು ಬರೆದು ಸಂಗೀತ ನೀಡಿದ್ದಾರೆ ಹಂಸಲೇಖ.

0: ಆತ್ಮೀಯ ಕೇಳುಗರೆ, ಇದುವರೆಗೂ ನಿಮ್ಮ ನೆಚ್ಚಿನ ಆಕಾಶವಾಣಿಯ ಹಾಸನ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮವನ್ನು ಆಲಿಸಿದಿರಿ. ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿದ ಹಾಗೂ ಈ ಕಾರ್ಯಕ್ರಮವನ್ನು ಆಲಿಸಿದ ಎಲ್ಲ ಪ್ರೀತಿಪಾತ್ರರಿಗೂ ಧನ್ಯವಾದಗಳು. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಆಕಾಶವಾಣಿಯ ಹಾಸನ ಕೇಂದ್ರ 102.2 ಮೆಗಾಹರ್ಟ್ಸ್ಗಳಲ್ಲಿ. ಈಗ ಕೇಳಿ ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಮುನ್ನೋಟ. ಇನ್ನು ಮುಂದೆ 6:15 ಭಾವಗೀತೆಗಳನ್ನು ಕೇಳಬಹುದು. 6:30 ರಸವಾರ್ತೆ, 6:50 ರೈತರಿಗಾಗಿ ಕಾರ್ಯಕ್ರಮ. ಕೃಷಿ ರಂಗದಲ್ಲಿ ವಿಶ್ವ ಜೇನು ದಿವಸದ ಸಂದರ್ಭದಲ್ಲಿ ಜೇನು ಕೃಷಿಯಲ್ಲಿ ಉತ್ತಮ ಬದುಕು ಕಟ್ಟಿಕೊಂಡಿರುವ ಚಿಕ್ಕಮಗಳೂರು ತಾಲೂಕು ಕುಂಬಾರಹಳ್ಳಿಯ ಯುವ ಜೇನು ಕೃಷಿಕ ಕೆಬಿ ರಂಜಿತ್ ಅವರೊಂದಿಗೆ ಸಂದರ್ಶನವನ್ನು ಕೇಳಬಹುದು. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. 7:45 ಚಿತ್ರಗೀತೆಗಳು. ರಾತ್ರಿ 8:00 ಸುರಗಿ ಸಾಹಿತ್ಯಿಕ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿ ಅವರ ವಿಚಾರಗಳು. ಈ ಕುರಿತು ಮಾತನಾಡುತ್ತಾರೆ ಅಹಮದ್ ಹಗರೆ. ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್. 8:30 ಗಜಲ್ಗಳನ್ನು ಕೇಳಬಹುದು. 9:15 ಪ್ರಚಲಿತ ವಿದ್ಯಮಾನಗಳ ಕಾರ್ಯಕ್ರಮ ಸ್ಪಾಟ್ಲೈಟ್ ದೆಹಲಿ ಕೇಂದ್ರದಿಂದ. 9:30 ಕ್ರೀಡಾಲೋಕ ಕಾರ್ಯಕ್ರಮದಲ್ಲಿ ರಾಜ್ಯ ಹಿರಿಯ ಈಜುಗಾರಿಕೆ ಚಾಂಪಿಯನ್ಶಿಪ್ 2026 ಬಾನುಲಿ ವರದಿ. 10:00 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಧುರ ಗಾನ. 10:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಗೀತ್ ಗಾತಾ ಚೆಲ್. ಆತ್ಮೀಯರೇ, ಈಗ ಒಂದು ಜಾಹೀರಾತು.
1: ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ತಣ್ಣೀರ್ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132.
0: ಇನ್ನು ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:10 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ ಗಿರಿಜಾಪತಿ ಎನ್ಎಂ ಅವರಿಂದ. 6:35 6:50 ಭಾವಗೀತೆಗಳನ್ನು ಕೇಳುವಿರಿ. 6:45 ರೈತರಿಗೆ ಸಲಹೆ, 7:45 ಸವಿಗಾನ, 8:30 ಜನತರಂಗ ಕಾರ್ಯಕ್ರಮದಲ್ಲಿ ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಮ್ಮಿಕೊಂಡಿರುವ ಸಮಾಧಾನ್ ಸಮಾರೋಹ, ವಿಶೇಷ ಲೋಕ್ ಅದಾಲತ್, ಚೆಕ್ ಬೌನ್ಸ್ ಪ್ರಕರಣಗಳ ಅದಾಲತ್ ಹಾಗೂ ರಾಷ್ಟೀಯ ಮೆಗಾ ಲೋಕ್ ಅದಾಲತ್ ಕುರಿತು ಹಾಸನದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಮತ್ತು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಜೆಕೆ ದಾಕ್ಷಾಯಣಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. 9:00 ಮಾಯಾವಿ ಮನಮೆಚ್ಚಿದ ಚಿತ್ರಗೀತೆಗಳ ಕಾರ್ಯಕ್ರಮ. 10:00 ಗಾದೆ ಗಮ್ಮತ್ತು. 10:30 ಹಲೋ ಗೆಳೆಯರೇ. 11:00 ಫುಲ್ವಾರಿ. 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಭಾರತಿ ಪ್ರತಾಪ್ ಅವರ ಗಾಯನ ಕೇಳಬಹುದು. ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಬದುಕಿನಲ್ಲಿ ಮಾನವೀಯ ಮೌಲ್ಯಗಳ ಬಗ್ಗೆ ತಿಳಿಸುವುದರ ಮಹತ್ವ, ಸಮಾಜ ಸೇವೆ ಹಾಗೂ ಮಹಿಳೆಯರು ಕುಟುಂಬ ಜೀವನ ಮತ್ತು ವೃತ್ತಿ ಜೀವನದಲ್ಲಿ ಹೇಗೆ ಸಮತೋಲನ ಸಾಧಿಸಬಹುದು, ಈ ಕುರಿತು ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳುತ್ತಾರೆ ಸಾಹಿತಿಗಳಾದ ಡಾ ಗಾಯತ್ರಿ ದೇವಿ ಸಜ್ಜನ್, ನಿವೃತ್ತ ಪ್ರಾಂಶುಪಾಲರು ಸಹ್ಯಾದ್ರಿ ಕಾಲೇಜು ಶಿವಮೊಗ್ಗ. ಸಂದರ್ಶಕರು ಶಿಲ್ಪಾ ಎಚ್ಎಂ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಅಧಿಕ ರಕ್ತದೊತ್ತಡ ಹೈಪರ್ ಟೆನ್ಷನ್ ಈ ಕುರಿತು ಕಲಬುರಗಿಯ ಹೃದ್ರೋಗ ತಜ್ಞರಾದ ಡಾ ಶಂಕರಗೌಡ ಬಿ ಹೊಸಗೌಡರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಂಗಮೇಶ. 1:00 ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನವಯುಗದ ಮೂಲಸೌಕರ್ಯಗಳು ಹಾಗೂ ಪ್ರಧಾನಮಂತ್ರಿ ಆತ್ಮನಿರ್ಭರ ಯೋಜನೆ ಕುರಿತು ದೊಡ್ಡಹುಂಡಿ ರಾಜಣ್ಣ ಅವರೊಂದಿಗೆ ಚರ್ಚೆ. 1:20 ಭಾವಗೀತೆಗಳು. 1:30 ಮತ್ತು 2:40 ಚಿತ್ರಗೀತೆಗಳನ್ನು ಕೇಳುವಿರಿ. 3:00 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಸಖಿ ಸಹೇಲಿ. 4:00 ಹಲೋ ಫರ್ಮೈಶ್ ನೇರ ಫೋನ್ ಇನ್ ಕಾರ್ಯಕ್ರಮ. 5:00 ನಿಮ್ಮ ಸಂದೇಶ ಮೇಘ ಸಂಗೀತ. 6:15 ಭಾವಗೀತೆಗಳು. 6:30 ಜಿಲ್ಲಾ ವಾರ್ತಾಪತ್ರ. 6:50 ಕಿಸಾನ್ ವಾಣಿ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಇದರಲ್ಲಿ ಕೃಷಿ ಕಂಕಣ, ಸಮಗ್ರ ಕೃಷಿ ಪದ್ದತಿಗಳ ಅಳವಡಿಕೆ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಕೃಷಿ ಯಾಂತ್ರೀಕರಣದ ಹೊಸ ಸಾಧ್ಯತೆಗಳ ಕುರಿತು ಕೃಷಿ ವಿಜ್ಞಾನ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀನಿವಾಸ್ ದೇಶಪಾಂಡೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಗೋರಾ ರವಿಶಂಕರ್. ಏಳು ಗಂಟೆ 45 ನಿಮಿಷಕ್ಕೆ ಕನ್ನಡ ಚಿತ್ರಗೀತೆಗಳು, 8 ಗಂಟೆಗೆ ಯುವವಾಣಿ ಕಾರ್ಯಕ್ರಮದಲ್ಲಿ ಆಕಾಶವಾಣಿ ಹಾಸನ ಮತ್ತು ಟೈಮ್ಸ್ ಪಿಯು ಕಾಲೇಜು ಚನ್ನರಾಯಪಟ್ಟಣ ಇವರ ಸಹಾಯಕದೊಂದಿಗೆ ಆಕಾಶವಾಣಿಗೆ 90 ವರ್ಷ ತುಂಬಿರುವ ಸಂದರ್ಭದಲ್ಲಿ ಆಕಾಶವಾಣಿ ಚಿತ್ತ ಯುವಜನರತ್ತ ಮಾಲಿಕೆಯಲ್ಲಿ ನಡೆದ ರಸಪ್ರಶ್ನೆ ಕಾರ್ಯಕ್ರಮದ ಧ್ವನಿಮುದ್ರಣದ ಅಂತಿಮ ಭಾಗ ನಡೆಸಿಕೊಡುತ್ತಾರೆ ಷಣ್ಮುಖ ಎಚ್ವಿ, ಸಹಕಾರ ಭವಿಷ್ಯ ಎಚ್ವೈ, ತಾಂತ್ರಿಕ ಸಹಕಾರ ಆರ್ಕೆ ಲೋಕೇಶ್, ಪ್ರಸ್ತುತಿ ಸುಜಾತ ಎಫ್ ತಳವಾರ್. 8:30 ನಿಮಿಷಕ್ಕೆ ಗಜಲ್ಗಳು, 9:15 ನಿಮಿಷಕ್ಕೆ ಸ್ಪಾಟ್ಲೈಟ್, 9:30 ನಿಮಿಷಕ್ಕೆ ಕನ್ನಡ ಭಾರತಿ ಕಾರ್ಯಕ್ರಮದಲ್ಲಿ ಹೊನ್ನಾವರದ ನಿವೃತ್ತ ಪ್ರಾಧ್ಯಾಪಕ ಹಿರಿಯ ಸಾಹಿತಿ ಜನಪದ ವಿದ್ವಾಂಸರಾದ ಡಾ ಶ್ರೀಪಾದ ಶೆಟ್ಟಿಯವರೊಂದಿಗೆ ಸಂದರ್ಶನ. 10:00 ಮಧುರಗಾನ, 10:30 ನಿಮಿಷಕ್ಕೆ ಗೀತಗಾತ ಚಲ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ. ಆತ್ಮೀಯರೇ, ಇವಿಷ್ಟು ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಪ್ರಮುಖ ಕಾರ್ಯಕ್ರಮಗಳು. ಆಕಾಶವಾಣಿ ಹಾಸನ ಈಗ ವೇಳೆ 6:05. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
2: ದಿಸ್ ಇಸ್ ಆಕಾಶವಾಣಿ, ದಿ ನ್ಯೂಸ್ ರೆಡ್ ಬೈ ವಿಸಿ ಪ್ರಮೋದ್. India and Italy have decided to elevate their bilateral ties to a special strategic partnership and enhance cooperation in areas of trade, investment and new technologies. Prime Minister Narendra Modi made the announcement following delegation-level talks with his Italian counterpart Giorgia Meloni in Rome today. In a press statement after the talks, Prime Minister Modi said the two sides deliberated extensively on enhancing bilateral ties.
3: पिछले लगभग साढ़े तीन वर्षों में मुझे कई बार प्राइम मिनिस्टर मेलोनी से मिलने का अवसर मिला है. यह भारत और इटली के बीच करीबी सहयोग और सामंजस्य को दर्शाता है. उनके नेतृत्व में हमारे संबंधों को नई गति, नई दिशा और नया आत्मविश्वास मिला है. मुझे खुशी है कि हम अपने संबंधों को अपग्रेड करते हुए स्पेशल स्ट्रेटेजिक पार्टनरशिप की घोषणा कर रहे हैं.
2: Mr. Modi said India-Italy Joint Strategic Action Plan 2025-2029 provides a practical and futuristic framework for bilateral ties. He said both sides are working on establishing an India-Italy Innovation Center. He added that the India-Italy Defense Industrial Roadmap has paved the way for co-development and co-production of military hardware.
3: दोनों देशों के स्टार्टअप्स, रिसर्च सेंटर्स और उद्योगों को आपस में जोड़ने के लिए हम इंडिया इटली इनोवेशन सेंटर पर काम कर रहे हैं. हमारी सेनाओं के साथ साथ दोनों देशों के रक्षा उद्योगों के बीच भी सहयोग बढ़ रहा है. मैरिटाइम पावर्स के रूप में भारत और इटली के बीच करीबी सहयोग स्वाभाविक है. हम मिलकर शिपिंग, पोर्ट्स मॉडर्नाइजेशन, लॉजिस्टिक और ब्लू इकोनॉमी पर काम करेंगे.
2: Mr. Modi also said both countries are united in viewing terrorism as a serious threat to humanity and noted that their joint efforts against terror financing have set an important global example. Speaking on the occasion, Italian Prime Minister stressed the importance of ensuring freedom of navigation in the Indo-Pacific region. Prime Minister Modi also called on Italian President Sergio Mattarella and held discussions on further expanding the bilateral partnership. Mr. Modi reached Italy yesterday on the fifth and final leg of his five-nation tour after concluding his visits to Norway, Sweden, the Netherlands and the UAE. Union Education Minister Dharmendra Pradhan has stressed the need for heightened vigilance and foolproof security arrangements to ensure a safe, secure and fair conduct of the upcoming NEET UG re-examination. Mr. Pradhan said this while chairing a high-level review meeting with Central Security and Intelligence Agencies in New Delhi today. The NEET UG re-examination for admission to undergraduate medical education will be held on the 21st of June. The Defence Research and Development Organisation, DRDO, has successfully completed the final developmental trials of the unmanned aerial vehicle-launched precision-guided missile V-3, marking a significant achievement for the country's defence sector. On the occasion, Defence Minister Rajnath Singh termed it as a strategic milestone achieved towards Atmanirbharta in defence sector. The Gujarat government has extended its support to One Nation, One Election Bill. State's Deputy Chief Minister Harsh Sanghvi stated this after Joint Parliamentary Committee on One Nation, One Election held discussions with a delegation of various political parties in Gandhinagar on the second day of its visit today. Defense Minister Rajnath Singh today met South Korean Minister for Defense Acquisition Program Administration Lee Yong-chul in Seoul. In a social media post, Mr. Singh said during the meeting, both sides agreed to harness the symbiotic efforts to create avenues for joint development, joint production and joint exports. Severe heat wave gripped northern and central India, with temperatures breaching the 44-degree mark at several places today. The India Met Department has forecast severe heat wave conditions will continue over northwest and central India during the week. In IPL cricket, host Kolkata Knight Riders will take on Mumbai Indians at the iconic Eden Gardens this evening. The match will begin at 7:30 p.m. Yesterday, Rajasthan Royals defeated Lucknow Super Giants by 7 wickets in Jaipur, keeping their playoff hopes alive. And that is the end of this news bulletin.
0: ಈಗ ವೇಳೆ ಸರಿಯಾಗಿ 6:10.04
4: ಆಕಾಶವಾಣಿ ಹಾಸನ ಸೇವಾ ಮಾಹಿತಿ.
5: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
6: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
0: ಈಗ ಕಾಣೆಯಾದವರ ಬಗ್ಗೆ ಪೊಲೀಸ್ ಪ್ರಕಟಣೆ. ಮಂಜೇಗೌಡ ಬಿನ್ ಸೋಮೇಗೌಡ ಎನ್ನುವ 68 ವರ್ಷದ ವ್ಯಕ್ತಿ ದಿನಾಂಕ 7/5/2026 ಗಂಡಸಿ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾರೆ. ಇವರ ಚಹರೆ ಹೀಗಿದೆ: ಸುಮಾರು 5 ಅಡಿ ಎತ್ತರ, ದುಂಡುಮುಖ, ಎಣ್ಣೆಗೆಂಪು ಮೈಬಣ್ಣ, ಕಪ್ಪು ಬಿಳಿ ತಲೆಕೂದಲನ್ನು ಹೊಂದಿರುತ್ತಾರೆ. ಇವರಿಗೆ ಕನ್ನಡ ಭಾಷೆ ತಿಳಿದಿರುತ್ತದೆ. ಕಾಣೆಯಾಗುವಾಗ ಇವರು ಬಿಳಿ ಶರ್ಟ್ ಮತ್ತು ಬಿಳಿ ಪಂಚೆಯನ್ನು ಧರಿಸಿರುತ್ತಾರೆ. ಈಗ ಹೇಳಿದ ಸುಮಾರು 68 ವರ್ಷ ವಯಸ್ಸಿನ ಮಂಜೇಗೌಡ ಬಿನ್ ಸೋಮೇಗೌಡ ಎನ್ನುವ ವ್ಯಕ್ತಿಯ ಬಗ್ಗೆ ನಿಮಗೇನಾದರೂ ಸುಳಿವು ದೊರೆತಲ್ಲಿ ನಿಮ್ಮ ಹತ್ತಿರದ ಪೊಲೀಸ್ ಠಾಣೆ ಅಥವಾ ಗಂಡಸಿ ಪೊಲೀಸ್ ಠಾಣೆಗೆ ತಿಳಿಸಬೇಕೆಂದು ಪ್ರಕಟಣೆಯಲ್ಲಿ ಕೋರಿದೆ. ಮಂಜುಳಾ ಕೋಮ್ ಮಂಜೇಗೌಡ ಎನ್ನುವ ಸುಮಾರು 64 ವರ್ಷದ ಮಹಿಳೆ ದಿನಾಂಕ 7/5/2026 ಗಂಡಸಿ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾರೆ. ಇವರ ಗುರುತು ಹೀಗಿದೆ: ಸುಮಾರು 5 ಅಡಿ ಎತ್ತರ, ದುಂಡುಮುಖ, ಎಣ್ಣೆಗೆಂಪು ಮೈಬಣ್ಣ ಹೊಂದಿರುತ್ತಾರೆ. ಇವರಿಗೆ ಕನ್ನಡ ಭಾಷೆ ತಿಳಿದಿರುತ್ತದೆ. ಈಗ ಹೇಳಿದ ಸುಮಾರು 64 ವರ್ಷ ವಯಸ್ಸಿನ ಮಂಜುಳಾ ಕೋಮ್ ಮಂಜೇಗೌಡ ಎನ್ನುವ ಮಹಿಳೆಯ ಬಗ್ಗೆ ನಿಮಗೇನಾದರೂ ಸುಳಿವು ದೊರೆತಲ್ಲಿ ನಿಮ್ಮ ಹತ್ತಿರದ ಪೊಲೀಸ್ ಠಾಣೆ ಅಥವಾ ಗಂಡಸಿ ಪೊಲೀಸ್ ಠಾಣೆಗೆ ತಿಳಿಸಬೇಕೆಂದು ಪ್ರಕಟಣೆಯಲ್ಲಿ ಕೋರಿದೆ. ಇದುವರೆಗೂ ಕಾಣೆಯಾದವರ ಬಗ್ಗೆ ಪೊಲೀಸ್ ಪ್ರಕಟಣೆ ಕೇಳಿದಿರಿ.

ಕೇಳುಗರೇ ಗಮನಿಸಿ, ನಾಳೆ ಬೆಳಗ್ಗೆ 8:30 ಜನತರಂಗ ಕಾರ್ಯಕ್ರಮದಲ್ಲಿ ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಮ್ಮಿಕೊಂಡಿರುವ ಸಮಾಧಾನ್ ಸಮಾರೋಹ, ವಿಶೇಷ ಲೋಕ ಅದಾಲತ್, ಚೆಕ್ ಬೌನ್ಸ್ ಪ್ರಕರಣಗಳ ಅದಾಲತ್ ಹಾಗೂ ರಾಷ್ಟೀಯ ಮೆಗಾ ಲೋಕ್ ಅದಾಲತ್ ಕುರಿತು ಹಾಸನದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಮತ್ತು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಜೆಕೆ ದಾಕ್ಷಾಯಣಿ ಅವರೊಂದಿಗೆ ಸಂದರ್ಶನವನ್ನ ಕೇಳಬಹುದು. ತಪ್ಪದೇ ಆಲಿಸಿ ನಾಳೆ ಬೆಳಗ್ಗೆ 8:30 ಜನತರಂಗ ಕಾರ್ಯಕ್ರಮದಲ್ಲಿ. ಸ್ನೇಹಿತರೇ ಗಮನಿಸಿ, ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಬದುಕಿನಲ್ಲಿ ಮಾನವೀಯ ಮೌಲ್ಯಗಳ ಬಗ್ಗೆ ತಿಳಿಸುವುದರ ಮಹತ್ವ, ಸಮಾಜ ಸೇವೆ ಹಾಗೂ ಮಹಿಳೆಯರು ಕುಟುಂಬ ಜೀವನ ಮತ್ತು ವೃತ್ತಿ ಜೀವನದಲ್ಲಿ ಹೇಗೆ ಸಮತೋಲನ ಸಾಧಿಸಬಹುದು, ಈ ಕುರಿತು ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳುತ್ತಾರೆ ಸಾಹಿತಿಗಳಾದ ಡಾ ಗಾಯತ್ರಿ ದೇವಿ ಸಜ್ಜನ್, ನಿವೃತ್ತ ಪ್ರಾಂಶುಪಾಲರು, ಸಹ್ಯಾದ್ರಿ ಕಾಲೇಜು, ಶಿವಮೊಗ್ಗ. ತಪ್ಪದೆ ಕೇಳಿ ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ. ಹಾಗೆ ನಾಳೆ ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಅಧಿಕ ರಕ್ತದೊತ್ತಡ, ಹೈಪರ್ ಟೆನ್ಷನ್, ಈ ಕುರಿತು ಕಲಬುರಗಿಯ ಹೃದ್ರೋಗ ತಜ್ಞರಾದ ಡಾ ಶಂಕರಗೌಡ ಬಿ ಹೊಸಗೌಡರ್ ಅವರೊಂದಿಗೆ ಸಂದರ್ಶನವನ್ನು ಆಲಿಸಬಹುದು.

0: ಇದುವರೆಗೆ ಸೇವಾ ಮಾಹಿತಿ ಕೇಳಿದಿರಿ.
1: ಎರಡು ಸಾವಿರದ ಇಪ್ಪತ್ತಾರನೇ ಇಸವಿಯ ಮೇ ತಿಂಗಳ 20ನೇ ತಾರೀಕು ಬುಧವಾರದ 6:15:14 ಈ ಸಮಯದಲ್ಲಿ ತಾವೆಲ್ಲರೂ ಆಲಿಸುತ್ತಿದ್ದೀರಿ ಆಕಾಶವಾಣಿಯ ಹಾಸನ ಕೇಂದ್ರದ ಕಾರ್ಯಕ್ರಮಗಳನ್ನು. ಈಗ ಕೆಲವು ಭಾವಗೀತೆಗಳನ್ನು ಕೇಳೋಣ. ಆರಂಭದಲ್ಲಿ ಡಿವಿ ಗುಂಡಪ್ಪ ಅವರ ಕವಿತೆ, ಹಾಡಿದ್ದಾರೆ ಮಡಿಕೇರಿ ನಾಗೇಂದ್ರ.

0: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
3: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
4: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
3: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದ ವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
5: ಹಾಸನದ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಐಸಿಎಸ್ಇ ಶಾಲೆಯಲ್ಲಿ ಸಮಗ್ರ ಶಿಕ್ಷಣಕ್ಕೆ ಮಹತ್ವ ನೀಡಲಾಗುತ್ತದೆ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ಉತ್ತೇಜನ ನೀಡಲಾಗುತ್ತಿದೆ. ಸ್ಕಾಲರ್ಸ್ ವಿದ್ಯಾರ್ಥಿಗಳು ಐಸಿಎಸ್ಇ ಮಂಡಳಿ ಪರೀಕ್ಷೆಗಳಲ್ಲಿ ನಿರಂತರವಾಗಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದು ಶಾಲೆಯ ಹೆಗ್ಗಳಿಕೆ ಹೆಚ್ಚಿಸಿದ್ದಾರೆ. ಅನುಭವ ಸಂಪನ್ನ ಶಿಕ್ಷಕರು ಮೌಲ್ಯಾಧಾರಿತ ಶಿಕ್ಷಣದ ಮೂಲಕ ಪ್ರತಿಯೊಬ್ಬ ವಿದ್ಯಾರ್ಥಿಯ ಉಜ್ವಲ ಭವಿಷ್ಯ ನಿರ್ಮಿಸಲು ಸ್ಕಾಲರ್ಸ್ ಸದಾ ಬದ್ಧವಾಗಿದೆ. ನಿಮ್ಮ ಮಗುವಿನ ಉಜ್ವಲ ಭವಿಷ್ಯಕ್ಕಾಗಿ ಸ್ಕಾಲರ್ಸ್ ಸ್ಕೂಲ್ ಅತ್ಯುತ್ತಮ ಆಯ್ಕೆ.
6: ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಬಿಕೆ ಸುಮಿತ್ರಾ ಅವರು ಹಾಡಿರುವ ದೊಡ್ಡರಂಗೇಗೌಡ ಅವರ ರಚನೆ.

0: ಮುಖದಲ್ಲಿ ಮೊಡವೆಯಾ? ಸಾಯಿ ಬಾಲ್. ಕಜ್ಜಿ ಹುಳುಕಡ್ಡಿ? ಸಾಯಿ ಬಾಲ್. ಗುಳ್ಳೆ ಗಜಕರ್ಣ? ಸಾಯಿ ಬಾಲ್. ಕೆಸರು ಹುಣ್ಣ?
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾ.

0: ಎಸ್ಎಸ್ಎಲ್ಸಿ ನಂತರ ಉತ್ತಮ ಶಿಕ್ಷಣದ ಹುಡುಕಾಟದಲ್ಲಿದ್ದೀರಾ? ರಾಜೀವ್ ಪಾಲಿಟೆಕ್ನಿಕ್ ಹಾಸನದಲ್ಲಿ 2026-27 ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಅನುಭವ ಸಂಪನ್ನ ಶಿಕ್ಷಕರು, ಸುಸಜ್ಜಿತ ಪ್ರಯೋಗಾಲಯಗಳಿವೆ. ಲಭ್ಯವಿರುವ ಕೋರ್ಸ್ಗಳು ಸಿವಿಲ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಹಾಗೂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಪ್ರವೇಶಕ್ಕೆ ಸಂಪರ್ಕಿಸಿ 9448720237.
1: ಜಿಆರ್ಟಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಟಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
2: ಕಾರ್ಯಕ್ರಮದ ಅಂತಿಮ ಗೀತೆಯನ್ನು ಹಾಡಿದ್ದಾರೆ ಎಂಡಿ ಪಲ್ಲವಿ ಹಾಗೂ ಸುಪ್ರಿಯ ಆಚಾರ್. ರಚನೆ HR ಲೀಲಾವತಿ ಅವರದ್ದು.

0: ಆತ್ಮೀಯ ಕೇಳುಗರೆ, ಇದುವರೆಗೂ ನಮ್ಮ ನಿಲಯದಿಂದ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಹಾಸನ. ಈಗ ವೇಳೆ 6:30. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ರಸವಾರ್ತೆಯನ್ನ ಆಲಿಸಬಹುದು.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ರಸವಾರ್ತೆ, ಬರೆದವರು ವಿಜಯಪುರದ ಕಟ್ಟೆ ಗುರುರಾಜ್, ಓದುತ್ತಿರುವವರು ಹರ್ಷಿತಾ ಟಿಎಲ್. ಪ್ರಿಯ ಶ್ರೋತೃಗಳೇ, ಇದು ಮಾವುಗಾಲ. ಮಾಲ್ಗೋ ಮಾರ್ಕೆಟ್ಗೋ ಹೋದ್ರೆ ವೆರೈಟಿ ವೆರೈಟಿ ಮಾವಿನ ಹಣ್ಣುಗಳು ಸಿಗ್ತವೆ. ಯಾವುದೋ ದೇಶ, ಇನ್ಯಾವುದೋ ಪ್ರದೇಶದ ಮತ್ಯಾರೋ ರೈತರು ಬೆಳೆದಿತ್ತು, ಇಲ್ಲಿ ನಮ್ಮ ಬಾಯಲ್ಲಿ ನೀರು ಸುರಿಸಲೆಂದೇ ಬುಟ್ಟಿಗಳಲ್ಲಿ ಬಂದು ಕೂತಿರುತ್ತೇನೋ. ಹಂಗೇನೆ ಗುಜರಾತ್ನ ಕೇಸರ್ ತಳಿ ಮಾವಿನ ಹಣ್ಣನ್ನ ಸುಮ್ಮನೆ ನೆನಪಿಸಿಕೊಂಡ್ರೆ ಮನಸ್ಸು ತಿನ್ಬೇಕು ಅಂತ ಚಂಡಿ ಹಿಡಿಯೋದು ಖರೆ. ಪರಿಸ್ಥಿತಿ ಹಿಂಗಿರುವಾಗ ನಮ್ಮ ಗುಜರಾತಿನ ಅಮರೇಲಿ ಜಿಲ್ಲೆಯ ದಿತಲಾ ಗ್ರಾಮದ 74 ಉಖಭಾಯ್ ಭಟ್ಟಿ ಮನೆಯ ಹಿತ್ತಲಿಗೆ ಹೋದ್ರೆ ಬಾಯಲ್ಲಿ ನೀರು ಬರೋದು ಗ್ಯಾರಂಟಿ. ಮಾಲ್ಗಳಲ್ಲಿ ಸಿಗೋ ಅಷ್ಟು ಮಾವಿನ ಹಣ್ಣುಗಳು ಇವರ ಮರದಲ್ಲೇ ಸಿಗ್ತಿವೆ, ಅದು ಒಂದೇ ಮರದಲ್ಲಿ. ಲೆಕ್ಕ ಹಾಕಿದ್ರೆ ಆಮ್ರಪಾಲಿ, ಕೇಸರ್, ದಾದ್ಮಿಯು, ಸುಂದರಿ, ಬನಾರಸಿ, ಲ್ಯಾಂಗ್ಡೋ, ಬೇಗಂ, ನೀಲೇಶಾನ್, ಕನೋಜಿಯಾ, ಅಬಬಾ ಇಂತ 14 ತಳಿ ಮಾವಿನ ಹಣ್ಣುಗಳು ಒಂದೇ ಮರದಲ್ಲಿ ಹರಡಿಕೊಂಡಿವೆ. ಇದೇ ವಿಸ್ಮಯ. ಒಂದೇ ಮರದಲ್ಲ ಇಷ್ಟೊಂದು ಹಣ್ಣು ಅಂತ ನೋಡಿದವರೆಲ್ಲ ಅನುಮಾನ ಪಡ್ತಿದ್ರೆ ಅದಕ್ಕೆ ಹೌದು, ಒಂದೇ ಮರದಲ್ಲಿ ಇಷ್ಟೊಂದು ಹಣ್ಣು ಇದೆ ಅಂತ ಉಖಭಾಯ್ ಭಟ್ಟಿ ತೋರಿಸ್ತಾರೆ. ಸುಮಾರು 6 ತನಕ ಒಂದಲ್ಲ ಒಂದು ತಳಿಯ ಮಾವಿನ ಹಣ್ಣುಗಳು ಈ ಮರದಲ್ಲಿ ಸಿಗ್ತಾನೆ ಇರ್ತಾವಂತೆ. ನೋಡಿದವರೆಲ್ಲ ಇದು ಕೃಷಿ ಲೋಕದ ಪವಾಡನೆ ಅಂತಿದ್ದಾರೆ. ಇದರ ಹಿಂದೆ ಉಖಭಾಯ್ ಅವರ 8-10 ಪರಿಶ್ರಮ ಇದೆ. ಅವರು ಒಂದೊಂದೇ ತಳಿಗಳನ್ನ ಕಸಿ ಮಾಡಿ ಕಸಿ ತಂತ್ರ ಸಿದ್ಧಿಸಿಕೊಂಡು ನಾನಾ ತಳಿ ಒಂದೇ ಮರದಲ್ಲಿ ಸಿಗೋ ತರ ಬೆಳೆಸಿಕೊಂಡಿದ್ದಾರೆ. ಇವರ ಮರನ ಭಟ್ಟಿ ಮಾವಿನ ಜೋಳಿಗೆ ಅಂತಲೂ ಕರೀಬಹುದು. ನಮ್ಮನೆ ಹಿತ್ಲು ಕಡೆಯಲು ಇಂಥ ಮರ ಇದ್ರೆ ಎಷ್ಟು ಚೆನ್ನ ಅಲ್ವಾ? ಊಟ ಆದ್ಮೇಲೆ ದಿನಾಲೂ ವೆರೈಟಿ ವೆರೈಟಿ ಮಾವು ತಿನ್ನಬಹುದು ಅಂತ ಎಲ್ರಿಗೂ ಅನಿಸ್ತಿದ್ಯಂತೆ. ಆಂಧ್ರಪ್ರದೇಶದ ಪೊಟ್ಟಿ ಶ್ರೀರಾಮುಲು ನೆಲ್ಲೂರಿನಲ್ಲಿರೋ ರಾಮಸುಬ್ಬಮ್ಮನ ಓಡೋ ಉತ್ಸಾಹ ನೋಡಿದ್ರಂತೂ ಎಲ್ರೂ ನಾಚ್ಕೋಬೇಕು. ಈಕೆ ವಯಸ್ಸು 79. ಓಡೋಕೆ ಶುರು ಮಾಡಿದ್ರೆ 28 ಇಳಿಯುತ್ತೆ. ಸೀರೆಯಲ್ಲಿ ನಿಂತ ನಿಂತಂಗೆ ಈಕೆ ಓಡೋದನ್ನ ನೋಡೋದೇ ಚಂದ. ಓಡೋಡ್ತಾನೆ 18 8 ಪದಕ ಗಿಟ್ಟಿಸಿಕೊಂಡಿದ್ದಾಳೆ ಈ ಅಜ್ಜಿ. 200 ಬಿಡಿ, 3,000 ಈಕೆ ಕಾಲುಗಳಿಗೆ ಏನೇನು ಅಲ್ಲ. ಅಜ್ಜಿಗೆ ಓಡೋದ್ರಲ್ಲಿ ಅದೇನ್ ಖುಷಿನೋ. ಮಾಗಿದ ಈ ವಯಸ್ಸಲ್ಲಿ ಮನೆಯಿಂದ ಹೊರಗೆ ಬರೋದೇ ಕಷ್ಟ. ದೇವ್ರು ದಿಂಡ್ರು ಅಂತ ಬದುಕಬೇಕಾಗಿರೋ ರಾಮಸುಬ್ಬಮ್ಮ ಯಾವುದೇ ಮ್ಯಾರಥಾನ್ ಇದ್ರೂ ಅಲ್ಲಿ ಹಾಜರ್. ಎಷ್ಟೋ ಸಲ ಎಂಟ್ರಿ ಫೀಸ್ ಕಟ್ಟೋಕ್ಕೂ ಈಕೆ ಹತ್ರ ದುಡ್ಡಿರಲ್ಲ. ಅವರು ಇವ್ರ ಹತ್ರ ದುಡ್ಡಿಸಿಕೊಂಡು ರಾಮಸುಬ್ಬಮ್ಮ ಓಡೋಕೆ ಶುರು ಮಾಡ್ತಾಳೆ. ಬರೀ ಓಡ್ತಾ ಓಡ್ತಾ ಇದ್ರೆ ಜೀವನ ನಿಂತಲ್ಲೇ ನಿಂತ್ಕೊಂಡ್ ಬಿಡುತ್ತೆ ಅಂತ ಈಕೆಗೆ ಬಹಳ ಚೆನ್ನಾಗ್ ಗೊತ್ತು. ಅದಕ್ಕೆ ಅಂತಲೇ ಅವರವರ ಮನೆ ಮುಸ್ರೆ ತಿಕ್ತಾಳೆ. ಶಾಲೆಯಲ್ಲಿ ಮಧ್ಯಾಹ್ನ ಬಿಸಿಯೂಟ ಮಾಡಿ ಹಣ ಸಂಪಾದನೆ ಕೂಡ ಮಾಡ್ತಾಳೆ. ಉಳಿಕೆ ಸಮಯದಲ್ಲಿ ಓಡೋದೇ ಈಕೆ ಕೆಲ್ಸ. ಊರ್ ಮಂದಿ ಈಕೆನ ಓಡೋ ರಾಮಕ್ಕ ಅಂತಾನೆ ಕರೀತಾರೆ. ಅದಕ್ಕೆ ಈಕೆ ಬಹಳ ಗಟ್ಟಿಮುಟ್ಟಾಗಿರೋದು. ಬಿಪಿ ಆಗ್ಲಿ ಶುಗರ್ ಆಗ್ಲಿ ಹತ್ರ ಸುಳಿದಿಲ್ಲ, ಬಡತನ ಮಾತ್ರ ಸುತ್ತಕೊಂಡಿದೆ. ಆದ್ರೆ ಈಕೆ ಓಡೋ ಉತ್ಸಾಹದ ಮುಂದೆ ಬಡತನದ ಆಟ ಏನೂ ನಡೆಯಲ್ಲ. 79 ಈ ರಾಮಕ್ಕನ ನೋಡಿದ್ಮೇಲೆ ಅನ್ಸಿದ್ದು ಇಷ್ಟೇ, ಉತ್ಸಾಹಕ್ಕೆ ವಯಸ್ಸೇ ಆಗಲ್ಲ ಅಂತ. ಪ್ರಿಯ ಶ್ರೋತೃಗಳೇ, ರಷ್ಯಾದಲ್ಲಿ ಒಕುನೀವೋ ಅನ್ನೋ ಹಳ್ಳಿ ಇದೆ. ಈ ಹಳ್ಳಿ ಮಧ್ಯೆ ನಿಂತು ನಿಂತು ಓಂ ನಮ ಶಿವಾಯ ಅನ್ನಿ. ಇಡೀ ಹಳ್ಳಿಗೆ ಹಳ್ಳಿನೇ ಪ್ರತಿಯಾಗಿ ಮತ್ತೆ ಓಂ ನಮ ಶಿವಾಯ ಅನ್ನದಿದ್ರೆ ಕೇಳಿ, ರಷ್ಯನ್ನರಿಗೂ ನಮ್ಮ ಶಿವನಿಗೂ ಎತ್ತನಿಂದೆತ್ತ ಸಂಬಂಧವಯ್ಯ ಅನ್ಕೋಬೇಡಿ, ಇದೆ ಸಂಬಂಧ ಇದೆ. ಈ ಒಕುನೀವೋ ಹಳ್ಳಿ ಆಧ್ಯಾತ್ಮ ಕೇಂದ್ರ. ರಷ್ಯಾದ ಇತರೆ ಹಳ್ಳಿಗಳಂತಲ್ಲ ಇದು. ಇಲ್ಲಿ ಬೆಳ್ಳಂಬೆಳಿಗ್ಗೆಯೇ ಧುನಿ ಅನ್ನೋ ಸ್ಥಳದಲ್ಲಿ ಹೋಮ ಶುರುವಾಗುತ್ತೆ. ಹಿಂದೂ ಹಬ್ಬಗಳನ್ನು ಅದರಲ್ಲೂ ಕೃಷ್ಣ ಜಯಂತಿ, ಶಿವರಾತ್ರಿಗಳು ಇಲ್ಲಿ ವೈಭವಪೂರ್ಣ. ಇಲ್ಲಿನ ರಷ್ಯನರು ಕೂಡ ಹೋಮ, ಹವನ, ಪೂಜೆ, ಪುನಸ್ಕಾರ ಮಾಡ್ತಾರೆ. ಅದು ಭಾರತೀಯರ ಟ್ರೆಡಿಷನಲ್ ಸೀರೆ ಪಂಚೆಗಳಲ್ಲಿ. ತಾಪಮಾನ -40 ಕುಸಿದ್ರೂ ಮಂತ್ರ ಘೋಷ ಮಾತ್ರ ನಿಲ್ಲೋಲ್ವಂತೆ. ಇಲ್ಲಿ ಓಂಕಾರ ಶಿವಧಾಮ ಆಶ್ರಮ, ಓಂಕಾರ ಬೆಟ್ಟಗಳಿಗೆ ಭಾರತೀಯರು ಮಾತ್ರ ಅಲ್ಲ, ರಷ್ಯಾ, ಅಮೆರಿಕ, ಜಪಾನ್ಗಳಿಂದಲೂ ಬಂದು ಕೂತು ಧ್ಯಾನ ಮಾಡಿಕೊಂಡು ಹೋಗ್ತಾರಂತೆ. ಒಕುನೀವೋ ಹಳ್ಳಿ ತಳಗಡೆ ಯಾವುದೋ ಶಕ್ತಿ ಇದೆ ಅಂತ ನಂಬುತ್ತಾರೆ. ಇವರು ನಂಬಿಕೆಗೆ ತಕ್ಕಂಗೆ ಭೂಮಿ ಒಳಗೆ ಬಲವಾದ ಕಾಂತೀಯ ಶಕ್ತಿ ಇದೆ ಅಂತ ವಿಜ್ಞಾನಿಗಳು ಘೋಷಣೆ ಮಾಡಿದ್ದಾರೆ. ಇಲ್ಲಿ ಕೂತು ಧ್ಯಾನ ಮಾಡಿದ್ರೆ ಅದೇನು ಆನಂದ ಅಂತ ಆಧ್ಯಾತ್ಮಿಕರು, ಅನ್ವೇಷಕರು, ಪ್ರವಾಸಿಗರು ಎಲ್ಲರೂ ಇಲ್ಲಿಗೆ ಓಡೋಡಿ ಬರ್ತಾರಂತೆ. ಅದಕ್ಕೆ ಹಳ್ಳಿಲಿ ನಮ್ಮ ಪುಟಾಣಿ ಭಾರತ ತೆರೆದುಕೊಂಡಿರೋದು. ಅದಕ್ಕೆ ಈ ಹಳ್ಳಿಲಿ ನಮ್ಮ ಪುಟಾಣಿ ಭಾರತ ತೆರೆದುಕೊಂಡಿರೋದು ಎಂದು ಹೇಳ್ತಾ ಈ ವಾರದ ರಸವಾರ್ತೆಯನ್ನ ಮುಗಿಸೋಣ. ಮುಂದಿನ ವಾರ ಭೇಟಿಯಾಗೋಣ. ಇದುವರೆಗೂ ರಸವಾರ್ತೆ ಕೇಳಿದಿರಿ. ಬರೆದವರು ವಿಜಯಪುರದ ಕಟ್ಟೆ ಗುರುರಾಜ್. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.
0: ಆಕಾಶವಾಣಿ ಹಾಸನ.
3: ಚಿಕ್ಕಮಗಳೂರಿನ ಕೆಂಪನಹಳ್ಳಿ ಬಡಾವಣೆಯಲ್ಲಿರುವ ಆಶಾಕಿರಣ ಅಂಧ ಮಕ್ಕಳ ಶಾಲೆಯು 1-10 ತರಗತಿಗಳನ್ನು ಹೊಂದಿದ್ದು 16 ವರ್ಷದೊಳಗಿನ ಶೇಕಡ 50%ಕ್ಕಿಂತ ಹೆಚ್ಚು ಅಂಧತ್ವವಿರುವ ಬಾಲಕ ಬಾಲಕಿಯರಿಗೆ ಉಚಿತವಾಗಿ ಊಟ, ವಸತಿ, ಸಮವಸ್ತ ಹಾಗೂ ಔಷಧೋಪಚಾರಗಳನ್ನು ನೀಡಿ ಬ್ರೈಲ್ ಲಿಪಿಯಲ್ಲಿ ಶಿಕ್ಷಣ, ಸಂಗೀತ, ತಾಳವಾದ್ಯ, ಕಂಪ್ಯೂಟರ್, ಕೈಕಸಬು, ಯೋಗ ಹಾಗೂ ಆಟೋಟ ತರಬೇತಿಗಳನ್ನು ನೀಡುತ್ತಿದೆ. 1-4 ತರಗತಿಗೆ ದಾಖಲಾಗುವ ಅಂಧ ಮಕ್ಕಳ ಹೆಸರಿನಲ್ಲಿ ದಾನಿಗಳ ನೆರವಿನಿಂದ 10,000 ರೂ ಸ್ಥಿರ ಠೇವಣಿ ಇಟ್ಟು 10 ತರಗತಿ ಮುಗಿದ ನಂತರ ಅದರ ಒಟ್ಟು ಮೊತ್ತವನ್ನು ಮಗುವಿಗೆ ನೀಡುವ ಆಶಾಕಿರಣ ಬಾಂಡ್ ಯೋಜನೆಯನ್ನ ಸಂಸ್ಥೆಯು ಅನುಷ್ಠಾನಕ್ಕೆ ತಂದಿದೆ. ದಾಖಲಾತಿಗಾಗಿ ಸಂಪರ್ಕಿಸಿ 9481650801 ಮತ್ತೊಂದು 7259218454.
4: ಕಳೆದ 10 ವರ್ಷಗಳಿಂದ ಹಾಸನದಲ್ಲಿ ಪ್ರಸಿದ್ಧವಾಗಿರುವ ಎಸ್ಆರ್ಎಸ್ ಪ್ರಜ್ಞಾ ವಿದ್ಯಾ ಸ್ಕೂಲ್ ತನ್ನ 2nd ಯೂನಿಟ್ ಅನ್ನು ಆರಂಭಿಸಿದ್ದಾರೆ. ಐಸಿಎಸ್ಇ ಪಠ್ಯ, ಪಂಚತತ್ವ ಶಿಕ್ಷಣ, ಅನುಭವಿ ಶಿಕ್ಷಕ ವೃಂದ, ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ, ಕ್ರೀಡೆ, ಕರಾಟೆ, ಚೆಸ್, ಸಂಗೀತ, ನೃತ್ಯ, ಚಿತ್ರಕಲೆ ಹಾಗೂ ಮಕ್ಕಳ ಸುರಕ್ಷತೆಗಾಗಿ ಸುಸಜ್ಜಿತ ಸಾರಿಗೆ ವ್ಯವಸ್ಥೆ ಇದೆ. ಪ್ರವೇಶಾತಿಗಾಗಿ ಸಂಪರ್ಕಿಸಿ ಎಸ್ಆರ್ಎಸ್ ಪ್ರಜ್ಞಾ ವಿದ್ಯಾ ಸ್ಕೂಲ್ ಯೂನಿಟ್ 2, ಹಾಸನ ಮೈಸೂರು ರಸ್ತೆ KIADB ಹಾಸನ. ದೂರವಾಣಿ ಸಂಖ್ಯೆ 0817226278 ಅಥವಾ 9444830389.
5: ಕಳೆದ 12 ವರ್ಷಗಳಿಂದ ಅತ್ಯುತ್ತಮ ಆರೋಗ್ಯ ಸೇವೆಯನ್ನು ನೀಡುತ್ತಿರುವ ಹಾಸನ ಜಿಲ್ಲೆಯ ಹೆಸರಾಂತ ತಜ್ಞರಾದ ಡಾಕ್ಟರ್ ಪ್ರೇಮಾಜಿ ಬ್ಯಾಹಟ್ಟಿ, ಕನ್ಸಲ್ಟೆಂಟ್ ಫಿಸಿಷಿಯನ್ ಅಂಡ್ ಇಂಟರ್ನಲ್ ಮೆಡಿಸಿನ್ ಹಾಗೂ ತೀವ್ರ ನಿಗಾ ಘಟಕ ತಜ್ಞರು. ಇವರು ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24/7 ಲಭ್ಯವಿರುತ್ತಾರೆ.
6: ನಮಸ್ತೆ, ನಾನು ಡಾಕ್ಟರ್ ಪ್ರೇಮ, ಫಿಸಿಷಿಯನ್ ಅಂಡ್ ಇಂಟರ್ನಿಸ್ಟ್. ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ನನ್ನ ವೈದ್ಯಕೀಯ ಸೇವೆಗಳು 24/7 ಅವೈಲೇಬಲ್ ಇರುತ್ತೆ. ಹಾಗೂ ಇಲ್ಲಿ ನನ್ನ ಒಪಿಡಿ ಟೈಮಿಂಗ್ಸ್ ಬೆಳಗ್ಗೆ 11 ಮಧ್ಯಾಹ್ನ 2 ಲಭ್ಯವಿರುತ್ತದೆ. ಇಲ್ಲಿ ಒಪಿಡಿ ರಿಲೇಟೆಡ್ ಸರ್ವಿಸಸ್ ಹಾಗೂ ಎಮರ್ಜೆನ್ಸಿ ಸರ್ವಿಸಸ್ ಎರಡೂ ಲಭ್ಯವಿರುತ್ತದೆ.
5: ಹೆಚ್ಚಿನ ಮಾಹಿತಿಗೆ ಇಂದೇ ಭೇಟಿ ಕೊಡಿ ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಗ್ಯಾಸ್ಟ್ರೋ ಎಂಟರಾಲಜಿ ಸೆಂಟರ್, ಎಸ್ಜೆಪಿ ರಸ್ತೆ, ಕೆಆರ್ಪುರಂ, ಹಾಸನ.
0: ಆಕಾಶವಾಣಿ ಹಾಸನ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರ.

0: ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
2: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
3: ಏಕೆಂದರೆ ನೀರು ಜೀವಜಲ.
1: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ಒಡ್ಡಿದ ಬೊಗಸೆಯಲ್ಲೇ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ರಾಜ್ಯದಲ್ಲಿ 6,000 ಕೋಟಿ ರೂಪಾಯಿ ಹೂಡಿಕೆಗೆ ಏರೋಸ್ಪೇಸ್ ಕಂಪನಿ ಒಲವು, ಸಚಿವ ಎಂಬಿ ಪಾಟೀಲ್. ರಾಜ್ಯದ ಹುಲಿ ಸಂರಕ್ಷಿತ ಪ್ರದೇಶ ವನ್ಯಜೀವಿ ಧಾಮಗಳ ಸಫಾರಿಯಲ್ಲಿ ಸುರಕ್ಷಿತ ಬಸ್ ಬಳಕೆಗೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಸೂಚನೆ. ರಾಜ್ಯದ ಗ್ಯಾರಂಟಿ ಯೋಜನೆಗಳು ಇತಿಹಾಸ ಸೃಷ್ಟಿಸಿದೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಮತ. ಜಿಬಿಎಯ 5 ಪಾಲಿಕೆಗಳಲ್ಲಿ ಸೋಲುವ ಭಯದಿಂದಾಗಿ ಚುನಾವಣೆ ಮುಂದೂಡಿಕೆ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಹಾಗೂ ಬೆಂಗಳೂರು ಪೊಲೀಸರ ಕಾರ್ಯಾಚರಣೆ, 34 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತು ವಶ. ವೈಮಾಂತರಿಕ್ಷ ಹಾಗೂ ರಕ್ಷಣಾ ವಲಯದಲ್ಲಿ ಹೆಸರುವಾಸಿಯಾಗಿರುವ ಬೆಂಗಳೂರು ಮೂಲದ ಏರೋಸ್ಪೇಸ್ ಕಂಪನಿ ರಾಜ್ಯದಲ್ಲಿ 6,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡಲು ಆಸಕ್ತಿ ತೋರಿದೆ ಎಂದು ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. 200 ಎಕರೆ ಪ್ರದೇಶದಲ್ಲಿ ವೈಮಾಂತರಿಕ್ಷ, ರಕ್ಷಣಾ, ಸೆಮಿಕಂಡಕ್ಟರ್ ಹಾಗೂ ಕೃತಕ ಬುದ್ದಿಮತ್ತೆ ನಾವೀನ್ಯತಾ ಕ್ಷೇತ್ರಗಳಲ್ಲಿ ಉತ್ಪಾದನೆ, ಪರೀಕ್ಷೆ ಮತ್ತು ನಿರ್ವಹಣೆಯ ಸಮಗ್ರ ಕೇಂದ್ರ ಸ್ಥಾಪಿಸುವುದು ಈ ಸಂಸ್ಥೆಯ ಪ್ರಮುಖ ಉದ್ದೇಶ ಎಂದು ಹೇಳಿದ್ದಾರೆ. ಕಂಪನಿಯು ಹಂತ ಹಂತವಾಗಿ ಒಟ್ಟು 6,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡಲಿದ್ದು, ಇದರಿಂದ ರಾಜ್ಯದಲ್ಲಿ ಪ್ರತ್ಯಕ್ಷವಾಗಿ 20,000 ಹಾಗೂ ಪರೋಕ್ಷವಾಗಿ 54,000 ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲಿದೆ ಎಂದು ತಿಳಿಸಿದ್ದಾರೆ. ಕ್ಷಿಪಣಿ ತಯಾರಿಕೆಗೆ ಪೂರಕ ಸೌಲಭ್ಯಗಳು, ರೇಡಾರ್ ಮತ್ತು ಸಂವೇದಕ ತಂತ್ರಜ್ಞಾನ, ಯುದ್ದ ವಿಮಾನಗಳ ದುರಸ್ತಿ ಮತ್ತು ನಿರ್ವಹಣಾ ಸೌಲಭ್ಯಗಳು ಸೇರಿದಂತೆ ವೈಮಾಂತರಿಕ್ಷ ಹಾಗೂ ರಕ್ಷಣಾ ವಲಯದ ಮೂಲಸೌಕರ್ಯ ಅಭಿವೃದ್ದಿಗೆ ಕಂಪನಿ ವಿಶೇಷ ಆದ್ಯತೆ ನೀಡಲಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ರಾಜ್ಯದಲ್ಲಿ 5 ಹುಲಿ ಸಂರಕ್ಷಿತ ಪ್ರದೇಶ ಹಾಗೂ ವನ್ಯಜೀವಿ ಧಾಮಗಳ ಸಫಾರಿಯಲ್ಲಿ ತೆರೆದ ಕ್ಯಾಂಪರ್ ಬದಲಿಗೆ ಸುರಕ್ಷಿತ ಬಸ್ಸು ಬಳಕೆ ಮಾಡುವಂತೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಸೂಚನೆ ನೀಡಿದ್ದಾರೆ. ಸಫಾರಿಗಳಲ್ಲಿ ಪ್ರವಾಸಿಗರ ಸುರಕ್ಷತೆಗೆ ಹೆಚ್ಚಿನ ಗಮನ ಹರಿಸುವಂತೆ ವನ್ಯಜೀವಿ ಪರಿಪಾಲಕರಿಗೆ ನಿರ್ದೇಶನ ನೀಡಿದ್ದಾರೆ. ಬಂಡೀಪುರ, ನಾಗರಹೊಳೆ, ಕಾಳಿ, ಬಿಳಿಗಿರಿ ರಂಗನಬೆಟ್ಟ ಮತ್ತು ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶ ಹಾಗೂ ಮಲೆ ಮಹದೇಶ್ವರ ಬೆಟ್ಟ, ದಾಂಡೇಲಿ, ಕೆಗುಡಿ ಸೇರಿದಂತೆ ರಾಜ್ಯದ ವಿವಿಧ ವನ್ಯಜೀವಿ ಧಾಮಗಳಲ್ಲಿ ಸಫಾರಿ ನಡೆಯುತ್ತಿದ್ದು ದೇಶ ವಿದೇಶಗಳಿಂದಲೂ ಪ್ರವಾಸಿಗರು ಆಗಮಿಸುತ್ತಾರೆ. ಅನಾಹುತ ಸಂಭವಿಸುವ ಮೊದಲೇ ಎಚ್ಚೆತ್ತುಕೊಳ್ಳುವ ಅಗತ್ಯವಿದೆ ಎಂದು ಸೂಚನೆಯಲ್ಲಿ ತಿಳಿಸಿದ್ದಾರೆ. ಯಾವುದೇ ಪ್ರವಾಸಿಗರು ಅರಣ್ಯದೊಳಗೆ ಇಳಿಯಲು ಅವಕಾಶ ನೀಡದಂತೆ ಹಾಗೂ ಪ್ರತಿ ಸಫಾರಿ ವಾಹನದಲ್ಲಿ ಪ್ರಥಮ ಚಿಕಿತ್ಸೆಯ ಕಿಟ್ ಹಾಗೂ ಸಫಾರಿ ಕೇಂದ್ರಗಳಿಗೆ ಸಮೀಪದಲ್ಲಿ ಆಂಬ್ಯುಲೆನ್ಸ್ ವಾಹನ ಇರುವುದನ್ನು ಖಾತ್ರಿಪಡಿಸಿಕೊಳ್ಳುವಂತೆಯೂ ಸೂಚನೆ ನೀಡಿದ್ದಾರೆ. ರಾಜ್ಯದ ಗ್ಯಾರಂಟಿ ಯೋಜನೆಗಳು ಇತಿಹಾಸ ಸೃಷ್ಟಿಸಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ 3 ವರ್ಷಗಳಲ್ಲಿ ಪಂಚ ಗ್ಯಾರಂಟಿಗೆ 1.3 ಲಕ್ಷ ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಜಿಬಿಎ ಚುನಾವಣೆ ಕುರಿತು ಸುಪ್ರೀಂ ಕೋರ್ಟ್ ನಿರ್ದೇಶನದ ಕುರಿತು ಪ್ರತಿಕ್ರಿಯಿಸಿದ ಅವರು, ಆಗಸ್ಟ್ 30ರೊಳಗೆ ಚುನಾವಣೆ ನಡೆಸಲು ನ್ಯಾಯಾಲಯ ಸೂಚನೆ ನೀಡಿದೆ. ಚುನಾವಣಾ ಅಧಿಕಾರಿಗಳು ಅಧಿಕಾರಿಗಳ ಜೊತೆ ಚರ್ಚಿಸಿ ಚುನಾವಣೆ ನಡೆಸಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಇದೇ ವೇಳೆ ಬೌರಿಂಗ್ ಆಸ್ಪತ್ರೆ ಕಾಂಪೌಂಡ್ ಕುಸಿಯಲು ಹೆಚ್ಚಿನ ಮಣ್ಣು ಸುರಿದಿರುವುದೇ ಕಾರಣ ಎಂದು ಉಪಮುಖ್ಯಮಂತ್ರಿ ಮಾಹಿತಿ ನೀಡಿದ್ದಾರೆ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಎಸ್ ಮಧುಬಂಗಾರಪ್ಪ ನೇತೃತ್ವದಲ್ಲಿ ಶಿವಮೊಗ್ಗ ವಕೀಲರ ಸಂಘದ ಪದಾಧಿಕಾರಿಗಳ ನಿಯೋಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಇಂದು ಭೇಟಿ ಮಾಡಿತು. ಈ ವೇಳೆ ಶಿವಮೊಗ್ಗಕ್ಕೆ ಹೈಕೋರ್ಟ್ ಸಂಚಾರಿ ಪೀಠದ ಅಗತ್ಯತೆ ಕುರಿತು ಚರ್ಚಿಸಿ ಮನವಿ ಸಲ್ಲಿಸಿತು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ಉಪಸ್ಥಿತರಿದ್ದರು. ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯ 5 ಪಾಲಿಕೆಗಳಲ್ಲಿ ಸೋಲುವ ಭಯದಿಂದಾಗಿ ಚುನಾವಣೆಯನ್ನು ಪದೇ ಪದೇ ಮುಂದೂಡಲಾಗುತ್ತಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜನಗಣತಿ ಮತ್ತು ಮತದಾರರ ಪಟ್ಟಿ ತೀವ್ರ ಪರಿಷ್ಕರಣೆ ಕಾರಣದಿಂದ ಸಿಬ್ಬಂದಿ ಕೊರತೆ ಇದೆ ಎಂಬ ನೆಪ ಹೇಳಿ ಚುನಾವಣೆ ಮುಂದೂಡಲಾಗುತ್ತಿದೆ. ಪಕ್ಷದಲ್ಲಿ ಆಂತರಿಕವಾಗಿ ನಡೆದ ಸಮೀಕ್ಷೆಯಿಂದ ಕಾಂಗ್ರೆಸ್ ಪಕ್ಷ ಸೋಲಲಿದೆ ಎಂಬ ವರದಿ ಇದೆ ಎಂದು ತಿಳಿಸಿದ್ದಾರೆ. ಬಿಡದಿಯ ಬಳಿ ಸಂಪದ್ಭರಿತ ಕೃಷಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿರುವುದು ಸರಿಯಲ್ಲ. ಉಪನಗರ ನಿರ್ಮಾಣ ಯೋಜನೆಯಲ್ಲಿ ಕಮಿಷನ್ ಪಡೆಯುವ ಸಲುವಾಗಿ ಬಲವಂತದ ಭೂಸ್ವಾಧೀನ ಮಾಡಲಾಗುತ್ತಿದೆ ಎಂದು ಅವರು ದೂರಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನ ಹೆಬ್ಬಾಳ ಪೊಲೀಸರು ದೆಹಲಿ ಮೂಲದ ಮಾದಕ ವಸ್ತು ಜಾಲ ಭೇದಿಸಿದ್ದು 34 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳನ್ನು ಜಪ್ತಿ ಮಾಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 8 ಮಂದಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ಯಶವಂತಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾದ ಪ್ರಕರಣಗಳ ಪರಿಶೀಲನೆ ವೇಳೆ ದೆಹಲಿಯಿಂದ ಮಾದಕ ವಸ್ತುಗಳು ಬರುತ್ತಿರುವುದರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿತ್ತು. ಈ ಜಾಲ ಭೇದಿಸಲು ಹೆಬ್ಬಾಳ ಮತ್ತು ಉತ್ತರ ವಿಭಾಗದ ಸುಮಾರು 40 ಪೊಲೀಸರನ್ನು ಒಳಗೊಂಡ ತಂಡ ರಚಿಸಲಾಗಿತ್ತು. ಕಳೆದ 1 ತಿಂಗಳಿನಿಂದ ಆರೋಪಿಗಳ ಚಲನವಲನ ಬೆನ್ನತ್ತಿದ ಪೊಲೀಸರು ಮಾದಕ ವಸ್ತುಗಳನ್ನು ಜಪ್ತಿ ಮಾಡಿದ್ದಾರೆ. ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿರುವ ಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿಯು ಮಂಡ್ಯದ ಕರ್ನಾಟಕ ಸಂಘದ ಸಹಯೋಗದಲ್ಲಿ ನಾಳೆ ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಮತ್ತು ಬಾನುಲಿ ಬರವಣಿಗೆ ಕಾರ್ಯಾಗಾರ ಏರ್ಪಡಿಸಿದೆ. ಈ ಕಾರ್ಯಕ್ರಮ ಮಂಡ್ಯದ ಕೆವಿ ಶಂಕರೇಗೌಡ ಶತಮಾನೋತ್ಸವ ಸಭಾಂಗಣದಲ್ಲಿ ನಡೆಯಲಿದೆ. ಮಂಡ್ಯ, ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಯಿಂದ ಆಯ್ದ 20ಕ್ಕೂ ಹೆಚ್ಚು ಕವಿಗಳು ಸ್ವರಚಿತ ಕವನಗಳನ್ನು ವಾಚನ ಮಾಡಲಿದ್ದಾರೆ. ಆಕಾಶವಾಣಿ ಕಾರ್ಯಕ್ರಮಗಳ ಬರವಣಿಗೆ ಕೌಶಲ್ಯಗಳನ್ನು ಕುರಿತಂತೆ ಮೈಸೂರು ಆಕಾಶವಾಣಿಯ ಅಧಿಕಾರಿಗಳು ಮಾತನಾಡಲಿದ್ದಾರೆ. ಇದರಲ್ಲಿ ಭಾಗವಹಿಸಲು ಸಾಹಿತ್ಯಾಸಕ್ತರು ಮತ್ತು ಸಾರ್ವಜನಿಕರಿಗೆ ಮುಕ್ತ ಅವಕಾಶವಿದೆ. ನಿಮಾನ್ಸ್ನ ಎನ್ಸ್ಪ್ರೈಟ್ ಮತ್ತು ಹಿಮಾಲಯ ವೆಲ್ನೆಸ್ ಕಂಪನಿ ಸಮುದಾಯ ಆಧಾರಿತ ಆತ್ಮಹತ್ಯೆ ತಡೆಗಟ್ಟುವಿಕೆ ಉಪಕ್ರಮಗಳ ವಿಸ್ತರಣೆಯನ್ನು ಪ್ರಕಟಿಸಿದೆ. ಸುರಕ್ಷಾ ಯೋಜನೆಯನ್ನು ರಾಮನಗರ ಜಿಲ್ಲೆಗೆ ವಿಸ್ತರಿಸುವುದಾಗಿ ಘೋಷಿಸಿದೆ. 2023 ಆರಂಭಿಸಲಾದ ಪ್ರಾಜೆಕ್ಟ್ ಸುರಕ್ಷಾ ಭಾರತದ ರಾಷ್ಟೀಯ ಆತ್ಮಹತ್ಯೆ ತಡೆಗಟ್ಟುವಿಕೆ ಕಾರ್ಯತಂತ್ರ ಮತ್ತು ವಿಶ್ವ ಆರೋಗ್ಯ ಸಂಸ್ಥೆಯ ಆತ್ಮಹತ್ಯೆ ತಡೆಗಟ್ಟುವ ಉಪಕ್ರಮ ಲೈವ್ ಲೈಫ್ ಚೌಕಟ್ಟಿಗೆ ಹೊಂದಿಕೆಯಾಗುವ ಸಮಗ್ರ ಸಮುದಾಯ ಆಧಾರಿತ ಮಾದರಿಯಾಗಿ ವಿನ್ಯಾಸಗೊಳಿಸಲಾಗಿದೆ. ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನಲ್ಲಿ ಪ್ರಾಯೋಗಿಕವಾಗಿ ಕಾರ್ಯನಿರ್ವಹಿಸುತ್ತಿರುವ ಈ ಯೋಜನೆ 2026 32 ಪಂಚಾಯಿತಿಗಳಲ್ಲಿ 3 ವರ್ಷಗಳ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಭಾರತದ ನವರತ್ನ ಕಂಪನಿಗಳಲ್ಲೊಂದಾದ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ 2025-26 ಹಣಕಾಸು ವರ್ಷದಲ್ಲಿ ವಿವಿಧ ಮೂಲಗಳಿಂದ ಶೇಕಡಾ 16% ಬೆಳವಣಿಗೆ ದಾಖಲಿಸಿದೆ. ಪ್ರಸಕ್ತ ಹಣಕಾಸು ವರ್ಷದಲ್ಲಿ 27,479 ಕೋಟಿಗಳ ಆದಾಯ ಗಳಿಸಿದೆ. ಪ್ರಸಕ್ತ ವರ್ಷದ 4ನೇ ತ್ರೈಮಾಸಿಕದಲ್ಲಿ 10,177 ಕೋಟಿ ಆದಾಯ ಗಳಿಸಿದೆ ಎಂದು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್

0: ಚಿತ್ರ ಪ್ರೇಕ್ಷಕರ ಆಸನ ಸಾಮರ್ಥ್ಯದೊಂದಿಗೆ ಕಾರ್ಯನಿರ್ವಹಿಸಲಿದೆ. ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಬಾಗಲಕೋಟೆ ಮತ್ತು ಅಖಿಲ ಭಾರತ ಸಮನ್ವಯ ಸಂಶೋಧನಾ ಯೋಜನೆ ಜಂಟಿಯಾಗಿ 26ನೇ ವಾರ್ಷಿಕ ಸಾಮಾನ್ಯ ಸಭೆಯನ್ನು ನಾಳೆಯಿಂದ ಇದೇ 23ರವರೆಗೆ ಬೆಂಗಳೂರಿನ ತೋಟಗಾರಿಕೆ ವಿಶ್ವವಿದ್ಯಾಲಯದ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಆಯೋಜಿಸಿದೆ. ಸಾಮಾನ್ಯ ಸಭೆಯಲ್ಲಿ ಭಾರತದ ವಿವಿಧ ಕೃಷಿ ಹವಾಮಾನ ವಲಯಗಳಿಗೆ ಸೂಕ್ತವಾದ ಗೆಡ್ಡೆಗೆಣಸು ಬೆಳೆಗಳ ತಂತ್ರಜ್ಞಾನ ಮೌಲ್ಯವರ್ಧನೆಗೆ ಸಂಬಂಧಪಟ್ಟ ಸಮಾಲೋಚನೆಗಳು ನಡೆಯಲಿವೆ. ಗೆಡ್ಡೆಗೆಣಸು ಬೆಳೆಗಳ ತಳೀಯ ಸಂಪನ್ಮೂಲಗಳು, ತಳಿ ಅಭಿವೃದ್ಧಿ ಮತ್ತು ಸುಧಾರಿತ ಬೆಳೆ ನಿರ್ವಹಣಾ ಪದ್ಧತಿಗಳು ಇತ್ಯಾದಿ ಚರ್ಚೆಯ ಪ್ರಮುಖ ವಿಷಯಗಳಾಗಿವೆ. ದೇಶದ ವಿವಿಧ ಭಾಗಗಳಿಂದ ಸುಮಾರು 60 ವಿಜ್ಞಾನಿಗಳು ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ತೋಟಗಾರಿಕೆ ಮಹಾವಿದ್ಯಾಲಯದ ಡೀನ್ ಡಾ ರಾಮಚಂದ್ರ ನಾಯ್ಕ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕರ್ನಾಟಕ ವಾಯುಮಾಲಿನ್ಯ ನಿಯಂತ್ರಣ ಮಂಡಳಿ ವತಿಯಿಂದ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ನೀಡಲಾದ 6 ಕೋಟಿ ರೂಪಾಯಿಗಳ ಚೆಕ್ ಅನ್ನು ಮಂಡಳಿ ಅಧ್ಯಕ್ಷ ಶಾಸಕ ನರೇಂದ್ರ ಸ್ವಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಹಸ್ತಾಂತರಿಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ 6,000 ಕೋಟಿ ರೂಪಾಯಿ ಹೂಡಿಕೆಗೆ ಏರೋಸ್ಪೇಸ್ ಕಂಪನಿ ಒಲವು, ಸಚಿವ ಎಂಬಿ ಪಾಟೀಲ್. ರಾಜ್ಯದ ಹುಲಿ ಸಂರಕ್ಷಿತ ಪ್ರದೇಶ ವನ್ಯಜೀವಿ ಧಾಮಗಳ ಸಫಾರಿಯಲ್ಲಿ ಸುರಕ್ಷಿತ ಬಸ್ ಬಳಕೆಗೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಸೂಚನೆ. ರಾಜ್ಯದ ಗ್ಯಾರಂಟಿ ಯೋಜನೆಗಳು ಇತಿಹಾಸ ಸೃಷ್ಟಿಸಿದೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಮತ. ಜಿಬಿಐಯ 5 ಪಾಲಿಕೆಗಳಲ್ಲಿ ಸೋಲುವ ಭಯದಿಂದ ಚುನಾವಣೆ ಮುಂದೂಡಿಕೆ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಬೆಂಗಳೂರು ಪೊಲೀಸರ ಕಾರ್ಯಾಚರಣೆ, 34 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತು ವಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35ಕ್ಕೆ.
1: ಆಕಾಶವಾಣಿ ಹಾಸನ 102.2 ಮೆಗಾಹರ್ಟ್ಸ್. ಈಗ ಸಮಯ ಸರಿಯಾಗಿ 6:50:29. ಈಗ ಕೇಳಿ ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ.

ಆತ್ಮೀಯ ರೈತ ಬಾಂಧವರೇ ಮತ್ತು ಪ್ರೀತಿಯ ಕೇಳುಗರೇ, ತಮಗೆಲ್ಲರಿಗೂ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ವಿಶ್ವ ಜೇನು ದಿವಸದ ಸಂದರ್ಭದಲ್ಲಿ ಜೇನು ಕೃಷಿಯಲ್ಲಿ ಉತ್ತಮ ಬದುಕು ಕಟ್ಟಿಕೊಂಡಿರುವ ಚಿಕ್ಕಮಗಳೂರು ತಾಲೂಕು ಕುಂಬಾರಹಳ್ಳಿಯ ಯುವ ಜೇನು ಕೃಷಿಕ ಕೆಬಿ ರಂಜಿತ್ ಅವರೊಂದಿಗೆ ಸಂದರ್ಶನವನ್ನ ಕೇಳಲಿದ್ದೀರಿ. ಸಂದರ್ಶಕರು ಅರಕಲಗೂಡು ವಿ. ಮಧುಸೂದನ್.

0: ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ವಿಶ್ವ ಜೇನು ದಿವಸದ ಸಂದರ್ಭದಲ್ಲಿ ಜೇನು ಕೃಷಿಯಲ್ಲಿ ಉತ್ತಮ ಬದುಕನ್ನು ಕಟ್ಟಿಕೊಂಡಿರುವ ಚಿಕ್ಕಮಗಳೂರು ತಾಲೂಕು ಕುಂಬಾರಹಳ್ಳಿಯ ಯುವ ಜೇನು ಕೃಷಿಕ ಕೆಬಿ ರಂಜಿತ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ.
1: ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ವಿಶ್ವ ಜೇನು ದಿನ. ವಿಶ್ವ ಜೇನು ದಿವಸದ ಸಂದರ್ಭದಲ್ಲಿ ಜೇನಿನ ಬಗ್ಗೆ ನಾವೆಲ್ಲರೂ ಕೂಡ ಜಾಗೃತರಾಗಬೇಕು ಅನ್ನುವಂಥ ಉದ್ದೇಶದಿಂದ ಈ ದಿವಸವನ್ನ ಆಚರಣೆಯನ್ನ ಮಾಡಲಾಗ್ತಾ ಇದೆ. ಜೇನು ಬಹಳ ಮುಖ್ಯವಾದಂತಹ ಒಂದು ದುಂಬಿ. ಈ ಭೂಮಿಯ ಮೇಲೆ ಏನು ಜೀವ ಸಂಕುಲ ಅನ್ನುವಂಥದ್ದು ಇದೆಯೋ, ಇದು ಉಳಿಬೇಕು ಅಂತ ಅಂದರೆ ಜೇನು ಕೂಡ ಇರಬೇಕು ಅನ್ನುವಂಥದ್ದು. ಜೇನು ಉಳಿದು ಏನು ಪರಾಗಸ್ಪರ್ಶವನ್ನು ಮಾಡುವ ಮೂಲಕ ಆಹಾರ ಉತ್ಪಾದನೆಯನ್ನು ಹೆಚ್ಚಳವನ್ನು ಮಾಡುತ್ತೋ, ಆ ಕಾರಣದಿಂದಾಗಿ ಇವತ್ತು ಸಕಲ ಜೀವರಾಶಿಗಳಿಗೂ ಕೂಡ ಆಹಾರದ ಲಭ್ಯತೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಜೇನು ಎಷ್ಟು ಮಹತ್ವ ಅನ್ನುವಂಥದ್ದು ನಮಗೆ ಅರ್ಥ ಆಗುತ್ತೆ. ಈ ಸಂದರ್ಭದಲ್ಲಿ ನಾವು ಈ ಜೇನಿನ ಮಹತ್ವವನ್ನು ಅರಿತುಕೊಳ್ಬೇಕು, ಜೇನು ಸಾಕಾಣಿಕೆಯನ್ನು ಮಾಡಬೇಕು, ಏನು ಜೇನು ನಾಶ ಆಗ್ತಿದೆಯೋ ಅದನ್ನು ತಪ್ಪಿಸಬೇಕು, ಜೇನಿನ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಬೇಕು ಅನ್ನುವಂಥದ್ದು. ಜೇನು ಸಾಕಾಣಿಕೆ ಅನ್ನುವಂಥದ್ದು ಆರ್ಥಿಕವಾಗಿಯೂ

0: ಕೂಡ ನಮಗೆ ಲಾಭದಾಯಕವಾದಂತಹ ಒಂದು ಉದ್ಯಮ. ಕೃಷಿಕರು ಮತ್ತು ಕೃಷಿಕರಲ್ಲದವರು ಕೂಡ ಜೇನು ಸಾಕಾಣಿಕೆಯನ್ನು ಮಾಡಬಹುದು, ಅದರಿಂದ ಆದಾಯವನ್ನು ಪಡೆದುಕೊಳ್ಳಬಹುದು. ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಎರಡೂ ರೂಪದಲ್ಲಿಯೂ ಕೂಡ ನಾವು ಜೇನು ಸಾಕಾಣಿಕೆಯಿಂದ ಅನೇಕ ಅನುಕೂಲಗಳನ್ನು ಮಾಡಿಕೊಳ್ಳಬಹುದು. ಜೇನು ಸಾಕಾಣಿಕೆಯಲ್ಲಿ ನಿರತರಾಗಿರ್ತಕ್ಕಂತಹ ಚಿಕ್ಕಮಗಳೂರು ಜಿಲ್ಲೆ ಆಲ್ದೂರು ಸಮೀಪದ ಕುಂಬಾರಹಳ್ಳಿಯ ರಂಜಿತ್ ಅವರು ಇವತ್ತು ನಮ್ಮೊಂದಿಗೆ ಇದ್ದಾರೆ. ಜೇನು ಸಾಕಾಣಿಕೆಯನ್ನು ಮಾಡಿಸಬೇಕು, ಅದನ್ನು ಹೆಚ್ಚು ಉತ್ತೇಜಿಸಬೇಕು ಅನ್ನುವಂತಹ ಕೆಲಸವನ್ನು ಮಾಡ್ತಾ ಇದ್ದವರು ಇವತ್ತು ಸ್ವತಃ ಜೇನು ಸಾಕಾಣಿಕೆಯಲ್ಲಿ ತೊಡಗಿಕೊಂಡು ಅವರು ದೊಡ್ಡ ಪ್ರಮಾಣದಲ್ಲಿ ಜೇನು ಸಾಕಾಣಿಕೆಯನ್ನು ಮಾಡ್ತಾ ಇದ್ದಾರೆ, ಅದರಿಂದ ಸಾಕಷ್ಟು ಅನುಕೂಲಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಈ ಜೇನು ಸಾಕಾಣಿಕೆ ರಂಜಿತ್ ಅವರ ಜೀವನದಲ್ಲಿ ಹೇಗೆ ಪ್ರಾರಂಭ ಆಯಿತು, ಹೇಗೆ ಅಭಿವೃದ್ಧಿಯನ್ನು ಹೊಂದಿತು, ಯಾಕೆ ಈ ಜೇನು ಸಾಕಾಣಿಕೆಗೆ ಅವರು ಬಂದರು, ಇವತ್ತು ಜೇನು ಸಾಕಾಣಿಕೆಯಿಂದ ಏನೆಲ್ಲ ಅನುಕೂಲಗಳನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥ ವಿಚಾರಗಳನ್ನು ಈಗ ಅವರಿಂದಾನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ರಂಜಿತ್.
1: ನಮಸ್ತೆ ಸರ್.
0: ರಂಜಿತ್, ತಮಗೆ ಎಷ್ಟು ವಯಸ್ಸು?
1: ಸರ್, ನನಗೆ 27.
0: 27 ವರ್ಷ. ಏನು ಓದಿದ್ರಿ ತಾವು?
1: ಸರ್, BA ಸಂಸ್ಕೃತ ಮಾಡಿದ್ದೀನಿ. ಸಂಸ್ಕೃತ ಮಾಡಿ ICICI ವರ್ಕ್ ಮಾಡ್ತಾ ಇದ್ದೆ. ಮತ್ತೆ ಜೇನು ಸಾಕಾಣಿಕೆ ಏನಕ್ಕೋಸ್ಕರ ಮಾಡಬೇಕು ಅಂತ ಹೇಳಿದ್ರೆ, ಪಾಲಿನೇಷನ್ ಉದ್ದೇಶಕ್ಕಾಗಿ ಮಾಡಿದ್ದು. ನಾವೇ ಎಲ್ಲ ಪ್ರಕೃತಿಯಿಂದ ತಗೊಂಡ್ಬೇಕಾರೆ ಪ್ರಕೃತಿಗೆ ನಾವೇನಾದ್ರು ಕೊಡ್ಬೇಕು, ಯಾವ ರೀತಿ ಕೊಡ್ಬೋದು ಅಂದ್ರೆ, ಪಾಲಿನೇಷನ್ ಮಾಡೋದ್ರಿಂದ ಒಂದು ಹೂ ಕಾಯಿ ಆಗುತ್ತೆ. ನಾವು ಬೆಳೆದಿರೋ ಹೂ ಇರ್ಬೋದು, ಇಲ್ಲ ಕಾಡುಗಳಲ್ಲಿ ಯಾವ ಮರಗಳಿರ್ಬೋದು, ಅದು ಪಾಲಿನೇಷನ್ ಆಗೋದ್ರಿಂದ ಆ ಕಾಯಿ ಗಟ್ಟಿದ್ದು ಒಂದು ಬೀಜ ಆಗಿ ಹುಟ್ಟಿ ಕಾಡನ್ನ ಸಮೃದ್ಧಿ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಹಾಗಾಗಿ ನಾವು ಶುರು ಮಾಡಿದ್ದು. ಮತ್ತೆ ಸೆಕೆಂಡರಿ ಇನ್ಕಮ್ ಆಗಿ ನಾವು ಅದರ ಆದಾಯ ನೋಡ್ತೀವಿ ಅಂತ ಹೇಳಿದ್ರೆ, ಜೇನು ತುಪ್ಪ ತಗೋಬಹುದು, ಪರಾಗ ತಗೋಬಹುದು, ಇನ್ನೂ ಡೆವಲಪ್ಮೆಂಟ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ, ಜೇನು ವಿಷನ ಕೂಡ ಸಂಗ್ರಹಣೆ ಮಾಡಿ ಮಾರಾಟ ಮಾಡಬಹುದು. ನಾನೇನೇನ್ ಮಾಡ್ತೇನೆ ಅಂತ ಹೇಳಿ, ಜೇನು ಸಾಕಾಣಿಕೆ ಮಾಡ್ತೇನೆ ಪಾಲಿನೇಷನ್ ಪರ್ಪಸ್ ಆಗಿ. ನಮ್ಮ ತೋಟದಲ್ಲೂ ಪಾಲಿನೇಷನ್, ಅಕ್ಕಪಕ್ಕದವರಿಗೂ ಪಾಲಿನೇಷನ್ ಆಗ್ಬೇಕು ಅಂತ ಉದ್ದೇಶದಿಂದ ಮಾಡ್ತಿರೋಂಥದ್ದು. ಮತ್ತೇನು ಅಂತಾರೆ, ಪಾಲಿನೇಷನ್ ಬೇಕು ಅನ್ನೋರಿಗೆ ಪಿಟಿಕೆನೆ ಕೂಡ ಕೊಡ್ತೀನಿ ಪಾಲಿನೇಷನ್ಗೋಸ್ಕರ. ಜೇನು ಪರಾಗ ಮತ್ತೆ ವಿಷ ಇವೆರಡನ್ನು ಕೂಡ ಕಲೆಕ್ಟ್ ಮಾಡ್ತೇನೆ, ದೊಡ್ಡ ಪ್ರಮಾಣದಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಕಲೆಕ್ಟ್ ಮಾಡ್ತೇನೆ. ಮತ್ತೆ ಇನ್ನೊಂದು ಬೀತ್ ಥೆರಪಿ ಮಾಡುವ ಜೊತೆಗೆ ಬ್ಯಾಕ್ ಪೇನ್ ಮತ್ತೆ ಜಾಯಿಂಟ್ಸ್ ಪೇನ್ಗಳಿಗೆ ಟ್ರೀಟ್ಮೆಂಟ್ ಮಾಡ್ತೀವಿ. ಇದು ಹೇಗೆ ಅಂತ ಹೇಳಿದ್ರೆ, ಜೇನು ವಿಷದಿಂದ ಆಂಟಿಬಯೋಟಿಕ್ಸ್ ಇದೆ, ಇದನ್ನ ನಾವು ನರ ಮತ್ತೆ ಎಲುಬು ಕಾಯಿಲೆಗೆ ಜೇನು ವಿಷದಿಂದ ಔಷಧಿಯಾಗಿ ಮಾರ್ಪಾಟಾಗುತ್ತೆ. ಇದರಿಂದ ಬ್ಯಾಕ್ ಪೇನ್ ಮತ್ತೆ ಜಾಯಿಂಟ್ಸ್ ಪೇನ್ಗೆ ಟ್ರೀಟ್ಮೆಂಟ್ ಆಗಿ ಬೀತ್ ಥೆರಪಿ ಅಂತ ಹೇಳಿ ಮಾಡ್ತಾ ಇದೀವಿ.
0: ಇಷ್ಟೆಲ್ಲ ಕೆಲಸಗಳನ್ನ ತಾವು ಮಾಡ್ತಾ ಇದ್ರಿ. BA ಸಂಸ್ಕೃತ ವಿಷಯದಲ್ಲಿ ಓದ್ದೆ ಅಂತ ಹೇಳಿದ್ರಿ, ಸಂಸ್ಕೃತವನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ?
1: ಸರ್, ಸಂಸ್ಕೃತ ಯಾಕೆ ಆಯ್ಕೆ ಮಾಡಿದೆ ಅಂತ ಹೇಳಿದ್ರೆ, ನಾರ್ಮಲ್ ಆಗಿ BA ಅನ್ನೋದು ಇದೆ, ಸ್ವಲ್ಪ ಡಿಫ್ರೆಂಟ್ ಆಗಿ ದೇವಸ್ಥಾನಗಳಲ್ಲಿ ಸಂಸ್ಕೃತ ನಾಲೆಡ್ಜ್ ಇರ್ಬೋದು, ಮತ್ತೆ ಶ್ಲೋಕಗಳಿರ್ಬೋದು, ಅದ್ರ ಬಗ್ಗೆ ಒಂದು ನಾಲೆಡ್ಜ್ ತಿಳ್ಕೊಳ್ಬೇಕು ಅನ್ನೋ ಉದ್ದೇಶದಲ್ಲಿ ಅದನ್ನ ಮಾಡಿದ್ದೆ.
0: ಎಲ್ಲಿ ಓದಿದ್ರಿ BA?
1: BA ನಾನು ಮೈಸೂರು.
0: ಮೈಸೂರು ಯಾವ ಕಾಲೇಜ್ನಲ್ಲಿ ಓದಿದ್ರಿ?
1: ಶಂಕರ ವಿಲಾಸ.
0: ಶಂಕರ ವಿಲಾಸದಲ್ಲಿ ಹೇಗಿತ್ತು ಅಲ್ಲಿ ಅನುಭವಗಳು?
1: ಅಲ್ಲಿ ಅನುಭವಗಳು ಅಂತ ಹೇಳಿ, ಸರ್, ನಾರ್ಮಲ್ ಡಿಗ್ರಿ ಲೈಫ್ ಹೇಗಿರುತ್ತೆ ಕಾಲೇಜ್ ಲೈಫ್ ಅದೇ ತರ ಇತ್ತು. ಇಲ್ಲಿ ಅಂತೇಳಿ ನಾರ್ಮಲ್ ಡಿಗ್ರಿಗೂ ಇದಕ್ಕೆ ಚೇಂಜಸ್ ಏನಂದ್ರೆ, ಬರೀ ನಾಲೆಡ್ಜ್ ಬಗ್ಗೆ ತಿಳ್ಕೊಂತ ಹೋಗ್ತೀವಿ. ಇಲ್ಲಿ ಅಂತ ಹೇಳಿ ಸಂಸ್ಕೃತ ಬಗ್ಗೆ, ಯಾವ್ದು ಹೇಗ್ ಬಂತು, ಮಹಾಭಾರತ ಹೇಗಾಯ್ತು, ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಂತ ಹೋಗ್ತೀವಿ ಅಷ್ಟು.
0: BA ಮುಗಿದ ಮೇಲೆ ಮತ್ತೆ MA ಮಾಡಬೇಕು ಅನ್ನೋಂತ ಆಲೋಚನೆ ಇತ್ತ?
1: ಸರ್, ಆತರ ಆಲೋಚನೆ ಏನು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಅಷ್ಟರಲ್ಲಿ ನಾನು ಜಾಬ್ ಏನೋ ಮಾಡ್ಬೇಕು ಅಂತ ಹೇಳಿ ICICI ವರ್ಕ್ ಮಾಡಿದೆ. ಒಂದು 2 ಇಯರ್ ICICI ರಾಯಚೂರು ಟ್ರಾನ್ಸ್ಫರ್ ಆಯ್ತು. ICICI ಅಂದ್ರೆ ICICI ಫೌಂಡೇಶನ್ ವರ್ಕ್ ಮಾಡಿದ್ದು. ಟ್ರಾನ್ಸ್ಫರ್ ಆಗಿ ಅಲ್ಲೋಗಿ ಏನೋ ಕೆಲಸ ಮಾಡೋಕ್ಕಿಂತ ಮನೆ ಹತ್ರನೇ ಇದ್ದು ಏನಾದ್ರು ಮಾಡೋಣ ಅಂತೇಳಿ ಇದನ್ನ ಮಾಡ್ಕೊಂಡು ಶುರು ಮಾಡಿದ್ದು.
0: ಕೆಲಸಕ್ಕೆ ಹೋಗ್ಲೇಬೇಕಾದಂತ ಅನಿವಾರ್ಯತೆ ಇತ್ತು ಅಥವಾ ನೀವು ಇಷ್ಟಪಟ್ಟು ಸೇರಿದ್ರು? ಹೇಗೆ
1: ಇಷ್ಟಪಟ್ಟು ಸೇರಿದ್ದು? ತೋಟದಲ್ಲಿ ಕೂಡ ಕೆಲಸ ಮಾಡುದು, ಇಷ್ಟಪಟ್ಟು ಒಂದ್ ಸ್ವಲ್ಪ ಸೇರಿದ್ದು ಮಾಡ್ಬೇಕು ಅಂತ, ಅಲ್ಲಿನ ಎಕ್ಸ್ಪೀರಿಯನ್ಸ್ ತಿಳ್ಕೊಂಡು. ಕೆಲಸದ ಲೈಫ್ ಹೇಗೆ, ಈಗ ಕೆಲಸ ಮಾಡೋದ್ರಿಂದ ಏನಂದ್ರೆ ತಿಂಗಳ ಸಂಬಳ, ಅದಕ್ಕಿಂತ ನಮಗೆ ಬೇಕಾದಾಗಿ ಕೆಲಸನ ಮಾಡ್ಕೋಬಹುದು. ಈಗ ನಾನು ಬೇರೆಯವರಿಗೆ ಕೆಲಸ ಕೊಡೋ ತರ ಆಗಿದ್ದೀನಿ.
0: ಈ ಕೆಲಸ ಮಾಡಿದೆ ಅಂತ ಹೇಳಿದ್ರಲ್ಲ ICICI ಫೌಂಡೇಶನ್, ಅಲ್ಲಿ ಅನುಭವಗಳು ಹೇಗಿತ್ತು ಮತ್ತೆ ಏನ್ ಕೆಲಸವನ್ನು ಮಾಡ್ತಾ ಇದ್ರಿ?
1: ಸರ್, ಅಲ್ಲಿ ರೂರಲ್ ಡೆವಲಪ್ಮೆಂಟ್ ಅಂತೇಳಿ ಜನರಿಗೆ ಟ್ರೈನಿಂಗ್ ಕೊಟ್ಬಿಟ್ಟು ಅವ್ರಿಗೆ ಮಾರ್ಕೆಟ್ ಲಿಂಕೇಜ್ ಅನ್ನ ಮಾಡ್ತಾ ICICI ಫೌಂಡೇಶನ್ ಅಲ್ಲಿ. ಈಗ ನಮಗೆ ಅಲ್ಲಿ ಮಶ್ರೂಮ್ ನ ಬೆಳೆಸೋದ್ ಹೇಗೆ, ಅದನ್ನ ಮಾರಾಟ ಮಾಡೋದು ಹೇಗೆ, ಎಲ್ಲಿ ಮಾರಾಟ ಮಾಡ್ಬೇಕು, ಉಳಿದಿರೋ ಮಶ್ರೂಮ್ ನ ಹೇಗ್ ಮಾಡ್ಬೇಕು, ಅದ್ರ ಬಗ್ಗೆ ಟ್ರೈನಿಂಗ್ ಮಾರುಕಟ್ಟೆ ಲಿಂಕೇಜ್ ಅನ್ನ ಮಾಡ್ತಾ ಇದ್ದು. ಜೊತೆಗೆ ನೆಕ್ಸ್ಟ್ ನಮಗೆ ಪ್ರಾಜೆಕ್ಟ್ ಕೊಟ್ಟಿದ್ದು ಜೇನು ಕೃಷಿ. ಈ ಕೃಷಿನಲ್ಲಿ ಹೇಗೆ ಮಾಡ್ಬೇಕು ನಮಗೂ ಕೂಡ ಅದು ಮೊದಲು ಏನು ಗೊತ್ತಿರಲಿಲ್ಲ. ಕೋವಿಡ್ ಶುರು ಆಗಿಂತ ಮುಂಚೆ 2019 ಅಲ್ಲಿ ನಾನು ಶುರು ಮಾಡಿದ್ದು. ಇಲ್ಲಿ ಹತ್ತಿರದ KVK ನಲ್ಲಿ ಟ್ರೈನಿಂಗ್ ಎಲ್ಲ ಪಡ್ಕೊಂಡು ಹೇಗ್ ಸಾಕಾಣಿಕೆ ಮಾಡಿ ತಿಳ್ಕೊಂಡು ಜೇನು ಕೃಷಿನ ಶುರು ಮಾಡಿದ್ದು.
0: ನೀವು ತರಬೇತಿ ಕೊಡ್ತಾ ಇದ್ರು ಅಥವಾ ತರಬೇತಿ ಪಡೆದುಕೊಂಡ್ರೆ ಹೇಗೆ?
1: ಸರ್ ನಾನು ಫಸ್ಟ್ ಗೆ ತರಬೇತಿ ಪಡ್ಕೊಂಡಿದ್ದು, ಫಸ್ಟ್ ತರಬೇತಿ ಕೆವಿಕೆ ನಲ್ಲಿ ಪಡ್ಕೊಂಡೆ, ಮತ್ತೆ ಬಾಗಮಂಡ್ಲಲ್ಲಿ 3 ತಿಂಗಳು ತರಬೇತಿ ಪಡ್ಕೊಂಡಿನಿ. ಜೇನು ಸಾಕಾಣಿಕೆ ಮಾಡಿ ಕೃಷಿ ಮಾಡೋರ ಹತ್ರ 2 ವರ್ಷ ಕೆಲಸ ಮಾಡಿದೀನಿ. ಕೇರಳದಲ್ಲಿ 1 ತಿಂಗಳು ತರಬೇತಿಗಾಗಿ ಹೋಗ್ಬಿಟ್ಟು ತರಬೇತಿ ತಗೊಂಡು ಜೇನು ಕೃಷಿನ ಮಾಡ್ತೇವೆ. ಹೇಗೆ ಅಂತೇಳಿ, ಜೇನು ಕೃಷಿ ಶುರು ಮಾಡೋ ದೊಡ್ಡದಲ್ಲ, ಆ ಟೈಮಿಗೆ ಏನೇನ್ ಕೆಲಸ ಮಾಡಬೇಕು, ಡಿವೈಡಿಂಗ್ ಒಂದು ಫ್ಯಾಮಿಲಿ ಇದೆ ಅಂತೇಳಿ ಅದನ್ನ 2 ಫ್ಯಾಮಿಲಿ ಹೇಗೆ ಮಾಡ್ಕೋಬೇಕು. ನಮ್ಮದ ಜೇನು ಕೃಷಿ ಹೇಗೆ ಅಂತೇಳಿ, ನಾರ್ಮಲ್ ಆಗಿ ಪೆಟ್ಟಿಗೆ ಇಟ್ಕೊಂಡು ಅಂದ ತಕ್ಷಣ ಕೃಷಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಜೇನು ಕೃಷಿ 2 ತರ ಇದೆ, ಜೇನು ಸಾಕಾಣಿಕೆ ಬೇರೆ, ಜೇನು ಕೃಷಿ ಬೇರೆ. ಜೇನು ಸಾಕಾಣಿಕೆ ಅಂತ ಹೇಳಿದ್ರೆ 10 ಬಾಕ್ಸ್ ಒಳಗಡೆ ಇಟ್ಕೊಳೋದು, ಜೇನು ಕೃಷಿ ಅಂತ ಹೇಳಿದ್ರೆ 10 ಬಾಕ್ಸ್ ಇಂದ ಮೇಲೆ ಯಾರು ಸಾಕ್ತಾರೆ ಅದು ಜೇನು ಕೃಷಿ ಆಗುತ್ತೆ. ಆಗ ನಾನು ಟ್ರೈನಿಂಗ್ ನ ಪಡ್ಕೊಂಡು ಟ್ರೈನಿಂಗ್ ಸಹ ಕೊಡ್ತೀನಿ. ಬಿ ಥೆರಪಿ ಅನ್ನೋದು ವಾರದಲ್ಲಿ 2 ದಿನ ಮಾತ್ರ ಮಾಡ್ತೀವಿ, ಗುರುವಾರ ಭಾನುವಾರ. ಯಾರೇ ಜೇನು ಕೃಷಿ ಬಗ್ಗೆ ತಿಳ್ಕೊಬೇಕು ಅಂತೇಳಿ ನಮ್ಮ ಹತ್ರ ಬಂದ್ರೆ ಕ್ವೀನ್ಸ್ ಬಿ ಫಾರ್ಮ್ ಅಂತ ಮಾಡಿದೀವಿ, ಇಲ್ಲಿ ಬಂದು ಬೇಕಾದ್ರೆ ಪಡ್ಕೋಬಹುದು.
0: ಈಗ ಈ ಜೇನು ಸಾಕಾಣಿಕೆ ತರಬೇತಿ ಪಡ್ಕೊಂಡೆ ಅಂತ ಹೇಳಿದ್ರಲ್ಲ, ನೀವು ನಿಮ್ಮ ವೃತ್ತಿ ಸಲುವಾಗಿ ಪಡ್ಕೊಂಡಿದ್ದು ಅಥವಾ ನೀವು ವೈಯಕ್ತಿಕವಾಗಿ ಪಡ್ಕೊಂಡಿದ್ದು ಹೇಗೆ?
1: ಎಲ್ಲರೂ ಕೂಡ ಒಂದು ಮೈಂಡ್ ಸೆಟ್ ಒಂಥರ ಇರುತ್ತೆ, ಜೀವನ ಮಾಡ್ಬೇಕಂದ್ರೆ ಏನಾದ್ರು ಜಾಬ್ ಮಾಡ್ಬೇಕು, ಲೈಫ್ ಸೆಕ್ಯೂರ್ ಮಾಡ್ಬೇಕು ಅಂತೇಳಿ. ನಾನು ತೋಟಗಾರಿಕೆ ಇಲಾಖೆನಲ್ಲಿ ಕೆಲಸ ಸಿಗುತ್ತಾ ಅನ್ನೋ ಉದ್ದೇಶದಲ್ಲಿ ಬಾಗಮಂಡಲದಲ್ಲಿ ತೋಟಗಾರಿಕೆ ಇಲಾಖೆಗಿಂದನೇ 3 ತಿಂಗಳು ತರಬೇತಿಯನ್ನು ಕೊಡ್ತಾರೆ. ಅಲ್ಲಿ ಹೋಗಿ ತರಬೇತಿ ಪಡ್ಕೊಂಡೆ. ಅಲ್ಲಿ ಕೂಡ ನಾನು ಯಾವ್ದು ಸಿಗುತ್ತೆ ಅಂತ ಟ್ರೈ ಮಾಡಿದೆ, ಯಾವ್ದು ಕಾಲ್ಫರ್ ಆಗಿಲ್ಲ ಅಂದಷ್ಟಕ್ಕೆ ಇದನ್ನೇ ಕಂಟಿನ್ಯೂ ಮಾಡೋಣ ಅಂತ ಮಾಡ್ತಾ ಇರೋದಂತದ್ದು.
0: ಇದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀರಾ. ಈಗ ICICI ಫೌಂಡೇಶನ್ ಅಲ್ಲೂ ಕೂಡ ಈ ಜೇನು ಕೃಷಿಕರನ್ನ ಸಂಘಟನೆ ಮಾಡ್ತಕ್ಕಂತ ಒಂದು ವೃತ್ತಿ ನಿಮ್ದಾಗಿತ್ತು. ಆ ಸಂದರ್ಭಕ್ಕೆ ನಿಮ್ಮ ಭಾಗದಲ್ಲಿ ಎಷ್ಟು ಜನ ಜೇನು ಕೃಷಿಯನ್ನ ಮಾಡ್ತಾ ಇದ್ರು, ಎಷ್ಟು ಜನ ಆಸಕ್ತಿಯನ್ನು ತೋರಿಸಿದ್ರು, ತಾವೆಷ್ಟು ಜನ ಕೈಲಿ ಈ ಜೇನು ಕೃಷಿಯನ್ನ ಮಾಡಿಸಿದ್ರಿ?
1: ಸರ್ ಆಗ ಮಾಡಿದಾಗ ಯಾರು ಕೂಡ ಆಸಕ್ತಿ ಅಂತ ಏನು ಕೊಡ್ಲಿಲ್ಲ. 40-50 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ನಾವು ಹುಡುಕ್ತಾಳು ಕೂಡ 10 ಜನ ಅದು ಇದ್ದವರು ಒಂದು ಪೆಟ್ಟಿಗೆಗಳು. ಸರೌಂಡಿಂಗ್ ಅಲ್ಲಿ ಎಲ್ಲೇ ಹೋದ್ರು ಕೂಡ ಮಿನಿಮಮ್ 10 ಪೆಟ್ಟಿಗೆಗಳ ಸಾಕಾಣಿಕೆ ಮಾಡಿದರೆ ನಾವು ಕೂಡ ಒಂದಷ್ಟು ಜನ ನಮ್ಮನ್ನ ನೋಡಿ ಮೋಟಿವೇಟ್ ಆಗಿದ್ದಾರೆ. ಕೆಲವೊಂದಷ್ಟು ಜನ ಟ್ರೈನಿಂಗ್ ಬಂದ್ಬಿಟ್ಟು ಆಗಿದ್ದಾರೆ, ಮತ್ತೆ ಡಿಪಾರ್ಟ್ಮೆಂಟ್ಗಳಿದೆ ಅಲ್ಲಿಂದ ಟ್ರೈನಿಂಗ್ ಪಡ್ಕೊಂಡು ಕೂಡ ಮಾಡ್ತೇವೆ. ಏನು ಅಂತೇಳಿದ್ರೆ ಅವರಿಗೆ ಜೇನು ಸಾಕಾಣಿಕೆ ಮಾಡ್ತಿದ್ದಾರೆ, ಮಳೆಗಾಲದಲ್ಲಿ ಅತಿ ಹೆಚ್ಚಾಗಿ ಮಳೆ ಬರೋದನ್ನ ಉಳಿಸ್ಕೊಳಕಾಗ್ತಿಲ್ಲ, ಅದೇನು ಅಂತೇಳಿ ಆ ಟೈಮಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಆದಷ್ಟು ಅವರು ತಿಳ್ಕೊಂಡ್ರು ಅಂತ ಹೇಳಿದ್ರೆ ಜೇನು ಸಾಕಾಣಿಕೆ ತುಂಬಾ ಕಷ್ಟಕರದಲ್ಲ, ಈಸಿ ಆಗಿರುವಂತದೇ ವೃತ್ತಿ.
0: ಈಗ ರಾಯಚೂರಿಗೆ ವರ್ಗಾವಣೆ ಆಯ್ತು ಅನ್ನೋ ಕಾರಣಕ್ಕೆ ತಾವು ತಮ್ಮ ವೃತ್ತಿಯನ್ನ ಬಿಟ್ಟು ಜೇನು ಸಾಕಾಣಿಕೆಯನ್ನ ಆಯ್ಕೆ ಮಾಡ್ಕೊಂಡ್ರಿ. ವೃತ್ತಿಯನ್ನ ಬಿಟ್ಟ ಮೇಲೆ ನಿಮಗೆ ಸಾಕಷ್ಟು ಅವಕಾಶಗಳಿದ್ದು, ಆದ್ರೂ ಕೂಡ ಜೇನು ಸಾಕಾಣಿಕೆಯನ್ನೇ ಪ್ರಧಾನವಾಗಿ ಮಾಡಬೇಕು ಅಂತ ಹೇಳಿ ನಿಮ್ಗೆ ಯಾಕೆ ಅನಿಸ್ತು?
1: ಸರ್ ಎಲ್ಲಾನು ಕೆಲಸನು ಎಲ್ಲಾರು ಮಾಡ್ತಾರೆ, ಇದೊಂದು ಸ್ವಲ್ಪ ನನಗೆ ಡಿಫ್ರೆಂಟ್ ಆಗಿ ಅನಿಸ್ತು. ಎಲ್ಲಾನು ಪಡ್ಕೊಳೋದ್ ಜೊತೆಗೆ ನಾವು ಪ್ರಕೃತಿಗೆ ಒಂದು ಕೊಡುಗೆಯಾಗಿ ಏನಾದ್ರು ಕೊಡ್ಬೋದು ಅಂತೇಳಿ ಅನಿಸ್ತು, ಅದಕ್ಕಾಗಿ ಜೇನು ಸಾಕಾಣಿಕೆನ ಶುರು ಮಾಡಿ ಅಂತದ್ದು.
0: ನಿಮ್ಮ ಜೇನು ಸಾಕಾಣಿಕೆ ಹೇಗೆ ಪ್ರಾರಂಭ ಆಯ್ತು, ಎಷ್ಟು ಪೆಟ್ಟಿಗೆಗಳೊಡನೆ ಪ್ರಾರಂಭ ಆಯ್ತು?
1: ಸರ್ ನಾನು ಫಸ್ಟ್ ಶುರು ಮಾಡಿದ್ದು 1 ಪೆಟ್ಟಿಗೆಯಿಂದ, ಅದು ಬರೀ ಖಾಲಿ ಪೆಟ್ಟಿಗೆಗಳನ್ನು ತಗೊಂಡಿದ್ದು. ತಗೊಂಡ್ಬಿಟ್ಟು ಹತ್ತಿರದಲ್ಲಿ ಯಾವ್ದಾರು ಮರ ಪೊಟ್ರೆಗಳಲ್ಲಿ ಹುತ್ತದಲ್ಲಿ ಏನಿರುತ್ತಲ್ಲ ಅದನ್ನ 3-4 ಸಲ ಕೂಡಿದೆ. ನನಗೆ ಅಷ್ಟೊಂದು ಗೊತ್ತಿರಲಿಲ್ಲ, ಬೇರೆಯವ್ರು ಗೊತ್ತಿರೋರ್ನ ಕರ್ಕೊಬಂದು ಕೂಡಿಸಿದಾಗ ಅದು ನನಗೆ ಸಕ್ಸಸ್ ಆಗಲಿಲ್ಲ ಆ ಟೈಮಲ್ಲಿ. ಮತ್ತೆ ನಾನು ಸ್ವಲ್ಪ ಜಾಸ್ತಿ ಮಾಡೋಣ ಅಂತ 8 ಪೆಟ್ಟಿಗೆಗಳನ್ನು ತಗೊಂಡೆ. ತಗೊಂಡು ಸಾಕಾಣಿಕೆ ಮಾಡಬೇಕಾ, 8 ಪೆಟ್ಟಿಗೆನ ನನಗೆ ಕಾಲೋನಿಗಳು ಬಿಟ್ಟು ಹೋಯ್ತು. ಬೇಸಿಕ್ ಇಂದ ಬಂದಾಗ 1 ಪೆಟ್ಟಿಗೆ ಆಗ್ಲಿಲ್ಲಲ್ಲ, ಬೇರೆ ಹತ್ರ ತಗೊಂಡಾಗ ನನಗೆ ಏನ್ ಅನ್ಸುತ್ತೆ ಅಂತೇಳಿ ಹುಳಗಳನ್ನ ತಗೊಂಡ ಡೈರೆಕ್ಟ್ ಅದ್ರನ್ನೇ ಕಂಟಿನ್ಯೂ ಮಾಡೋಣ ಅಂತ ಮಾಡಿದಾಗ ಅಲ್ಲಿ ಕಂಟಿನ್ಯೂ ಲಾಸ್ ಅದೇ, ಹುಳನೇ ಉಳಿಸ್ಕೊಳ್ಲಿಕ್ಕಾಗ್ಲಿಲ್ಲ, ಜೇನು ತುಪ್ಪನೂ ಕೂಡ ತೆಗಿಲ್ಲ. ಅದ್ರನ್ನೆಷ್ಟು ಏನೇನತ್ರ 9 ಪೆಟ್ಟಿಗೆಗಳದು ಮಡಿಕೆಗಳು ತಗೊಂಡು ಮಡಿಕೆಗೆ ಮೇಣ ಹಚ್ಚಿ ಲೋಕಲ್ ಹುಳನೇ ಕೂರಿಸ್ಕೊಂಡು ಪೆಟ್ಟಿಗೆಗೆ ರವಾನಿಸ್ಕೊಂಡು ಅದರಿಂದ ಕಂಟಿನ್ಯೂ 1 ಬೈ 1 ಜಾಸ್ತಿ ಮಾಡ್ತಾವೆ. ಈಗ 350 ಪೆಟ್ಟಿಗೆಗಳನ್ನ ಇಟ್ಕೊಂಡಿದ್ದೀನಿ ಕೆಲಸಕ್ಕೆ ಅಂತೇಳಿ 2 ಜನ ಇದ್ದಾರೆ.
0: ಜೇನು ಸಾಕಾಣಿಕೆದಾರರಾಗಿ ನೀವು ನಿಮ್ಮ ವೃತ್ತಿಯನ್ನ ಪ್ರಾರಂಭವನ್ನ ಮಾಡಿದವರು, ಅದು ಕೂಡ 1 ಪೆಟ್ಟಿಗೆಯಿಂದ. ಇವತ್ತು ಜೇನು ಕೃಷಿಕರಾಗಿದ್ದೀರಿ, ಸುಮಾರು 350 ಪೆಟ್ಟಿಗೆ ನಿಮ್ಮ ಬಳಿ ಇದ್ದಾವೆ. ಈ 1-350 ಹೇಗಾಯ್ತು, ಅಲ್ಲಿ ಏನೆಲ್ಲ ಕಷ್ಟ ಸುಖಗಳನ್ನ ತಾವು ಅನುಭವಿಸಿದ್ರಿ, ಅದ್ರ ಬಗ್ಗೆ ವಿವರವಾಗಿ ಹೇಳಿ ರಂಜಿತ್.
1: ಯಾವ್ದೇ ಕೂಡ ದೊಡ್ಡದಾಗ ಹೋಯ್ದೆ ಅಂದ್ರೆ ಸಡನ್ ಆಗಿ ಆಗಲ್ಲ, ತುಂಬಾ ಚಾಲೆಂಜಸ್ ಬರ್ತವೆ. 1 ಪೆಟ್ಟಿಗೆಗೆ 800 ರೂಪಾಯಿಯಷ್ಟು ಸಕ್ಕರೆ ಪಾಕನ ಕೊಡ್ಬೇಕಾಗುತ್ತೆ, ಸುಮಾರು 15-16 ಕೆಜಿ ಸಕ್ಕರೆ ಪಾಕ 1 ಬಾಕ್ಸ್ಗೆ ಬೇಕಾಗುತ್ತೆ. ಅದಕ್ಕಾಗಿ ನಾವೇನ್ ಮಾಡ್ತೀವಿ ಅಂತೇಳಿ, ಸೀಸನ್ ವೈಸ್ ಅಲ್ಲಿ ಖಾಲಿ ಪೆಟ್ಟಿಗೆ ತಗೊಂಡು ಒಂದೇ ಕಡೆ ಮಾಡೋಕ್ಕಿಂತ ಎಲ್ಲಿ ಫ್ಲವರ್ ಇರುತ್ತೆ ಆ ಜಾಗಕ್ಕೆ ರವಾನಿಸಿಕೊಂಡು, ಒಂದು ನಾವು ಅಲ್ಲಿಗೆ ತುಪ್ಪ ಬರ್ತಿದೆ ಅಂದ್ರೆ ತುಪ್ಪ ತಗೊಂತಿದ್ವು, ನೆಕ್ಟರ್ ಸೋರ್ಸ್ ಜಾಸ್ತಿ ಇದೆ ಅಂದ್ರೆ ಪೋಲನ್ ಸೋರ್ಸ್ ಜಾಸ್ತಿ ಸಿಕ್ತಿದೆ ಅಂತ ಹೇಳಿದ್ರೆ 1 ಬಾಕ್ಸ್ನ 2 ಬಾಕ್ಸ್ ಡಿವೈಡ್ ಮಾಡ್ತಾ ಹೋದ್ ನಾನು ಬಿ ಕೀಪಿನ ಮಾಡ್ತೀನಿ. ಈಗ ಇಲ್ಲಿ ಫ್ಲವರ್ ಇದ್ದಾಗ ಇಲ್ಲಿರ್ತೀವಿ, ಮತ್ತೆ ಸಕ್ರಪಣ್ಣ ಬಾಣವರ ಸೈಡ್ ರೋಡ್ ಏನಿದೆ ಅಲ್ಲೂ ಕೂಡ ಶಿಫ್ಟ್ ಮಾಡ್ಕೊಂತೆ. ಅಲ್ಲಿ ಏನು ಅಂತ ಹೇಳಿದ್ರೆ ಕಾಟನ್ನು ಮತ್ತೆ ಸನ್ಫ್ಲವರ್, ಆ ಫ್ಲವರ್ ಸಿಕ್ಕಿದಾಗ ಅಲ್ಲಿ ಬಾಕ್ಸ್ನ ಇಟ್ಕೊಂಡು, ಒಂದು ಅವ್ರಿಗೆ ಪಾಲಿನೇಷನ್ ಆಯ್ತು, ಇನ್ನೊಂದು ನಮಗೆ ಹನಿನೂ ಸಿಕ್ತು, ಇನ್ನೊಂದು ಡಿವೈಡ್ ಕೂಡ ಮಾಡ್ಕೊಂಡು. ನಮ್ಮ ಹತ್ರ ಏನು ಒಂದು 50 ಪೆಟ್ಟಿಗೆ ತಗೊಂಡೋದು ಅಂದ್ರೆ 50ನ 100 ಪೆಟ್ಟಿಗೆಗಳಾಗಿ ಡಿವೈಡ್ ಮಾಡ್ಕೊಂತೀವಿ ಒಂದ್ಸಲ. ಹಾಗೆ ಅಷ್ಟು ಕೂಡ ಒಂದೇ ಸಲ ಸಕ್ಸಸ್ ಆಗಲ್ಲ. ಅದರಲ್ಲಿ ನಮಗೆ ಬಿಟ್ಟು ಹೋಗೋದು ಒಂದು ಬಾಕ್ಸ್ ಒಂದು ರಾಣಿ ಅಂತ ಇರುತ್ತೆ. ಆ ರಾಣಿ ಗಂಡನ ಜೊತೆ ಮೀಟ್ ಆಗಿ ಗೂಡಿಗೆ ಬರಬೇಕು. ಅಂತ ಟೈಮಲ್ಲಿ ಡಿಸ್ಟರ್ಬ್ ಆಗೋದು ಇಲ್ಲ ರಾಣಿನೇ ಸತ್ತೋಗೋದು ಹಾಗೆಲ್ಲ ಆಗಿ ನಮಗೆ 50 ಮಾಡಿದ್ರಿಂದ 20-30 ಮಾತ್ರ ಸಿಗೋದು. ಆ ತರ ಚಾಲೆಂಜಸ್ ಎಲ್ಲ ಇರುತ್ತೆ.

0: ಕೃಷಿ ಮಾಡ್ಬೇಕಾದ್ರೆ ಇನ್ನೊಂದೇನು ಅಂತ ಹೇಳಿ, ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಇಡಬೇಕು ಅಂದ್ರೆ ಮಿನಿಮಮ್ 1/2 ಕಿಲೋಮೀಟರ್ ದೂರಕ್ಕೆ ಇಡಬೇಕು. ಮತ್ತೇನು ಅಂತ ಹೇಳಿದ್ರೆ ಕತ್ಲೆ ಟೈಮಲ್ಲೇ ತಗೊಂಡೋಗ್ಬೇಕು, ಸಂಜೆ 7 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ಒಳಗೆ ಆ ಟೈಮಲ್ಲೇ ಶಿಫ್ಟ್ ಮಾಡ್ಬೇಕು. ಚಾಲೆಂಜಸ್ ಇದ್ದೇ ಇರುತ್ತೆ. ರಾತ್ರಿ ಟೈಮೇ ಯಾವ ಜಾಗಕ್ಕೆ ಇಡಬೇಕು ಆ ಜಾಗಕ್ಕೆ ಪ್ಲೇಸ್ಮೆಂಟ್ ಮಾಡ್ಬೇಕಾಗತ್ತೆ ನಾವು.
1: ಹೀಗೆ ಅದರ ಸಂಖ್ಯೆಯನ್ನ ನೀವು ವೃದ್ಧಿಸ್ತಾ ಹೋದ್ರಿ ಅಲ್ವಾ? ಈಗ 350 ಪೆಟ್ಟಿಗೆಯನ್ನ ಇಡಬೇಕು ಅಂತ ಅಂತಂದ್ರೆ ಅದು ಯಾವುದೋ ಒಂದು ಜಾಗದಲ್ಲಿ ಇಡ್ಲಿಕ್ಕೆ ಸಾಧ್ಯ ಇಲ್ಲ, ಬೇರೆ ಬೇರೆ ಜಾಗದಲ್ಲಿ ಇಡಬೇಕಾಗುತ್ತೆ. ಮತ್ತೆ ಒಂದು ಪೆಟ್ಟಿಗೆಯಿಂದ ಅಂತರವೂ ಕೂಡ ಇರಬೇಕಾಗುತ್ತೆ. ತಾವು ಎಲ್ಲೆಲ್ಲಿ ಪೆಟ್ಟಿಗೆಗಳನ್ನ ಇಟ್ಟಿದ್ದೀರಿ? ಬೇರೆಯವ್ರ ತೋಟದಲ್ಲೂ ಕೂಡ ಇಟ್ಟಿದ್ದೀರಾ? ಬೇರೆಯವ್ರ ತೋಟದಲ್ಲಿ ಇಡ್ಲಿಕ್ಕೆ ಅನುಮತಿ ಕೊಡ್ತಾರ ಹೇಗೆ?
0: ಸರ್, ನಾನು ಒಂದೇ ಕಡೆ ಪೆಟ್ಟಿಗೆಗಳು ಇಟ್ಟಿಲ್ಲ. ಒಂದು ಜಾಗ ಅಂತ ಹೇಳಿದ್ರೆ ಸರೌಂಡಿಂಗ್ ಅಲ್ಲಿ ಯಾವುದೇ ಏನ್ ಪೆಟ್ಟಿಗೆ ಇಲ್ಲ ಅಂತ ಹೇಳಿದ್ರೆ, ಹೂಗಳ ಸಂಖ್ಯೆ ಜಾಸ್ತಿ ಇದೆ ಅಂತ ಹೇಳಿದ್ರೆ 10-20 ಪೆಟ್ಟಿಗೆಗಳನ್ನ ಇಡಬಹುದು. ಒಂದ್ ಪೆಟ್ಟಿಗೆಯಿಂದ 5-10 ಅಡಿ ದೂರ ಇರಬೇಕು. ಒಂದು ಜೇನುಹುಳ ಏನೋ ಬಾಕ್ಸ್ ಅಲ್ಲಿ ಒಂದ್ ಪೆಟ್ಟಿಗೆ ಇಟ್ಟಿದೀವಿ ಅಂದ್ರೆ 2 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ವರ್ಕ್ ಮಾಡುತ್ತೆ. ಪರಾಗ ಇರ್ಬೋದು, ನೆಕ್ಟರ್ನ ಅಲ್ಲಿಗೆ ಯಾವ್ದು ಸೋರ್ಸ್ ಇದೆ ಆ ಸೋರ್ಸ್ ಮೇಲೆ ಡಿಪೆಂಡ್ ಕೆಲಸ ಮಾಡುತ್ತೆ. ಆ ಸೋರ್ಸ್ ಖಾಲಿ ಆದಾಗ ನಾವು ಬೇರೆ ಕಡೆ ಇಡಬೇಕಾಗತ್ತೆ. ನಮ್ದೇ ಒಂದೇ ತೋಟ ಅಂತಲ್ಲ, ನಮ್ದು ಒಂದೇ ಊರು ಅಂತಲ್ಲ, ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ತೋಟದಲ್ಲಿ ಇಟ್ಟಿವಿ. ನಾವು ಆಲ್ದೂರು ಈ ಸರೌಂಡಿಂಗ್ ಅಲ್ಲಿ ಇದೀವಿ. ನಮ್ಮ ಏರಿಯಾದಲ್ಲಿ ಬರೀ ಅರಾಬಿಕಾ ಇರೋದಂತದ ರೋಬಸ್ಟ್ ಇರೋದ್ರೆ ಸ್ಪಿಂಕ್ಲರ್ ಮಾಡ್ತಾರೆ. ಆ ಟೈಮಲ್ಲಿ ಎಲ್ಲರೂ ಕೂಡ ಜೇನ್ ಪೆಟ್ಟಿಗೆನ ಜಾಸ್ತಿ ಪೆಟ್ಟಿಗೆಗಳನ್ನ ಇಟ್ಕೊಳಕಾಗಲ್ಲ. 1 ಎಕರೆ ನಮಗೆ ಜಾಗ ಇದೆ ಅಂದ್ರೆ 2 ಬಾಕ್ಸ್ ಬೇಕಾಗುತ್ತೆ ಸ್ಪಿಂಕ್ಲರ್ ಮಾಡಲಿ ಹೂವು ಆದಾಗ. ಆಗ ಆ ಸೀಸನಲ್ಲಿ ಒಂದು 20-30 ಎಕರೆ ತೋಟ ಇಟ್ಕೊಂಡ್ರೆ ಅಷ್ಟು ಬಾಕ್ಸ್ಗಳನ್ನ ಇಟ್ಕೊಳಕ್ ಸಾಧ್ಯ ಇಲ್ಲ. ಅಂತ ಅಂದ್ರಿಗೆ ಏನ್ ಮಾಡ್ತೀವಿ ಅಂದ್ರೆ ನಾವು ಬಾಕ್ಸ್ ಅನ್ನ ರೆಂಟ್ ಅಲ್ಲಿ ಬಾಕ್ಸ್ ಕೊಡ್ತೀವಿ. 1 ಬಾಕ್ಸ್ಗೆ ಇಷ್ಟು ಚಾರ್ಜ್ ಅಂತೇಳಿ ಬಾಡಿಗೆ ಕೊಡ್ತೀವಿ ತಿಂಗಳ ಲೆಕ್ಕದಲ್ಲಿ 500 ರೂಪಾಯಿ ಹಾಗೆ. ಅಲ್ಲೂ ಕೂಡ ಒಂದಷ್ಟು ಬಾಕ್ಸ್ಗಳು ಇಡ್ತೀವಿ ಕಂಟಿನ್ಯೂಟಿ. ಅವ್ರಿಗೆ 1 ತಿಂಗಳು ಸಾಕಾಯ್ತು, ಅಲ್ಲೇ ಬಾಕ್ಸ್ ಇಟ್ಟಿರಿ ಅಂತ ಹೇಳಿ ಇಡ್ತೀವಿ. ಯಾವ್ದಾರ ಫ್ಲವರ್ ಇದ್ರೆ ಅಲ್ಲಿ, ಇಲ್ಲ ಕಾರ್ಡ್ ನಿಯರ್ ಇದ್ರೆ ಪಕ್ಕದಲ್ಲಿ ಇಡ್ತೀವಿ ಸರ್ ಬಾಕ್ಸ್ಗಳನ್ನು.
1: ಹಂಗೆ ಇಲ್ಲಿ ನಿಮಗೆ ಸೋರ್ಸ್ ಇರುತ್ತೋ, ಹೂವಿನ ಕಾಲ ಯಾವ ಸಂದರ್ಭದಲ್ಲಿ ಬರುತ್ತೋ ಆ ಸಂದರ್ಭಕ್ಕೆ ಅದನ್ನ ಸ್ಥಳಾಂತರ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಾ. ಈಗ ತೋಟಕ್ಕೆ ತಗೊಂಡೋಗಿಟ್ಟಾಗ ನಮಗೆ ಬಾಡಿಗೆನೂ ಕೊಡ್ತಾರೆ ಅಂತ ಹೇಳಿದ್ರಿ, ಈ ಬಾಡಿಗೆಯಿಂದ ಎಷ್ಟು ಗಳಿಸ್ತೀರಾ ನೀವು ಒಂದು ವರ್ಷದಲ್ಲಿ?
0: ಬಾಡಿಗೆಗೆ ಅಂತೇಳಿ 100 ಬಾಕ್ಸ್ಗಳನ್ನ ಇಟ್ಕೊಂಡಿದೀವಿ. ಮತ್ತೆ ನನ್ಗೆ ಓನ್ ಆಗಿ ತುಪ್ಪ ತೆಗೆಯುವಂತ ಒಂದಷ್ಟು ಬಾಕ್ಸ್ಗಳಿದೆ. ಈ 100 ಬಾಕ್ಸ್ ಅಲ್ಲಿ ನಾನು 1 ತಿಂಗಳಿಗೆ ಅಂತೇಳಿ ಆ ಸೀಸನ್ ಏನಾದ್ರು ರೋಬಸ್ಟ್ ಸ್ಪಿಂಕ್ಲರ್ ಟೈಮು ಮತ್ತೆ ಅರಬಿಗ ಫ್ಲವರ್ ಆಗಿರೋ ಟೈಮ್ ನಮಗೆ 1 ತಿಂಗಳ ಕಾಲ ಇರುತ್ತೆ. ಒಂದು 50,000 ರೂಪಾಯಿ ಅದರಲ್ಲೇ ಅಂತೇಳಿ ಮಾಡ್ಕೊತಾ ಇದೀವಿ. ಅದ್ ಬಿಟ್ರೆ ನಾನು ವರ್ಷಕ್ಕೆ 500-800 ಕೆಜಿ ತುಪ್ಪನ ಹಾರ್ವೆಸ್ಟ್ ಮಾಡ್ತೀನಿ. ನಾನು ಕಾಫಿ ಹೂವು ಅಲ್ಲಿ ಏನಿರುತ್ತೆ ಆ ದಿನ ಹೂ ಸ್ಟಾರ್ಟಿಂಗ್ ಆಯ್ದ್ರಿಂದ ಎಂಡ್ ಆಗೋ ದಿನದೊಳಗೆ 1 ಎಕರೆ ತೋಟದಲ್ಲಿ ಇಟ್ಟಿದೀವಿ ಅಂದ್ರೆ 4 ದಿನ ಕಾಫಿ ಫ್ಲವರ್ ಇರುತ್ತೆ. ಆ 4 ದಿನ ಎಂಡ್ ಆಗಿದ ತಕ್ಷಣ ನೆಕ್ಸ್ಟ್ ತೋಟಕ್ಕೆ ಶಿಫ್ಟ್ ಮಾಡ್ತೀವಿ. ಆ ರೀತಿ ತುಪ್ಪ ಕಂಪ್ಲೀಟ್ ಫಿಲ್ ಆದ್ಮೇಲೆ ಕಾಫಿದೇ ಹನಿ ಅಂತೇಳಿ ಸಪ್ರೇಟ್ ಹನಿನ ಹಾರ್ವೆಸ್ಟ್ ಮಾಡ್ತೀವಿ. ಕಾಫಿ ಹನಿನ 1,200-1,300 ರೂಪಾಯಿಗೆ ಮಾಡ್ತಾ ಇದೀವಿ. ಈ ಫಾರೆಸ್ಟ್ ಹನಿ ಅನ್ನೋದ್ ಏನಂದ್ರೆ 700-900 ರೂಪಾಯಿ ತನಕ ಮಾಡ್ತಾ ಇದೆ.
1: ಹೀಗೆ ಜೇನು ಉತ್ಪಾದನೆಯನ್ನ ಮಾಡಿ ಅದರ ಮಾರಾಟವನ್ನು ಕೂಡ ಮಾಡ್ತಾ ಇದೀರಿ ಅಲ್ವಾ?
0: ಹಾ ಸರ್, ಹೌದು.
1: ನಿಮ್ಮ ತೋಟ ಎಷ್ಟಿದೆ
0: ಸರ್? ನಮಗೆ 3.5-4 ಎಕರೆ ತೋಟ ಇದೆ.
1: ನಿಮ್ಮ ತೋಟದಲ್ಲಿ ಎಷ್ಟು ಪೆಟ್ಟಿಗೆಗಳನ್ನ ಇಟ್ಟಿದ್ದೀರಿ?
0: 40 ಪೆಟ್ಟಿಗೆಗಳನ್ನ ಇಟ್ಟಿದ್ದೀವಿ ಸರ್ ಟೋಟಲ್.
1: ನೀವು ಪೆಟ್ಟಿಗೆಯನ್ನ ಇಟ್ಟ ಮೇಲೆ ನಿಮ್ಮ ತೋಟದಲ್ಲಿ ಏನು ಬದಲಾವಣೆಗಳನ್ನ ಗುರುತಿಸಿದಿರಿ?
0: ಸರ್, ನಮ್ಮ ತೋಟದಲ್ಲಿ ಸ್ಟಾರ್ಟಿಂಗ್ ಮಾಡಿದಾಗಲೇ ಬದಲಾವಣೆಗಳು, ಪಾಲಿನೇಷನ್ ಆಗಿದ್ರಿಂದ ಕಾಫಿ ಹೀಲ್ಡ್ ಜಾಸ್ತಿ ಆಗುತ್ತೆ. ಅರಬಿಕಾ ಅಂತೇಳಿ 20-30% ಬೇರೆಯವ್ರಿಗೆ ಕೊಟ್ಟಾಗ ಕೂಡ ಮೇನ್ ಉದ್ದೇಶ ಪಾಲಿನೇಷನ್ ಆಗೋದ್ರಿಂದ ಹೀಲ್ಡ್ ಜಾಸ್ತಿ ಆಗುತ್ತೆ ಅಂತಾನೆ ಎಲ್ಲರೂ ಕೂಡ ಇಟ್ಸ್ಕೊಂತಾರೆ. ಹಾಗೆ ನಮಗೂ ಕೂಡ ಬದಲಾವಣೆ ಆಗಿದೆ. 1 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಗದ್ದೆಗಳು ಮಾಡ್ತಾರೆ, ಆ ಟೈಮಲ್ಲಿ ಕೂಡ ಹನಿ ಹಾರ್ವೆಸ್ಟ್ ಸಿಗುತ್ತೆ. ನಾವು ಪ್ರತಿ ವರ್ಷ ನೋಡ್ಬೇಕು ಅಂತ ಹೇಳಿ, ಎಷ್ಟು ವರ್ಷಗಳ ಲೈಫ್ ಇರುತ್ತೆ ಜೇನಿಗೆ, ಯಾವ್ಯಾವ ಟೈಮಲ್ಲಿ ಯಾವ್ಯಾವ ತರ ಜೇನ್ ಬರುತ್ತೆ ಅಂತ ಹೇಳಿ ನಾವು ಪ್ರತಿ ಸಲ ತೆಗೆದಾಗ್ಲೂ ಪ್ರತಿ ಒಂದ್ ಕಲರು ಪ್ರತಿ ಟೇಸ್ಟ್, ಯಾಕೆಂದ್ರೆ ಆ ಟೈಮಲ್ಲಿ ಬೇರೆ ಬೇರೆ ಫ್ಲವರ್ಗಳು ಸಿಗುತ್ತೆ, ಆ ಫ್ಲವರ್ ಇಂದ ಒಂದೊಂದು ರುಚಿ ಚೇಂಜ್ ಇರುತ್ತೆ. ಹಾಗೆ ನೋಡ್ಬೇಕು ಅಂತೇಳಿ ಪ್ರತಿ ಸಲ ತೆಗ್ದಲ್ಲೂ ಒಂದೊಂದು ಎತ್ತಿ ಇಡ್ತಾ ಬಂದಿದೆ, ಹೇಗ್ ಬರುತ್ತೆ ಹೇಗ್ ಇರುತ್ತೆ ಅಂತ ನೋಡ್ಬೇಕು ಅಂತೇಳಿ.
1: ಅದನ್ನ ಸಂಗ್ರಹವನ್ನು ಕೂಡ ಮಾಡ್ತಾ ಇದ್ದೀರಿ?
0: ಸಂಗ್ರಹನು ಕೂಡ ಮಾಡ್ತಾ ಇದೀವಿ ಸರ್.
1: ನಿಮ್ಮ ಜೇನು ಸಾಕಾಣಿಕೆ ಪ್ರಾರಂಭ ಆಗಿ ಎಷ್ಟು ವರ್ಷ ಆಯ್ತು?
0: 7 ವರ್ಷ ಆಯ್ತು ಸರ್.
1: 7 ವರ್ಷ ಆಯ್ತಲ್ವಾ? 7 ವರ್ಷದಲ್ಲಿ ಎಷ್ಟು ಸಂಪಾದನೆ ಮಾಡಿದ್ರಿ ನೀವು ಜೇನು ಸಾಕಾಣಿಕೆಯಲ್ಲಿ?
0: ವರ್ಷಕ್ಕೆ 1-5 ಲಕ್ಷ ತರಂಗ ಮಾಡ್ತಾ ಇದೆ.
1: 3-5 ಲಕ್ಷವರೆಗೂ ಕೂಡ ನಿಮಗೆ ಬಾಡಿಗೆ ಪೆಟ್ಟಿಗೆದಾಗಬಹುದು, ಮತ್ತೆ ಜೇನುಗಳನ್ನ ಮಾರಾಟ ಮಾಡ್ತಕ್ಕಂಥದ್ದಾಗಬಹುದು, ಮತ್ತೆ ಆಗ್ಲೇ ಹೇಳಿದ್ರಿ ಈ ಜೇನು ಥೆರಪಿಯನ್ನು ಕೂಡ ಮಾಡ್ತೀನಿ ಅಂತ ಹೇಳಿ, ಇದೆಲ್ಲರಿಂದಲೂ ಕೂಡ 3-4 ಲಕ್ಷ ಪ್ರತಿ ವರ್ಷವೂ ಕೂಡ ಆದಾಯ ಬರುತ್ತೆ.
0: ಪ್ರತಿ ವರ್ಷ ಒಂದೇ ತರ ಇರಲ್ಲ, ವರ್ಷ ವರ್ಷ ನಾವು ಜಾಸ್ತಿ ಮಾಡ್ದಂಗೂ ಜಾಸ್ತಿ ಆಗ್ತಾ ಹೋಗುತ್ತೆ. ಬಿ ಥೆರಪಿ ಅನ್ನೋದು ಲಾಸ್ಟ್ ಇಯರ್ ಇಂದ ಶುರು ಮಾಡಿದೀವಿ. ಇದನ್ನ ನಾವು 1 ಪರ್ಸನ್ಗೆ 100 ರೂಪಾಯಿಗೆ ಚಾರ್ಜ್ ಮಾಡ್ತೀವಿ. ಇದನ್ನ ನಾವು 100 ರೂಪಾಯಿ ಮಾಡ್ಬೇಕು ಅಂತ ಇಲ್ಲ, ಫ್ರೀ ಮಾಡಿದ್ರೆ ಯಾವುದಕ್ಕೂ ವ್ಯಾಲ್ಯೂ ಇರಲ್ಲ ಅನ್ನೋ ಉದ್ದೇಶದಿಂದ ಮಾಡ್ತಾ ಇರೋದು.
1: ಈ ಜೇನು ಥೆರಪಿಯನ್ನ ಹೇಗೆ ಪ್ರಾರಂಭ ಮಾಡಿದ್ರಿ ಮತ್ತೆ ಹೇಗಿರುತ್ತೆ ಜೇನು ಥೆರಪಿಯನ್ನ ಅಂತದ್ದು?
0: ಸರ್, ನಾನು ಬಿ ಥೆರಪಿ ಅನ್ನೋದು ಮಧುಕೇಶ್ವರ್ ಅಂತೇಳಿ ಸಿರ್ಸಿನಲ್ಲಿ ಇದಾರಲ್ಲ, ಅವ್ರ ಹತ್ರ ತರಬೇತಿ ತಡ್ಕೊಂಡು ಇದನ್ನ ಮಾಡ್ತಾ ಇರೋಂಥದ್ದು. ಟ್ರೀಟ್ಮೆಂಟ್ ತಗೊಂಡವರೆಲ್ಲ ಕೂಡ ಒಂದಷ್ಟು ಪೈನ್ ಕೂಡ ರಿಲೀಫ್ ಆಗಿದೆ ಅಂತೇಳಿ ಕೂಡ ತಗೊಂತ ಇದ್ದಾರೆ.
1: ಹೇಗೆ ಈಗ ಅವ್ರಿಗೆ ಎಷ್ಟು ಜೇನು ನೊಣಗಳಿಂದ ಚುಚ್ಚಿಸ್ತೀರಿ, ಮತ್ತೆ ಅದನ್ನ ಹೇಗೆ ಮಾಡ್ತಾರೆ? ಯಾಕೆಂತಂದ್ರೆ ಒಂದು ಜೇನು ನೊಣ ಚುಚ್ತು ಅಂತ ಹೇಳಿದ್ರೆ ಅದನ್ನ ಅವಲಂಬಿಸಿ ಸಾಕಷ್ಟು ಬಂದ್ಬಿಡ್ತವೆ ಮತ್ತೆ ಹಿಂದ್ಗಡೆಯಿಂದ ಚುಚ್ಚಲಿಕ್ಕೆ.
0: ಸರ್, ಬಿ ಥೆರಪಿ ಅನ್ನೋದೇನು ಅಂತೇಳಿ, ಪೈನ್ಗೆ ಅಂತ ಮಾತ್ರೆ ತಗೊಂತಾರೆ. ಮಾತ್ರೆ ತಗೊಳೋದ್ರಿಂದ ಗೊತ್ತಿಲ್ಲದೇನೋ ಗೊತ್ತಿಲ್ಲದ್ರೆ ಎಫೆಕ್ಟ್ ಇರ್ಬೋದು. ಜೇನು ನೊಣದಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಏನು ಅಂತೇಳಿದ್ರೆ ಬಿ ಪಿ ಇರೋರು ತಗೊಳಂಗಿಲ್ಲ, ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಕೆಲವೊಂದಷ್ಟೇ ಅಲರ್ಜಿಗಳಿರುತ್ತೆ, ಕೆಲವೊಂದು ಜನಕ್ಕೆ ಜೇನು ಚುಚ್ಚಿದ ತಕ್ಷಣ ಅಲರ್ಜಿ ಆಗೋದು, ಕಡಿತ ಆಗೋದು, ಅಂಥವ್ರು ಅವಾಯ್ಡ್ ಮಾಡ್ಕೋಬೇಕು. ಇನ್ನು ನಾರ್ಮಲ್ ಆಗಿ ತಗೊಳ್ಬೋದು ಸರ್, ಏನು ತೊಂದರೆ ಇಲ್ಲ.
1: ಉಳಿದಂಥವ್ರು ನಾರ್ಮಲ್ ಆಗಿ ತಗೋಬಹುದು. ಹಾಂ ಹಾಂ, ಅವ್ರಿಗೆ ಯಾವತ್ತಾವತ್ತು ಚಿಕಿತ್ಸೆ ಇರುತ್ತೆ?
0: ಗುರುವಾರ ಮತ್ತೆ ಭಾನುವಾರ ದಿನ ಇರುತ್ತೆ, ಬೆಳಗ್ಗೆ 7-10 ಗಂಟೆವರೆಗೆ, ಬೆಳಗ್ಗೆ ಟೈಮ್ ಮಾತ್ರ.
1: ಏನು ಅಡ್ಡ ಪರಿಣಾಮಗಳು ಸಂಭವಿಸಲ್ವಾ?
0: ಯಾವುದೇ ಅಡ್ಡ ಪರಿಣಾಮ ಇಲ್ಲ. ಅಡ್ಡ ಪರಿಣಾಮ ಅಂದ್ರೆ ಬಿ ಪಿ ಇರೋರಿಗೆ ಹೆದರಿಕೆ ಆಗೋದಂಥದ್ದು, ಅದರಿಂದ ಒಂದು ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗ್ಬೋದು. ಮತ್ತೆ ಕೆಲವೊಬ್ಬರಿಗೆ ಅಲರ್ಜಿ ಇರುತ್ತೆ, ಸ್ಕಿನ್ ಅಲರ್ಜಿ, ಬ್ಲಡ್ ಅಲರ್ಜಿ, ಅಂಥವ್ರಿಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು, ಬಿಟ್ರೆ ಬೇರೆ ನಾನು ತೊಂದರೆ ಇಲ್ಲ. ಜೇನು ಚುಚ್ಚೋದ್ರಿಂದ ಯಾವುದೇ ಅಡ್ಡ ಪರಿಣಾಮ ಇಲ್ಲ. ಒಂದ್ ಚುಚ್ಚಿದ ತಕ್ಷಣನೇ ಎಲ್ಲವೂ ಚುಚ್ಚುತ್ತವೆ ಅಂತ ಇರೋದು. ಆ ಏನ್ ಮಾಡ್ತೀವಿ ಅಂದ್ರೆ ಪೆಟಿಕೆಯಿಂದ ಸ್ವಲ್ಪ ದೂರದಲ್ಲೇ ಅವ್ರಿಗೆ ಚುಚ್ಚಿಸೋಂಥದ್ದು. ಒಬ್ಬರಿಗೆ 1-2 ನೊಣಗಳು ಮಾತ್ರ ಚುಚ್ಚೋದು, ಜಾಸ್ತಿ ನೊಣಗಳು ಚುಚ್ಚಿಸಲ್ಲ.
1: ಈ ಜೇನು ವಿಷದ ಸಂಗ್ರಹಣೆಯನ್ನು ಕೂಡ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ, ಇದು ಯಾವಾಗ ಪ್ರಾರಂಭ ಆಯ್ತು, ಹೇಗೆ ಮಾಡ್ತೀರಾ? ಈ ಜೇನು ವಿಷಕ್ಕೆ ಬೇಡಿಕೆ ಇದೆಯಾ?
0: ಜೇನು ವಿಷನ ಸಂಗ್ರಹಣೆ ಮಾಡ್ತಾ ಇದೀವಿ. ಇದು ಏನು ಅಂತ ಹೇಳಿದ್ರೆ ಇಂಜೆಕ್ಷನ್ಗಳಿಗೆ ಹೋಗುತ್ತೆ. ನಮ್ಮ ಅಣ್ಣ ಒಬ್ರು ಬೇಕು ಅಂತ ಹೇಳ್ಬಿಟ್ಟು ಅವರೇ ಮಿಷಿನ್ನ ಪರ್ಚೇಸ್ ಮಾಡ್ಲಿಕ್ಕೆ ಹೇಳಿ ಮಾಡ್ತಾ ಇರೋದು. 20 ಬೇಡಿಕೆಯಿಂದ 1 ಗ್ರಾಮ ಸಂಗ್ರಹಣೆ ಆಗುತ್ತೆ. ಅದು ಮಾಡ್ಬೇಕು ಅಂತ ಹೇಳಿದ್ರೆ 1 ವಾರ ಟೈಮ್ ಬೇಕಾಗುತ್ತೆ, ಅಟ್ಟೆ ಸಡನ್ ಆಗಲ್ಲ. ಅದನ್ನ ಮಾಡ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಅದು ಮಿಷಿನ್ ಇದೆ, ಅದರಲ್ಲಿ ಇದ್ ಮಾಡುವಂಥದ್ದು. ಫಸ್ಟ್ ಗೆ ಲಿಕ್ವಿಡ್ ಆಗಿರುತ್ತೆ, ನಾವು ತೆಗಿಬೇಕಾದ್ರೆ ಅದಕ್ಕೆ ಎರಡು ಎಲ್ಲ ತೆಗಿಬೇಕು, ಧೂಳಿನ ರೂಪದಲ್ಲಿ ನಮಗೆ ಜೇನು ವಿಷ ಸಿಗುತ್ತೆ.
1: ಈಗ 350 ಪೆಟ್ಟಿಗೆಯಿಂದ ನಿಮಗೆ 1 ವರ್ಷದಲ್ಲಿ ಎಷ್ಟು ಜೇನು ಸಂಗ್ರಹಿಸ್ತೀರಿ?
0: ಸರ್, 1 ವರ್ಷದಲ್ಲಿ ನಾವು 800-1,000 ಕೆಜಿನ ಸಂಗ್ರಹಣೆ ಮಾಡ್ತೀವಿ. ನಾನು ಇಷ್ಟೇ ಮಾಡ್ತೀನಿ ಅಂತ ನಾನು ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಫ್ಲವರ್ ಹೇಗೆ ಸಿಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ.
1: ಹೂಗಳು ಹೇಗೆ ಬಿಡುತ್ತೋ ಆ ಒಂದು ಕಾಲಮಾನದಲ್ಲಿ ಅದ್ರ ಮೇಲೆ ಅದು ನಿಗದಿ ಆಗಿರುತ್ತೆ. ಹೂವು ಸೊಂಪಾಗಿತ್ತು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಹೆಚ್ಚು ಜೇನು ಸಿಗುತ್ತೆ.
0: ಡಿಪೆಂಡ್, ಅದ್ರ ಜೊತೆಗೆ ನಾವು ಹಾಗೆ ವರ್ಕ್ ಮಾಡ್ಬೇಕತ್ತೆ, ಎಲ್ಲಿ ಹೂ ಇರುತ್ತೆ ಅದ್ರ ಜಾಗಕ್ಕೆ ಶಿಫ್ಟ್ ಮಾಡ್ತಾ ಹೋಗ್ಬೇಕಾಗತ್ತೆ. ಹಾಗೆ ನಾವು ಅತಿ ಹೆಚ್ಚಾಗಿ ಜೇನ ತಗೋಬಹುದು. ಕಂಪ್ಲೀಟ್ ಆಗಿ ಸೀಲ್ ಆಗ್ಬೇಕು. ಸೀಲ್ ಆಗದೇ ನಾವು ಜೇನು ತೆಗ್ದಿದೀವಿ ಅಂತ ಹೇಳಿದ್ರೆ ನೀರಿನ ಅಂಶ ಇರುತ್ತೆ. ಫೈನಲ್ ತೆಗಿತಿದೀವಿ ಅಂತ ಹೇಳಿದ್ರೆ ತೆಗಿಯೋ 15 ದಿನ ಮುಂಚೆ ಒಂದೇ ಜಾಗದಲ್ಲಿ ಇಟ್ಬಿಟ್ಟು ಅದು ಕಂಪ್ಲೀಟ್ ಸೀಲ್ ಆದ್ಮೇಲೆ ನಾವು ಜೇನ ಹಾರ್ವೆಸ್ಟ್ ಮಾಡಬೇಕಾಗತ್ತೆ. ಅವಾಗ ನಮಗೆ ಅದರ ನೀರಿನ ಅಂಶ ಇರಲ್ಲ. ನಿಮಗೆ ಜೇನು ಅಂತ ಹೇಳಿದ್ರೆ 20% ನೀರು ಇದ್ದೇ ಇರುತ್ತೆ. ಅದೇ ಸೀಲ್ ಆಗೋಕ್ಕೂ ಮುಂಚೆ ತೆಗ್ದಿವಿ ಅಂತ ಆ ನೀರಿನ ಅಂಶ ಜಾಸ್ತಿ ಇರುತ್ತೆ. ಅದನ್ನೇನಾಗುತ್ತೆ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಟೈಮ್ ನಾವು ಹಾಗೆ ಇಟ್ಟಾಗ ಹುಳಿ ಆಗೋದು ಜೇನು, ಹಾಗೆಲ್ಲ ಆಗುತ್ತೆ. ಅದಾಗಬಾರ್ದು ಅಂತ ಹೇಳಿ ಕಂಪ್ಲೀಟ್ ಸೀಲ್ ಆದ್ಮೇಲೆ ನಾವು ಜೇನ ತೆಗಿಬೇಕಾಗುತ್ತೆ.
1: ಅನೇಕ ಕೃಷಿಕರಿಗೆ ಜೇನು ಸಾಕಾಣಿಕೆ ಮಾಡಬೇಕು ಅನ್ನುವಂತ ಆಸಕ್ತಿ ಇರುತ್ತೆ, ಆದ್ರೆ ಅದರ ಬಗ್ಗೆ ಭಯದಿಂದಾಗಿ ಅದನ್ನ ಸಾಕಲಿಕ್ಕೆ ಮುಂದಾಗೋದಿಲ್ಲ. ಹಾಗೆ ಯಾರಾದ್ರೂ ಜೇನನ್ನ ಸಾಕಾಣಿಕೆ ಮಾಡಬೇಕು ಅಂತ ಹೇಳಿ ಆಸಕ್ತಿ ಇರ ಅಂತವ್ರಿಗೆ ತಾವು ನೆರವಾಗಬಹುದಾ, ಸಹಾಯವನ್ನು ಮಾಡಬಹುದಾ?
0: ಸರ್, 100% ಆಗ್ತಿದೀವಿ. ಈಗಲೂ ಕೂಡ ನಾವು ಯಾರಿಗೆ ಜೇನು ಸಾಕಾಣಿಕೆ ಮಾಡ್ತಿದೀವಿ ಅಂತ ಹೇಳಿದ್ರೆ ನಾವು ಅವರಿಗೆ ಫಸ್ಟ್ ಇಲ್ಲಿ ಬನ್ನಿ ನೋಡ್ಕೊಳ್ಳಿ, ನಿಮಗೆ ಏನು ಡೌಟ್ಗಳಿದೆ ಟ್ರೈನಿಂಗ್ ಕೊಟ್ಬಿಟ್ಟು, ಯಾರು ಸಾಕ್ತೀನಿ ಅಂತ ಹೇಳಿ ಫಸ್ಟ್ ನಾವು ಅವರಿಗೆ ನಮ್ಮ ಟೈಮನ್ನು ಕೊಟ್ಬಿಟ್ಟು ಜೇನು ಸಾಕಾಣಿಕೆ ಹೇಗೆ ಮಾಡೋದು ಅಂತ ಹೇಳ್ತೀವಿ. ಜೇನು ಸಾಕಾಣಿಕೆ ಮಾಡಬೇಕು, ಒಂದು ಪೇಷನ್ಸ್ ಬೇಕು, ಭಯ ಬಿಡಬೇಕು. ಇವೆರಡನ್ನೂ ಬಿಟ್ಟರು ಅಂದರೆ ಜೇನು ಸಾಕಾಣಿಕೆ ತುಂಬ ಭಯಾನಕರಾದ ಕೆಲಸ ಅಲ್ಲ, ಹೆದರಿಕೆ ಪಡೋವಂಥದ್ದೇನಿಲ್ಲ. ಒಂದು 10 ಹುಳ ಚುಚ್ಚಿತು ಅಂತ ಹೇಳಿದ್ರೆ ಫಸ್ಟಿಗೆ ನಮಗೆ ಚುಚ್ಚಿ ಅಭ್ಯಾಸ ಆಗಬೇಕು. ಯಾರಿಗೂ ಕೂಡ ಒಂದ್ಸಲ ಕಚ್ಚಿದ ತಕ್ಷಣ ಊದುತ್ತೆ, ಅದೇ ಕಂಟಿನ್ಯೂ ಕಚ್ಚುತ್ತಾ ಇದ್ದಾಗ ನಮ್ಮ ಬಾಡಿಗೆ ವಿಷ ಅನ್ನೋದು ಹೋಗಿ ಅಡ್ಜಸ್ಟ್ ಆಗುತ್ತೆ, ಬಾಡಿ ಊದೋದು ಕಮ್ಮಿ ಆಗ್ತಾ ಬರುತ್ತೆ. ಸ್ಟಾರ್ಟಿಂಗ್ ಎಲ್ಲರಿಗೂ ಕೂಡ ಜೇನು ಕಚ್ಚುತ್ತಾ ಊದುತ್ತೆ. ಮುಖಕ್ಕೆ ಕಚ್ಚಿದಾಗೆ ಫೇಸ್ ವೇಲ್ನ ಯೂಸ್ ಮಾಡಿಕೊಂಡು ಮಾಡ್ಬೋದು, ಏಕೆಂದ್ರೆ ಸೆನ್ಸಿಟಿವ್ ಪಾರ್ಟು ಕಣ್ಣು ಮೂಗು ಕಿವಿ. ಇದು ಕಚ್ಚಿದಾಗ ಏನಾಗುತ್ತೆ ಅಂದರೆ ನಾವು ಅಲ್ಲಿ ಪಕ್ಕದಲ್ಲೂ ಕೂಡ ನಿಲ್ಲಿಕ್ಕಾಗಲ್ಲ. ಫೇಸ್ ವೇಲ್ನ ಫಸ್ಟ್ ಸ್ಟಾರ್ಟಿಂಗಲ್ಲಿ ಮಾಡಿಕೊಂಡು ಅವರೇ ಅಭ್ಯಾಸ ಆದಾಗ ಏನು ತೊಂದರೆ ಇಲ್ಲ.
1: ಜೇನು ಸಾಕಾಣಿಕೆ ಅಂತ ಹೇಳಿದ್ರೆ ಬೆಳಗ್ಗಿಂದ ಸಂಜೆವರೆಗೂ ಕೆಲಸ ಇರುತ್ತೆ, ಪ್ರತಿ ದಿವಸವೂ ಕೂಡ ನೀವು ಡೆಡಿಕೇಟ್ ಮಾಡಬೇಕಾಗುತ್ತಾ ಹೇಗೆ?
0: ಸರ್, ಒಂದು 10 ಪೆಟ್ಟಿಗೆ ಒಳಗಿದ್ದೀವಿ ಅಂತ ಹೇಳಿದ್ರೆ ಪ್ರತಿದಿನ ಅಂತ ಕೆಲಸ ಇರೋದಿಲ್ಲ, ವಾರಕ್ಕೆ ಒಂದ್ಸಲ ಅಬ್ಸರ್ವೇಷನ್. ಏನು ಅಂತ ಹೇಳಿ ಪೆಟಿಕೆನ ಹೋಗ್ಬಿಟ್ಟು ನೋಡ್ಬಿಟ್ಟು ಆಗು ಹೋಗುಗಳು, ಇದಕ್ಕೆ ಶತ್ರು ಬಾಧೆ ಅಂತಿದ್ದಾವೆ. ಈಗ ನಿಯರ್ ಕರಡಿ ಇದೆ ಅಂತ ಹೇಳಿದ್ರೆ ಸಾಕ್ಲಿಕ್ಕಾಗಲ್ಲ, ಕರಡಿ ಬಂದ್ಬಿಟ್ಟು ಜೇನ ಕಿತ್ಕೊಂಡು ತಿನ್ನುತ್ತೆ, ಅದಕ್ಕೆ ಬೇಕಾದ ಕೇಜ್ಗಳನ್ನು ಮಾಡಿಡಬೇಕಾಗತ್ತೆ. ಕೆಲವೊಂದು ಇರುವೆಗಳು ಶತ್ರು ಬಾಧೆ ಇದೆ, ಇರುವೆಗಳೇನು ಅಂತ ಹೇಳಿ ಸ್ಟ್ಯಾಂಡ್ ಹಾಕ್ಬಿಟ್ಟು ಸ್ಟ್ಯಾಂಡಿಗೆ ಗ್ರೀಸ್ ಹಾಕಿ ಕೆಳಗಡೆ ಬೂದಿ ಹಾಕಿಡ್ಬೇಕು. ಇದನ್ನ ನಾವು ಒಂದು 15 ದಿನಕ್ಕೆ ಒಂದ್ಸಲ ನೋಡ್ತಾ ಇದ್ರೆ ಆಯ್ತು. ಪೆಟ್ಕಿನಲ್ಲಿ ಅಡಿಮಣೆ, ಸಂಸಾರ ಕೋಣೆ, ಜೇನು ಕೋಣೆ, ಮೇಲ್ಮುಚ್ಚಳ ಅಂತ ಇರುತ್ತೆ. ಈ ಅಡಿಮಣೆ ಅನ್ನೋದನ್ನ 15 ದಿನಕ್ಕೆ ಒಂದ್ಸಲ ಕ್ಲೀನ್ ಮಾಡ್ಕೊಡ್ಬೇಕು. ಯಾಕೆ ಅಂತ ಹೇಳಿ ವ್ಯಾಕ್ಸ್ ಮೌತ್ ಅಂತ ಹೇಳಿ ಬರುತ್ತೆ, ಒಂದು ಚಿಟ್ಟೆ ತರದು, ಈ ಅಕ್ಕಿನಲ್ಲಿ ಹುಳ ಅನ್ನೋದು ಏನ್ ಬರುತ್ತೆ ಆ ರೀತಿ ಬರುತ್ತೆ, ಅದು ಬಂದ್ಬಿಟ್ಟು ಮೇಣ ತಿನ್ನೋಕ್ಕಾಗಿ ಬರೋದು. ಫಸ್ಟ್ ಅಡಿ ಮಣ್ಣಲ್ಲಿ ಬಂದು ಮೊಟ್ಟೆ ಇಟ್ಟು ಹುಳ ಆಗುತ್ತೆ, ಹುಳ ಆಗಿದ್ರಿಂದ ಮೇಲೆ ಚಿಟ್ಟೆ ಆಗುತ್ತೆ, ಚಿಟ್ಟೆ ಆಗೋಕ್ಕಿಂತ ಮುಂಚೆ ಆ ಎರಿಗಳನ್ನ ತಿನ್ನುತ್ತೆ. ಎರಿಗಳು ತಿಂದಾಗ ಏನಾಗುತ್ತೆ, ಆ ಹುಳಗಳು ಕೂರ್ಲಿಕ್ಕೆ ಸಾಧ್ಯ ಆಗಲ್ಲ, ಕಂಪ್ಲೀಟ್ ಆಗಿ ಒತ್ತೊತ್ತಿ ಆಗ್ಬಿಟ್ಟು ಲಾಸ್ಟ್ಗೆ ಅದು ಹುಳ ಬಿಟ್ಟು ಹೋಗುತ್ತೆ. ಅದಾಗ್ದಾಗೆ ನೋಡ್ಕೊಳ್ಬೇಕಷ್ಟೆ. ಮತ್ತೆ ಮಳೆಗಾಲದಲ್ಲಿ ಒಂದೇ ಜಾಗದಲ್ಲಿ ಸಾಕಾಣಿಕೆ ಮಾಡ್ತಿದೀವಿ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ನಾವು ಅದಕ್ಕೆ ಕೃತಕವಾಗಿ ಸಕ್ಕರೆ ಪಾಕಗಳನ್ನು ಹಾಕಬೇಕಾದ್ರು ಒಂದೇ ಜಾಗದಲ್ಲಿ ಇಟ್ಟಾಗ ಅದೊಂದು ಅವಶ್ಯಕ ಆಗಿರುತ್ತೆ. ನಮಗೆ 8 ಫ್ರೇಮ್ ಹುಳ ಇದೆ ಅಂತ ಹೇಳಿದ್ರೆ 800 ml 15 ದಿನಕ್ಕೊಂದ್ಸಲ, ಇಲ್ಲ 6 ಫ್ರೇಮ್ ಹುಳ ಇದೆ ಅಂದ್ರೆ 600 ml, 5 ಫ್ರೇಮ್ ಹುಳ ಇದೆ 500 ml, ಆತರ 15 ದಿನಕ್ಕೊಂದ್ಸಲ ಒಂದೇ ಜಾಗದಲ್ಲಿ ಇಟ್ಟಾಗ ಸಕ್ಕರೆ ಪಾಕನ ಕೊಡಬೇಕಾದ. ಅದೇ ಬಿಟ್ಟರೆ ನಿಮಗೆ ಅವಶ್ಯಕ ಯಾವಾಗಲೂ ಕೆಲಸನೇ ಇಲ್ಲ. ಪ್ರತಿದಿನ ಎಲ್ಲರೂ ಏನ್ ಮಾಡ್ತಾರೆ, ತೋಟ ಒಂದು 1/2 ಕಿಲೋಮೀಟರ್ 1 ಕಿಲೋಮೀಟರ್ ದೂರದಲ್ಲಿದೆ, ಮನೆ ಒಂದು ಜಾಗದಲ್ಲಿ ಇದ್ದಾಗ ಅಂದಾಗ ಅನ್ಸೀಸನ್ ಟೈಮಲ್ಲಿ ತೋಟದಲ್ಲಿ ಇಟ್ಟಾಗ ನಾವು ಯಾವಾಗಲೂ ತೋಟಕ್ಕೆ ಹೋಗಲ್ಲ. ಮಳೆಗಾಲದಲ್ಲಿ ಮಲೆನಾಡು ಪ್ರದೇಶದಂತೆ ತೋಟಕ್ಕೆ ಹೋಗ್ತಾರೆ, ಪೆಟ್ಟಿಗೆ ಇರೋ ಜಾಗಕ್ಕೆ ಹೋಗೋಕ್ಕಾಗಲ್ಲ. ಅಂಥ ಟೈಮಲ್ಲಿ ಮನೆ ಹತ್ರನೇ ಪೆಟ್ಟಿಗೆಯನ್ನು ಶಿಫ್ಟ್ ಮಾಡಿಕೊಂಡು ಮೇಂಟೈನ್ ಮಾಡಿ ಫ್ಲವರಿಂಗ್ ಟೈಮ್ಗೆ ತೋಟದ ಹತ್ರ ಕೂಡ ಇಟ್ಕೋಬಹುದು ಪಾಲಿನೇಷನ್ಗೋಸ್ಕರ.
1: 10ಕ್ಕಿಂತಲೂ ಕಡಿಮೆ ಪೆಟ್ಟಿಗೆ ಸಾಕಾಣಿಕೆ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೇನು ಪ್ರತಿ ದಿವಸವೂ ಕೂಡ ನಾವು ಕೆಲಸ ಮಾಡೋ ಅಂತ ಅಗತ್ಯ ಇರೋದಿಲ್ಲ. 10ಕ್ಕಿಂತಲೂ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಪ್ರತಿ ದಿವಸವೂ ಕೂಡ ನೋಡಬೇಕಾಗುತ್ತೆ, ನಿರ್ವಹಣೆಯನ್ನ ಮಾಡಬೇಕಾಗುತ್ತೆ, ಜೇನು ಬಂದಂತಹ ಸಂದರ್ಭದಲ್ಲಿ ಅದನ್ನ ಬಿಚ್ಚಬೇಕಾಗುತ್ತೆ. ಹೀಗೆ ಬೇರೆ ಬೇರೆ ಕೆಲಸಗಳನ್ನ ಮಾಡ್ಕೊಂಡಿದ್ರೆ ಅವುಗಳನ್ನ ಚೆನ್ನಾಗಿ ನಿರ್ವಹಣೆಯನ್ನ ಮಾಡಿಕೊಂಡು ಹೋಗಬಹುದು. ಇನ್ನು ಈ ಜೇನು ಕುಟುಂಬಗಳನ್ನು ಕೂಡ ನೀವು ಮಾರಾಟವನ್ನ ಮಾಡ್ತೀರಾ, ಏನು ಬೆಲೆಯಲ್ಲಿ ಮಾರಾಟ ಮಾಡ್ತೀರಿ?
0: ಸರ್, ಜೇನು ಕುಟುಂಬನ ಮಾರಾಟ ಮಾಡ್ತೀವಿ. ಕಂಪ್ಲೀಟ್ ಫುಲ್ ಇರೋ ಫ್ಯಾಮಿಲಿನ 2,000 ರೂಪಾಯಿಗೆ ಮಾಡ್ತೀವಿ. ಖಾಲಿ ಪೆಟ್ಟಿಗೆಗಳನ್ನು ಕೂಡ ಮಾರಾಟ ಮಾಡ್ತೀವಿ. ಗರಿ ಪೆಟ್ಟಿಗೆಗೆ 2,000 ರೂಪಾಯಿ ಮಾರಾಟ ಮಾಡ್ತೀವಿ. ಸ್ಟ್ಯಾಂಡು 500 ರೂಪಾಯಿಗೆ ಒಂದು ಕಂಪ್ಲೀಟ್ ಸೆಟ್, ಒಂದು ಫ್ಯಾಮಿಲಿ ಸ್ಟ್ಯಾಂಡು ಬಾಕ್ಸು ಕಾಲೋನಿ ಕಂಪ್ಲೀಟ್ ಬೇಕು ಅಂದ್ರೂ ಕೂಡ ಕೊಡ್ತೀವಿ, 4,500 ರೂಪಾಯಿಗೆ ಕೊಡ್ತೀವಿ.
1: ಜೇನು ಕುಟುಂಬಗಳ ಮಾರಾಟದಿಂದಲೂ ಕೂಡ ಒಳ್ಳೆ ಆದಾಯ ಪಡಿಬಹುದಲ್ವಾ?
0: ಕುಟುಂಬದಿಂದ ಮಾರಾಟ ಆದಾಯ ಪಡಿಬಹುದು. ಹೆಚ್ಚಿಗೆ ಮಾಡ್ಕೊಳ್ತೀವಿ ಅನ್ನೋ ಉದ್ದೇಶ ಇದ್ರೆ ಕುಟುಂಬಗಳು ನಾವೇ ಇಟ್ಕೊಂತೀವಿ, ಮಾರಾಟ ಮಾಡಕ ಅದರಿಂದ ಆದಾಯ ಪಡ್ಕೋಬಹುದು. ಈಗ ನಾವು ಸೀಸನಲ್ಲಿ ಏನಾದ್ರೆ ಡಿಸೆಂಬರ್ ನಂತರ ಮಾರಾಟ ಮಾಡ್ತೀವಿ, ಈ ಜೂನ್ ಇಂದ ಡಿಸೆಂಬರ್ ವರೆಗೂ ಮಾರಾಟ ಮಾಡಿ ಆ ಟೈಮಲ್ಲಿ ನಾವು ಆ ಕಡೆ ಇಟ್ಟಾಗ ಫ್ಲವರ್ ಇರೋ ಟೈಮಿಗೆ ಶಿಫ್ಟ್ ಮಾಡಿದೆ ಆಗ ಡಿವೈಡ್ ಮಾಡಿದವ್ ನಾವೇ ಇಟ್ಕೊಂತೀವಿ, ಈ ಡಿಸೆಂಬರ್ ನಂತರ ಡಿವೈಡ್ ಮಾಡಿದವನ್ ಮಾತ್ರ ಮಾರಾಟ ಮಾಡ್ತೀವಿ. ಅವಾಗೇನಂದ್ರೆ ಹೊಸ ರಾಣಿಗಳನ್ನ ಕೊಡ್ತೀವಿ. ಮೇನ್ ಆಗಿ ಕೊಡ್ಬೇಕಾದ್ರೆ ಹೊಸ ರಾಣಿ, ಹೊಸ ರಾಣಿ ಇದ್ದಾಗ ಏನಾಗುತ್ತೆ ಅಂದ್ರೆ ಪ್ರತಿದಿನ 500 ರಿಂದ 800 ಮೊಟ್ಟೆಗಳನ್ನ ಇಡ್ತಾ ಹೋಗುತ್ತೆ ಹೊಸ ರಾಣಿ ಇದ್ದಾಗ. ಅದನ್ನು ಮಾರಾಟ ಇದ್ದಾಗ ಅವರಿಗೆ ಡೆವಲಪ್ಮೆಂಟು ತುಂಬ ಸ್ಪೀಡ್ ಆಗುತ್ತೆ. ಸ್ಟಾರ್ಟಿಂಗು ಯಾರಿಗೂ ಗೊತ್ತಿರಲ್ಲ, ತಗೊಂಡೋಗಿ ಇಟ್ಕೊಂಡಾಗ ಮೇನ್ ಆಗಬೇಕಾದ್ರೆ ಡೆವಲಪ್ಮೆಂಟು, ಡೆವಲಪ್ಮೆಂಟ್ ಚೆನ್ನಾಗಾಯ್ತು ಅಂತೇಳಿ ನೆಕ್ಸ್ಟು ನಮಗೆ ತುಪ್ಪ ಬರೋದಿರ್ಬೋದು, ಪಾಲಿನೇಷನ್ ತುಂಬ ಚೆನ್ನಾಗಾಗುತ್ತೆ. ಹುಳು ಸಂಖ್ಯೆ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಪಾಲಿನೇಷನ್ ಜಾಸ್ತಿ ಆಗುತ್ತೆ.
1: ಜೇನು ತುಪ್ಪವನ್ನು ಹೇಗೆ ಮಾರಾಟ ಮಾಡ್ತೀರಾ? ಈಗ ನಿಮಗೆ ಗ್ರಾಹಕರು ಯಾರು?
0: ಗ್ರಾಹಕರು ಸರ್, ಜೇನು ಸಾಕಾಣಿಕೆ ಮಾಡ್ತಿದ್ದೀವಿ ಅಂತೇಳಿ ಫಸ್ಟ್ ನಾವು ಮಾರಾಟ ಮಾಡಲಿಕ್ಕೆ ಬೇರೆಯನ್ನ ಕೇಳ್ಕೊಂಡು ಹೋಗಬೇಕಿತ್ತು. ಈಗ ಅದರ ಅವಶ್ಯಕತೆ ಇಲ್ಲ, ಅವರಾಗೆ ಬಂದು ಇಲ್ಲೇ ತುಪ್ಪನ ತಗೊಂಡೋಗ್ತವೆ. ತೆಗಿತಿದೀವಿ ಅನ್ನೋ ಟೈಮಲ್ಲಿ ಬಂದ್ಬಿಟ್ಟು ಇಲ್ಲೇ ಖುದ್ದಾಗಿ ಇದ್ಬಿಟ್ಟು ಹಾಗೆ ಕೂಡ ತಗೊಂಡೋಗ್ತಾರೆ.
1: ಅನೇಕ ವರ್ಷಗಳಿಂದ ಜೇನನ್ನ ಸಂಗ್ರಹವನ್ನು ಕೂಡ ಮಾಡ್ತಾ ಇದ್ರಿ. ಈಗ ಕೆಲವೊಂದು ಹಂಗಾಮಿನಲ್ಲಿ ಬಂದಂತಹ ಜೇನು, ಕೆಲವೊಂದು ಬೆಳೆಯಿಂದ ಬಂದಂತಹ ಜೇನು, ಆ ತರದ ಸಂಗ್ರಹವನ್ನ ಮಾಡಿ ಅದು ವರ್ಷದಿಂದ ವರ್ಷಕ್ಕೆ ಹೇಗೆ ಪರಿವರ್ತನೆ ಹೊಂದುತ್ತೆ ಅನ್ನುವಂತಹ ಆಸಕ್ತಿದಾಯಕವಾದಂತಹ ವಿಚಾರಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಈ ಜೇನಿನ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ಮತ್ತೆ ಹೊಸ ಹೊಸದಾಗಿ ಏನೇನ ತಿಳಿದುಕೊಳ್ಳಿಕ್ಕೆ ಸಾಧ್ಯ ಆಗಿದೆ?
0: ಫಸ್ಟ್ ನಾವು ನೋಡಿದಾಗ ನಮಗೂ ಕೂಡ ಏನು ಗೊತ್ತಿಲ್ಲ, ಜೇನು ಒಂದೇ ಒಂದೇ ತರ ಇದೆಯಲ್ಲ, ಯಾವಾಗ್ಲೂ ಹಿಂಗೆ ಇರುತ್ತೆ ಒಂದೇ ತರ ಬರುತ್ತೆ ಅನ್ಕೊಂಡಿದ್ದು. ನಮ್ಮ ಅನುಭವದಲ್ಲಿ ಪ್ರತಿ ಸಲ ಜೇನು ತುಪ್ಪ ತೆಗೆದಾಗ ಒಂದೊಂದು ರೀತಿ ಕಲರ್, ಒಂದೊಂದು ರೀತಿ ಟೇಸ್ಟ್, ಆ ಟೈಮಲ್ಲಿ ಏನ್ ಫ್ಲವರ್ ಇರುತ್ತೆ ಅದಕ್ಕೆ ಡಿಪೆಂಡ್ ಆಗಿ ಕಲರ್ ಟೇಸ್ಟ್ ಚೇಂಜ್, ಅದನ್ನ ಅಬ್ಸರ್ವ್ ಮಾಡಿದ್ವಿ. ಯಾವ ಟೈಮಲ್ಲಿ ಹೇಗ್ ಬರುತ್ತೆ ಅನ್ನೋದಕ್ಕೆ ಸಂಗ್ರಹ ಮಾಡಿಟ್ಟಿದ್ದೀವಿ. ಅದು ಪರಿವರ್ತನೆ ಹೇಗಾಯ್ತು, ಈಗ ಪ್ರಾಪರ್ ನಮಗೆ ಕಾಫಿ ಹೂವಿಂದ ಬಂತು, ಅದು ಲಾಂಗ್ ಟೈಮಲ್ಲಿ ಅದು ಯಾವ ರೀತಿ ಪರಿವರ್ತನೆ ಆಗುತ್ತೆ, ಈಗ ಕಾಡು ಮರಗಳು ಅಂಟೋಳ ಫ್ಲವರ್ ಸಿಕ್ತು ಅದನ್ನು ಹೇಗೆ ಪರಿವರ್ತನೆ ಆಗುತ್ತೆ, ನೇರಳು ಹೇಗೆ ಸಿಗುತ್ತೆ, ರಬ್ಬರ್ ಹೂ ಸಿಕ್ಕಿದಾಗ ಅದು ಹೇಗೆ ಪರಿವರ್ತನೆ ಆಗಬೇಕು ನೋಡ್ಬೇಕು ಅಂತಾನೆ ಪ್ರತಿ ಸಲ ತೆಗೆದಾಗ ನಾವು ಸ್ಟೋರ್ ಮಾಡ್ತಾ ಬಂದಿದ್ವಿ. ಟೇಸ್ಟ್ ಅಲ್ಲಿ ಏನಾದ್ರು ಚೇಂಜ್ ಆಗುತ್ತಾ, ಗ್ರಾಹಕರು ಬಂದಾಗ ನಾವು ಅವರಿಗೆ ಹೇಳ್ಬೇಕಾಗತ್ತೆ, ತಗೊಂಡೋಗಿ ಇಟ್ಕೊಂಡಾಗ ಅವ್ರದ್ದು ಕಲರ್ ಟೇಸ್ಟ್ ಚೇಂಜ್ ಆಗಿ ಯಾಕಾಯ್ತು ಅಂತೇಳಿ ನಾವು ಕೂಡ ಚೆಕ್ ಮಾಡಿ ಅವ್ರಿಗೆ ಹೇಳ್ಬೇಕು, ಅದನ್ನೆಲ್ಲ ನಾವು ತಿಳ್ಕೊಳ್ತಾ ಇದ್ದೀವಿ. ನಾನು ಒಂದ್ಸಲ ಮಾಡಿಬಿಟ್ಟಿದ್ರೆ ನಂಗೆ ಗೊತ್ತಿರ್ತಿರ್ಲಿಲ್ಲ, ಇದೇ ವೃತ್ತಿನಲ್ಲಿ 7 ವರ್ಷದಿಂದ ಇರೋದ್ರೆ ಹೇಗೆ ಆಗ್ತಿದೆ, ಪ್ರತಿ ಸಲ ಏನು ಚೇಂಜಸ್ ಆಗ್ತಿದೆ ಅನ್ನೋದು ತಿಳಿತಾ ಇದೆ.
1: ಜೇನು ಸಾಕಾಣಿಕೆಯಿಂದ ತಾವು ವೈಯಕ್ತಿಕವಾಗಿ ಏನು ಅನುಕೂಲವನ್ನ ಮಾಡ್ಕೊಂಡಿದ್ದೀರಿ, ಎಷ್ಟು ಆದಾಯವನ್ನು ಮಾಡ್ಕೊಂಡಿದ್ದೀರಿ?
0: ತೋಟ ಏನಿರಲಿಲ್ಲ, ತೋಟನ ಡೆವಲಪ್ಮೆಂಟ್ ಮಾಡಿದೀವಿ, ಗದ್ದೆ ಇರೋದನ್ನೆಲ್ಲ ತೋಟ ಮಾಡ್ತಾ ಇದೀವಿ. ಪ್ರಾಪರ್ ಆಗಿ ಮನೆ ಇಲ್ಲಿ ಕುಂಬಾರಳ್ಳಿನಲ್ಲಿದೆ, ಕೆಲವೊಮ್ಮೆ ಹೊರಗಡೆ ಹೋದಾಗ ಟೌನಲ್ಲಿ ಇರ್ಬೇಕಾದ್ರೆ ಅಲ್ಲಿಗೆ ಒಂದು ಜಾಗ ತಗೊಂಡ್ಬಿಟ್ಟು ಅಲ್ಲಿ ಒಂದು ಮನೆ ಮಾಡ್ತಾ ಇದೀವಿ. ಜೇನು ಸಾಕಾಣಿಕೆಯಿಂದ ಆದಾಯನ ಪಡ್ಕೊಂಡ್ಬಿಟ್ಟು.
1: ಒಳ್ಳೆ ಆದಾಯ ಇದೆ ಜೇನು ಸಾಕಾಣಿಕೆಯಿಂದ?
0: ಜೇನು ಸಾಕಾಣಿಕೆ ಒಂದು ಆದಾಯ ಇದೆ, ತೊಂದರೆ ಏನಿಲ್ಲ.
1: ಇಬ್ಬರಿಗೆ ವೃತ್ತಿಯನ್ನು ಕೂಡ ಕೊಟ್ಟಿದ್ದೀನಿ ಅಂತ ಹೇಳಿದ್ರಿ?
0: ಹಾ ಸರ್, ಇಬ್ರು ವೃತ್ತಿಗಳಲ್ಲಿದ್ದಾರೆ. ಹೇಗೆ ಅಂತ ಹೇಳಿದ್ರೆ ಡಿಪೆಂಡ್, ಈಗ ಜೇನು ಕೃಷಿ ಯಾರು ಕೂಡ ಅವರಾಗೆ ಬರಬೇಕು, ನಾವಾಗೆ ಒತ್ತಾಯದಲ್ಲಿ ಕರೆದ್ರೆ ಯಾರು ಕೂಡ ಬರಲ್ಲ, ಅವರಾಗೆ ಬಂದ್ಬಿಟ್ಟು ಜೇನು ಸಾಕಾಣಿಕೆ ಮಾಡ್ತಾರೆ, ಅವರು ಕೂಡ ಆದಾಯನ ಬಳಸ್ತಾರೆ, ತೊಂದರೆ ಏನಿಲ್ಲ.
1: ಜೇನು ಸಾಕಾಣಿಕೆದಾರರಿಗೆ ಮತ್ತೆ ಕೃಷಿಕರಿಗೆ ಜೇನು ಸಾಕಾಣಿಕೆಯ ಬಗ್ಗೆ ಅಂತಿಮವಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ರಂಜಿತ್?
0: ಜೇನ್ ಸಾಕಾಣಿಕೆ ಮಾಡೋದ್ರಿಂದ ಒಂದೇನು ಅಂತ ಹೇಳಿದ್ರೆ ಪಾಲಿನೇಷನ್ ಪ್ರಕೃತಿ, ನಾವೇನಾದ್ರು ಒಂದು ಕೊಡುಗೆ ಹಾಕೊಡ್ಬೋದು. ಸೀಸನ್ ಅಲ್ಲಿ ನಮ್ಮ ಬೆಳೆ ಪಾಲಿನೇಷನ್ ಆಗುತ್ತೆ, ಅದ್ ಬಿಟ್ಟು ಯಾವುದೇ ಕಾಡು ಮರಗಳಲ್ಲಿ ಪಾಲಿನೇಷನ್ ಆಗೋದ್ರಿಂದ ಅಲ್ಲಿ ಹೂಗಳಿರೋದು ಕಾಯಿ ಕಟ್ಟಿ ಒಂದು ಗಿಡಗಳಾಗಿರ್ಬೋದು, ಇಲ್ಲ ಒಂದು ಹಕ್ಕಿ ತಗೊಂಡು ಬೇರೆ ಕಡೆ ಆಗಿ ಅಲ್ಲಿ ಒಂದು ಮರ ಆಗ್ಬೋದು, ಕಾಡನ್ನೇ ಬೆಳೆಸಲಿಕ್ಕೆ ಉತ್ತೇಜನ ಕೊಡ್ಬೋದು. ಪ್ಲಸ್ ಏನು ಅಂತ ಹೇಳಿದ್ರೆ ಒಳ್ಳೆ ಜೇನನ್ನ ನಾವೇ ತಿನ್ಬೋದು, ಹೊರಗಡೆ ಹೋಗಿ ಯಾವ್ದೋ ಕಲಬೆರಿಗೆ ಸಿಕ್ತು ಅಂತ ಬೈಯೋದ್ಕಿಂತ ಜೇನು ಸಾಕಾಣಿಕೆ ತಗೊಂಡ್ಬೋದು, ಇಲ್ಲ ನೀವೇ ಸಾಕಾಣಿಕೆ ಮಾಡಿ ಅದನ್ನೇ ನೀವು ಜೇನುತುಪ್ಪನಾಗಿ ತಗೊಂಬೋದು.
1: ಜೇನು ಸಾಕಾಣಿಕೆಯ ಬಗ್ಗೆ ಇನ್ನು ಸೂಕ್ತವಾದಂತಹ ಸಲಹೆ ಬೇಕು ಅಂತ ಹೇಳಿದ್ರೆ, ಜೇನುತುಪ್ಪ ಬೇಕು ಅಂತ ಹೇಳಿದ್ರೆ, ಜೇನು ಸಾಕಾಣಿಕೆಯ ಸಲಕರಣೆಗಳು ಬೇಕು ಅಂತ ಹೇಳಿದ್ರೆ, ಜೇನು ಕುಟುಂಬಗಳು ಬೇಕು ಅಂತ ಹೇಳಿದ್ರೆ, ತಮ್ಮನ್ನ ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ?
0: ಸರ್, ನಂದು ಕ್ವೀನ್ಸ್ ಬೀ ಫಾರ್ಮ್ ಅಂತೇಳಿ ಗೂಗಲ್ ಮ್ಯಾಪ್ ಇದೆ, ಅದ್ರ ಕೂಡ ಬರ್ಬೋದು, ಒಂದು ಲೊಕೇಶನ್ ಇದೆ. ಮತ್ತೆ ಆಲ್ದೂರ್ ಹತ್ರ ಕುಂಬಾರಹಳ್ಳಿ ಅಂತೇಳಿ ಅಲ್ಲಿ ಇರುವಂತದ್ದು. ನಂದು ಮೊಬೈಲ್ ನಂಬರ್ ಬೇಕು, ಮೊಬೈಲ್ ನಂಬರ್ ಕೂಡ ತಗೋಬಹುದು.
1: ಮೊಬೈಲ್ ನಂಬರ್ ಹೇಳಿ ಒಂದ್ಸರಿ.
0: 8197268446.
1: ಇನ್ನೊಂದ್ಸರಿ ನಿಧಾನ ಕೇಳಿ.
0: 8197268446.
1: ಒಳ್ಳೆಯದು ರಂಜಿತ್ ಅವರೇ, ಇದುವರೆಗೆ ವಿಶ್ವ ಜೇನು ದಿವಸದ ಸಂದರ್ಭದಲ್ಲಿ ಜೇನು ಸಾಕಾಣಿಕೆಯ ಮಹತ್ವ, ಜೇನು ಸಾಕಾಣಿಕೆಯಿಂದ ತಾವು ಮಾಡಿಕೊಂಡಿರತಕ್ಕಂಥ ಅನುಕೂಲಗಳು, ಮತ್ತೆ ಜೇನು ಸಾಕಾಣಿಕೆಯನ್ನ ಹೇಗೆ ಮಾಡಿದ್ರೆ ಅದು ಲಾಭದಾಯಕವಾಗಿ ಇರುತ್ತೆ ಅನ್ನುವಂಥ ವಿಚಾರಗಳನ್ನ ಬಹಳ ವಿವರವಾಗಿ ನಮ್ಮ ಕೇಳುಗರೊಂದಿಗೆ ಇವತ್ತು ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು, ನಮಸ್ಕಾರ.
0: ಧನ್ಯವಾದಗಳು ಸರ್.
2: ಇದುವರೆಗೆ ವಿಶ್ವ ಜೇನು ದಿವಸದ ಸಂದರ್ಭದಲ್ಲಿ ಜೇನು ಕೃಷಿಯಲ್ಲಿ ಉತ್ತಮ ಬದುಕನ್ನ ಕಟ್ಟಿಕೊಂಡಿರುವ ಚಿಕ್ಕಮಗಳೂರು ತಾಲೂಕು ಕುಂಬಾರಹಳ್ಳಿಯ ಯುವ ಜೇನು ಕೃಷಿಕ ಕೆಬಿ ರಂಜಿತ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್.

0: ಕಾರ್ಯಕ್ರಮ ಕೃಷಿ ಲೋಕ.
1: ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಮ್ಮಿಂದಿನ ಈ ಕಾರ್ಯಕ್ರಮದಲ್ಲಿ ಜಾನುವಾರುಗಳಲ್ಲಿ ಕಂಡುಬರುವ ಕೆಚ್ಚಲಬಾವು ರೋಗದ ಲಕ್ಷಣಗಳು ಹಾಗೂ ಹತೋಟಿ ಕ್ರಮ ಕುರಿತಂತಹ ಮಾಹಿತಿಯನ್ನ ನೋಡೋಣ. ಹಾಲು ಪ್ರಕೃತಿ ನೀಡಿರುವ ಒಂದು ಶ್ರೇಷ್ಠ ವರದಾನ. ಇದು ಎಲ್ಲಾ ವಯಸ್ಸಿನವರು ಮತ್ತು ರೋಗಿಗಳು ಸೇವಿಸಬಹುದಾದ ಮತ್ತು ಸುಲಭವಾಗಿ ಜೀರ್ಣವಾಗುವ ಸಂಪೂರ್ಣ ಆಹಾರ. ದೇವರ ಪೂಜೆಯಿಂದ ಮಜ್ಜಿಗೆ ತಯಾರಿಸುವವರೆಗೆ ಮಾನವನ ಪ್ರತಿಯೊಂದು ಕಾರ್ಯದಲ್ಲಿಯೂ ಹಾಲು ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸುತ್ತೆ. ಆದ್ದರಿಂದ ಹಾಲನ್ನು ಉತ್ಪಾದನೆ ಮಾಡಿ ಮಾರಾಟ ಮಾಡುವ ಕೇವಲ ಒಂದು ವಸ್ತುವಾಗಿ ನೋಡದೆ ಅದಕ್ಕೆ ತನ್ನದೇ ಆದ ಸ್ಥಾನಮಾನಗಳನ್ನು ನೀಡಬೇಕು. ಹಾಗಾದರೆ ಹಾಲು ಅಂತಂದರೆ ಏನು ಅಂಥೇಳಿ ನೋಡೋಣ. ಸಸ್ತನಿ ವರ್ಗದ ಪ್ರಾಣಿಗಳು ಕರುಗಳ ಜನನದ ನಂತರ ಅಂತಂದರೆ ಗಿಣ್ಣು ಹಾಲನ್ನು ಹೊರತುಪಡಿಸಿ ಅವುಗಳ ಪೋಷಣೆಗೆ ಅಗತ್ಯವಾದ ನೀರು, ಕೊಬ್ಬು, ಸಸಾರಜನಕ ಸಂಯುಕ್ತ, ಸಕ್ಕರೆ, ಖನಿಜಾಂಶ ಮತ್ತು ಜೀವಸತ್ವಗಳಾದ ಎ, ಡಿ, ಇ, ಕೆ ಹಾಗೂ ಬಿ ಕಾಂಪ್ಲೆಕ್ಸ್ ಇವುಗಳಿಂದ ಕೂಡಿದ ಬಿಳಿ ಬಣ್ಣದ ಆಹಾರ ದ್ರವವನ್ನು ಮೊಲೆಗಳ ಕ್ಷೀರೋತ್ಪಾದನೆ ಗ್ರಂಥಿಗಳಲ್ಲಿ ಉತ್ಪಾದಿಸುತ್ತದೆ. ಇದನ್ನು ಹಾಲು ಎಂದು ಕರೆಯುತ್ತಾರೆ. ಹಾಲಿನ ಉತ್ಪಾದನೆ ಮಾಡುವ ಸಸ್ತನಿ ವರ್ಗದ ಹೆಣ್ಣು ಪ್ರಾಣಿಗಳು ತಿನ್ನುವ ಆಹಾರ ಜೀರ್ಣವಾಗಿ ಅವುಗಳಿಂದ ಹೊರಹೊಮ್ಮುವ ಪೌಷ್ಟಿಕಾಂಶಗಳು ರಕ್ತದೊಂದಿಗೆ ಹೃದಯದ ಅನುವಂಶೀಯತನಕ್ಕೆ ಅನುಗುಣವಾಗಿ ಪರಿವರ್ತನೆಗೊಳ್ಳುವ ಮೂಲಕ ಎಲ್ಲಾ ಪೌಷ್ಟಿಕಾಂಶಗಳೊಂದಿಗೆ ಹಾಲಿನ ಉತ್ಪಾದನೆಯಾಗುತ್ತದೆ. ಹಾಲು ಉತ್ಪಾದನೆಯಾಗಲು ಪ್ರತಿದಿನ ಕೆಚ್ಚಲಿನ ಮುಖಾಂತರ ಸುಮಾರು 90 ಲೀಟರ್ ರಕ್ತ ಪ್ರವಹಿಸುತ್ತದೆ. ಅದರಲ್ಲಿ 400-600 ಲೀಟರಿನ ರಕ್ತದಿಂದ 1 ಲೀಟರ್ ಹಾಲು ಉತ್ಪಾದನೆಯಾಗುತ್ತೆ. ಹಾಗಾದರೆ ಜಾನುವಾರುಗಳಲ್ಲಿ ಕಂಡುಬರುವ ಕೆಚ್ಚಲು ಬಾವಿನ ಕುರಿತಂತೆ ನೋಡೋಣ. ಹೈನುಗಾರಿಕೆ ಒಂದು ಉಪಕಸುಬುವಿನಿಂದ ಉದ್ದಿಮೆಗೆ ಬದಲಾಗುತ್ತಿರುವುದರಿಂದ ಜಾನುವಾರುಗಳಲ್ಲಿ ಕಂಡುಬರುವ ಕೆಚ್ಚಲು ಬಾವು ಒಂದು ಪ್ರಮುಖವಾಗಿ ಕಾಡುತ್ತಿರುವ ರೋಗವಾಗಿ ಹೊರಹೊಮ್ಮಿದೆ. ಸಾಮಾನ್ಯವಾಗಿ ಹೈನು ರಾಸುಗಳಲ್ಲಿ ಕೆಚ್ಚಲು ಮತ್ತು ಮೊಲೆತೊಟ್ಟು ತೊಂದರೆಗಳು ಹೆಚ್ಚಾಗಿ ಕಾಣುತ್ತಿದ್ದು ಅದಕ್ಕೆ ಕಾರಣ ಪ್ರಮುಖವಾಗಿ ಅದರ ಅಂಗರಚನೆಯೇ ಆಗಿದೆ. ಜೋತು ಬಿದ್ದ ಕೆಚ್ಚಲು ಮತ್ತು ಮೊಲೆತೊಟ್ಟುಗಳು, ಕರುಗಳು ಹಾಲು ಕುಡಿಯುವ ಬಗೆ, ಕುಡಿಯುವಾಗ ಕಚ್ಚುವ ಸಾಧ್ಯತೆ, ಕರು ಹಾಕುವಾಗ ಅಥವಾ ಕೊಟ್ಟಿಗೆಯಲ್ಲಿ ಮಲಗಿದಾಗ ಮೊಲೆತೊಟ್ಟುಗಳು ತೆರೆದು ಕ್ರಿಮಿಕಾರಕಗಳು ಒಳಗೆ ಹೋಗುವ ಸಾಧ್ಯತೆ, ಹಾಲು ಹಿಂಡುವ ವಿಧಾನ ಸದ್ಯದ ಕೆಚ್ಚಲು ಮತ್ತು ಮೊಲೆತೊಟ್ಟಿನ ತೊಂದರೆಗಳಿಗೆ ಪೂರಕವಾಗಿದೆ. ಹೈನುಗಾರಿಕೆಯಲ್ಲಿ ಆರ್ಥಿಕತೆಯ ಪ್ರಮುಖ ಮೂಲವೆಂದರೆ ಹಾಲಿನ ಇಳುವರಿ. ಅದರಲ್ಲಿ ಈ ಕೆಚ್ಚಲು ಬಾವು ಸಮಸ್ಯೆ ಹಾಲಿನ ಇಳುವರಿ ಮೇಲೆ ನೇರ ಪರಿಣಾಮ ಬೀರುವುದರಿಂದ ಇದನ್ನು ಸರಿಯಾಗಿ ಗುರುತಿಸಿ ತಕ್ಷಣ ಚಿಕಿತ್ಸೆಯನ್ನ ಪಡಿಬೇಕು. ಕೆಚ್ಚಲು ಬಾವು ಉಂಟಾಗಲು ಮತ್ತು ಹರಡಲು ಮುಖ್ಯ ಕಾರಣಗಳು ಏನು ಅಂಥೇಳಿ ನೋಡಿದಾಗ, ಅಧಿಕ ಹಾಲು ಹಿಂಡುವ ರಾಸುಗಳಲ್ಲಿ ಈ ರೋಗವು ಸಾಮಾನ್ಯವಾಗಿ ಕಂಡುಬರುತ್ತೆ. ಕೆಚ್ಚಲಿನಿಂದ ಸಂಪೂರ್ಣವಾಗಿ ಹಾಲು ಹಿಂಡದೇ ಇರುವುದು ಕೂಡ ಇದಕ್ಕೆ ಒಂದು ಕಾರಣ. ಹಾಗೇನೆ ಸೂಕ್ತವಲ್ಲದ ವಿಧಾನದಲ್ಲಿ ಹಾಲು ಕರೆಯುವುದು ಅಂತಂದ್ರೆ ಕೆಚ್ಚಲಿನ ತೊಟ್ಟುಗಳನ್ನು ಜಗ್ಗಿ ಅಥವಾ ಅದನ್ನು ಒತ್ತಿ ಹಾಲನ್ನ ಕರೆಯುವುದು ಕೂಡ ಈ ಕೆಚ್ಚಲು ಬಾವಿಗೆ ಮೂಲ ಕಾರಣವಾಗಿದೆ. ಬೆರಳಿನಿಂದ ಒತ್ತಿ ಕರೆಯುವುದು, ಮೊಲೆಯ ತೊಟ್ಟುಗಳ ಗಾಯದ ಕಡೆಗೆ ಗಮನ ಹರಿಸದೇ ಇರೋದು, ನಿಯಮಿತವಾಗಿ ರಾಸುಗಳನ್ನ ತೊಳೆಯದೇ ಇರುವುದು, ಕೊಟ್ಟಿಗೆ ಮತ್ತು ಸುತ್ತಲಿನ ಪರಿಸರವನ್ನ ಶುಚಿಯಾಗಿ ಇಡದಿರುವುದು, ಹಾಲು ಕರೆಯಲು ಯಂತ್ರಗಳನ್ನ ಬಳಸುತ್ತಿದ್ದರೆ ಅದರ ಶುಚಿತ್ವದ ಕಡೆಗೆ ಗಮನ ಹರಿಸದಿರುವುದು, ಅನಾರೋಗ್ಯದಿಂದ ಬಳಲುತ್ತಿರುವ ವ್ಯಕ್ತಿಗಳು ಹಾಲನ್ನ ಕರೆಯುವುದು, ಹೈನುಗಾರಿಕೆಯಲ್ಲಿ ದೈನಂದಿನ ಚಟುವಟಿಕೆಗೆ ಅಶುದ್ಧ ನೀರನ್ನ ಬಳಸುವುದು ಈ ಕೆಚ್ಚಲು ಬಾವಿಗೆ ಕಾರಣವಾಗಿದೆ. ಕೆಚ್ಚಲು ಬಾವು ರೋಗ ಬರಲು 10 ಹಲವಾರು ಕಾರಣಗಳಿದ್ದು ಅವುಗಳಲ್ಲಿ ಸ್ಟಾಫೈಲೋಕೊಕಸ್, ಈ ಕೊಲೈ, ಕೋರಿನೋ ಬ್ಯಾಕ್ಟೀರಿಯಂ ಎಂಬ ವಿಷಾಣುಗಳು ಪ್ರಮುಖವಾದ ಕಾರಣವಾಗಿವೆ. ಇವುಗಳು ಮುಖ್ಯವಾಗಿ ದನಗಳ ಮತ್ತು ಅವುಗಳ ಕೊಟ್ಟಿಗೆಗಳ ಅಸ್ವಚ್ಛತೆ ಹಾಗೂ ರೈತರ ನಿರ್ಲಕ್ಷ್ಯತೆಯಿಂದ ಕೆಚ್ಚಲನ್ನು ಪ್ರವೇಶಿಸಿ ಕೆಚ್ಚಲು ಬಾವು ರೋಗ ಬರಲು ಕಾರಣವಾಗುತ್ತೆ. ಇನ್ನು ಕೆಚ್ಚಲು ಬಾವು ರೋಗದ ಲಕ್ಷಣಗಳತ್ತ ಗಮನಹರಿಸೋದಾದರೆ, ಕೆಚ್ಚಲು ಬಾವು ರೋಗದಲ್ಲಿ ಕೆಚ್ಚಲು ಬಾತುಕೊಂಡಿರುತ್ತದೆ ಮತ್ತು ಕೆಚ್ಚಲು ಬಿಸಿಯಾಗಿದ್ದು ಹಾಲು ಕೆಟ್ಟೋಗಿರುತ್ತೆ. ಹಾಲಿನಲ್ಲಿ ರಕ್ತ, ಸಣ್ಣ ಗೆಡ್ಡೆಗಳು ಕಾಣಿಸಿಕೊಳ್ಳುತ್ತವೆ. ಕೆಲವೊಮ್ಮೆ ನೀರಿನಂತೆಯೋ ಅಥವಾ ಮೊಸರಿನಂತೆಯೋ ಇರಬಹುದು. ಬೇನೆ ಅತಿ ಹೆಚ್ಚಾಗಿದ್ದು ನೀರು ಕುಡಿಯುವುದಾಗಲಿ ಆಹಾರ ಸೇವನೆಯಾಗಲಿ ಇರೋದಿಲ್ಲ. ಬೇನೆ ವಾಸಿಯಾಗದಿದ್ದರೆ ಕೆಚ್ಚಲು ಕ್ರಮೇಣವಾಗಿ ಗಟ್ಟಿಯಾಗಿ ಹಾಲಿನ ಪ್ರಮಾಣ ಕಡಿಮೆಯಾಗುತ್ತೆ. ತಕ್ಷಣ ಕೆಚ್ಚಲ ಬಾವನ್ನ ಗುರುತಿಸಿ ಚಿಕಿತ್ಸೆ ಪಡೆಯದೇ ಹೋದರೆ ಕೆಲವೊಮ್ಮೆ ಕೆಚ್ಚಲು ಕೊಳೆಯೋದಿಕ್ಕೆ ಪ್ರಾರಂಭ ಆಗುತ್ತೆ. ಅತಿಯಾದ ಬೇನೆಯಿಂದ ಜ್ವರ ಬರುವ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಕೆಲವೊಮ್ಮೆ ಜಾನುವಾರುಗಳು ಸಾವಿಗೆ ಈಡಾಗುವಂತಹ ಸಂಭವ ಹೆಚ್ಚಾಗಿರುತ್ತೆ. ಕೆಚ್ಚಲು ಬಾವಿನ ಮುನ್ಸೂಚನೆಗಳು ಏನು ನೋಡೋಣ. ಕೆಚ್ಚಲಿನ 4 ತೊಟ್ಟುಗಳಿಂದ ಸ್ವಲ್ಪ ಹಾಲನ್ನ ಪ್ರತ್ಯೇಕವಾಗಿ ಕರೆದಾಗ ಗಡ್ಡೆಗಳ ಇರುವಿಕೆ, ಹಾಲಿನ ಬಣ್ಣದಲ್ಲಿನ ವ್ಯತ್ಯಾಸ ಮತ್ತು ನೀರಿನಂತೆ ಇರುವುದನ್ನ ಗಮನಿಸಬಹುದು. ಹಾಲು ಕರೆದ ತಕ್ಷಣ ಸ್ವಲ್ಪ ಹಾಲನ್ನ ಚೆನ್ನಾಗಿ ಕಾಯಿಸಿದಾಗ ಹಾಲು ಒಡೆದು ಹೋಗುವುದನ್ನ ಗಮನಿಸಬಹುದು. ಕೆಚ್ಚಲು ಬಾವು ಬರದೇ ಇರಲು ಯಾವೆಲ್ಲ ರೀತಿಯ ಸೂಕ್ತ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತಂದ್ರೆ, ಆಕಳು ಮತ್ತು ಎಮ್ಮೆಗಳನ್ನು ಮತ್ತು ಅವುಗಳ ಕೆಚ್ಚಲನ್ನು ಸ್ವಚ್ಛವಾಗಿ ಇಡಬೇಕು. ಆಕಳುಗಳ ಕೊಟ್ಟಿಗೆಗಳು ಸ್ವಚ್ಛ ಹಾಗೂ ಒಣಗಿದ್ದು ಅವುಗಳು ಸಾಕಷ್ಟು ಬೆಳಕು ಹಾಗೂ ಗಾಳಿಯಿಂದ ಕೂಡಿರಬೇಕು. ಹಾಲು ಹಿಂಡುವ ವ್ಯಕ್ತಿಯು ಹಾಲನ್ನ ಹಿಂಡುವ ಮುನ್ನ ಹಾಗೂ ಹಾಲನ್ನು ಹಿಂಡಿದ ನಂತರ 1 ಚಮಚ ಸವಲಾನ್ ಅಥವಾ ಡೆಟಾಲ್ ಅನ್ನ 1 ಲೀಟರ್ ನೀರಿನಲ್ಲಿ ಹಾಕಿ ಅದರಿಂದ ತನ್ನ ಕೈಗಳನ್ನು, ಜಾನುವಾರುಗಳ ಕೆಚ್ಚಲು ಹಾಗೂ ಮೊಲೆಗಳನ್ನ ಚೆನ್ನಾಗಿ ತೊಳಿಬೇಕು. ಹಾಲು ಕರೆಯುವಾಗ ಪೂರ್ಣ ಕೈ ಉಪಯೋಗಿಸಿ ಹಾಲನ್ನ ಕರೆಯಬೇಕು. ಹೆಬ್ಬೆರಳು ಮತ್ತು ತೋರ್ಬೆರಳನ್ನ ಮೊಲೆತೊಟ್ಟಿನ ಬುಡದಲ್ಲಿ ಸುತ್ತುವರೆಸಿ ಉಳಿದ ಬೆರಳುಗಳನ್ನ ಮೇಲ್ಭಾಗದಿಂದ ಸಂಪೂರ್ಣವಾಗಿ ಮೊಲೆತೊಟ್ಟಿನ ಮೇಲೆ ಒತ್ತಡ ಕೊಟ್ಟು ಹಾಲು ಹಿಂಡುವುದು ಸರಿಯಾದ ಕ್ರಮ. ಆಕಳು ಮತ್ತು ಎಮ್ಮೆಗಳು ಕರು ಹಾಕುವುದಕ್ಕಿಂತ 1-2 ತಿಂಗಳು ಮುಂಚೆ ವೈದ್ಯರ ಸಲಹೆಯಂತೆ ಪ್ರತಿಯೊಂದು ಮೊಲೆಗೆ ಔಷಧಿಯ ಟ್ಯೂಬನ್ನ ಏರಿಸಿದರೆ ಕರು ಹಾಕಿದ ನಂತರ ಕೆಚ್ಚಲು ಬಾವು ರೋಗ ಬರುವ ಸಾಧ್ಯತೆ ಕಡಿಮೆಯಾಗುತ್ತೆ. ಕೆಚ್ಚಲು ಅಥವಾ ಮೊಲೆಗಳ ಮೇಲೆ ಯಾವುದಾದರೂ ಗಾಯಗಳಿದ್ದರೆ ಅವುಗಳನ್ನ ಅಲಕ್ಷಿಸದೆ ಚಿಕಿತ್ಸೆಯನ್ನ ಕೊಡಬೇಕು. ಕೆಚ್ಚಲು ಬಾವು ಬಂದ ಸಮಯದಲ್ಲಿ ಕೈಗೊಳ್ಳಬೇಕಾದಂತಹ ಚಿಕಿತ್ಸಾ ಕ್ರಮಗಳು ಏನು ಅಂತಂದ್ರೆ, ಕೆಚ್ಚಲು ಬಾವು ಬಂದ ಜಾನುವಾರುಗಳನ್ನು ಉಳಿದ ಜಾನುವಾರುಗಳಿಂದ ಬೇರ್ಪಡಿಸಬೇಕು. ಕೆಚ್ಚಲು ಬಾವು ರೋಗದಲ್ಲಿ ಅನೇಕ ತರಹದ ಕೆಚ್ಚಲು ಬಾವು ಸಮಸ್ಯೆಗಳಿರುತ್ತೆ. ಆದ್ದರಿಂದ ಕೆಚ್ಚಲು ಬಾವು ಬಂದ ಕೂಡಲೇ ಸ್ಥಳೀಯ ಪಶು ವೈದ್ಯರನ್ನ ಸಂಪರ್ಕಿಸಿ ಚಿಕಿತ್ಸೆಯನ್ನ ಪಡೆದುಕೊಳ್ಬೇಕು. ಮೊದಲು ಚೆನ್ನಾಗಿರುವ ಜಾನುವಾರುಗಳ ಹಾಲನ್ನ ಹಿಂಡಿ ನಂತರ ರೋಗಪೀಡಿತ ಜಾನುವಾರಿನ ಹಾಲನ್ನ ಹಿಂಡಬೇಕು. ಪಶುವೈದ್ಯರ ಸಲಹೆಯಂತೆ ಚಿಕಿತ್ಸೆ ಮುಗಿಯುವವರೆಗೂ ರೋಗಪೀಡಿತ ಕೆಚ್ಚಲಿನ ಹಾಲನ್ನ ಸಂಪೂರ್ಣವಾಗಿ ಹಿಂಡಿ ಚೆಲ್ಲಬೇಕು. ಕರುಗಳನ್ನು ತಾಯಿ ಹಾಲನ್ನ ಕುಡಿಯಲು ಬಿಡದೆ ಒಂದು ಪಾತ್ರೆಯಲ್ಲಿ ಬೇರೆ ಆಕಳಿನ ಚೆನ್ನಾಗಿರುವ ಹಾಲನ್ನ ಕುಡಿಸ್ಬೇಕು. ಕೆಚ್ಚಲು ಬಾವು ಬರಲು ಮುಖ್ಯವಾಗಿ 3 ಕಾರಣಗಳಿರುತ್ತೆ: ಜಾನುವಾರುವಿನ ದೌರ್ಬಲ್ಯತೆ, ಸೂಕ್ಷ್ಮಾಣುಜೀವಿಗಳ ತೀವ್ರತೆ, ಜಾನುವಾರುವಿನ ಸುತ್ತಲಿನ ಪರಿಸರ ಹಾಗೂ ರೈತರು ಕೈಗೊಳ್ಳುವ ಕ್ರಮ. ಇವುಗಳಲ್ಲಿ 3ನೇ ಕಾರಣ ಕೆಚ್ಚಲು ಬಾವು ಬರಲು 70%-80% ಕಾರಣವಾಗಿದೆ. ಆದ್ದರಿಂದ ರೈತರು ಹೈನುಗಾರಿಕೆಯಲ್ಲಿ ಕೆಚ್ಚಲು ಬಾವಿನಂತಹ ಸಮಸ್ಯೆಯಿಂದ ದೂರ ಉಳಿಯಬೇಕಾದರೆ ಜಾನುವಾರು ಕಟ್ಟುವ ಕೊಟ್ಟಿಗೆಯಿಂದ ಹಿಡಿದು ನೆಲ, ಕುಡಿಯುವ ನೀರು ಹಾಗೂ ಜಾನುವಾರುವಿನ ಸ್ವಚ್ಛತೆಗೆ ಹೆಚ್ಚಿನ ಗಮನವನ್ನ ಹರಿಸಬೇಕು. ರೈತ ಬಾಂಧವರೇ, ಇಂದಿನ ಕೃಷಿಲೋಕ ಕಾರ್ಯಕ್ರಮದಲ್ಲಿ ಜಾನುವಾರುಗಳಲ್ಲಿ ಕಂಡುಬರುವ ಕೆಚ್ಚಲು ಬಾವು ರೋಗದ ಲಕ್ಷಣಗಳು ಹಾಗೂ ಅದರ ಹತೋಟಿ ಕ್ರಮ ಕುರಿತಂತೆ ಮಾಹಿತಿಯನ್ನ ಗಮನಿಸಿದರಿ. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಕೃಷಿಲೋಕ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಕೃಷಿಲೋಕ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.
0: ಇದುವರೆಗೆ ಕಾರ್ಯಕ್ರಮ ಕೃಷಿ ಲೋಕ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಬಿತ್ತರವಾಯಿತು.
2: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಾಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
3: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
4: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
3: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
5: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
3: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
5: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
3: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
5: ಲಿಡ್ಕರ್, ನಂಬಿಕೆ ನಿರಂತರ.
6: ಎಸ್ಆರ್ಎಸ್ ಪ್ರಜ್ಞಾ ಪಿಯು ಕಾಲೇಜು ಹಾಸನ ಜಿಲ್ಲೆಯಲ್ಲಿಯೇ ಪ್ರಪ್ರಥಮ ಬಾರಿಗೆ ಸ್ಟೇಟ್ ಬೋರ್ಡ್, ಸಿಬಿಎಸ್ಇ ಹಾಗೂ ಐಸಿಎಸ್ಇ ಬೋರ್ಡ್ನಲ್ಲಿ 10ನೇ ತರಗತಿ ಪಾಸಾದ ವಿದ್ಯಾರ್ಥಿಗಳಿಗೆ ಐಎಸ್ಇ ಪಠ್ಯಕ್ರಮದಲ್ಲಿ 11ನೇ ತರಗತಿಗಳನ್ನು ಹಾಸನ ನಗರದ ಹೃದಯ ಭಾಗದಲ್ಲಿ ಪ್ರಾರಂಭ ಮಾಡಿರುತ್ತಾರೆ. ಐಎಸ್ಇ ಪಠ್ಯಕ್ರಮದ ವಿಶೇಷತೆ ಏನೆಂದರೆ 12ನೇ ತರಗತಿಯ ನಂತರದ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ನೀಟ್, ಜೆಡಬ್ಲ್ಯೂ, ಕೆಸಿಇಟಿ, ಎನ್ಡಿಎ, ನಾಟಾ ಪರೀಕ್ಷೆಗಳಿಗೆ ಈ ಪಠ್ಯಕ್ರಮವು ತೀರಾ ಹತ್ತಿರವಾಗಿದ್ದು ನಿಮ್ಮ ಮಕ್ಕಳು ಸುಲಭ ರೀತಿಯಲ್ಲಿ ಉತ್ತಮ ರ್ಯಾಂಕಿಂಗ್ ಗಳಿಸಿ ಡಾಕ್ಟರ್, ಇಂಜಿನಿಯರ್, ಆರ್ಕಿಟೆಕ್ಟ್ ಇತರೆ ಅವರಿಗಿಷ್ಟವಾದ ಕೋರ್ಸ್ಗಳನ್ನು ಓದಬಹುದಾಗಿದೆ. ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನುರಿತ ಅನುಭವಿ ಉಪನ್ಯಾಸಕ ತಂಡದಿಂದ ವಿಶೇಷ ತರಬೇತಿ ನೀಡುತ್ತಾರೆ. ಇದಲ್ಲದೆ ಗಣಿತ ಅಥವಾ ಜೀವಶಾಸ್ತ್ರ ವಿಷಯಗಳ ಬದಲಿಗೆ ಕಂಪ್ಯೂಟರ್ ಸೈನ್ಸ್ ಅಥವಾ ಫಿಸಿಕಲ್ ಎಜುಕೇಷನ್ ಆಯ್ಕೆ ಮಾಡಿಕೊಳ್ಳುವ ಅವಕಾಶವಿದೆ. ಪ್ರವೇಶಕ್ಕಾಗಿ ಇಂದೇ ಸಂಪರ್ಕಿಸಿ ಎಸ್ಆರ್ಎಸ್ ಪ್ರಜ್ಞಾ ಪಿಯು ಕಾಲೇಜು, ಶಂಕರಮಠ ರಸ್ತೆ, ಕೆಆರ್ಪುರಂ, ಹಾಸನ. ದೂರವಾಣಿ ಸಂಖ್ಯೆ 08-1722-26-2728 ಅಥವಾ 9444-83-01389.
2: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಾಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
7: ಆತ್ಮೀಯ ಕೇಳುಗರೆ, ಇದು ಇಂದಿನ ಕೃಷಿರಂಗ ಕಾರ್ಯಕ್ರಮ. ಇನ್ನು ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಕಂಕಣ, ಸಮಗ್ರ ಕೃಷಿ ಪದ್ದತಿಗಳ ಅಳವಡಿಕೆ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಕೃಷಿ ಯಾಂತ್ರೀಕರಣದ ಹೊಸ ಸಾಧ್ಯತೆಗಳ ಕುರಿತು ಕೃಷಿ ವಿಜ್ಞಾನ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀನಿವಾಸ ದೇಶಪಾಂಡೆ ಅವರೊಂದಿಗೆ ಸಂದರ್ಶನವನ್ನು ಆಲಿಸಬಹುದು. ಇದುವರೆಗೂ ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ಮತ್ತೊಮ್ಮೆ ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೂ ಹಾಗೂ ರೈತ ಬಾಂಧವರಿಗೂ ಧನ್ಯವಾದಗಳು. ಆಕಾಶವಾಣಿ ಹಾಸನ 102.2 MHz. ಈಗ ವೇಳೆ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
8: ಈಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳನ್ನು ಆಲಿಸಬಹುದು.
9: ಕತ್ತಲಾಗದು ಕಗ್ಗಲ್ಲೆಂದು ಎದುಗುಂದಿದ್ದರೆ ಶಿಲ್ಪಿ.
10: ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಭಾರತ ಇಟಲಿ ದ್ವಿಪಕ್ಷೀಯ ಸಂಬಂಧ, ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆ ಮೇಲ್ದರ್ಜೆಗೇರಿಸಲು ನಿರ್ಧಾರ. ಯುಎಲ್ಪಿಜಿಎಂ ವಿ3 ಕ್ಷಿಪಣಿ ಯಶಸ್ವಿಯಾಗಿ ಪರೀಕ್ಷಿಸಿದ ಡಿಆರ್ಡಿಒ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘನೆ. ಜಾತಿವಾರು ಜನಗಣತಿ ನಡೆಸುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸಿ ಸಲ್ಲಿಕೆಯಾಗಿದ್ದ ಅರ್ಜಿ ವಜಾಗೊಳಿಸಿದ ಸುಪ್ರೀಂಕೋರ್ಟ್. ನೀಟ್ ಯುಜಿ ಮರುಪರೀಕ್ಷೆ, ಸುಭದ್ರತೆ ಖಚಿತಪಡಿಸಿಕೊಳ್ಳಲು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಸೂಚನೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಮುಂಬೈ ಇಂಡಿಯನ್ಸ್ ವಿರುದ್ಧ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡ ಕೋಲ್ಕತಾ ನೈಟ್ ರೈಡರ್ಸ್. ವಾರ್ತೆಗಳ ವಿವರ: ಭಾರತ ಇಟಲಿ ತಮ್ಮ ದ್ವಿಪಕ್ಷೀಯ ಸಂಬಂಧವನ್ನು ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆಗೆ ಮೇಲ್ದರ್ಜೆಗೇರಿಸಲು ನಿರ್ಧರಿಸಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಘೋಷಿಸಿದ್ದಾರೆ. ವ್ಯಾಪಾರ, ಹೂಡಿಕೆ, ತಂತ್ರಜ್ಞಾನ, ರಕ್ಷಣೆ, ಶುದ್ಧ ಇಂಧನ ಮತ್ತು ಕಾರ್ಯತಂತ್ರದ ಪಾಲುದಾರಿಕೆಗಳಲ್ಲಿ ಸಹಕಾರವನ್ನು ಹೆಚ್ಚಿಸುವ ಗುರಿಯನ್ನು ಈ ಸಭೆ ಕೇಂದ್ರೀಕರಿಸಿದೆ. ಉಭಯ ದೇಶಗಳ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ಬೆಳವಣಿಗೆಗಳ ಬಗ್ಗೆಯೂ ಇಬ್ಬರೂ ನಾಯಕರು ಚರ್ಚಿಸಿದರು. ಆರ್ಥಿಕ ಸಹಯೋಗ ಮತ್ತು ಜನರಿಂದ ಜನರಿಗೆ ಸಂಬಂಧಗಳನ್ನು ವಿಸ್ತರಿಸುವುದರ ಮೇಲೆ ಒತ್ತು ನೀಡುವ ಮೂಲಕ ಉಭಯ ದೇಶಗಳ ನಡುವೆ ಬೆಳೆಯುತ್ತಿರುವ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮಾತುಕತೆಗಳು ಪ್ರತಿಬಿಂಬಿಸುತ್ತವೆ. ರೋಮ್ನಲ್ಲಿ ತಮ್ಮ ಇಟಾಲಿಯನ್ ಸಹವರ್ತಿಯೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಿದ ನಂತರ ಜಂಟಿ ಪತ್ರಿಕಾ ಹೇಳಿಕೆಯಲ್ಲಿ ಪ್ರಧಾನಿ ಮಾತನಾಡಿದರು. ಭಾರತ ಇಟಲಿ ಜಂಟಿ ಕಾರ್ಯತಂತ್ರದ ಕ್ರಿಯಾಯೋಜನೆ 2025-29 ದ್ವಿಪಕ್ಷೀಯ ಸಂಬಂಧಗಳಿಗೆ ಪ್ರಾಯೋಗಿಕ ಮತ್ತು ಭವಿಷ್ಯದ ಚೌಕಟ್ಟನ್ನು ಒದಗಿಸುತ್ತದೆ. ಸಹಕಾರವನ್ನು ಹೆಚ್ಚಿಸುವ ಕುರಿತು ಉಭಯ ದೇಶಗಳು ವ್ಯಾಪಕ ಚರ್ಚೆಗಳನ್ನು ನಡೆಸಿವೆ ಎಂದು ಅವರು ತಿಳಿಸಿದರು. ಭಾರತ ಇಟಲಿ ನಾವೀನ್ಯತಾ ಕೇಂದ್ರವನ್ನು ಸ್ಥಾಪಿಸುವ ಬಗ್ಗೆ ಕೆಲಸಗಳು ಪ್ರಗತಿಯಲ್ಲಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಭಾರತ ಮತ್ತು ಇಟಲಿ ನಡುವಿನ ಸಂಬಂಧಗಳನ್ನು ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆಗೆ ಏರಿಸಲಾಗುತ್ತಿದ್ದು, ದ್ವಿಪಕ್ಷೀಯ ಸಂಬಂಧಗಳು ಈಗ ತಮ್ಮ ಪೂರ್ಣ ಸಾಮರ್ಥ್ಯವನ್ನು ಅರಿತುಕೊಳ್ಳಲು ಸಮರ್ಥವಾಗಿದೆ ಎಂದು ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅಭಿಪ್ರಾಯಪಟ್ಟಿದ್ದಾರೆ. ದೇಶಗಳ ನಡುವಿನ ಸ್ನೇಹವು ಗೌರವ ಮತ್ತು ಪರಸ್ಪರ ನಂಬಿಕೆಯನ್ನು ಆಧರಿಸಿದೆ. ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಸಂಚರಣೆಯ ಸ್ವಾತಂತ್ರ್ಯವನ್ನು ಖಾತ್ರಿಪಡಿಸುವ ಮಹತ್ವವನ್ನು ಮೆಲೋನಿ ಒತ್ತಿ ಹೇಳಿದರು. ಆತ್ಮನಿರ್ಭರ ಭಾರತ ಉಪಕ್ರಮದ ಅಡಿಯಲ್ಲಿ ಭಾರತ ತನ್ನ ದೇಶೀಯ ರಕ್ಷಣಾ ಸಾಮರ್ಥ್ಯಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ಮತ್ತೊಂದು ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಮಾನವರಹಿತ ವೈಮಾನಿಕ ವಾಹನದಿಂದ ಉಡಾವಣೆ ಮಾಡಲಾಗುವ ನಿಖರ ಮಾರ್ಗದರ್ಶಿ ಕ್ಷಿಪಣಿ ಯುಎಲ್ಪಿಜಿಎಂ ವಿ3 ರ ಅಂತಿಮ ಹಂತದ ಅಭಿವೃದ್ಧಿ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದು, ಇದು ದೇಶದ ರಕ್ಷಣಾ ವಲಯದಲ್ಲಿ ಒಂದು ಪ್ರಮುಖ ಸಾಧನೆಯಾಗಿದೆ. ಆಂಧ್ರಪ್ರದೇಶದ ಕರ್ನೂಲ್ ಬಳಿ ಇರುವ ಡಿಆರ್ಡಿಒ ಪರೀಕ್ಷಾ ವಲಯದಲ್ಲಿ ಕ್ಷಿಪಣಿಯನ್ನು ಹಾರಿಸಿ ಸುಧಾರಿತ ಸಂಯೋಜಿತ ಗ್ರೌಂಡ್ ಕಂಟ್ರೋಲ್ ಸಿಸ್ಟಂ ಮೂಲಕ ನಿಯಂತ್ರಿಸಲಾಯಿತು. ಇದನ್ನು ಉಡಾವಣೆ ಮತ್ತು ಕಾರ್ಯಾಚರಣೆಯ ಸಿದ್ಧತೆಯನ್ನು ಸ್ವಯಂಚಾಲಿತಗೊಳಿಸಲು ವಿನ್ಯಾಸಗೊಳಿಸಲಾಗಿದೆ. ಈ ಪರೀಕ್ಷೆಗಳು ವಿವಿಧ ಯುದ್ಧ ಸನ್ನಿವೇಶಗಳಲ್ಲಿ ಕ್ಷಿಪಣಿಯ ನಿಖರವಾದ ದಾಳಿ ಸಾಮರ್ಥ್ಯ, ವಿಶ್ವಾಸಾರ್ಹತೆ ಮತ್ತು ಪರಿಣಾಮಕಾರಿ ತತ್ವವನ್ನು ಯಶಸ್ವಿಯಾಗಿ ಪ್ರದರ್ಶಿಸಿದವು. ಈ ಕ್ಷಿಪಣಿಯನ್ನು ಹೈದರಾಬಾದ್ನ ರಿಸರ್ಚ್ ಸೆಂಟರ್ ಇಮಾರತ್, ಇತರೆ ಡಿಆರ್ಡಿಒ ಪ್ರಯೋಗಾಲಯಗಳ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸಲಾಗಿದೆ. ಇದರ ಉತ್ಪಾದನೆಗಾಗಿ ಡಿಆರ್ಡಿಒ ಸಂಸ್ಥೆಯು ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ ಮತ್ತು ಅದಾನಿ ಡಿಫೆನ್ಸ್ ಸಿಸ್ಟಮ್ ಅಂಡ್ ಟೆಕ್ನಾಲಜೀಸ್ ಲಿಮಿಟೆಡ್ನೊಂದಿಗೆ ಪಾಲುದಾರಿಕೆ ಮಾಡಿಕೊಂಡಿದೆ. ಪರೀಕ್ಷೆಗಳಿಗಾಗಿ ಈ ಕ್ಷಿಪಣಿ ವ್ಯವಸ್ಥೆಯನ್ನು ಬೆಂಗಳೂರಿನ ನ್ಯೂ ಸ್ಪೇಸ್ ರಿಸರ್ಚ್ ಅಂಡ್ ಟೆಕ್ನಾಲಜೀಸ್ ಅಭಿವೃದ್ಧಿಪಡಿಸಿದ ಯುಎವಿಗಳ ಜೊತೆಗೆ ಸಂಯೋಜಿಸಲಾಗಿತ್ತು. ಈ ಪರೀಕ್ಷೆಗಳ ಯಶಸ್ವಿ ಮುಕ್ತಾಯವು ಕ್ಷಿಪಣಿ ವ್ಯವಸ್ಥೆಯ ಸರಣಿ ಉತ್ಪಾದನೆಗೆ ಹಾದಿ ಸುಗಮಗೊಳಿಸಿದೆ ಮತ್ತು ಭಾರತದ ದೇಶೀಯ ರಕ್ಷಣಾ ಸಾಮರ್ಥ್ಯಗಳನ್ನು ಮತ್ತಷ್ಟು ಬಲಪಡಿಸಿದೆ. ಯುಎಲ್ಪಿಜಿಎಂ ವಿ3 ಕ್ಷಿಪಣಿಯ ಯಶಸ್ವಿ ಅಭಿವೃದ್ಧಿ ಪರೀಕ್ಷೆಗಳಿಗಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಡಿಆರ್ಡಿಒ, ಸಾರ್ವಜನಿಕ ವಲಯದ ಉದ್ಯಮಗಳು, ರಕ್ಷಣಾ ಹಾಗೂ ಉತ್ಪಾದನಾ ಪಾಲುದಾರರು ಮತ್ತು ಕೈಗಾರಿಕಾ ವಲಯವನ್ನು ಶ್ಲಾಘಿಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ದಕ್ಷಿಣ ಕೊರಿಯಾದ ರಕ್ಷಣಾ ಸ್ವಾಧೀನ ಕಾರ್ಯಕ್ರಮ ಆಡಳಿತ ಸಚಿವ ಲೀ ಯೋಂಗ್ ಚುಲ್ ಅವರನ್ನು ಸಿಯೋಲ್ನಲ್ಲಿಂದು ಭೇಟಿಯಾದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಜಂಟಿ ಅಭಿವೃದ್ಧಿ, ಜಂಟಿ ಉತ್ಪಾದನೆ ಮತ್ತು ಜಂಟಿ ರಫ್ತುಗಳಿಗೆ ಮಾರ್ಗಗಳನ್ನು ಸೃಷ್ಟಿಸಲು ಸಹಬಾಳ್ವೆಯ ಪ್ರಯತ್ನಗಳನ್ನು ಬಳಸಿಕೊಳ್ಳಲು ಎರಡೂ ಕಡೆಯವರು ಒಪ್ಪಿಕೊಂಡಿದ್ದಾರೆ. ಎರಡೂ ದೇಶಗಳ ನಾವೀನ್ಯತಾ ಪರಿಸರ ವ್ಯವಸ್ಥೆಗಳನ್ನು ಸಂಯೋಜಿಸುವ ಮಹತ್ವಾಕಾಂಕ್ಷೆಯ ಕೈಂಡ್ ಎಕ್ಸ್ ಉಪಕ್ರಮದ ಸಾಮರ್ಥ್ಯವನ್ನು ಅನಾವರಣ ಮಾಡುವ ಮಾರ್ಗಸೂಚಿಯನ್ನು ಸಹ ಚರ್ಚಿಸಲಾಗಿದೆ ಎಂದು ಸಚಿವ ರಾಜನಾಥ್ ಸಿಂಗ್ ಹೇಳಿದರು. ಮುಂಬರುವ ಜನಗಣತಿಯ ಭಾಗವಾಗಿ ಜಾತಿವಾರು ಜನಗಣತಿ ನಡೆಸುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸಿ ಸಲ್ಲಿಕೆಯಾಗಿದ್ದ ಅರ್ಜಿಯನ್ನು ಸುಪ್ರೀಂಕೋರ್ಟ್ ಇಂದು ವಜಾಗೊಳಿಸಿದೆ. ಈ ವಿಷಯ ಸರ್ಕಾರದ ನೀತಿ ವ್ಯಾಪ್ತಿಗೆ ಬರುತ್ತದೆ ಎಂದು ಕೋರ್ಟ್ ಹೇಳಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠ ಹಿಂದುಳಿದ ವರ್ಗಗಳ ಜನರಿಗಾಗಿ ಕಲ್ಯಾಣ ಯೋಜನೆಗಳನ್ನು ರೂಪಿಸಲು ಅವರ ಜನಸಂಖ್ಯೆಯನ್ನು ತಿಳಿಯುವುದು ಸರ್ಕಾರಕ್ಕೆ ಅತ್ಯಗತ್ಯ ಎಂದು ಅಭಿಪ್ರಾಯಪಟ್ಟಿದೆ. ಇಂತಹ ದತ್ತಾಂಶವನ್ನು ಸಂಗ್ರಹಿಸುವುದರಲ್ಲಿ ಯಾವುದೇ ತಪ್ಪಿಲ್ಲ ಎಂದು ಹೇಳಿದ ಪೀಠ ಈ ವಿಷಯದಲ್ಲಿ ಮಧ್ಯಪ್ರವೇಶಿಸಲು ನಿರಾಕರಿಸಿತು. ಸರ್ಕಾರಿ ಕಾನೂನು ಸಮಿತಿಗಳು ಮತ್ತು ಕಾನೂನು ಅಧಿಕಾರಿಗಳ ನೇಮಕಾತಿಯಲ್ಲಿ ಮಹಿಳಾ ವಕೀಲರಿಗೆ ಶೇಕಡಾ 30% ಮೀಸಲಾತಿಯನ್ನು ಕೋರಿ ಸಲ್ಲಿಕೆಯಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗೆ ಸಂಬಂಧಪಟ್ಟಂತೆ ಸುಪ್ರೀಂಕೋರ್ಟ್ ಇಂದು ಕೇಂದ್ರ ಸರ್ಕಾರ ಸೇರಿದಂತೆ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಪ್ರತಿಕ್ರಿಯೆ ಕೇಳಿದೆ. ಟ್ರಸ್ಟ್ವೊಂದು ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ನಡೆಸಿದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠ ಈ ಕುರಿತು ನೋಟಿಸು ಜಾರಿ ಮಾಡಿದೆ. ಸುಪ್ರೀಂಕೋರ್ಟ್ ಮತ್ತು ಹೈಕೋರ್ಟ್ಗಳಿಂದ ಹಿಡಿದು ಕಾನೂನು ನೆರವು ಪ್ರಾಧಿಕಾರಗಳು ಮತ್ತು ಸಾರ್ವಜನಿಕ ವಲಯದ ಉದ್ಯಮಗಳವರೆಗಿನ ಸರ್ಕಾರಿ ಸಮಿತಿಗಳಲ್ಲಿ ಮಹಿಳಾ ವಕೀಲರಿಗೆ ಕನಿಷ್ಠ ಶೇಕಡಾ 30% ಪ್ರಾತಿನಿಧ್ಯವನ್ನು ಖಚಿತಪಡಿಸಲು ನಿರ್ದೇಶನ ನೀಡುವಂತೆ ಈ ಅರ್ಜಿಯಲ್ಲಿ ಕೋರಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಕಸಿತ ಭಾರತದ ಗುರಿಯನ್ನು ಸಾಧಿಸಲು ಮತ್ತು ಸಮಾಜವನ್ನು ಪ್ರಗತಿಯ ಶಿಖರಕ್ಕೆ ಕೊಂಡೊಯ್ಯಲು ಅಧಿಕಾರಿಗಳು ಹಲವಾರು ಸವಾಲುಗಳನ್ನು ಎದುರಿಸಿ ಮುನ್ನಡೆಯಬೇಕಾಗುತ್ತದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ತಿಳಿಸಿದ್ದಾರೆ. ರಾಷ್ಟಪತಿ ಭವನದಲ್ಲಿಂದು 2024 ಬ್ಯಾಚ್ನ ಐಎಎಸ್ ಅಧಿಕಾರಿಗಳ ತಂಡವನ್ನು ಭೇಟಿ ಮಾಡಿದ ಸಂದರ್ಭದಲ್ಲಿ ಅವರು ಈ ವಿಷಯ ತಿಳಿಸಿದರು. ಯುವ ಅಧಿಕಾರಿಗಳಿಗೆ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ಮತ್ತು ವಿಶೇಷ ಕ್ಷೇತ್ರಗಳ ತಜ್ಞರ ತಂಡಗಳನ್ನು ಮುನ್ನಡೆಸುವ ವಿಶಿಷ್ಟ ಅವಕಾಶ ಸಿಗಲಿದೆ. ಇದೇ ವೇಳೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳದೆ ಇರುವುದು ನೈತಿಕತೆಯಾಗುವುದಿಲ್ಲ, ಸಾರ್ವಜನಿಕ ಹಿತಾಸಕ್ತಿ ಮತ್ತು ಸ್ಥಾಪಿತ ನಿಯಮಾವಳಿಗಳಿಗೆ ಅನುಗುಣವಾಗಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದೇ ನಿಜವಾದ ನೈತಿಕತೆ ಎಂದು ರಾಷ್ಟಪತಿ ಒತ್ತಿ ಹೇಳಿದರು. ಮುಂಬರುವ ನೀಟ್ ಯುಜಿ ಮರುಪರೀಕ್ಷೆಯ ಸುರಕ್ಷತೆ, ಸುಭದ್ರತೆ ಮತ್ತು ನ್ಯಾಯಯುತ ನಡವಳಿಕೆಯನ್ನು ಖಚಿತಪಡಿಸಿಕೊಳ್ಳಲು ಹೆಚ್ಚಿನ ಜಾಗರೂಕತೆ ಮತ್ತು ಪರಿಪೂರ್ಣ ಭದ್ರತಾ ವ್ಯವಸ್ಥೆಗಳ ಅಗತ್ಯವನ್ನು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಒತ್ತಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ಕೇಂದ್ರ ಭದ್ರತೆ ಮತ್ತು ಗುಪ್ತಚರ ಸಂಸ್ಥೆಗಳೊಂದಿಗೆ ಉನ್ನತ ಮಟ್ಟದ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಸಭೆಯಲ್ಲಿ ಅನಾಮಧೇಯ ಆನ್ಲೈನ್ ಗುಂಪುಗಳ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ತಪ್ಪು ಮಾಹಿತಿ ಹೆಚ್ಚುತ್ತಿರುವ ಬಗ್ಗೆ ಗಂಭೀರ ಕಳವಳ ವ್ಯಕ್ತಪಡಿಸಲಾಯಿತು. ಇಂತಹ ನೆಟ್ವರ್ಕ್ಗಳ ಮೇಲೆ ಕೇಂದ್ರೀಕೃತ ಕ್ರಮ ಕೈಗೊಳ್ಳಲು ನಿರ್ದೇಶಿಸಿದರು. ತಪ್ಪು ಮಾಹಿತಿಯನ್ನು ತ್ವರಿತವಾಗಿ ನಿಗ್ರಹಿಸಲು ಮತ್ತು ಪರೀಕ್ಷಾ ವ್ಯವಸ್ಥೆಯ ಸಮಗ್ರತೆಯನ್ನು ರಕ್ಷಿಸಲು ಸಾಮಾಜಿಕ ಮಾಧ್ಯಮ ವೇದಿಕೆಗಳು ಶಿಕ್ಷಣ ಸಚಿವಾಲಯ, ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಮತ್ತು ಕಾನೂನು ಜಾರಿ ಸಂಸ್ಥೆಗಳೊಂದಿಗೆ ನಿಕಟ ಸಮನ್ವಯದೊಂದಿಗೆ ಕೆಲಸ ಮಾಡಬೇಕು ಎಂದು ಸಚಿವರು ಒತ್ತಿ ಹೇಳಿದರು. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ಇಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್, ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಕೋಲ್ಕತ್ತಾ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಭಾರತದ ಡಿಜಿಟಲ್ ಆರ್ಥಿಕತೆಯು 2030 ವೇಳೆಗೆ ದೇಶದ ಜಿಡಿಪಿಗೆ ಸುಮಾರು ಶೇಕಡಾ 20% ಕೊಡುಗೆ ನೀಡುವ ನಿರೀಕ್ಷೆ ಇದೆ ಎಂದು ರಾಷ್ಟೀಯ ನಿರ್ಣಾಯಕ ಮಾಹಿತಿ ಮೂಲಸೌಕರ್ಯ ಸಂರಕ್ಷಣಾ ಕೇಂದ್ರದ ಮಹಾನಿರ್ದೇಶಕ ನವೀನ್ ಕುಮಾರ್ ಸಿಂಗ್ ಇಂದು ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಫಿಕ್ಕಿ ಸಂಸ್ಥೆಯ ಸೈಬರ್ಕಾಮ್ 2026 ಏಳನೇ ಆವೃತ್ತಿಯ ಉದ್ಘಾಟನಾ ಸಮಾರಂಭವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಭಾರತ ಡಿಜಿಟಲ್ ಪಾವತಿಗಳಲ್ಲಿ ವಿಶ್ವದ ಪ್ರಮುಖ ದೇಶವಾಗಿ ಹೊರಹೊಮ್ಮಿದೆ ಮತ್ತು ಎಲ್ಲರನ್ನೂ ಒಳಗೊಳ್ಳುವ ಹಾಗೂ ಪ್ರಜಾಸತ್ತಾತ್ಮಕವಾದ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ಮಾದರಿಯನ್ನು ಅಭಿವೃದ್ಧಿಪಡಿಸಿದೆ ಎಂದು ಸಿಂಗ್ ಉಲ್ಲೇಖಿಸಿದ್ದಾರೆ. ಯುಪಿಐ, ಆಪ್ಟಿಕಲ್ ಫೈಬರ್ ವಿಸ್ತರಣೆ, ಡಿಜಿಟಲ್ ಆಡಳಿತ ಮತ್ತು ಕಾಗದರಹಿತ ವ್ಯವಸ್ಥೆಗಳಂತಹ ಉಪಕ್ರಮಗಳ ಮೂಲಕ ದೇಶ ನಗದು ಆಧಾರಿತ ಅನೌಪಚಾರಿಕ ಆರ್ಥಿಕತೆಯಿಂದ ಹೆಚ್ಚಿನ ಉತ್ಪಾದಕತೆಯ ಡಿಜಿಟಲ್ ಆರ್ಥಿಕತೆಯತ್ತ ಮುನ್ನಡೆದಿದೆ ಎಂದು ಅವರು ಒತ್ತಿ ಹೇಳಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಇಟಲಿ ದ್ವಿಪಕ್ಷೀಯ ಸಂಬಂಧ ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆ ಮೇಲ್ದರ್ಜೆಗೇರಿಸಲು ನಿರ್ಧಾರ. ಯುಎಲ್ಪಿಜಿಎಂ ವಿ3 ಕ್ಷಿಪಣಿ ಯಶಸ್ವಿ ಪರೀಕ್ಷೆಯ ನಂತರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘನೆ. ಜಾತಿವಾರು ಜನಗಣತಿ ನಡೆಸುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸಿ ಸಲ್ಲಿಕೆಯಾಗಿದ್ದ ಅರ್ಜಿ ವಜಾಗೊಳಿಸಿದ ಸುಪ್ರೀಂಕೋರ್ಟ್. ನೀಟ್ ಯುಜಿ ಮರುಪರೀಕ್ಷೆ ಸುಭದ್ರತೆ ಖಚಿತಪಡಿಸಿಕೊಳ್ಳಲು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಸೂಚನೆ. ಐಪಿಎಲ್ ಟಿ20 ಕ್ರಿಕೆಟ್, ಮುಂಬೈ ಇಂಡಿಯನ್ಸ್ ವಿರುದ್ದ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ದುಕೊಂಡ ಕೋಲ್ಕತ್ತಾ ನೈಟ್ ರೈಡರ್ಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
4: ನೂರ 102.2 ಮೆಗಾಹರ್ಟ್ಸ್ಗಳಲ್ಲಿ ಇದು ನಿಮ್ಮ ಆತ್ಮೀಯ ಅಭಿಮಾನದ ಆಕಾಶವಾಣಿಯ ಹಾಸನ ಕೇಂದ್ರ. ಈಗ ವೇಳೆ ಸರಿಯಾಗಿ 7:45. ಈಗ ಕೆಲವು ಕನ್ನಡ ಚಿತ್ರಗೀತೆಗಳನ್ನು ಕೇಳೋಣ. ಆರಂಭದಲ್ಲಿ ಸಂಗಡಿಗರ ಧ್ವನಿಯಲ್ಲಿರುವ ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆ. ಗೀತೆಯನ್ನು ಬರೆದಿದ್ದಾರೆ ಸೀತಾರಾಮ ಕಾರಂತ್, ಸಂಗೀತ ಕೆ ಕಲ್ಯಾಣ್ ಅವರಿಂದ.

0: ಕೃಷಿ ಕಂಕಣ ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಶಾನ್ ಚಿತ್ರ ಮತ್ತು ಆದಿ ಹರಿಕೃಷ್ಣ ಅವರು ಹಾಡಿರುವ ಗಜಾ ಚಿತ್ರದ ಗೀತೆ. ಸಂಗೀತ ವಿ ಹರಿಕೃಷ್ಣ ಅವರಿಂದ.

ಕಾರ್ಯಕ್ರಮದ ಕೊನೆಯಲ್ಲಿ ಆಲಿಸುವ ಗೀತೆ ಇಂದ್ರಾ ಚಿತ್ರದ್ದು. ಗಾಯಕರು ಉದಿತ್ ನಾರಾಯಣ್ ಮತ್ತು ಮಾಲತಿ. ಗೀತೆಯನ್ನು ಬರೆದಿದ್ದಾರೆ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ವಿ ಹರಿಕೃಷ್ಣ ಅವರಿಂದ.

0: ಆತ್ಮೀಯ ಕೇಳುಗರೆ, ಇದುವರೆಗೂ ನಮ್ಮ ನಿಲಯದಿಂದ ಕೆಲವು ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತಷ್ಟು ಮಧುರವಾದ ಚಿತ್ರಗೀತೆಗಳನ್ನು ಇಂದು ರಾತ್ರಿ 10 ಗಂಟೆಗೆ ಮಧುರಗಾನ ಕಾರ್ಯಕ್ರಮದಲ್ಲಿ ಆಲಿಸಬಹುದು. ಈಗ ವೇಳೆ ಸರಿಯಾಗಿ 8:10. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಜಿಆರ್ಟಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಾಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಟಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
2: ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 MHz. ಸುರಗಿ ಸಾಹಿತ್ಯಿಕ ಸಂಚಿಕೆ. ಕೇಳಿ ಸುರಗಿ.

0: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಿಮಗೆಲ್ಲ ಇಂದಿನ ಸುರಗಿ ಸಾಹಿತ್ಯಿಕ ಸಂಚಿಕೆಗೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿಯವರ ವಿಚಾರಗಳು, ಈ ಕುರಿತು ಮಾತನಾಡುತ್ತಾರೆ ಅಹಮದ್ ಹಗರೆ.
1: ಭಾರತದ ಇತಿಹಾಸದಲ್ಲಿ ಕೆಲ ವ್ಯಕ್ತಿಗಳು ಕೇವಲ ನಾಯಕರಲ್ಲ, ಅವರು ಚಿಂತನೆಯ ನದಿಗಳು. ಅವರು ಕಾಲವನ್ನು ದಾಟಿ ಪೀಳಿಗೆಯೊಂದಿಗೆ ಮಾತನಾಡ್ತಾರೆ. ಭಾರತ ಸೃಷ್ಟಿಸಿದ ಅಂತಹ ಎರಡು ಮಹಾನ್ ಚೇತನಗಳು ಮಹಾತ್ಮ ಗಾಂಧೀಜಿ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಈ ಇಬ್ಬರು ಭಾರತದ ಭವಿಷ್ಯಕ್ಕಾಗಿ ತಮ್ಮ ಜೀವನವನ್ನೇ ಸಮರ್ಪಿಸಿದವರು. ಇಬ್ಬರು ಶೋಷಣೆಯ ವಿರುದ್ಧ ಹೋರಾಡಿದವರು, ಮನುಷ್ಯನ ಘನತೆಯನ್ನು ಕಾಪಾಡಲು ಪ್ರಯತ್ನಿಸಿದವರು. ಆದರೆ ಅವರ ಹಾದಿಗಳು ವಿಭಿನ್ನವಾಗಿದ್ದವು, ಪ್ರಶ್ನೆಗಳು ಕೂಡ ವಿಭಿನ್ನವಾಗಿದ್ದವು, ದೃಷ್ಟಿಕೋನಗಳೂ ಕೂಡ ವಿಭಿನ್ನವಾಗೇ ಇದ್ದವು. ಗಾಂಧೀಜಿಯವರ ಹೋರಾಟದ ಪ್ರಧಾನ ಭೂಮಿಕೆ ಮುಖ್ಯವಾಗಿ ರಾಜಕೀಯ ಸ್ವಾತಂತ್ರ್ಯಕ್ಕಾಗಿ, ಆದರೆ ಅಂಬೇಡ್ಕರ್ ಅವರ ಹೋರಾಟದ ನೆಲೆ ಮೊದಲು ಸಾಮಾಜಿಕ ಸಮಾನತೆಗಾಗಿ. ಸಮಾನತೆ ಇಲ್ಲದ ಸ್ವಾತಂತ್ರ್ಯ ಆಡಂಬರ ಅನ್ನೋದು ಅವರ ಖಚಿತವಾದ ನಿಲುವಾಗಿತ್ತು. ಒಬ್ಬರು ಭಾರತ ಬ್ರಿಟಿಷರ ದಾಸ್ಯದಿಂದ ಮುಕ್ತ ಆಗಬೇಕು ಅಂತ ಬಯಸಿದರೆ, ಇನ್ನೊಬ್ಬರು ಭಾರತದ ಜನರು ಜಾತಿ ದಾಸ್ಯದಿಂದ ಮುಕ್ತವಾಗಬೇಕು ಅಂತ ಬಯಸಿದರು. ಇದನ್ನು ಅರ್ಥ ಮಾಡಿಕೊಳ್ಳದೆ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಗಾಂಧೀಜಿ ಭಾರತೀಯ ಸಮಾಜದ ನೈತಿಕ ಜಾಗೃತಿಯ ಧ್ವನಿಯಾದರೆ, ಅಂಬೇಡ್ಕರ್ ಸಾಮಾಜಿಕ ನ್ಯಾಯದ ಕ್ರಾಂತಿಕಾರಿ ಧ್ವನಿಯಾಗ್ತಾರೆ. ಗಾಂಧೀಜಿ ಜನರ ಹೃದಯವನ್ನು ಬದಲಾಯಿಸಲಿಕ್ಕೆ ಬಯಸಿದರೆ, ಅಂಬೇಡ್ಕರ್ ಸಮಾಜದ ರಚನೆಯನ್ನು ಬದಲಾಯಿಸಲಿಕ್ಕೆ ಹೋರಾಟನೇ ಮಾಡಿದರು. ಗಾಂಧೀಜಿಯವರ ದೃಷ್ಟಿಯಲ್ಲಿ ಭಾರತ ಗ್ರಾಮಗಳಲ್ಲಿ ಇತ್ತು, ಹಾಗಾಗಿ ಅವರು ಗ್ರಾಮಸ್ವರಾಜ್ಯದ ಕನಸನ್ನು ಕಂಡರು. ಆದರೆ ಅಂಬೇಡ್ಕರ್ ಅವರ ದೃಷ್ಟಿನಲ್ಲಿ ಭಾರತ ಜಾತಿ ಗೋಡೆಗಳಲ್ಲಿ ಸಿಕ್ಕಾಕೊಂಡಿದೆ, ಅದರ ತೊಟ್ಟಿಲು ಗ್ರಾಮಗಳೇ ಆಗಿದೆ, ಹಾಗಾಗಿ ಅದನ್ನು ಹೊರತರಲಿಕ್ಕೆ ನಗರಗಳ ಕಡೆಗೆ ಹೋಗಿ ಅಂತೇಳಿ ಕರೆ ಕೊಡ್ತಾರೆ. ಗಾಂಧೀಜಿ ಅಹಿಂಸೆ, ಸತ್ಯಾಗ್ರಹ ಮತ್ತು ಆತ್ಮಶಕ್ತಿಯ ಮೂಲಕ ಬ್ರಿಟಿಷರ ವಿರುದ್ಧ ಹೋರಾಡಿದರೆ, ಅಂಬೇಡ್ಕರ್ ಶಿಕ್ಷಣ, ಕಾನೂನು, ಸಂವಿಧಾನ ಮತ್ತು ಸಂಘಟನೆಯ ಮೂಲಕ ಶೋಷಣೆಯ ವಿರುದ್ಧ ಹೋರಾಡಿದರು. ಆದರೆ ಇಬ್ಬರ ಅಂತಿಮ ಗುರಿ ಒಂದೇ, ಮನುಷ್ಯನ ಗೌರವ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇವಲ ಸಂವಿಧಾನ ಶಿಲ್ಪಿ ಅಲ್ಲ, ಅವರು ಭಾರತದ ಅತ್ಯಂತ ದೊಡ್ಡ ಸಾಮಾಜಿಕ ಚಿಂತಕರಲ್ಲಿ ಒಬ್ಬರು. ಅವರು ಜಾತಿಯನ್ನು ಮನುಷ್ಯನ ಸ್ವಾತಂತ್ರ್ಯವನ್ನು ನಾಶ ಮಾಡುವ ವ್ಯವಸ್ಥೆ ಅಂತ ಅವರು ಹೇಳಿದರು. ಅವರ ಪ್ರಸಿದ್ಧ ಮಾತು ಇದೆಯಲ್ಲ, ಜಾತಿ ಅಂದರೆ ಶ್ರಮದ ವಿಭಜನೆ ಅಲ್ಲ, ಶ್ರಮಜೀವಿಗಳ ವಿಭಜನೆ. ಕ್ಯಾಸ್ಟ್ ಇಸ್ ನಾಟ್ ಎ ಡಿವಿಷನ್ ಆಫ್ ಲೇಬರ್, ಇಟ್ ಇಸ್ ಎ ಡಿವಿಷನ್ ಆಫ್ ಲೇಬರರ್ಸ್. ಈ ಒಂದು ವಾಕ್ಯವೇ ಭಾರತೀಯ ಸಮಾಜದ ಸಾವಿರಾರು ವರ್ಷಗಳ ಅಸಮಾನತೆಯನ್ನು ಪ್ರಶ್ನೆ ಮಾಡುತ್ತೆ. ಅಂಬೇಡ್ಕರ್ ಅವರ ಹೋರಾಟ ಇಡೀ ಮಾನವ ಕುಲದ ಘನತೆಗಾಗಿ ನಡೆದ ಹೋರಾಟ. ಮಹಾಡ್ಕೆರೆಯ ನೀರಿನ ಹಕ್ಕಿಗಾಗಿ ನಡೆದ ಸತ್ಯಾಗ್ರಹ, ಕಾಳಾರಾಮ್ ದೇವಸ್ಥಾನ ಪ್ರವೇಶ ಹೋರಾಟ, ಇವೆಲ್ಲವೂ ಪ್ರತಿಭಟನೆಗಳಲ್ಲ, ಅವು ಭಾರತೀಯ ಸಮಾಜಕ್ಕೆ ಕೇಳಿದ ಮೂಲಭೂತ ಪ್ರಶ್ನೆಗಳು. ಒಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯನ ಸ್ಪರ್ಶಕ್ಕೂ ಅಸಹ್ಯವೆಂದರೆ ಈ ಸಮಾಜವನ್ನು ನಾಗರಿಕ ಸಮಾಜ ಅಂತ ಹೇಗೆ ಕರಿಬಹುದು ಅಂತ ಅಂಬೇಡ್ಕರ್ ಪ್ರಶ್ನಿಸಿದರು. ಅವರು ದಮನಿತ ಜನರಿಗೆ ಆತ್ಮಗೌರವ ಕಲಿಸಿದರು. ಅವರು ಹೇಳಿದರು, ಶಿಕ್ಷಣ ಪಡೆದುಕೊಳ್ಳಿ, ಸಂಘಟಿತರಾಗಿ ಹೋರಾಡಿ ಅಂತ. ಇದು ಕೇವಲ ಘೋಷಣೆ ಅಲ್ಲ, ಅದು ಸಾಮಾಜಿಕ ಮುಕ್ತಿಯ ಮಾರ್ಗಸೂಚಿ. ಮಹಾತ್ಮ ಗಾಂಧೀಜಿ ಭಾರತದ ಸ್ವಾತಂತ್ರ್ಯ ಹೋರಾಟವನ್ನು ಜನರ ಚಳುವಳಿಯನ್ನಾಗಿ ರೂಪಿಸಿದರು. ಅವರು ರಾಜಕಾರಣವನ್ನು ನೈತಿಕತೆಯೊಂದಿಗೆ ಜೋಡಿಸ್ತಾರೆ, ಅಹಿಂಸೆ ಅನ್ನೋ ಶಕ್ತಿಯನ್ನು ವಿಶ್ವಕ್ಕೆ ತೋರಿಸ್ತಾರೆ, ಸತ್ಯಾಗ್ರಹವನ್ನು ಶೋಷಿತರ ಆಯುಧನವಾಗಿ ಮಾಡಿದರು. ಉಪ್ಪಿನ ಸತ್ಯಾಗ್ರಹದಿಂದ ಭಾರತ ಬಿಟ್ಟು ತೊಲಗಿ ಅಂದರೆ ಕ್ವಿಟ್ ಇಂಡಿಯಾ ಮೂಮೆಂಟ್ ಚಳುವಳಿಯವರೆಗೆ ಗಾಂಧೀಜಿ ಸಾಮಾನ್ಯ ಮನುಷ್ಯರನ್ನು ಹೋರಾಟದ ಕೇಂದ್ರವನ್ನಾಗಿ ಮಾಡಿದರು. ಅವರ ದೃಷ್ಟಿಯಲ್ಲಿ ಭಾರತದ ಶಕ್ತಿ ಗ್ರಾಮಗಳಲ್ಲಿತ್ತು. ಸ್ವಚ್ಛತೆ, ಶ್ರಮ, ಸರಳತೆ, ಆತ್ಮಶಕ್ತಿ ಇವೆಲ್ಲವೂ ಅವರ ಬದುಕಿನ ಭಾಗವಾಗಿದ್ದವು. ಗಾಂಧೀಜಿ ದೇವಸ್ಥಾನ ಪ್ರವೇಶ, ಶೌಚ ಕಾರ್ಯದ ಗೌರವ, ದಲಿತರ ಮೇಲಿನ ಮಾನವೀಯತೆ ಕುರಿತು ದೇಶದಾದ್ಯಂತ ಅಭಿಯಾನ ನಡೆಸಿದರು. ಅಲ್ಲಿ ಅಂಬೇಡ್ಕರ್ ಅವರು ಹೇಳ್ತಾರೆ, ನಮಗೆ ದಯೆ ಬೇಕಾಗಿಲ್ಲ, ನಮಗೆ ನಿಮ್ಮ ಕರುಣೆ ಬೇಡ, ದಯೆ ಬೇಡ, ಹಕ್ಕು ಬೇಕು, ಗೌರವಯುತವಾಗಿ ಬದುಕುವ ಹಕ್ಕು ಬೇಕು. ಇದು ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವಿನ ಮೂಲಭೂತ ವ್ಯತ್ಯಾಸ. ಗಾಂಧೀಜಿ ಸಮಾಜವನ್ನು ಹೃದಯದ ಬದಲಾವಣೆಯನ್ನು ನಂಬಿದರು, ಅಂಬೇಡ್ಕರ್ ವ್ಯವಸ್ಥೆಯ ಬದಲಾವಣೆಯನ್ನು ಒತ್ತಾಯಿಸಿದರು. ಗಾಂಧೀಜಿ ಅಸ್ಪೃಶ್ಯತೆಯನ್ನು ವಿರೋಧಿಸಿದರು. ಆದರೆ ಅಂಬೇಡ್ಕರ್ ತಮ್ಮ ಅನಿಲೇಷನ್ ಆಫ್ ಕ್ಯಾಸ್ಟ್ ಮೂಲಕ ಜಾತಿ ವ್ಯವಸ್ಥೆಯ ಸಂಪೂರ್ಣ ನಿರ್ಮೂಲನೆಗೆ ಕರೆ ನೀಡುತ್ತಾರೆ. ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ಪೂನಾ ಒಪ್ಪಂದ ಅಂತ ಪ್ರಸಿದ್ಧ ಒಪ್ಪಂದ ನಡೆಯುತ್ತೆ. ಈ ಒಪ್ಪಂದದ ಮೂಲಕ ಪ್ರತ್ಯೇಕ ಮತದಾನವನ್ನು ಕೈಬಿಡಲಾಗುತ್ತೆ. ಆದರೆ ಮೀಸಲಾತಿಯ ಮೂಲಕ ರಾಜಕೀಯ ಪ್ರತಿನಿಧಿತ್ವದ ಅವಕಾಶ ಒದಗಿಸಲಾಯಿತು. ಈ ನಿರಂತರ ಸಂವಾದದ ನೆಲೆಯಲ್ಲಿ ಗಾಂಧೀಜಿ ನಂತರದ ಅವಧಿಯಲ್ಲಿ ಅಂತರ್ಜಾತಿ ವಿವಾಹಗಳನ್ನು ಬೆಂಬಲಿಸ್ತಾರೆ. ಆದರೆ ಅಂಬೇಡ್ಕರ್ ಇನ್ನಷ್ಟು ಕ್ರಾಂತಿಕಾರಿ ನಿಲುವನ್ನು ಹೊಂದಿದ್ದರು. ಅವರು ಹೇಳಿದ್ರು, ಜಾತಿ ವ್ಯವಸ್ಥೆಯನ್ನು ಮುರಿಯುವ ಅತ್ಯಂತ ಪರಿಣಾಮಕಾರಿ ಮಾರ್ಗ ಅಂದರೆ ಅಂತರ್ಜಾತಿ ವಿವಾಹ ಅಂತ. ಅವರ ದೃಷ್ಟಿಯಲ್ಲಿ ಒಂದೇ ಊಟಕ್ಕಿಂತಲೂ ಕುಟುಂಬ ಸಂಬಂಧವೇ ಜಾತಿಯ ಗೋಡೆಗಳನ್ನು ಕುಸಿಯಿಸುತ್ತೆ ಅಂತ. ಕೇವಲ ಭಾಷಣಗಳಿಂದ ಸಮಾನತೆ ಬರೋದಿಲ್ಲ, ಬದುಕಿನ ಸಂಬಂಧಗಳಲ್ಲಿ ಬದಲಾವಣೆ ಅಗತ್ಯ ಅಂತ ಅವರು ನಂಬಿದರು. ನಾವು ಸಾಮಾನ್ಯವಾಗಿ ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವಿನ ಭಿನ್ನಾಭಿಪ್ರಾಯಗಳನ್ನು ಹೆಚ್ಚು ಚರ್ಚೆ ಮಾಡ್ತೀವಿ. ಆದರೆ ಅವರಿಬ್ಬರಲ್ಲಿದ್ದ ಅತಿದೊಡ್ಡ ಸಾಮ್ಯತೆಗಳನ್ನು ಕೂಡ ಗಮನಿಸಬೇಕು. ಇಬ್ಬರು ಈ ನೆಲದ ಅತಿದೊಡ್ಡ ಅಹಿಂಸೆಯ ತತ್ವ ಪ್ರತಿಪಾದಕರು, ತಮ್ಮ ತಮ್ಮ ಚಳುವಳಿಗೆ ಅದೇ ಮಾರ್ಗವನ್ನು ಆರಿಸಿದವರು. ಗಾಂಧೀಜಿ ಹಿಂಸೆಯನ್ನು ನೋಡಿ ಅಹಿಂಸಾವಾದಿಯಾದರೆ ಅಂಬೇಡ್ಕರ್ ಹಿಂಸೆಯನ್ನು ಅನುಭವಿಸಿ ಅಹಿಂಸೆಯ ದಾರಿಯನ್ನು ಹಿಡಿದರು. ಇಬ್ಬರೂ ಮಾನವೀಯ ಮೌಲ್ಯಗಳನ್ನು ಗಟ್ಟಿಯಾಗಿ ನಂಬಿದವರು. ಅದಕ್ಕಾಗಿಯೇ ತಮ್ಮ ಕಡೆವರೆಗೂ ಉಸಿರಾಡಿದರು, ಹೋರಾಡಿದರು. ಈ ಉಸಿರಿನೊಂದಿಗೆ ಈ ಇಬ್ಬರು ಪ್ರಜಾತಂತ್ರವನ್ನು ಮನುಷ್ಯನ ಘನತೆಯೊಂದಿಗೆ ಜೋಡಿಸಿದರು. ಡಾಕ್ಟರ್ ಅಂಬೇಡ್ಕರ್ ಅತ್ಯಂತ ದೊಡ್ಡ ಕೊಡುಗೆ ಭಾರತೀಯ ಸಂವಿಧಾನ. ಸಂವಿಧಾನ ಸಭೆಯಲ್ಲಿ ಅವರು ನೀಡಿದ ಎಚ್ಚರಿಕೆ ಇವತ್ತೂ ಕೂಡ ಪ್ರಸ್ತುತವಾಗಿದೆ. 1950 January 26 ಅವರು ಹೇಳಿದರು, ರಾಜಕೀಯ ಸಮಾನತೆ ದೊರಕಿದರೂ ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆ ಉಳಿದರೆ ಪ್ರಜಾತಂತ್ರ ಅಪಾಯಕ್ಕೆ ಸಿಲುಕುತ್ತೆ ಅಂತ. ಇದು ಕೇವಲ ಎಚ್ಚರಿಕೆ ಅಲ್ಲ, ಭಾರತದ ಭವಿಷ್ಯದ ಬಗ್ಗೆ ನೀಡಿದ ದೂರದೃಷ್ಟಿಯ ಮಾತು. ಅವರ ದೃಷ್ಟಿಯಲ್ಲಿ ಪ್ರಜಾತಂತ್ರ ಅಂದರೆ ಕೇವಲ ಚುನಾವಣೆಯಲ್ಲ, ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನು ಸಮಾನನಾಗಿ ಕಾಣುವ ಮನಸ್ಥಿತಿ, ಅದೇ ನಿಜವಾದ ಪ್ರಜಾತಂತ್ರ ಅಂತ ಹೇಳಿದರು. ಜೀವನದ ಕೊನೆಯಲ್ಲಿ ಅಂಬೇಡ್ಕರ್ ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾರೆ. ಸ್ವಾತಂತ್ರ್ಯ, ಸಮಾನತೆ ಮತ್ತು ಬಾಂಧವ್ಯ, ಈ ಮೌಲ್ಯಗಳನ್ನು ಅವರು ಬೌದ್ಧ ಧರ್ಮದಲ್ಲಿಯೂ ಕಂಡರು. ಗಾಂಧೀಜಿ ಮತ್ತು ಅಂಬೇಡ್ಕರ್ ಇಬ್ಬರು ಮತ್ತೆ ಪ್ರಸ್ತುತವಾಗ್ತಾರೆ. ದ್ವೇಷದ ವಿರುದ್ಧ ಗಾಂಧೀಜಿಯ ಅಹಿಂಸೆ ಅಗತ್ಯ, ಸಾಮಾಜಿಕ ಅನ್ಯಾಯದ ವಿರುದ್ಧ ಅಂಬೇಡ್ಕರ್ರ ಸಾಂವಿಧಾನಿಕ ಚಿಂತನೆ ಅಗತ್ಯ. ಗಾಂಧೀಜಿ ನಮಗೆ ನೈತಿಕತೆಯ ಪಾಠ ಕಲಿಸ್ತಾರೆ, ಅಂಬೇಡ್ಕರ್ ನಮಗೆ ಹಕ್ಕಿನ ಅರಿವು ಮೂಡಿಸ್ತಾರೆ. ಗಾಂಧೀಜಿ ಆತ್ಮಶಕ್ತಿಯ ಬಗ್ಗೆ ಮಾತಾಡ್ತಾರೆ, ಅಂಬೇಡ್ಕರ್ ಆತ್ಮಗೌರವದ ಬಗ್ಗೆ ಮಾತಾಡ್ತಾರೆ. ಈ ಎರಡನ್ನೂ ಸೇರಿಸಿದಾಗ ಮಾತ್ರ ಭಾರತ ನಿಜವಾದ ಪ್ರಜಾತಂತ್ರ ರಾಷ್ಟ್ರವಾಗಬಹುದು. ಕಾರ್ಲ್ ಮಾರ್ಕ್ಸ್ ಆರ್ಥಿಕ ನೈತಿಕತೆ, ಇಕಾನಮಿಕ್ ಮೊರಾಲಿಟಿಯ ಪ್ರತೀಕವಾಗಿ ನಿಂತರೆ ಗಾಂಧೀಜಿ ಪರ್ಸನಲ್ ಮೊರಾಲಿಟಿ, ವೈಯಕ್ತಿಕ ನೈತಿಕತೆ. ಆದರೆ ಅಂಬೇಡ್ಕರ್ ಸೋಷಿಯಲ್ ಮೊರಾಲಿಟಿ, ಸಾಮಾಜಿಕ ನೈತಿಕತೆಯ ಪ್ರತೀಕವಾಗಿ ನಮ್ಮ ನಡುವೆ ಎದ್ದು ನಿಲ್ತಾರೆ. ಹಾಗಾಗಿ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರು ಒಬ್ಬರಿಗೊಬ್ಬರು ಭಿನ್ನರಾಗಿದ್ದರು ನಿಜ, ಅವರು ಒಬ್ಬರಿಗೊಬ್ಬರು ಪರಸ್ಪರ ವಾದಿಸಿದರೂ ಸಂವಾದಿಸಿದರೂ ನಿಜ, ಒಬ್ಬರನ್ನೊಬ್ಬರು ಟೀಕಿಸಿದ್ರೂ ನಿಜ. ಆದರೆ ಈ ವಾಗ್ವಾದಗಳು ರಚನಾತ್ಮಕವಾಗಿದ್ದವು, ಅದರಲ್ಲಿ ಪರಸ್ಪರರು ತಮ್ಮ ತಮ್ಮ ಹಾದಿಯನ್ನು ಪಕ್ವಗೊಳಿಸಿಕೊಂಡರು, ತಮ್ಮ ತಮ್ಮ ತಿಳುವಳಿಕೆಯನ್ನು ಉನ್ನತೀಕರಿಸಿಕೊಂಡರು. ಅವರ ಅಂತಿಮ ಗುರಿ ಒಂದೇ ಆಗಿತ್ತು, ಮಾನವೀಯ ಭಾರತದ ನಿರ್ಮಾಣ. ಗಾಂಧೀಜಿ ಹೇಳಿದರು, ಅಹಿಂಸೆಯೇ ಮಾನವ ಕುಲದ ಶ್ರೇಷ್ಠ ಶಕ್ತಿ ಅಂತ. ಅಂಬೇಡ್ಕರ್ ಕೂಡ ಹೇಳಿದರು, ಮಾನವ ಘನತೆಗಿಂತ ದೊಡ್ಡ ಧರ್ಮ ಯಾವುದೂ ಇಲ್ಲ ಅಂತ. ಈ ಎರಡೂ ಮಾತುಗಳು ಇಂದು ಭಾರತದ ಆತ್ಮದ ಎರಡು ದೀಪಗಳಿದ್ದಂತೆ ನಮ್ಮ ಮುಂದೆ ಇವೆ. ಹೀಗಾಗಿ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರನ್ನು ಬೈನರಿಯಾಗಿ ಮುಖಾಮುಖಿಯಾಗಿಸದೆ ಮಾನವೀಯ ಭಾರತದ ನಿರ್ಮಾಣದ ಸಂವಾದದ ದೊಡ್ಡ ಜನಸತ್ತಾತ್ಮಕ ಸಂವಾದದ ನೆಲೆಯಾಗಿ ನೋಡಬೇಕು. ಇದು ಕೇವಲ ಇಬ್ಬರು ನಾಯಕರ ಕಥೆಯಲ್ಲ, ಇದು ಭಾರತದ ಆತ್ಮಕ್ಕಾಗಿ ನಡೆದ ಚಿಂತನೆಯ ಹೋರಾಟ. ಜೈ ಹಿಂದ್, ಜೈ ಭೀಮ್.
0: ಇದುವರೆಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿರವರ ವಿಚಾರಗಳು, ಈ ಕುರಿತು ಮಾತನಾಡಿದವರು ಅಹಮದ್ ಹಗ್ರೆ. ಇದೀಗ ಕೆಲವು ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಡಾಕ್ಟರ್ ಸಿದ್ದಲಿಂಗಯ್ಯ ಇವರು ರಚಿಸಿರುವ ಒಂದು ಭಾವಗೀತೆ, ಹಾಡಿದ್ದಾರೆ ಮುಖೇಶ್.

ಇದೀಗ ಜಿ ಚಿಂತನ್ ವಿಕಾಸ್ ಇವರ ಧ್ವನಿಯಲ್ಲಿರುವ ಒಂದು ಭಾವಗೀತೆಯನ್ನ ಕೇಳೋಣ. ಗೀತೆಗೆ ರಚನೆ ಡಾಕ್ಟರ್ ಸಿದ್ದಲಿಂಗಯ್ಯ.

ಕಾರ್ಯಕ್ರಮದ ಕೊನೆಯಲ್ಲಿ ಜಯವು ಶಾಂತಿಯ ಶರಣ ಭಾರತ ಈ ಗುಂಪು ಗಾಯನವನ್ನ ಕೇಳುತ್ತಾ ಇಂದಿನ ಕಾರ್ಯಕ್ರಮವನ್ನ ಮುಗಿಸೋಣ. ಈ ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತಾ ಎಫ್ ತಳವಾರ್.

ಇದುವರೆಗೆ ಸುರಗಿ ಸಾಹಿತ್ಯಿಕ ಸಂಚಿಕೆ ಪ್ರಸಾರವಾಯಿತು. ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು.

0: ಆಕಾಶವಾಣಿ ಹಾಸನ 102.2 ಮೆಗಾಹರ್ಟ್ಸ್. ಆತ್ಮೀಯ ಗೆಳೆಯರೇ, ಗಮನಿಸಿ, ನಾಳೆ ಬೆಳಗ್ಗೆ 8:30 ಜನತರಂಗ ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಮ್ಮಿಕೊಂಡಿರುವ ಸಮಾಧಾನ್ ಸಮಾರೋಹ, ವಿಶೇಷ ಲೋಕ ಅದಾಲತ್, ಚೆಕ್ ಬೌನ್ಸ್ ಪ್ರಕರಣಗಳ ಅದಾಲತ್ ಹಾಗೂ ರಾಷ್ಟ್ರೀಯ ಮೆಗಾ ಲೋಕ್ ಅದಾಲತ್ ಕುರಿತು ಹಾಸನದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಮತ್ತು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಜಿಕೆ ದಾಕ್ಷಾಯಿಣಿ ಅವರೊಂದಿಗೆ ಸಂದರ್ಶನವನ್ನ ಕೇಳಬಹುದು. ತಪ್ಪದೇ ಆಲಿಸಿ ನಾಳೆ ಬೆಳಗ್ಗೆ 8:30 ಜನತರಂಗ ಕಾರ್ಯಕ್ರಮದಲ್ಲಿ. ಕೇಳುಗರೆ, ನಾಳೆ ಬೆಳಗ್ಗೆ 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಭಾರತಿ ಪ್ರತಾಪ್ ಅವರ ಗಾಯನವನ್ನ ಪ್ರಸಾರ ಮಾಡುತ್ತೇವೆ. ಹಾಗೆ ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಬದುಕಿನಲ್ಲಿ ಮಾನವೀಯ ಮೌಲ್ಯಗಳ ಬಗ್ಗೆ ತಿಳಿಸುವುದರ ಮಹತ್ವ, ಸಮಾಜ ಸೇವೆ ಹಾಗೂ ಮಹಿಳೆಯರು ಕುಟುಂಬ ಜೀವನ ಮತ್ತು ವೃತ್ತಿ ಜೀವನದಲ್ಲಿ ಹೇಗೆ ಸಮತೋಲನ ಸಾಧಿಸಬಹುದು ಈ ಕುರಿತು ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳುತ್ತಾರೆ ಸಾಹಿತಿಗಳಾದ ಡಾಕ್ಟರ್ ಗಾಯತ್ರಿ ದೇವಿ ಸಜ್ಜನ್, ನಿವೃತ್ತ ಪ್ರಾಂಶುಪಾಲರು, ಸಹ್ಯಾದ್ರಿ ಕಾಲೇಜು, ಶಿವಮೊಗ್ಗ. ಆತ್ಮೀಯರೇ, ನಾಳೆ ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಅಧಿಕ ರಕ್ತದೊತ್ತಡ, ಹೈಪರ್ ಟೆನ್ಷನ್ ಈ ಕುರಿತು ಕಲಬುರಗಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಶಂಕರಗೌಡ ಬಿ ಹೊಸಗೌಡರ್ ಅವರೊಂದಿಗೆ ಸಂದರ್ಶನವನ್ನ ಕೇಳಬಹುದು. ಆತ್ಮೀಯರೇ, ನಾಳೆ ರಾತ್ರಿ 8:00 ಯುವವಾಣಿ ಕಾರ್ಯಕ್ರಮದಲ್ಲಿ ಆಕಾಶವಾಣಿ ಹಾಸನ ಮತ್ತು ಟೈಮ್ಸ್ ಪಿಯು ಕಾಲೇಜು ಚನ್ನರಾಯಪಟ್ಟಣ ಇವರ ಸಹಯೋಗದೊಂದಿಗೆ ಆಕಾಶವಾಣಿಗೆ 90 ವರ್ಷ ತುಂಬಿರುವ ಸಂದರ್ಭದಲ್ಲಿ ಆಕಾಶವಾಣಿ ಚಿತ್ತ ಯುವಜನರತ್ತ ಮಾಲಿಕೆಯಲ್ಲಿ ನಡೆದಂತಹ ರಸಪ್ರಶ್ನೆ ಕಾರ್ಯಕ್ರಮದ ಧ್ವನಿ ಮುದ್ರಣದ ಅಂತಿಮ ಭಾಗ ಪ್ರಸಾರವಾಗಲಿದೆ. ತಪ್ಪದೇ ಆಲಿಸಿ ನಾಳೆ ರಾತ್ರಿ 8:00 ಯುವವಾಣಿ ಕಾರ್ಯಕ್ರಮದಲ್ಲಿ. ನಾಳೆ ರಾತ್ರಿ 9:30 ಕನ್ನಡ ಭಾರತಿ ಕಾರ್ಯಕ್ರಮದಲ್ಲಿ ಹೊನ್ನಾವರದ ನಿವೃತ್ತ ಪ್ರಾಧ್ಯಾಪಕ, ಹಿರಿಯ ಸಾಹಿತಿ, ಜನಪದ ವಿದ್ವಾಂಸರಾದ ಡಾಕ್ಟರ್ ಶ್ರೀಪಾದ ಶೆಟ್ಟಿ ಅವರೊಂದಿಗೆ ಸಂದರ್ಶನವನ್ನ ಕೇಳಬಹುದು. ಇದು ಆಕಾಶವಾಣಿಯ ಹಾಸನ ಕೇಂದ್ರ 102.2 ಮೆಗಾಹರ್ಟ್ಸ್ಗಳಲ್ಲಿ. ಈಗ ವೇಳೆ ಸರಿಯಾಗಿ 8:32.
1: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
0: ಈಗ ಕೆಲವು ಗಜಲ್ಗಳನ್ನು ಕೇಳೋಣ. ಆರಂಭದಲ್ಲಿ ಸಂತ ದರ್ಶನ್ ಸಿಂಗ್ ಅವರ ರಚನೆ, ಹಾಡಿದ್ದಾರೆ ಗುಲಾಂ ಅಲಿ.

0: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಗಜಲ್ಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಹರಿಹರನ್ ಅವರು ಹಾಡಿರುವ ಕಫಿಲ್ ಅಜರ್ ಅವರ ಕವಿತೆ.

ಆತ್ಮೀಯ ಕೇಳಿದರೆ, ಇದುವರೆಗೂ ನಮ್ಮ ನಿಲಯದಿಂದ ಗಜಲ್ಗಳನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಸ್ನೇಹಿತರೇ, ಗಮನಿಸಿ, ಇಂದು ರಾತ್ರಿ 9:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕ್ರೀಡಾಲೋಕ ಕಾರ್ಯಕ್ರಮದಲ್ಲಿ ರಾಜ್ಯ ಹಿರಿಯರ ಈಜುಗಾರಿಕೆ ಚಾಂಪಿಯನ್ಶಿಪ್ 2026 ಬಾನುಲಿ ವರದಿಯನ್ನ ಆಲಿಸಬಹುದು. ಕೇಳುವರೇ, ಗಮನಿಸಿ, ಇಂದು ರಾತ್ರಿ 10 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಧುರ ಗಾನ ಪ್ರಸಾರವಾಗಲಿದೆ. ತಪ್ಪದೆ ಕೇಳಿ, ಇಂದು ರಾತ್ರಿ 10 ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಧುರ ಗಾನ ತಪ್ಪದೆ ಆಲಿಸಿ. ಆಕಾಶವಾಣಿ ಹಾಸನ 102.2 MHz. ಈಗ ವೇಳೆ 8:45 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕ್ರಮವಾಗಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಬಸವನಗುಡಿ ಈಜು ಕೇಂದ್ರದಲ್ಲಿ ನಡೆದ ರಾಜ್ಯ ಸೀನಿಯರ್ ಈಜು ಚಾಂಪಿಯನ್ಶಿಪ್ ಕುರಿತು ರೇಡಿಯೋ ವರದಿ. ಇತ್ತೀಚೆಗೆ ಬೆಂಗಳೂರಿನ ಬಸವನಗುಡಿ ಈಜು ಕೇಂದ್ರದಲ್ಲಿ ನಡೆದ ರಾಜ್ಯ ಸೀನಿಯರ್ ಈಜು ಚಾಂಪಿಯನ್ಶಿಪ್ನಲ್ಲಿ ಆತಿಥೇಯ ಬಿಎಸಿ ತಂಡವು ಸಮಗ್ರ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು. ಡಾಲ್ಫಿನ್ ಈಜು ಕೇಂದ್ರವು ದ್ವಿತೀಯ ಸ್ಥಾನ ಪಡೆಯಿತು. ಕರ್ನಾಟಕ ಈಜು ಸಂಸ್ಥೆ ಆಯೋಜಿಸಿದ್ದ ಈಜುಕೂಟದಲ್ಲಿ ಬಿಎಸಿ ತಂಡವು ಒಟ್ಟು 545 ಅಂಕ ಕಲೆ ಹಾಕಿದರೆ ಡಾಲ್ಫಿನ್ ತಂಡಕ್ಕೆ 285 ಅಂಕಗಳು ದೊರೆತವು. ಈಜು ಸ್ಪರ್ಧೆಯಲ್ಲಿ ಅಮೋಘ ಪ್ರದರ್ಶನ ನೀಡಿ 2 ದಾಖಲೆ ನಿರ್ಮಿಸಿದ ದರ್ಶನ್ ಎಸ್ ಪುರುಷರ ವಿಭಾಗದಲ್ಲಿ ಚಾಂಪಿಯನ್ ಆದರೆ ಮಹಿಳೆಯರ ವಿಭಾಗದಲ್ಲಿ ತನಿಷಿ ಅವರು ಈ ಗೌರವಕ್ಕೆ ಪಾತ್ರರಾದರು. ಕರ್ನಾಟಕ ಈಜು ಸಂಸ್ಥೆಯ ಜಂಟಿ ಕಾರ್ಯದರ್ಶಿಗಳಾದ ರಮ್ಯಾ ಬಿ ಅವರು ರಾಜ್ಯ ಸೀನಿಯರ್ ಈಜು ಚಾಂಪಿಯನ್ಶಿಪ್ ಕುರಿತಾಗಿ ಮಾಹಿತಿ ನೀಡಿದರು.
2: ಎನ್ಆರ್ಜಿ ಸೀನಿಯರ್ ಸ್ಟೇಟ್ ಚಾಂಪಿಯನ್ಶಿಪ್. ಸೊ ಬೇಸಿಕಲಿ ಕರ್ನಾಟಕದಲ್ಲಿ 2 ಮೇನ್ ಸ್ಟೇಟ್ ಲೆವೆಲ್ ಆಗುತ್ತೆ, ಒಂದು ಏಜ್ ಗ್ರೂಪ್ ಸ್ಟೇಟ್ ಲೆವೆಲ್, ಒಂದು ಓಪನ್ ಸ್ಟೇಟ್ ಲೆವೆಲ್ ಅಂತ. ಸೊ ಫಸ್ಟ್ ಯೂಶುವಲ್ ಆಗಿ ಏಜ್ ಗ್ರೂಪ್ ಆಗ್ತಾ ಇತ್ತು, ಸೆಕೆಂಡ್ ಸೀನಿಯರ್ ಆಗ್ತಾ ಇತ್ತು, ಸೀನಿಯರ್ ಸಮ್ ಟೈಮ್ ಜುಲೈ ಆಗಸ್ಟ್ ಅಲ್ಲಿ. ಈ ಸಲ ಫಸ್ಟ್ ಸೀನಿಯರ್ ಮಾಡ್ತಾ ಇದೀವಿ, ಯಾಕಂದ್ರೆ ದಿಸ್ ಇಸ್ ಅ ವೆರಿ ತುಂಬಾ ಪ್ಯಾಕ್ಡ್ ಕ್ಯಾಲೆಂಡರ್ ನಮ್ಗೆ. ಸೊ ಈ ಸಲ ನಮ್ಗೆ ಏನೇನು ಕಾಂಪಿಟೇಷನ್ ಇದೆ ಅಂದ್ರೆ ಏಷ್ಯನ್ ಗೇಮ್ಸ್ ಇದೆ, ಆಮೇಲೆ ಕಾಮನ್ ವೆಲ್ತ್ ಗೇಮ್ಸ್ ಇದೆ. ಸೊ ಅದೆರಡು ಕಾಂಪಿಟೇಷನ್ಗೆ ಸೆಲೆಕ್ಷನ್ ಅಹಮದಾಬಾದ್ ನಡೆಯುತ್ತೆ. ದಟ್ ಇಸ್ ಪಾರ್ಟ್ ಆಫ್ 79th ಸೀನಿಯರ್ ನ್ಯಾಷನಲ್ಸ್. ಸ್ವಿಮ್ಮಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಅವರು ನಮಗೆ ಸೆಲೆಕ್ಷನ್ ಟೈಮಿಂಗ್ಸ್ ಕೊಟ್ಟಿರ್ತಾರೆ, ಇಷ್ಟು ಒಳಗೆ ನಿಮ್ದು ಟೈಮ್ ಕಳ್ಸಿದ್ರೆ ಇಷ್ಟು ಜನ ಕಳಿಸಬಹುದು ಅಂತ. ಸೊ ಟೈಮ್ ಇಟ್ ಇಸ್ ನಾಟ್ ಟಾಪ್ 2 ಕಳಿಸೋದು ಆ ತರ ಅಲ್ಲ. ಅಕಸ್ಮಾತ್ ಟೈಮಿಂಗ್ ಯಾರು ಮೀಟ್ ಮಾಡ್ತಾರೋ ಅಥವಾ 6 ಜನ ಮೀಟ್ ಮಾಡಿದ್ರು 6 ಜನನು ನಾವು ನ್ಯಾಷನಲ್ಸ್ ಗೆ ಕಳಿಸಬಹುದು. ಸೊ ದ ಮೇನ್ ಕಾಂಪಿಟೇಷನ್ ಇದು, ಒಂದು ನಮ್ಮ ಸ್ಟೇಟ್ ಅಲ್ಲಿ ರ್ಯಾಂಕಿಂಗ್, ಓಪನ್ ರ್ಯಾಂಕಿಂಗ್ ಯಾರ್ಯಾರಿದ್ದಾರೆ ಅಂತ. ಸೆಕೆಂಡ್, ಇಟ್ ಇಸ್ ಆಲ್ಸೋ ಸೆಲೆಕ್ಷನ್ ಟ್ರಯಲ್ ಫಾರ್ ಸೀನಿಯರ್ ನ್ಯಾಷನಲ್ಸ್, 79th ಸೀನಿಯರ್ ನ್ಯಾಷನಲ್ಸ್ ಇನ್ ಅಹಮದಾಬಾದ್, ವಿಚ್ ಇಸ್ ಹ್ಯಾಪನಿಂಗ್ ಆನ್ ಮುಂದಿನ ತಿಂಗಳು 16th to 21st ಜೂನ್ ಅಲ್ಲಿ ನಡೀತಾ ಇದೆ. ಮೀನ್ ಇದು ಎನ್ಆರ್ಜಿ ಅವರದು ಟ್ಯಾಗ್ ಲೈನ್ ಇಸ್ ಎನ್ಆರ್ಜಿ ಸೀನಿಯರ್ ಸ್ಟೇಟ್ ಅಂತ. ದಟ್ ಇಸ್ ಟು ಆನರ್ ಆರ್ ಲೇಟ್ ಕರ್ನಾಟಕ ಸ್ವಿಮ್ಮಿಂಗ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಮಿಸ್ಟರ್ ವೀಲ್ಕಂಠರಾವ್ ಜಗದಾಲೆ ಅವ್ರ ಹೆಸರಲ್ಲಿ ನಾವು ಈ ಸ್ಟೇಟ್ ಲೆವೆಲ್ ಮಾಡೋದು. 3 days ಕಾಂಪಿಟೇಷನ್ ಇದೆ. ಇದು ಓಪನ್ ಅಂತಂದ್ರೆ ಮಿನಿಮಮ್ ಏಜ್ ಇದೆ, 13 ವರ್ಷದ ಮೇಲೆ, 13 ವರ್ಷದ ಕೆಳಗಡೆ ಅವ್ರು ಬರಕ್ಕಾಗಲ್ಲ. 13 to 25 ಆಗಿರ್ಬೋದು, 36 ಆರ್, ಆಸ್ ಲಾಂಗ್ ಆಸ್ ಯು ಆರ್ ಇನ್ ಕಾಂಪಿಟೇಟಿವ್ ಸ್ವಿಮ್ಮಿಂಗ್. ಸೆಲೆಕ್ಷನ್ ಟ್ರಯಲ್ಸ್ ಗೆ ಟೈಮಿಂಗ್ಸ್ ಕೊಟ್ಟಿರ್ತಾರಲ್ಲ, ಯಾರು ಯಾರು ಕ್ಲೋಸ್ ಆಗಿ ಆ ಟೈಮ್ ಮಾಡ್ತಾರೋ ಅವರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಆಲ್ ಟುಗೆದರ್ ಈ ಕಾಂಪಿಟೇಷನ್ ಅಲ್ಲಿ ನಮ್ 226 ಸ್ವಿಮ್ಮರ್ಸ್ ಬಂದಿದ್ದಾರೆ. ದಿಸ್ ಇಯರ್ ಇಟ್ ಇಸ್ ದ ಹೈಯೆಸ್ಟ್ ಕಾಂಪಿಟೇಟರ್ಸ್ ನಮ್ಗೆ ಬಂದಿರೋದು ಸ್ವಿಮ್ಮರ್ಸ್. ದಟ್ ಮೇನ್ಲಿ ಬಿಕಾಸ್ ನಮ್ದು ಸ್ವಿಮ್ಮಿಂಗ್ ಬೇಸು ಜಾಸ್ತಿ ಆಗಿರ್ಬೋದು, ಅಥವಾ ದೇ ಆಲ್ಸೋ ವಾಂಟ್ ಟು ಟೇಕ್ ಪಾರ್ಟ್ ಇನ್ ದ ಏಷ್ಯನ್ ಗೇಮ್ಸ್ ಟ್ರಯಲ್ಸ್. ಆಮೇಲೆ ಈ ಸಲ ನಮ್ಗೆ ಇನ್ನೊಂದು ಕಾಂಪಿಟೇಷನ್ ಏನಿದೆ ಅಂದ್ರೆ 12th ಏಷ್ಯನ್ ಏಜ್ ಗ್ರೂಪ್ ಕಾಂಪಿಟೇಷನ್ ಬೇರೆ ಇದೆ, ವಿಚ್ ಇಸ್ ಹ್ಯಾಪನಿಂಗ್ ಇನ್ ಥೈಲ್ಯಾಂಡ್. ಸೊ ಅದೇ ಇದು ಆಕ್ಷನ್ ಪ್ಯಾಕ್ಟ್ ಇಯರ್ ನಮ್ಗೆ, 3 ಇಂಟರ್ನ್ಯಾಷನಲ್ ಲೆವೆಲ್ ಇವೆಂಟ್ ಇದೆ. ಸೊ ಅದು ಟ್ರಯಲ್ಸ್ ಕೊಡ್ಬೇಕಂದ್ರೆ ನಮ್ದು ಮೇ ಇಂದ ಸೀಸನ್ ಶುರು ಆಗುತ್ತೆ, ಸ್ವಿಮ್ಮಿಂಗ್ ಸೀಸನ್ ಗಳು ಶುರು ಆಗುತ್ತೆ. ಪ್ರತಿ ಕಾಂಪಿಟೇಷನ್ ಯೂಶಲ ಕ್ಯಾಲೆಂಡರ್ ಮುಂಚೆನೆ ಅಂದಾಜ್ ಡೇಟ್ ಕೊಟ್ಬಿಟ್ಟಿರ್ತಾರೆ ನಮ್ಗೆ. ಸೊ ನಮ್ದು ವರ್ಕೌಟ್ ಅದೇ ತರ ಶುರು ಮಾಡ್ತಾರೆ, ಯಾ ಕಾಂಪಿಟೇಷನ್ ಮುಂಚೆ ನಾವು ಎಷ್ಟು ಸ್ವಿಮ್ ಮಾಡಿರ್ಬೇಕು. ನಾವು ಟರ್ಮಿನಾಲಜಿ ಉಪಯೋಗಿಸೋದು ಲೋಡ್ ಅಂತ ಉಪಯೋಗಿಸ್ತೀವಿ. ಅಂದ್ರೆ ಇವಾಗ ನೋಡಿ, ಪ್ರತಿಯೊಬ್ರು ಸ್ವಿಮ್ಮರು ವಾರಕ್ಕೆ 65 kilometers ಮಾಡ್ತಾರೆ ರೆಗ್ಯುಲರ್. ಅದೇ ಕಾಂಪಿಟೇಷನ್ ಬರ್ತಾ ಇದೆ ಅಂದಾಗ ಅದನ್ನ 40 kilometers ಮಾಡ್ತಾರೆ. ಸೊ ಇವಾಗ ಕಾಂಪಿಟೇಟರ್ ಸ್ವಿಮ್ಮರ್ಸ್ ದಿನಕ್ಕೆ 11-12 kilometers ಸ್ವಿಮ್ ಮಾಡ್ತಾರೆ. ಸೊ 9 ಸೆಷನ್ ಇರುತ್ತೆ, 8 ಸೆಷನ್ ಇರುತ್ತೆ, ಬೇಸ್ಡ್ ಆನ್ ಯಾವ ಕಾಂಪಿಟೇಷನ್ ಅಲ್ಲಿ ಕೋಚಸ್ ವಿಲ್ ಪ್ಲಾನ್ ಅಕಾರ್ಡಿಂಗ್. ಸೊ ಇವಾಗ ಮುಂದಿನ ತಿಂಗಳು ಇಟ್ ಇಸ್ ಎ ವೆರಿ ಕ್ರೂಷಿಯಲ್. ಸೊ ಎಲ್ಲರೂ ಸ್ವಲ್ಪ ಹೈ ಲೋಡ್ ಅಲ್ಲೇ ಫುಲ್ ನಾವು ಟೇಪರಿಂಗ್ ಅಂತ ಪದ ಉಪಯೋಗಿಸ್ತೀವಿ. ಅಂದ್ರೆ ಈ ಕಾಂಪಿಟಿಷನ್ಗೆ ನಾನು ಫುಲ್ ರೆಸ್ಟ್ ಆಗ್ಬಿಟ್ಟು ಬರ್ತೀನಿ ಅಂತ. ಸ್ವಲ್ಪ ಜನ ರೆಸ್ಟ್ ಆಗ್ಬಿಟ್ಟು ಬಂದಿದ್ದಾರೆ, ಸ್ವಲ್ಪ ಜನ ಹಂಗೆ ಬಂದಿದ್ದಾರೆ. ಏನಕ್ಕಂದ್ರೆ ಅವ್ರಿಗೆ ರೆಸ್ಟ್ 1 ತಿಂಗಳು ಆದ್ಮೇಲೆ ಕೊಡಬೇಕು. ಏನಕ್ಕಂದ್ರೆ ದೇ ನೋ ದಟ್ ಏಷ್ಯನ್ ಗೇಮ್ಸ್ ಸೆಲೆಕ್ಟ್ ಆಗ್ಬೇಕು, ಸೊ ಅವ್ರ ವರ್ಕೌಟ್ ಬೇರೆ ತರ. ಲಾಸ್ಟ್ ಟೈಮ್ ನಮ್ಮ ಕರ್ನಾಟಕದಿಂದನೇ 5 ಅಥವಾ 6 ಜನ ಟೀಮ್ ಇಂಡಿಯಾಲಿ ಇದ್ರು. ಅಂಡ್ ಶ್ರೀಹರಿ ನಟರಾಜ್ ಅವರು 50 meters ಬ್ಯಾಕ್ ಸ್ಟ್ರೋಕ್ ಮಾಡಿದ್ರು. ಹಿ ಇಸ್ ವೆರಿ ಫೋಕಸಿಂಗ್ ಆನ್ ದಟ್ ಸ್ಪೆಸಿಫಿಕ್ ಇವೆಂಟ್. ಏನಕ್ಕಂದ್ರೆ ಅವ್ರಿಗೆ ಮೆಡಲ್ ಬರೋ ಚಾನ್ಸಸ್ ಇದೆ, ಸೊ ಅವ್ರು ತುಂಬಾ ಅದನ್ನೇ ಫೋಕಸ್ ಮಾಡಿಬಿಟ್ಟು ಸ್ವಿಮ್ ಮಾಡ್ತಾ ಇದಾರೆ. ದಿನಿಧಿ ಅವರು ಇದಾರೆ, ಲಾಸ್ಟ್ ಟೈಮ್ ಒಲಿಂಪಿಕ್ಸ್ ಹೋಗಿ ಅವರು ಬಂದಿದ್ದಾರೆ. ತನಿಷಾ ಗುಪ್ತಾನು ಇದಾರೆ, ನಯೇಶ್ ವಿಹಿತ ನಯನ ಅಂತ ಪ್ರಾಸ್ಪೆಕ್ಟಿವ್ ಏಷ್ಯನ್ ಗೇಮ್ಸ್ ಲಿಸ್ಟ್ ಅಲ್ಲೂ ಇದಾರೆ. ಒಂದ್ 25 ಜನ ಸೆಲೆಕ್ಟ್ ಆಗಿದ್ದಾರೆ. ಸೊ ಇದು ಸ್ಟೇಟ್ ಲೆವೆಲ್ ಹೆಂಗ್ ಮಾಡ್ತಾರೆ ಅಂತಂದ್ರೆ, ನಮ್ದು ಕರ್ನಾಟಕ ಸ್ವಿಮ್ಮಿಂಗ್ ಅಸೋಸಿಯೇಷನ್ ಕ್ಲೋಸ್ ಟು ಅರೌಂಡ್ 50 clubs ಇದೆ. ಅದು ಪ್ರತಿ ಒಂದು ಡಿಸ್ಟ್ರಿಕ್ಟ್ ಅಲ್ಲೂ ಎಷ್ಟು ಕ್ಲಬ್ಸ್ ಇದೆಯೋ ಅದೆಲ್ಲ ಕರ್ನಾಟಕ ಸ್ವಿಮ್ಮಿಂಗ್ ಅಸೋಸಿಯೇಷನ್ ಗೆ ರಿಜಿಸ್ಟರ್ ಆಗಿರುತ್ತೆ. ಇನ್ಕೆ ನಮ್ದು ಕರ್ನಾಟಕ ಸ್ವಿಮ್ಮಿಂಗ್ ಅಸೋಸಿಯೇಷನ್ ಸಪರೇಟ್ ರಿಜಿಸ್ಟರ್ ಐಡಿ ಇದೆ. ಸೊ ಯಾರ್ಯಾರು ಕಾಂಪಿಟೇಟಿವ್ ಸ್ವಿಮ್ಮರ್ಸ್ ಇರ್ತಾರೋ ಎಲ್ಲರ ಹತ್ರನೂ ಕರ್ನಾಟಕ, ಯೂಶ್ವಲಿ ನಮ್ಮ ಸ್ವಿಮ್ಮಿಂಗ್ ಅಸೋಸಿಯೇಷನ್ KSA ಅಂತ ಕರಿತೇವೆ. ಸೊ KSA ದ ರಿಜಿಸ್ಟರ್ ಐಡಿ ಇದೆ, ಅದಾದ್ಮೇಲೆ ಸ್ವಿಮ್ಮಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಅವ್ರದ್ದು ರಿಜಿಸ್ಟ್ರೇಷನ್ ಐಡಿ ಇದೆ. ಸೊ ನೀವು ಕಾಂಪಿಟೇಟಿವ್ ಸ್ವಿಮ್ಮಿಂಗ್ ಮಾಡ್ತೀವಿ ಅಂದ್ರೆ ಅವ್ರದೇ ಒಂದು ಸ್ಪೆಸಿಫಿಕ್ ರಿಜಿಸ್ಟರ್ ಐಡಿ ಮಾಡ್ಕೊಂಡಿರ್ತಾರೆ. ಸ್ಟೇಟ್ ಲೆವೆಲ್ ಅಂದಾಗ ಎಲ್ಲಾ ಡಿಸ್ಟ್ರಿಕ್ಟ್ ಅವರು ಬರ್ತಾರೆ, ಹುಡುಗರು ಹುಡುಗರಿಗೆ ಸೇರಿ 42 events ಇದೆ. ಅದರಲ್ಲಿ ರಿಲೇ ಕೂಡ ಇರುತ್ತೆ. ರಿಲೇ ಅಂತಂದ್ರೆ 2 ರಿಲೇ ಇದೆ, ಒಂದು ಫ್ರೀ ಸ್ಟೈಲ್ ರಿಲೇ, 4 ಜನ ಸ್ವಿಮ್ಮರ್ಸ್ ಕೂಡ ಫ್ರೀ ಸ್ಟೈಲ್ ಮಾಡ್ತಾರೆ. ಇನ್ನೊಂದು ಮಿಡ್ಲೇ ರಿಲೇ ಅಂತ ಇದೆ, ಅದರಲ್ಲಿ ಒಬ್ಬರೊಬ್ರು ಒಂದೊಂದು ಸ್ಟ್ರೋಕ್ ಮಾಡ್ತಾರೆ. ಇನ್ನೊಂದು ಮಿಕ್ಸ್ಡ್ ರಿಲೇ ಅಂತ ಇದೆ, ಅದರಲ್ಲಿ 2 ಹುಡುಗರು 2 ಹುಡುಗಿಯರು ಇರ್ತಾರೆ.
1: ಬಸವನಗುಡಿ ಈಜು ಕೇಂದ್ರದ ಹೆಡ್ ಕೋಚ್ ಜಾನ್ ಕ್ರಿಸ್ಟಫರ್ ನಿರ್ಮಲ್ ಕುಮಾರ್ ಅವರು ಚಾಂಪಿಯನ್ಶಿಪ್ನಲ್ಲಿ ಈಜುಪಟುಗಳ ಆಟದ ವೈಖರಿಯ ಕುರಿತಾಗಿ ಮಾತನಾಡುತ್ತಾ,
3: ಸೀನಿಯರ್ ಸ್ಟೇಟ್ಮೆಂಟ್ ಚೆನ್ನಾಗಿ ನಡೀತಾ ಇದೆ, ಕೆಲವು ರೆಕಾರ್ಡ್ಸ್ ಮಾಡಿದೆ ಅವ್ರ ಮಕ್ಕಳು. ಸ್ಪೆಷಲಿ ಬಸವನಗುಡಿಯಿಂದ ಮಕ್ಕಳು ಮೇನ್ ಸೆಕ್ಷನ್ ತುಂಬಾ ಚೆನ್ನಾಗಿ ಮಾಡಿದರು. ದರ್ಶನ್ ಅನೀಶ್ ಗೌಡ, ಡ್ಯಾನಿಯಲ್ ಪಾಲ್, ಮಣಿಕಂಠ ಎಲ್, ಶಾನ್ ಗಂಗುಡಿ ಇವರೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸ್ವಿಮ್ಮಿಂಗ್ ಟ್ರೆಂಡ್ ಚೆನ್ನಾಗಿದೆ ಈ ನಡುವೆ, ಬಟ್ ಮೋಸ್ಟ್ಲಿ ದೇರ್ ಆಲ್ ಲುಕಿಂಗ್ ಫಾರ್ ಸ್ಪೋರ್ಟ್ಸ್ ಕೂಡ ಅಡ್ಮಿಷನ್ಸ್ ಇನ್ ಪ್ರೊಫೆಷನಲ್ ಕಾಲೇಜ್. ಸ್ವಲ್ಪ ಅವರು ಯೋಚನೆ ಮಾಡ್ತಾರೆ ವಾಟ್ ದಿಸ್ ಸ್ಪೋರ್ಟ್ ಇಸ್ ಆಲ್ ಅಬೌಟ್, ಬಿಕಾಸ್ ಮೋಸ್ಟ್ ಆಫ್ ದಮ್ ಆರ್ ಫ್ರಮ್ ದ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬರೋದ್ರಿಂದ ಸ್ವಲ್ಪ ದುಬಾರಿ ಅನ್ಸ್ತಾ ಇಲ್ಲ, ಇಟ್ ಇಸ್ ಬಿಕಮ್ 50-50 ಅನಿಸ್ತಾ ಇದೆ ನನಗೆ ಈಗ ಈ ನಡುವೆ. ಫ್ರಮ್ ದ ಬಿಗಿನಿಂಗ್ ಕರ್ನಾಟಕ ಇಸ್ ವಿನ್ನಿಂಗ್ ಆಲ್ ದ ಚಾಂಪಿಯನ್ಶಿಪ್ ಫಾರ್ ದ ಪಾಸ್ಟ್ 30 years. ಜೂನಿಯರ್ ಅಥವಾ ಸೀನಿಯರ್ ಸಬ್ ಜೂನಿಯರ್ಸ್ ಆಲ್ಸೋ ವಿನ್ನಿಂಗ್ ದ ಚಾಂಪಿಯನ್ಶಿಪ್, ಅಂಡ್ ದಿಸ್ ಟ್ರೆಂಡ್ ವಿಲ್ ಕಂಟಿನ್ಯೂ ಫಾರ್ ಅನದರ್ 10-15 years ಆಗ್ಬೋದು ನನಗೆ ಒಂದು ಐಡಿಯಾ ಇದೆ. ಬಸವಂಗುಡಿ ಕೊಡಿಸ್ ಅಂತ ಮಣಿಕಂಠ ಅಯಲ್ ಅಂತ ಒಂದು ಹುಡುಗ, ಅರವಿಂದ್ ಆದಿತ್ಯರ್ ಅವನಿಬ್ಬರು ಟ್ರೈಬಲ್ ಖೇಲೊಂಡೆ ಗೇಮ್, ಅಂಡ್ ದೇ ಹಾವ್ ಡನ್ ವೆಲ್. ಕರ್ನಾಟಕಕ್ಕೆ ತುಂಬಾ ಅವ್ರ ಮೆಡಲ್ಸ್ ವಿನ್ ಮಾಡ್ಕೊಂಡು ಬಂದಿದ್ದಾರೆ. ಏನಾಗಿದೆ ಅಂದ್ರೆ ಸ್ವಿಮ್ಮಿಂಗ್ ಪೂಲ್ ಇರಬೇಕು, ಫಸ್ಟ್ ಆಫ್ ಆಲ್ ಇನ್ಫ್ರಾಸ್ಟ್ರಕ್ಚರ್ ಇರಬೇಕಾಗತ್ತೆ. ತಮಿಳುನಾಡಲ್ಲಿ ನೋಡಿದ್ರೆ ನೀವು ಎಲ್ಲಾ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಫೆಸಿಲಿಟಿ ಇದೆ. ನಮ್ದು ಕರ್ನಾಟಕದಲ್ಲಿ ವಿ ಹ್ಯಾವ್ ಲಾಟ್ ಆಫ್ ರಾ ಟ್ಯಾಲೆಂಟೆಡ್ ಹೂ ಆರ್ ನಾಟ್ ಇನ್ನು ಐಡೆಂಟಿಫೈ ಆಗಿಲ್ಲ. ದ ರೀಸನ್ ಬಿಹೈಂಡ್ ಇಸ್ ಸ್ವಿಮ್ಮಿಂಗ್ ಪೂಲ್ ಸ್ಟ್ರಕ್ಚರ್ ಇನ್ಫ್ರಾಸ್ಟ್ರಕ್ಚರ್ ಇಸ್ ನಾಟ್ ಟೂ ಮಚ್ ಇನ್ ಕರ್ನಾಟಕ. ಕೆಲವು ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಹೆಡ್ ಕ್ವಾರ್ಟರ್ಸ್ ಇದೆ, ಬಟ್ ವಿ ಗೋ ಲಿಟಲ್ ಬಿಟ್ ಡೀಪರ್ ಇಂಟೀರಿಯರ್ ಹೋದ್ರೆ ರಾ ಟ್ಯಾಲೆಂಟೆಡ್ ಲಾಟ್ ಆಫ್ ಪೀಪಲ್ ಸ್ಪೆಷಲಿ ಇನ್ ದ ಕೋಸ್ಟಲ್ ಏರಿಯಾ. ಮಂಗಳೂರಿಂದ ಸುಮಾರು ಒಳ್ಳೆ ಸ್ವಿಮ್ಮರ್ಸ್ ಬರ್ತಾರೆ, ರಾ ಟ್ಯಾಲೆಂಟ್ ಬರ್ತಾ ಇದ್ರು. ಈಗ ಮತ್ತೆ ಆ ಟ್ರೆಂಡ್ ಶುರು ಆಗ್ತಾ ಇದೆ, ಬಿಕಾಸ್ BAC ಆಸ್ ಎ ಜಾಯಿಂಟ್ ಹ್ಯಾಂಡ್ ವಿತ್ MAK ಸ್ವಿಮ್ಮಿಂಗ್ ಪೂಲ್ ನಾವು ಕೊಲಾಬರೇಷನ್ ಮಾಡ್ಕೊಂಡು ಮಾಡ್ತಾ ಇದೀವಿ. ಬಟ್ ಅಪಾರ್ಟ್ ಫ್ರಮ್ ದಟ್ ದೇರ್ ಯೂಸ್ ಬಿ ಲಾಟ್ ಆಫ್ ಸ್ವಿಮ್ಮರ್ಸ್ ಕಮಿಂಗ್ ಫ್ರಮ್ ಬೆಲ್ಗಾಮ್ ಎಂದು ಬರ್ತಾ ಇದೆ. ಈಗ ಸ್ವಲ್ಪ ಡೌನ್ ಆಗಿರ್ತದೆ, ಕಡಿಮೆ ಇದೆ. ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಾದ್ರೆ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಬೇಕಾಗುತ್ತೆ, ಬಿಕಾಸ್ ಇಟ್ಸ್ ನಾಟ್ ಲೈಕ್ ಗೇಮ್ ಲೈಕ್ ಕ್ರಿಕೆಟ್, ಎನಿಬಡಿ ಕ್ಯಾನ್ ಪ್ಲೇ ಎನಿವೇರ್. ಒಂದು ಸ್ಮಾಲ್ ಸ್ಪೇಸ್ ಇದ್ರೆ ಪಾತು ಒಂದು ಬಾಲ್ ಮೂರ್ ಸ್ಟಿಕ್ ಒಂದು ಬ್ಯಾಟ್ ಸೆಕ್ ಮಾಡಬಹುದು, ಬಟ್ ಸ್ವಿಮ್ಮಿಂಗ್ ಪೂಲ್ ವಿ ನೀಡ್ ದ ಪೂಲ್ ಟು ಡೂ ದಟ್. ಸೊ ಇಫ್ ದ ಗವರ್ಮೆಂಟ್ ಇನಿಷಿಯೇಟ್ ಮಾಡ್ಕೊಂಡು ಅವ್ರು ಸ್ವಲ್ಪ ಒಂದು ಅಟ್ ಲೀಸ್ಟ್ ಒಂದು ಒಂದು 20 meters ಫೋರ್ 25 meters ಫೋರ್ ಏನು ಎಲ್ಲ ಹೆಡ್ ಕ್ವಾರ್ಟರ್ಸ್ ಎಲ್ಲ ಲೈಕ್ ಪಾಪ್ಯುಲೇಷನ್ ಜಾಸ್ತಿ ಜಾಗದಲ್ಲಿ ಮಾಡಿದ್ರೆ ವಿ ಕ್ಯಾನ್ ಗೆಟ್ ಮೋರ್ ಟ್ಯಾಲೆಂಟ್ ಇನ್ ಅದರ್ 5-6 years ಬರಬಹುದು. ನಂದು ಒಂದು ಐಡಿಯಾ ಸ್ವಿಮ್ಮಿಂಗ್ ಪೂಲ್ ಅಂದ್ರೆ ಯು ಆರ್ ಹ್ಯಾವಿಂಗ್ ಅ ವೇಟ್ ಎಲಿಫೆಂಟ್ ಅಟ್ ಹೋಮ್. ಎಲಿಫೆಂಟ್ ಡಸ್ ನಥಿಂಗ್ ದೆನ್ ಈಟ್ ಅಂಡ್ ಜಸ್ಟ್ ಡೂ ಸಮಥಿಂಗ್ ಲೈಕ್ ದಟ್. ಸ್ವಿಮ್ಮಿಂಗ್ ಪೂಲ್ ಅಂದ್ರೆ ಮೇಂಟೆನೆನ್ಸ್ ಮಾಡಿ ಮಾಡಬೇಕು, ಎಲೆಕ್ಟ್ರಿಸಿಟಿ ಖರ್ಚು, ಮೇಂಟೆನೆನ್ಸ್ ಖರ್ಚು, ಮತ್ತೆ ಕೆಮಿಕಲ್ಸ್ ಖರ್ಚು, ಮತ್ತೆ ಸ್ಯಾಲರೀಸ್ ಬರುವಾಗ ಇಟ್ ಕ್ವೈಟ್ ಹೈ ಅಮೌಂಟ್ ಅಸ್ಟ್ ಬಿ ಇನ್ವೆಸ್ಟ್ ಅಂತ ಅಂದ್ರೆ ಅಷ್ಟು ಸುಲಭನೂ ಇಲ್ಲ. ಅದರಲ್ಲಿ ಒಲಿಂಪಿಕ್ ಗುರಿ ಎಂದು ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ರು ಗವರ್ಮೆಂಟ್ ಆಫ್ ಕರ್ನಾಟಕ. ಅವಾಗ 75 athletes ಐಡೆಂಟಿಫೈ ಮಾಡಿ ಅದರಲ್ಲಿ ಸುಮಾರು ಸ್ವಿಮ್ಮರ್ಸ್ ಅದರಲ್ಲಿ ಇದ್ರು ಅವರು. ಸೊ ಎವ್ರಿ ಸ್ವಿಮ್ಮರ್ ಗಾಟ್ 5 lakh rupees ಫಾರ್ ಪ್ರಿಪರೇಷನ್ ಒಲಿಂಪಿಕ್ಸ್ ಅಂದ್ರು. ಈಗ ಅವ್ರು ಏನ್ ಮಾಡಿದ್ರು ಅಂದ್ರೆ 75 ಕಟ್ ಮಾಡಿ 60 ಆಗ್ಬಿಟ್ಟು ದ ಅಮೌಂಟ್ ದೇವ್ ಎನ್ಹಾನ್ಸ್ ಟು 10 lakhs. ನಾವು 7 years ಸ್ವಿಮ್ಮರ್ಸ್ ಗಾಟ್ 10 lakh ಫಾರ್ ಪ್ರಿಪರೇಷನ್ ಫಾರ್ ದಿಂಗ್ಸ್ ಅಂದ. ಅಪಾರ್ಟ್ ಫ್ರಮ್ ದಟ್ ಗವರ್ಮೆಂಟ್ ಆಫ್ ಕರ್ನಾಟಕ ಆಲ್ಸೋ ಗಿವಿಂಗ್ ಕ್ಯಾಶ್ ಅವಾರ್ಡ್ಸ್. ಅಪಾರ್ಟ್ ಫ್ರಮ್ ದಟ್ ಕೆಲವು ಡೇ ಸ್ಕೀಮ್ ಅಲ್ಲಿ ಅವ್ರಿಗೆ ಅಮೌಂಟ್ ಬರ್ತಾ ಇದೆ. ಇಫ್ ದಿ ಗೋ ಟು ಎನಿ ಇಂಟರ್ನ್ಯಾಷನಲ್ ಮೀಟ್ ಪಾರ್ಸಲ್ ಮಾಡಿದ್ರೆ ಗವರ್ಮೆಂಟ್ ಆಫ್ ಕರ್ನಾಟಕ ಇಸ್ ಗಿವಿಂಗ್ ಟು ಸಿ ಟಿ ಸೆಲ್ ಮುಖಾಂತರ ಸೀಟ್ಸ್ ಕೊಡ್ತಾರೆ. ಎನಿ ಅದರ್ ಫ್ಯಾಕ್ಟ್ ದಟ್ ವಿ ಡೋಂಟ್ ವಿ ಡೂ ಹ್ಯಾವ್ ಅ ಲಾಟ್ ಆಫ್ ಲಾಸ್ಟ್ ಟೈಮ್ ಸ್ಟಿಯರ್ ಮಿಸ್ ದ ಬ್ರಾಂಚ್ ಮೆಲ್ ವಿತ್ ಫ್ರಾಕ್ಷನ್ ಆಫ್ ಸೆಕೆಂಡ್. ಸೊ ನೌ ಈಸ್ ಪ್ರಿಪೇರಿಂಗ್ ವೆಲ್. ನಾವು ಆಕಾಶ್ ಮನೀಸ್ ಪ್ರಿಪೇರಿಂಗ್ ವೆಲ್, ತನಿಷ್ ಜಾಜ್ ಮಾದಿ ಪ್ರಿಪೇರಿಂಗ್ ವೆಲ್, ಅಂಡ್ ಶಾನ್ ಗಂಗ್ಲಿ ಪ್ರಿಪೇರಿಂಗ್ ವೆಲ್, ಅಂಡ್ ದಕ್ಷಿಣ್ ದರ್ಶನ್ ಪ್ರಿಪೇರಿಂಗ್ ವೆಲ್, ಅಂಡ್ ಗರ್ಲ್ಸ್ ಸೆಕ್ಷನ್ ಓಡಿ ಗೀತಾ ನಯನಾ ಶೀಸ್ ಪ್ರಿಪೇರಿಂಗ್, ನೈಶಾ ಇಸ್ ಪ್ರಿಪೇರಿಂಗ್ ವೆಲ್, ದಿನಿತ್ ಇಸ್ ಪ್ರಿಪೇರಿಂಗ್ ವೆಲ್, ಅಂಡ್ ಮೋರ್ ಓವರ್ ಫ್ರಮ್ ಆರ್ ಸೆಂಟರ್ ಲಾಟ್ ಆಫ್ ಪೀಪಲ್ ಜಸ್ಟ್ ಪ್ರಿಪೇರಿಂಗ್ ರಿಯಲಿ ವೆಲ್. ಪಾಸ್ಟ್ ಟೂ ಟೂ ಆಫ್ ಡಿಕೇಡ್ ವಿ ವಿನಿಂಗ್ ಆಲ್ ದ ನ್ಯಾಷನಲ್ ಮೆಡಲ್ಸ್ ಇನ್ ಕಮಿಂಗ್ ವೆಲ್. ವಿ ಆರ್ ಹೋಲ್ಡಿಂಗ್ ದ ನ್ಯಾಷನಲ್ ಚಾಂಪಿಯನ್ಶಿಪ್ ಫಾರ್ ದ ಆಲ್ಮೋಸ್ಟ್ ಅಬೌಟ್ ಪಾಸ್ಟ್ 30 ಇಯರ್ಸ್. ಹೆಮ್ಮೆ ಇದೆ ತಿಳ್ಕೊಳ್ತೇನೆ ನಾನು. ಐ ಆಮ್ ಆಲ್ಸೋ ಬೀಂಗ್ ಪಾರ್ಟ್ ಆಫ್ ಕರ್ನಾಟಕ ಟೀಮ್ ಫಾರ್ ದ ಪಾಸ್ಟ್ 3 decades, ಅಂಡ್ ಐ ಆಮ್ ವೆರಿ ಪ್ರೌಡ್ ಟು ಸೇ ದಟ್ ಆಲ್ಸೋ ಐ ಆಮ್ ದೇರ್.
1: ಕರ್ನಾಟಕ ಸ್ವಿಮ್ಮಿಂಗ್ ಅಸೋಸಿಯೇಷನ್ನ ಉಪಾಧ್ಯಕ್ಷರಾದ ರಕ್ಷಿತ್ ಜಗದಾಳೆ ಅವರು ಸ್ವಿಮ್ಮಿಂಗ್ ಕ್ರೀಡೆಯಲ್ಲಿ ಕರ್ನಾಟಕದ ಭವಿಷ್ಯದ ಕುರಿತಾಗಿ ಮಾತನಾಡಿದರು.
4: ಈಗಿರೋ ಟ್ಯಾಲೆಂಟು ನಮ್ಮ ರಾಜ್ಯದಲ್ಲಿ ಇಟ್ಸ್ ವೆರಿ ಗುಡ್, ಇಟ್ಸ್ ವೆರಿ ಎನ್ಕರೇಜಿಂಗ್. ಕರ್ನಾಟಕ ಇಸ್ ನೋನ್ ಆಸ್ ದಿ ಆಸ್ ಎ ಕಾಶಿ ಆಫ್ ಸ್ವಿಮ್ಮಿಂಗ್ ಇನ್ ಇಂಡಿಯಾ. ಮ್ಯಾಕ್ಸಿಮಮ್ ನಂಬರ್ ಆಫ್ ಮೆಡಲಿಸ್ಟ್, ಮ್ಯಾಕ್ಸಿಮಮ್ ನಂಬರ್ ಆಫ್ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಎಲ್ಲ ಇಟ್ಸ್ ಕಮ್ ಫ್ರಮ್ ಕರ್ನಾಟಕ ಓನ್ಲಿ. ಜೂನಿಯರ್ ನ್ಯಾಷನಲ್ಸ್ ಅಲ್ಲಿ ಅದು ಸೀನಿಯರ್ ನ್ಯಾಷನಲ್ಸ್ ವಿ ಆರ್ ಬೀನ್ ಚಾಂಪಿಯನ್ಸ್ ಫಾರ್ ಮೋರ್ ದೆನ್ 25-30 ಇಯರ್ಸ್. ಯಾವ ರಾಜ್ಯನೂ ಈ ತರ ಒಂದು ಅಚೀವ್ಮೆಂಟ್ ಮಾಡಿಲ್ಲ. ಐ ಥಿಂಕ್ ಫ್ಯೂಚರ್ ಆಫ್ ಇಂಡಿಯನ್ ಸ್ವಿಮ್ಮಿಂಗ್ ಇಸ್ ಬ್ರೈಟ್. ಬಹಳಾನೇ ಪೊಟೆನ್ಷಿಯಲ್ ಇದೆ ಇಂಡಿಯನ್ ಸ್ವಿಮ್ಮರ್ಸ್ಗೆ. ಮೈನ್ ಥಿಂಗ್ ಹೌ ವಿ ಆರ್ ಏಬಲ್ ಟು ನರ್ಚರ್ ದ ಟ್ಯಾಲೆಂಟ್ ಅಂಡ್ ಗ್ರೂಮ್ ದ ಟ್ಯಾಲೆಂಟ್, ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಆಲ್ಮೋಸ್ಟ್ ಪ್ರತಿ ಒಂದು ಜಿಲ್ಲೆಯಲ್ಲಿ ಈಗ ಸ್ವಿಮ್ಮಿಂಗ್ ಪೂಲ್ ಇದೆ. ಮಿನಿಮಮ್ 25 meters, 50 meter ಪೂಲ್ಸ್ ಇದೆ. ವಿ ಆರ್ ನೌ ಹ್ಯಾವಿಂಗ್ ಅ ಶಾರ್ಟೇಜ್ ಆಫ್ ಗುಡ್ ಕೋಚಸ್. ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಬೇರೆ ರಾಜ್ಯಗಳಲ್ಲೂ ಗುಡ್ ಟ್ಯಾಲೆಂಟೆಡ್ ಗುಡ್ ಕೋಚಸ್ ಕಮ್ಮಿ ಇದೆ. ನನ್ನ ಪ್ರಕಾರ ಐ ಥಿಂಕ್ ಕರ್ನಾಟಕ ಸ್ವಿಮ್ಮಿಂಗ್ ಅಸೋಸಿಯೇಷನ್ ಇಂದ ಅಲ್ಲಿ ಸ್ವಿಮ್ಮಿಂಗ್ ಫೆಡರೇಷನ್ ಆಫ್ ಇಂಡಿಯಾದಿಂದ ಹೌ ವಿ ಕ್ಯಾನ್ ಗ್ರೂಮ್ ಕೋಚಸ್ ಇಸ್ ಇಂಪಾರ್ಟೆಂಟ್ ನೌ. ಹೇಗೆಂದ್ರೆ ಸ್ವಿಮ್ಮಿಂಗ್ ಪೂಲ್ ಕಟ್ಟದೆ ಕಟ್ಟಬಹುದು, ಬಟ್ ಮೇಂಟೆನೆನ್ಸ್ ಮಾಡೋದು ಬಹಳ ಕಷ್ಟ. ಯಾಕಂದ್ರೆ ವಾಟರ್ ಹ್ಯಾಸ್ ಟು ಬಿ ಮೇಂಟೈನ್ ಹೈಜಿನಿಕ್ಲಿ. ವಾಟರ್ ನ ನಾವು ಪ್ಲೇ ಗ್ರೌಂಡ್ ತರ ಹಂಗೆ ನೇಚರ್ ಗೆ ಬಿಟ್ಬಿಡಕ್ ಆಗಲ್ಲ. ವಾಟರ್ಗೆ ಕರೆಕ್ಟ್ ಆಗಿ ವಾಟರ್ ಟ್ರೀಟ್ಮೆಂಟ್ ಮಾಡಬೇಕು, ಕ್ಲೋರಿನ್ ಹಾಕಬೇಕು ಕರೆಕ್ಟ್ ಆಗಿ, ರಿಕ್ವೈರ್ಡ್ ಕೆಮಿಕಲ್ಸ್, ಆಲ್ಕಲಿನಿಟಿ ಅದೆಲ್ಲ ಮೇಂಟೈನ್ ಮಾಡಬೇಕು. ಸೊ ಅದು ಸುಲಭ ಅಲ್ಲ. ಜಿಲ್ಲೆಯಲ್ಲಿ ಅವರು ಸ್ವಿಮ್ಮಿಂಗ್ ಪೂಲ್ ತಗೊಂಡ್ರೆ ಅವರು ಲಾಂಗ್ ಟರ್ಮ್ ನೋಡಬೇಕು. ಮಿನಿಮಮ್ ಏನಾದ್ರೂ ಅಟ್ ಲೀಸ್ಟ್ 15-20 years ಲೀಸ್ ಕೊಟ್ರೆ ಅವ್ರಿಗೆ, ಅವಾಗ ಯಾರು ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಹಾಕ್ಬೋದು. ಒಂದು 25 meter ಪೂಲ್ ಮೇಂಟೈನ್ ಮಾಡಬೇಕಂದ್ರೆ ನಿಮ್ಗೆ ವಿತ್ ಕೆಮಿಕಲ್ಸ್ ಆಗಲಿ, ಪವರ್ ಫಿಲ್ಟ್ರೇಷನ್ ಸಿಸ್ಟಮ್ ಎಲ್ಲ ಆದ್ರೆ ಮಿನಿಮಮ್ ನಿಮ್ಗೆ ಅಟ್ ಲೀಸ್ಟ್ ಒಂದು 40-50 lakh rupees ಆಗುತ್ತೆ ಆನ್ಯುಲಿ. ಆಲ್ಮೋಸ್ಟ್ 4 lakh rupees a month. ಸೊ ಇಟ್ ಇಸ್ ನಾಟ್ ದಟ್ ಈಸಿ. ಸರ್ಕಾರ ಒಂದು ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಮೂಲಕ ನಾವು ಮಾಡಿದ್ರೆ ಅನುಕೂಲ ಆಗುತ್ತೆ. ಹಾಗೆ ಈಗ ಜಿಲ್ಲೆಯಲ್ಲಿ ಟ್ಯಾಲೆಂಟ್ ಇಸ್ ಟ್ರಿಮೆಂಡಸ್. ಸೊ ವಿ ಹ್ಯಾವ್ ಟು ಐಡೆಂಟಿಫೈ ದ ಟ್ಯಾಲೆಂಟ್, ನರ್ಚರ್ ದ ಟ್ಯಾಲೆಂಟ್. ಟ್ಯಾಲೆಂಟ್ ಐಡೆಂಟಿಫೈ ಆಗಿ ಬೆಂಗಳೂರು ಆಗಲಿ ಬೇರೆ ಕಡೆ ನಾವು ಟ್ಯಾಲೆಂಟ್ ಕರ್ಕೊಂಡ್ಬರ್ಬೋದು, ಬಟ್ ಅಲ್ಲಿ ಅವ್ರಿಗೆ ಮಾಡಿದ್ರೆ ಇಟ್ ವಿಲ್ ಬೆನಿಫಿಟ್ ದಿ ಮೋರ್. ಟ್ಯಾಲೆಂಟ್ ಇದೆ ನಮ್ಮ ದೇಶದಲ್ಲಿ, ಸಾಕಷ್ಟು ನಾವು ಎಫರ್ಟ್ಸ್ ಹಾಕ್ತಾ ಇದೀವಿ. ನಾವು ಮೇನ್ ಆದ್ರೆ ರೀಸನ್ ಅಂದ್ರೆ ಜೆನೆಟಿಕ್ಸ್ ಕುಡ್ ಬಿ ಒನ್ ಆಫ್ ದ ರೀಸನ್, ಎಸ್ಪೆಷಲಿ ಯುರೋಪಿಯನ್ಸ್ ಅಮೆರಿಕನ್ಸ್ ಕಂಪೇರ್ ಮಾಡಿದ್ರೆ ಕುಡ್ ಬಿ ಒನ್ ಆಫ್ ದ ರೀಸನ್ಸ್. ಬಟ್ ಆದ್ರೆ ವಾಟ್ ಎವರ್ ಬೆಸ್ಟ್ ಎಫರ್ಟ್ ಏನಿದೆ ನಾವು ಮಾಡ್ತಾ ಇದೀವಿ. ಈಗ ಇಂಚ್ ಬೈ ಇಂಚ್ ವಿ ಆರ್ ಕಮಿಂಗ್ ದೇರ್. ಈಗ ಕೆಲವು ಏಷ್ಯನ್ ಗೇಮ್ಸ್ ಅಲ್ಲಿ ಮೆಡಲ್ ಮಾಡಿದೀವಿ ನಾವು, ನೆಕ್ಸ್ಟ್ ಲೆವೆಲ್ ಇರೋದು ವರ್ಲ್ಡ್ ಚಾಂಪಿಯನ್ಶಿಪ್, ಒಲಿಂಪಿಕ್ಸ್ ಅಲ್ಲಿ ಮೆಡಲ್ ಮಾಡಕ್ಕೆ. ಸೊ ಬಹುಶಃ ಅದಾಗತ್ತೆ ಅದು. ಇಟ್ಸ್ ಓನ್ಲಿ ಕ್ವೆಶನ್ ಆಫ್ ಟೈಮ್ ಐ ಗೆಸ್. ಆ ಟೈಮ್ ಬಂದಿದೆ. ಐ ಥಿಂಕ್ ದ ಟೈಮ್ ಹ್ಯಾಸ್ ಕಮ್ ಫಾರ್ ನಾವು ಇಂಡಿಯನ್ ಸ್ವಿಮ್ಮಿಂಗ್ ಟು ಗೋ ಟು ದ ನೆಕ್ಸ್ಟ್ ಲೆವೆಲ್. ಅಟ್ ಲೀಸ್ಟ್ ವಿದಿನ್ ದ ನೆಕ್ಸ್ಟ್ ಡೆಕೇಡ್ ನಮ್ಮ ದೇಶಕ್ಕೆ ಅಟ್ ಲೀಸ್ಟ್ ಒಂದು ವರ್ಲ್ಡ್ ಚಾಂಪಿಯನ್ಶಿಪ್ ಮೆಡಲ್ ಇಲ್ಲಾಂದ್ರೆ ಒಲಿಂಪಿಕ್ ಮೆಡಲ್ ಅಂತೂ ಅಚೀವ್ಮೆಂಟ್ ಮಾಡಕ್ಕೆ ಸಾಧ್ಯತೆ ಇದೆ.
1: ರಾಜ್ಯ ಸೀನಿಯರ್ ಈಜು ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿದ ಅಂತಾರಾಷ್ಟ್ರೀಯ ಮಟ್ಟದ ಈಜುಪಟುಗಳ ಅನಿಸಿಕೆಗಳು.
5: ನನ್ನ ಹೆಸರು ಅನೀಶ್ ಎಸ್ಗೌಡ, ನಾನೊಬ್ಬ ಇಂಟರ್ನ್ಯಾಷನಲ್ ಸ್ವಿಮ್ಮರ್. ನಾನು ಇಂಟರ್ನ್ಯಾಷನಲ್ ಅಲ್ಲಿ ಏಷ್ಯನ್ ಗೇಮ್ಸ್ ನ ಇಂಡಿಯಾ ರೆಪ್ರೆಸೆಂಟ್ ಮಾಡಿದ್ದೀನಿ, ಮತ್ತೆ ಏಷ್ಯನ್ ಚಾಂಪಿಯನ್ಶಿಪ್ ಅಲ್ಲಿ ರಿಲೇಲಿ ಸಿಲ್ವರ್ ಬಂದಿದ್ವಿ ಲಾಸ್ಟ್ ಇಯರ್ ಅಹಮದಾಬಾದ್ ಅಲ್ಲಿ. ಸ್ಟೇಟ್ ಅಲ್ಲಿ 1500, 800 ಮತ್ತೆ 200 ಫ್ರೀ ಸ್ಟೈಲ್ ರೆಕಾರ್ಡ್ ಇದೆ, ಮತ್ತೆ ನ್ಯಾಷನಲ್ಸ್ ಅಲ್ಲಿ 200 meter ಇವಾಗ ಕರೆಂಟ್ ಚಾಂಪಿಯನ್. ಇವಾಗ ಸ್ಟೇಟ್ ಚಾಂಪಿಯನ್ಶಿಪ್ಸ್ ನಡೀತಾ ಇದೆ ನಮ್ಮ ನ್ಯಾಷನಲ್ಸ್ ಗೆ ಕ್ವಾಲಿಫಿಕೇಶನ್. ಆ ನ್ಯಾಷನಲ್ ಕಾಂಪಿಟೇಷನ್ ಏಷ್ಯನ್ ಗೇಮ್ಸ್ ಟ್ರಯಲ್ಸ್ ಇದೆ, ಸೊ ಇದು ತುಂಬಾ ಮುಖ್ಯ. ಸೊ ಇವಾಗ ಇಲ್ಲಿ ನಾನು 100, 200 ಮತ್ತೆ 400 meter ಫ್ರೀ ಸ್ಟೈಲ್ ಮಾಡಿದ್ದೀನಿ. 100 ಮತ್ತೆ 200 ಫ್ರೀ ಸ್ಟೈಲ್ ಅಲ್ಲಿ ಗೋಲ್ಡ್, ಮತ್ತೆ 400 ಫ್ರೀ ಸ್ಟೈಲ್ ಅಲ್ಲಿ ಬ್ರಾನ್ಸ್ ಬಂದಿದೆ, ಮತ್ತೆ 200 ಫ್ರೀ ಸ್ಟೈಲ್ ಅಲ್ಲಿ ಸ್ಟೇಟ್ ರೆಕಾರ್ಡ್ ಆಗಿದೆ. ನಾನು ಸ್ವಿಮ್ಮಿಂಗ್ ಸ್ಟಾರ್ಟ್ ಮಾಡಿದ್ದು 4 years ಇದ್ದಾಗ. ನನ್ನ ಅಪ್ಪ ಅಮ್ಮ ಆಕ್ಟಿವಿಟೀಸ್ ಇರಬೇಕಂತ ಬೇರೆ ಬೇರೆ ಡಿಫ್ರೆಂಟ್ ಸ್ಪೋರ್ಟ್ಸ್ ಅಲ್ಲಿ ಹಾಕಿದ್ರು, ಕೊನೆಗೆ ಸ್ವಿಮ್ಮಿಂಗ್ ಅಲ್ಲಿ ಸ್ಟಿಕ್ ಆಯ್ತು. ನನ್ನ ಸ್ವಿಮ್ಮಿಂಗು ಲಾಕ್ಡೌನ್ ಆದ್ಮೇಲೆ ಸ್ವಲ್ಪ ಜಾಸ್ತಿ ಇಂಪ್ರೂವ್ ಆಗಿದೆ. ಸೊ 2022 ಅಲ್ಲಿ ನಾನು ಫಸ್ಟ್ ಇಂಟರ್ನ್ಯಾಷನಲ್ ಮೀಟ್ ಹೋಗಿದ್ದೆ ವರ್ಲ್ಡ್ ಜೂನಿಯರ್ ಚಾಂಪಿಯನ್ಶಿಪ್ಸ್ಗೆ, ಅದು ಪೆರೂಲ್ ಇತ್ತು. ಆಮೇಲೆ 2023 ಅಲ್ಲಿ ಏಷ್ಯನ್ ಗೇಮ್ಸ್ ಚೈನಾ, ಮತ್ತೆ ವರ್ಲ್ಡ್ ಯೂನಿವರ್ಸಿಟಿ ಗೇಮ್ಸ್ ಅದು ಚೈನಾದಿತ್ತು. ಈ ವರ್ಷ ಏಷ್ಯನ್ ಗೇಮ್ಸ್ ಮತ್ತೆ ಕಾಮನ್ವೆಲ್ತ್ ಗೇಮ್ಸ್ ಇದೆ. ಸೊ ತುಂಬಾ ಮುಖ್ಯ ವರ್ಷ ಈ ವರ್ಷ. ಸೊ ನ್ಯಾಷನಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮ್ ಮಾಡಿ ಕ್ವಾಲಿಫೈ ಆಗಬೇಕು, ಮತ್ತೆ 2028 ಒಲಿಂಪಿಕ್ಸ್ ಅಲ್ಲಿ ಕ್ವಾಲಿಫೈ ಆಗಕ್ಕೆ ಗೋಲ್ ಇದೆ. ಡೈಲಿ ಬೆಳಗ್ಗೆ ಸಾಯಂಕಾಲ ಸ್ವಿಮ್ಮಿಂಗ್ ಇರುತ್ತೆ 2-2 hours, ಮತ್ತೆ 1 week ಅಲ್ಲಿ 3 times ಜಿಮ್ಮು ಇರುತ್ತೆ, ಮಧ್ಯ 1 hour ಯಾವಾಗ ಟೈಮ್ ಇದೆ ಹೋಗ್ತೀನಿ. ಕಾಂಪಿಟೇಷನ್ ದೂರ ಇದ್ದಾಗ ಕಾಲೇಜ್ಗೂ ಹೋಗ್ಬೇಕಾಗುತ್ತೆ, ಒಂದ್ 3-4 hours ಹೋಗ್ತೀನಿ, 9 to 1 o'clock. ಆಮೇಲೆ ಕಾಂಪಿಟೇಷನ್ ಹತ್ರ ಬರ್ತಾ 1-2-3 weeks ಕಾಲೇಜ್ ಪರ್ಮಿಷನ್ ಕೊಡ್ತಾರೆ ಟ್ರೈನಿಂಗ್ ಮಾಡೋಕೆ, ಅವಾಗ ಟ್ರೈನಿಂಗ್ ಮಾಡಿ ಮನೇಲಿ ರೆಸ್ಟ್ ಮಾಡ್ಬೋದು. ಲಾಂಗ್ ಟರ್ಮ್ ಗೋಲ್ ಎಲ್ಲಾರ್ದು ಐ ತಿಂಕ್ ಎಲ್ಲ ಅಥ್ಲೀಟ್ಸ್ ಒಲಿಂಪಿಕ್ಸ್ ಗೆ ಹೋಗ್ಬೇಕಂತ. ಸೊ ಅದೇ ನಾವು ಸ್ವಲ್ಪ ಇನ್ನ ಸ್ವಿಮ್ಮಿಂಗ್ ಅಲ್ಲಿ ಡೆವಲಪಿಂಗ್ ನೇಷನ್, ಆದ್ರೆ ಎಲ್ಲ ಶಿಯರಿ ನಟರಾಜ್ ಸಜನ್ ಪ್ರಕಾಶ್ ಎಲ್ಲ ಚೆನ್ನಾಗಿ ಮೋಟಿವೇಟ್ ಮಾಡ್ತಾರೆ. ಸೊ ಅವ್ರನ್ನ ನೋಡ್ಕೊಂಡು ನಾವು ಇಂಪ್ರೂವ್ ಮಾಡಬೇಕು.
6: ನನ್ನ ಹೆಸರು ಸುವರ್ಣಾ ಸಿ ಭಾಸ್ಕರ್. ನನ್ನ ಸ್ವಿಮ್ಮಿಂಗ್ ಜರ್ನಿ ಸ್ಟಾರ್ಟ್ ಆಗಿದಂದ್ರೆ ನಮ್ಮ ದೊಡ್ಡಜ್ಜ, ನಮ್ಮ ಅಜ್ಜಿ, ನಮ್ಮ ಅಮ್ಮ ಎಲ್ಲರೂ ಕರ್ನಾಟಕ ಸ್ಟೇಟ್ ಚಾಂಪಿಯನ್ಸ್ ಆಗಿದ್ರು ಸ್ವಿಮ್ಮಿಂಗ್ ಇಲ್ಲಿ. ಅದಕ್ಕೆ ನಾನು ಕಲಿಬೇಕಂತ ನಮ್ಮ ಅಮ್ಮ ಫಸ್ಟ್ ಸ್ಟಾರ್ಟ್ ಮಾಡಿಸಿದ್ದು. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನಾನು 2 ಇಯರ್ಸ್ ಇರುವಾಗ, ಬಟ್ ಪ್ರಾಪರ್ಲಿ ಮಾಡಿದಂದ್ರೆ 5 ವರ್ಷ ಆಗಿತ್ತು. ಮತ್ತೆ ನಾನ್ 9 ವರ್ಷ ಇರುವಾಗ ನನ್ ಫಸ್ಟ್ ಸ್ಟೇಟ್ ಮೆಡಲ್ ಬಂತು. 10 ವರ್ಷ ಆಗುವಾಗ ನ್ಯಾಷನಲ್ ಸೆಲೆಕ್ಟ್ ಆದೆ. 12 ಇಯರ್ಸ್ ಏನೋ ಇರುವಾಗ ನನ್ ಫಸ್ಟ್ ನ್ಯಾಷನಲ್ ಗೋಲ್ಡ್ ಎಲ್ಲ ಬಂದ್ಬಿಡ್ತು. ಮೇನ್ ಅಚೀವ್ಮೆಂಟ್ಸ್ ಅಂದ್ರೆ 50 ಮೀಟರ್ ಬ್ಯಾಕ್ ಸ್ಟ್ರೋಕ್ ಇಲ್ಲಿ ನಂದ್ ಸೀನಿಯರ್ ನ್ಯಾಷನಲ್ ರೆಕಾರ್ಡ್ ಇದೆ. ಕೆಲವು ಇಂಟರ್ನ್ಯಾಷನಲ್ ಮೆಡಲ್ಸ್ ಬಂದಿದೆ, ಏಷ್ಯನ್ ಏಜ್ ಗ್ರೂಪ್, ಮಲೇಷ್ಯಾ ಓಪನ್, ಸಿಂಗಾಪುರ್ ಓಪನ್, ಥೈಲ್ಯಾಂಡ್ ಓಪನ್. ಮತ್ತೆ ನಾನು 5 ವರ್ಷ ಮುಂಚೆ ಆಕ್ಚುಲಿ US ಗೆ ಮೂವ್ ಆದೆ. ನನ್ನ ಕಾಲೇಜಿಗೆ ಅಂಡರ್ ಗ್ರಾಜುಯೇಟ್ US ಮುಗಿಸಿದೆ. ಈಗ 1 ವರ್ಷ ಮಾಸ್ಟರ್ಸ್ ಮುಗಿಸಿದೀನಿ. ಅಲ್ಲಿನೂ ಕೆಲವು ಚೆನ್ನಾಗಿ ಮಾಡಿದೀನಿ, ಕೆಲವು ಮೆಡಲ್ಸ್ ಬಂತು. ನಮ್ಮ ಕಾಲೇಜ್ ರೆಕಾರ್ಡ್ಸ್ ಈಗ ನನ್ನ ಹೆಸರಲ್ಲಿದೆ. ಸೊ ಈಗ 5 ವರ್ಷ ಆದ್ಮೇಲೆ ವಾಪಸ್ ಬಂದಿದ್ದೀನಿ ಕಾಂಪಿಟಿಷನ್ ಗೆ. ಐ ತಿಂಕ್ ಏಷ್ಯನ್ ಏಜ್ ಗ್ರೂಪ್ 2019 ಬ್ಯಾಂಗ್ಳೂರ್ ಇಲ್ಲಿತ್ತು. ಆಕ್ಚುಲಿ ಅದ್ ನಂಗೆ ಸ್ವಲ್ಪ ಸ್ಪೆಷಲ್ ಆಗಿತ್ತು. ನಂಗೆ ಅಲ್ಲಿ ಬಂದು ಬ್ರಾನ್ಸ್ ಮೆಡಲ್ ಬಂದಿತ್ತು. ಅಂದ್ರೆ ಸ್ಪೆಷಲ್ ಹೋಮ್ ಕಂಟ್ರಿಲಿ ಒಂದ್ ಮೆಡಲ್ ಬಂದಿತ್ತು. ಅವಾಗ ಐ ವಾಸ್ ಮಚ್ ಯಂಗರ್, ಅದ್ ಸ್ವಲ್ಪ ಸ್ಪೆಷಲ್ ಆಗಿತ್ತು. ಮತ್ತೆ 2018 ಇಲ್ಲಿ ನಾನ್ ಮಲೇಷ್ಯಾಗ ಹೋಗಿದ್ದೆ. ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದೆ, ಅಂದ್ರೆ ಎಲ್ಲ ನನ್ ಬೆಸ್ಟ್ ಟೈಮ್ಸ್ ಬಂತು, ಕೆಲವು ಗೋಲ್ಡ್ ಮೆಡಲ್ಸ್ ಬಂತು. ಸ್ವಿಮ್ಮಿಂಗ್ ಮಾಡುವಾಗನೇ ಇಂಜುರಿ ಆಯ್ತು. ಅದಕ್ಕೆ ಬರೀ 9 ಮಂತ್ಸ್ ಆಗಿದೆ ಸರ್ಜರಿ ಆದ್ಮೇಲೆ. ಅದಕ್ಕೆ ಸ್ವಲ್ಪ ಕಮ್ ಬ್ಯಾಕ್ ಟ್ರೈ ಮಾಡ್ತಾ ಇದೀನಿ. ಅದಕ್ಕೆ ಪರ್ಫಾರ್ಮೆನ್ಸ್ ಸಾಧಾರಣನೇ, ಬಟ್ ನೆಕ್ಸ್ಟ್ ಮಂತ್ ನ್ಯಾಷನಲ್ಸ್ ಇಲ್ಲಿ ನಾ ಬೆಟರ್ ಮಾಡ್ಬೇಕಂತ ಇದೆ. ಏಷ್ಯನ್ ಗೇಮ್ಸ್ ಗೆ ನಾನು ಟ್ರೈ ಮಾಡ್ತಾ ಇದೀನಿ. ಅಂದ್ರೆ ಸ್ವಿಮ್ಮಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಕ್ವಾಲಿಫಿಕೇಶನ್ ಟೈಮಿಂಗ್ಸ್ ಕೊಟ್ಟಿದ್ದಾರೆ. ಅದ್ರಲ್ಲಿ 50 ಮೀಟರ್ಸ್ ಬ್ಯಾಕ್ ಸ್ಟ್ರೋಕ್ ಇಲ್ಲಿ ನಾನು 1 ಸೆಕೆಂಡ್ ಕಟ್ ಮಾಡಿದ್ರೆ ನಾನು ಸೆಲೆಕ್ಟ್ ಆಗ್ತೀನಿ. ನಾನು ಮುಂಚೆಯಿಂದ ಬ್ಯಾಕ್ ಸ್ಟ್ರೋಕೆ ಮಾಡ್ತಾ ಇದೀನಿ, ಅದೇ ನನ್ನ ಬೆಸ್ಟ್. ಬಟ್ ಈಗ ಅಂದ್ರೆ ಸರ್ಜರಿ ಎಲ್ಲ ಆದ್ಮೇಲೆ ನಾನು ಈಗ ಸ್ಪ್ರಿಂಟ್ ಅಲ್ಲಿ ಹೆಚ್ಚು ಫೋಕಸ್ ಮಾಡ್ತೀನಿ. 50 ಮೀಟರ್ಸ್ ನನ್ನ ಬೆಸ್ಟ್ ಇವೆಂಟು.
7: ನನ್ನ ಹೆಸರು ಚಿಂತನ್ ಅಂತ, ನಾ ಮಂಗಳೂರಿಂದ ಬಂದವರು. ನಾ ಈಗ ಲಕ್ಷನ್ ಅಕಾಡೆಮಿ ಆಫ್ ಸ್ಪೋರ್ಟ್ಸ್ ಅಲ್ಲಿ ಸ್ವಿಮ್ಮಿಂಗ್ ಮಾಡ್ತಿದ್ದೇನೆ. ಮುಂಚೆ 13 ಇಯರ್ಸ್ ನಾ ಮಂಗಳೂರಲ್ಲಿದ್ದೆ. ನಾ ಸ್ವಿಮ್ಮಿಂಗ್ ಸೇರಿದ್ದು ನನ್ನ ಅಪ್ಪನಿಂದ. ಅವರೊಬ್ಬ ಸ್ಪೋರ್ಟ್ಸ್ ಮ್ಯಾನ್, ಕಬಡ್ಡಿಯಲ್ಲಿದ್ರು, ಶಶಿಧರ್ ಶೆಟ್ಟಿ ಅಂತ. ಮತ್ತೆ ನನ್ನ ಅಮ್ಮ ಥ್ರೋಬಾಲ್ ಪ್ಲೇಯರ್, ಅವ್ರದ ಹೆಸರು ಹರಿನಾಕ್ಷಿ ಶೆಟ್ಟಿ ಅಂತ. ಮತ್ತೆ ನಂದು ಇಬ್ಬರು ಅಣ್ಣನವರಿದ್ದಾರೆ, ಅದರಲ್ಲಿ ದೊಡ್ಡ ಅಣ್ಣ ಇಂಟರ್ನ್ಯಾಷನಲ್ ಕರಾಟೆ ಪ್ಲೇಯರ್ ಅವ. ಅವ ಮತ್ತೆ ಕೋಚಿಂಗ್ ಸಹ ಕೊಡ್ತಿದ್ದೇನೆ. ಮತ್ತೆ ಸೆಕೆಂಡ್ ನಾವು ಸ್ವಿಮ್ಮರ್ ಆಗಿದ್ದ, ಈಗ ಕೋಚಿಂಗ್ ಅಲ್ಲಿ ಇದ್ದೇನೆ. ನಾ ಈಗೊಂದು 2 ಇಂಟರ್ನ್ಯಾಷನಲ್ ಮೀಟ್ ಹೋಗಿದ್ದೇನೆ, ದುಬೈ ಓಪನ್ಸ್. ಮತ್ತೆ 2023 ಅಲ್ಲಿ ನಾನು ತಂಜಾನಿಯಾದಲ್ಲಿ ಹೋಗಿದ್ದೆ. ನನಗೆ 5 ಗೋಲ್ಡ್ಸ್ ಮತ್ತೆ 1 ಸಿಲ್ವರ್ ಮತ್ತೆ 1 ಬ್ರೌನ್ಸ್ ಆಗಿದೆ, 5 ರೆಕಾರ್ಡ್ಸ್ ಆಗಿದೆ. ದುಬೈ ಅಲ್ಲಿ ನಾನು ಬಿ ಫೈನಲ್ಸ್ ಅಲ್ಲಿ ಫಸ್ಟ್ ಬರ್ತಿದ್ದೆ. ನಾನೊಂದು 2 ಇವೆಂಟ್ ಅಲ್ಲಿ ಫಸ್ಟ್ ಬಂದಿದ್ದೇನೆ ಬಿ ಫೈನಲ್ಸ್ ಅಲ್ಲಿ. ಫನ್ ಇವೆಂಟ್ ಅಂತ ನಾ ಮುಂಚೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಮತ್ತೆ ಕೋಚ್ ಹೇಳಿದ್ರು ನೀ ಮಾಡು ಅಂತ. ಮತ್ತೆ ಅಪ್ಪ ಅದಕ್ಕೆ ಇಂಟ್ರೆಸ್ಟ್ ಕೊಟ್ಟರು, ನನ್ನನ್ನು ಸ್ವಿಮ್ಮಿಂಗ್ ಸೇರಿಸಿದ್ರು. ನಾವೊಂದು 3 ವರ್ಷ ಇರುವಾಗ ನಾ ಸ್ವಿಮ್ಮಿಂಗ್ ಸೇರಿದೆ. ಮಂಗಲ ಸ್ವಿಮ್ಮಿಂಗ್ ಕ್ಲಬ್ ಅಲ್ಲಿದ್ದೆ ಮಂಗಳೂರಲ್ಲಿ. ಅಲ್ಲಿ ಕೋಚ್ ಮುಂಚೆ ಲೋಕರಾಜ್ ವಿಟ್ಲ್ ಅಂತ ಇದ್ರು, ಈಗ ಚೇಂಜ್ ಆಗಿ ಶಿಶಿರ್ ಎಸ್ ಗಟ್ಟಿ ಅಂತ. ಮತ್ತೆ ನನ್ನ ಅಣ್ಣನವರ್ಸ್ ಇದ್ದಾರೆ, ಕೀರ್ತನ್ಯ ಶೆಟ್ಟಿ ಮತ್ತೆ ಚೇತನ್ಯ ಶೆಟ್ಟಿ ಅಂತ. 13 ಇಯರ್ಸ್ ಆದ್ಮೇಲೆ ನಾ ಚೇಂಜ್ ಮಾಡಿದೆ. ಅಂದ್ರೆ ಅಲ್ಲಿ ಫೆಸಿಲಿಟೀಸ್ ಅಷ್ಟು ಇರ್ಲಿಲ್ಲ. ಅಂದ್ರೆ ನಂಗೆ ಸ್ವಿಮ್ಮಿಂಗ್ ಇಂದ SNC ಬೇರೆ ಮತ್ತೆ ಫಿಸಿಯೋ ಬೇರೆ, ಅದೇ ಆಚೆ ಈಚೆ ಎಲ್ಲ ಹೋಗಿ ಎಲ್ಲ ಕಷ್ಟ ಆಗ್ತಿತ್ತು. ಅದಕ್ಕೆ ಬ್ಯಾಂಗ್ಳೂರ್ ಶಿಫ್ಟ್ ಆದ. ನಂದು 2 ಇವೆಂಟ್ ಆಯ್ತು, 200 IM ಮತ್ತೆ 100 free. 200 IM ಅಲ್ಲಿ ನಾನು ಸೆಕೆಂಡ್ ಬಂದೆ, 210 ಹೋದೆ, ನಾನು ನ್ಯಾಷನಲ್ ಸೆಲೆಕ್ಟ್ ಆಗಿದ್ದೇನೆ. ಮತ್ತೆ 100 free ಅಲ್ಲಿ 3rd ಬಂದೆ, ನಾ ರಿಲೇ ಸೆಲೆಕ್ಟ್ ಆಗಿದ್ದೇನೆ. 100 fly ನಾ ಫಸ್ಟ್ ಬಂದೆ 56 ಹೋಗಿ. ಮುಂದಿನ ಗುರಿ ಅದೇ ಈ ವರ್ಷ ಒಂದು ಏಷ್ಯನ್ ಗೇಮ್ಸ್ ಅಲ್ಲಿ ಟ್ರೈ ಮಾಡ್ಬೇಕಿತ್ತು, ಈ ಸಲ ನ್ಯಾಷನಲ್ಸ್ ಅಲ್ಲಿ ಟ್ರೈ ಮಾಡ್ಬೇಕದು. ಈ ವರ್ಷ ಏಷ್ಯನ್ ಗೇಮ್ಸ್ ಸೆಲೆಕ್ಟ್ ಆಗ್ಬೇಕು, ಮತ್ತೆ ಅದರಲ್ಲಿ ಚಂದ ಪರ್ಫಾರ್ಮೆನ್ಸ್ ಬಂದ್ರೆ ಈ ವರ್ಷ ಸೆಲೆಕ್ಟ್ ಮಾಡುವರು ಒಲಿಂಪಿಕ್ಸ್ ಗೆ. ಮತ್ತೆ ನನ್ನದೊಂದೇ ಗುರಿ ಒಲಿಂಪಿಕ್ಸ್ ಅಲ್ಲಿ ಫಸ್ಟ್ ಇಂಡಿಯನ್ ಆಗ್ಬೇಕು, ಫೈನಲ್ಸ್ ಬರ್ಬೇಕಂತ. ಈಗ ಸ್ವಿಮ್ಮಿಂಗ್ ಗೆ 5 hours ಕೊಟ್ಟಿದ್ದೇನೆ, ಫಿಸಿಯೋ ಎಲ್ಲ ಸೇರಿಸಿ 7 hours ಇದರಲ್ಲಿ ಹೋಗ್ತದೆ. ಎಕ್ಸಾಮ್ಸ್ ಎಲ್ಲ ಹೋಗ್ತೇನೆ ಮಂಗಳೂರಿಗೆ, ಬ್ಯಾಂಗ್ಳೂರ್ ಬಂದ್ರೆ ಫುಲ್ ಟೈಮ್ ಸ್ವಿಮ್ಮಿಂಗ್ ಫೆಸಿಲಿಟಿ ಕೇಳಿ ಉಂಟು. ಮತ್ತೆ ನನ್ನ ಸ್ಪಾನ್ಸರ್ಸ್ ಹೆಸರು ಹೆಲ್ತಿಯಮ್ ಅಂತ ನನ್ನದು. ಎಲ್ಲ ಬೇಕು, ಇಲ್ಲಾದ್ರೆ ಆಗುದೇ ಇಲ್ಲ ಸ್ಪೋರ್ಟ್ಸ್ ಅಲ್ಲಿ, ಕಷ್ಟ. ಗೌರ್ಮೆಂಟ್ ಎಲ್ಲ ನೋಡಿದ್ರೆ ಅಪ್ಪ ಅಮ್ಮವೇ ಲಾಸ್ಟ್ ಬರುದು ಮೇನ್.
8: ನನ್ನ ಹೆಸರು ತಾನ್ಯ, ನಾನು ಮೈಸೂರಿಂದ, 16 ವರ್ಷ. ಆಲ್ಮೋಸ್ಟ್ 10 ವರ್ಷದಿಂದ ಸ್ವಿಮ್ಮಿಂಗ್ ಮಾಡ್ತಾ ಇದ್ದೀನಿ. ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಮತ್ತೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಲಾಸ್ಟ್ ಇಯರ್ ಜೂನಿಯರ್ ನ್ಯಾಷನಲ್ಸ್ ಅಲ್ಲಿ 2 ಜೂನಿಯರ್ ರೆಕಾರ್ಡ್ಸ್ ಮಾಡಿದೆ. ಸ್ಟೇಟ್ಸ್ ಅಲ್ಲಿ ಲಾಸ್ಟ್ ಇಯರ್ ಇಂಡಿವಿಜುವಲ್ ತಗೊಂಡಿದ್ದೆ ಮತ್ತೆ ಇಂಡಿಯಾನ ರೆಪ್ರೆಸೆಂಟ್ ಮಾಡಿದ್ದೆ ಏಷ್ಯನ್ ಅಕ್ವಾಟಿಕ್ ಚಾಂಪಿಯನ್ಶಿಪ್ ಅಲ್ಲಿ. ಸೀನಿಯರ್ ನ್ಯಾಷನಲ್ಸ್ ಅಲ್ಲಿ ತುಂಬಾ ಮೆಡಲ್ಸ್ ಕೂಡ ಮಾಡಿದ್ದೀನಿ. ನಾನು ಸ್ವಿಮ್ಮಿಂಗ್ ಜಾಯಿನ್ ಆಗಿದ್ದು 7 ವರ್ಷ ಇದ್ದಾಗ. ಸೊ ಅವಾಗ ನಮ್ಮ ಅಪ್ಪ ಅಮ್ಮನಿಗೆ ನಾನು ಬರೀ ಓದೋದ್ರಲ್ಲಿ ಇರಬಾರ್ದು, ಯಾವ್ದಾದ್ರು

0: parents also tumba supportive idare and because of them nanu ishtu dura bandira karana. First nanu helbekandre Khelo India 2024 adralli nanu 400 IM maadide adralli 510 hogide. That was one of my best performances. ಅದಾದ್ಮೇಲೆ ಲಾಸ್ಟ್ ಇಯರ್ ಜೂನಿಯರ್ ನ್ಯಾಷನಲ್ಸ್ ಅಲ್ಲಿ ನನಗೆ ಬ್ಯಾಕ್ ಟು ಬ್ಯಾಕ್ ಇವೆಂಟ್ಸ್ ಇತ್ತು 400 IM ಅದಾದ್ಮೇಲೆ ತಕ್ಷಣ 200 ಬ್ರೆಸ್ಟ್ ಸ್ಟ್ರೋಕ್. ಎರಡರಲ್ಲೂ ಬ್ಯಾಕ್ ಟು ಬ್ಯಾಕ್ ಜೂನಿಯರ್ ರೆಕಾರ್ಡ್ಸ್ ಮಾಡಿದೆ. ಐ ಥಿಂಕ್ ದಟ್ ವಾಸ್ ಮೈ ಬೆಸ್ಟ್ ಪರ್ಫಾರ್ಮೆನ್ಸ್. ಐ ಥಿಂಕ್ ದ ಬಿಗ್ಗೆಸ್ಟ್ ಒನ್ ವಾಸ್ ಏಷ್ಯನ್ ಅಕ್ವಾಟಿಕ್ ಚಾಂಪಿಯನ್ಶಿಪ್ ಅಂಡ್ ಮತ್ತೆ ಅದರಲ್ಲಿ ಇಟ್ ವಾಸ್ ಓಪನ್ ಕ್ಯಾಟಗರಿ ಮತ್ತೆ ನಾನ್ ಬರೀ 16 ವರ್ಷ ಇತ್ತು. ನನ್ನ ಫಸ್ಟ್ ಇವೆಂಟ್ ನಾನು ಐ ಡಿಡ್ ನಾಟ್ ಥಿಂಕ್ ಐ ವುಡ್ ಗೋ ಟು ದ ಫೈನಲ್ಸ್ ಬಟ್ ಐ ವೆಂಟ್ ಟು ದ ಫೈನಲ್ಸ್ ಆಲ್ಸೋ. ಬಟ್ ಅಲ್ಲಿ ನನಗೆ ಆಸ್ ಇಟ್ ವಾಸ್ ಮೈ ಫಸ್ಟ್ international meet and I was representing the country and it was the home ground also. ಸ್ವಲ್ಪ ಭಯ ಅದು ಇದು ಆಯ್ತು. ಐ ಡಿಂಟ್ ಡೂ ಮೈ ಬೆಸ್ಟ್ ಬಟ್ ಐ ಫೆಲ್ಟ್ ರಿಯಲಿ ಪ್ರೌಡ್ ರೆಪ್ರೆಸೆಂಟಿಂಗ್ ದ ಕಂಟ್ರಿ. ದ ಲಾಸ್ಟ್ ಪರ್ಫಾರ್ಮೆನ್ಸ್ ದಟ್ ಐ ಡಿಡ್ ವಾಸ್ ಜೂನಿಯರ್ ನ್ಯಾಷನಲ್ಸ್ ಅದಾದ್ಮೇಲೆ ರೆಪ್ರೆಸೆಂಟಿಂಗ್ ದ ಕಂಟ್ರಿ. ನಾನು ಆಲ್ಮೋಸ್ಟ್ 7 ತಿಂಗಳು ಐ ವಾಸ್ ಅವೇ ಫ್ರಮ್ ರೇಸಿಂಗ್. ಇನ್ ಬಿಟ್ವೀನ್ ದಟ್ ನನಗೆ ಇಂಜುರಿ ಕೂಡ ಆಗಿತ್ತು. ಐ ವಾಸ್ ಆಫ್ ಸ್ವಿಮ್ಮಿಂಗ್ ಫಾರ್ ಅ ಮಂತ್ ಇನ್ ಫೆಬ್ರವರಿ ಅಂಡ್ ಮಾರ್ಚ್. ಐ ಸ್ಟಾರ್ಟ್ ಸ್ವಿಮ್ಮಿಂಗ್ ಇನ್ ಮಾರ್ಚ್ ಅಂಡ್ ಏಪ್ರಿಲ್. ನಾನು ಸ್ವಿಮ್ಮಿಂಗ್ ಲೈಕ್ ರೇಸಿಂಗ್ ಶುರು ಮಾಡಿದಾಗ್ಲಿಂದ ಐ ಹವ್ ನೆವರ್ ಬೀನ್ ಔಟ್ ಆಫ್ ಸ್ವಿಮ್ಮಿಂಗ್ ಫಾರ್ ವೀಕ್ಸ್. ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು ವಾರ ಇರ್ಬೋದು ಅಷ್ಟೇ ಫಾರ್ ಅ ಬ್ರೇಕ್ ಆರ್ ಸಮಥಿಂಗ್. ಬಟ್ ಒಂದ್ ತಿಂಗಳು ಅಷ್ಟೊಂದು ನನಗೆ ನಡೆಯಕ್ಕಾಗದೇ ಇರೋಷ್ಟು ಸೀರಿಯಸ್ ಆಗಿ ಇಂಜುರಿ ಆಗಿರ್ಲಿಲ್ಲ. ಬಟ್ ಇಟ್ ಹ್ಯಾಪನ್. ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ಎವ್ರಿ ಒನ್ ಅರೌಂಡ್ ಮೀ ಟು ಹೆಲ್ಪ್ ಮೀ ವಿತ್ ಇಟ್. ನಂದು 200 IM ಇತ್ತು. ಐ ಹ್ಯಾಡ್ ಅ ಲಾಟ್ ಆಫ್ ಎಕ್ಸ್ಪೆಕ್ಟೇಷನ್ಸ್ ಆದ್ರೆ ಐ ಕೇಮ್ ಥರ್ಡ್. ಬಟ್ ಇಟ್ಸ್ ಫೈನ್, ಐ ಆಮ್ ಇನ್ ದ ನ್ಯಾಷನಲ್ಸ್, ಐ ಆಮ್ ಹ್ಯಾಪಿ ಅಬೌಟ್ ದಟ್. ಬಟ್ ಅದಾದ್ಮೇಲೆ ನನಗೆ 400 IM ಇಸ್ ಲೈಕ್ ಮೈ ಮೇನ್ ಇವೆಂಟ್. ಐ ಹ್ಯಾಡ್ ಟು ಪ್ರೂವ್ ಎವ್ರಿವನ್ ರಾಂಗ್ ದಟ್ ತಾನಿಯಾ ಇಸ್ ಸ್ಟಿಲ್ ಅಲೈವ್, ಶೀ ಸ್ಟಿಲ್ ಇಸ್ ಹೂ ಶೀ ಇಸ್. ಅಂಡ್ ಐ ಹ್ಯಾಡ್ ಟು ಶೋ ಎವ್ರಿವನ್, ಐ ಹ್ಯಾಡ್ ಟು ಶೋ ಮೈ ಪೇರೆಂಟ್ಸ್, ಐ ಹ್ಯಾಡ್ ಟು ಶೋ ಮೈ ಕೋಚ್, ಐ ಹ್ಯಾಡ್ ಟು ಶೋ ಮೈ ಟೀಮ್ಮೇಟ್ಸ್ ದಟ್ ತಾನಿಯಾ ಕ್ಯಾನ್ ಸ್ಟಿಲ್ ಡೂ ಇಟ್. ಸೋ ಯಾ, 400 IM ಮಾಡಿದೆ ಅಂಡ್ ಐ ಬ್ರೋಕ್ ದ ಸ್ಟೇಟ್ ರೆಕಾರ್ಡ್ ವಿಚ್ ಸ್ಟುಡ್ ಇನ್ ಮೈ ನೇಮ್. ನನ್ನ ಹೆಸರಲ್ಲೇ ಇತ್ತು. 5:11 ಇತ್ತು. ಐ ಡಿಡ್ 5:8. ಶಾರ್ಟ್ ಟರ್ಮ್ ಹೇಳ್ಬೇಕಂದ್ರೆ ಈ ವರ್ಷ ತುಂಬಾ ಇವೆಂಟ್ಸ್ ಇದೆ. ಏಷ್ಯನ್ ಗೇಮ್ಸ್ ಇದೆ, ಏಷ್ಯನ್ ಏಜ್ ಇದೆ. ಮೈ ಮೇನ್ ಫೋಕಸ್ ಇಸ್ ಟು ಡೂ ಇಂಡಿಯನ್ ಬೆಸ್ಟ್ ಅಂಡ್ ಐ ವಿಲ್ ಪುಟ್ ಇನ್ ಮೈ ಎವ್ರಿಥಿಂಗ್ ಟು ಮೇಕ್ ಇಟ್ ಹ್ಯಾಪನ್. ಬಟ್ ಓವರ್ ಆಲ್ ಎಂಡ್ ಗೋಲ್ ವಿಲ್ ಬಿ ಒಲಿಂಪಿಕ್ಸ್.
1: ಉನ್ನತ ಸಾಮರ್ಥ್ಯ ಈಜು ತರಬೇತುದಾರರು ಹಾಗೂ ಕರ್ನಾಟಕ ಈಜು ಸಂಸ್ಥೆಯ ಜಂಟಿ ಕಾರ್ಯದರ್ಶಿಗಳಾದ ಸುಂದರೇಶ್ ಸತ್ಯನಾರಾಯಣ ಅವರು ಚಾಂಪಿಯನ್ಶಿಪ್ನ ಫಲಿತಾಂಶದ ಕುರಿತು ಮಾತನಾಡಿದರು.
2: ಕರ್ನಾಟಕದ ಈಜು ಇತಿಹಾಸದಲ್ಲೇ ಅತ್ಯಂತ ಭವ್ಯ ಹಾಗೂ ಸ್ಪರ್ಧಾತ್ಮಕವಾಗಿ ನಡೆದ ಕರ್ನಾಟಕ ಈಜು ಸಂಸ್ಥೆಯ ಎನ್ಆರ್ಜೆ ರಾಜ್ಯ ಸೀನಿಯರ್ ಈಜು ಚಾಂಪಿಯನ್ಶಿಪ್ 2026 ಬೆಂಗಳೂರಿನ ಬಸವನಗುಡಿ ಅಕ್ವಾಟಿಕ್ ಸೆಂಟರ್ನಲ್ಲಿ ಅದ್ದೂರಿಯಾಗಿ ನಡೆಯಿತು. ಮೊದಲ ಬಾರಿಗೆ ಕರ್ನಾಟಕ ರಾಜ್ಯ ಸೀನಿಯರ್ ಈಜು ಚಾಂಪಿಯನ್ಶಿಪ್ನಲ್ಲಿ 226 ಅಧಿಕ ಈಜುಗಾರರು ಭಾಗವಹಿಸಿದ್ದರು. ಈ ಬಾರಿ ನಡೆದ ಸ್ಪರ್ಧೆಗಳು ರಾಜ್ಯ ಈಜು ಕ್ರೀಡೆಗೆ ಹೊಸ ಮೈಲಿಗಲ್ಲಾಗಿ ಪರಿಣಮಿಸಿತು. ಈ ಚಾಂಪಿಯನ್ಶಿಪ್ನಲ್ಲಿ ಶ್ರೀಹರಿ ನಟರಾಜ್ ಹಾಗೂ ದಿನಿಧಿ ದೇಸಿಂಗು ಸೇರಿದಂತೆ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತವನ್ನು ಪ್ರತಿನಿಧಿಸಿದ ಈಜುಗಾರರ ಭಾಗವಹಿಸುವಿಕೆಯಿಂದ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ರಾಷ್ಟೀಯ ಮಟ್ಟದ ಕಳೆ ಮೂಡಿತು. ಟೈಮ್ಡ್ ಫೈನಲ್ಸ್ ಮಾದರಿಯಲ್ಲಿ ನಡೆದ ಪ್ರತಿಯೊಂದು ಸ್ಪರ್ಧೆಯು ಫೈನಲ್ಸ್ ಪಂದ್ಯದ ರೋಚಕತೆಯನ್ನು ಮೂಡಿಸಿತ್ತು. ಈ ರಾಜ್ಯ ಈಜು ಚಾಂಪಿಯನ್ಶಿಪ್ ಮುಂಬರುವ 79th ಸೀನಿಯರ್ ರಾಷ್ಟೀಯ ಈಜು ಚಾಂಪಿಯನ್ಶಿಪ್ಗೆ ಆಯ್ಕೆ ಪರೀಕ್ಷೆಯಾಗಿತ್ತು. ಈ ರಾಷ್ಟೀಯ ಈಜು ಚಾಂಪಿಯನ್ಶಿಪ್ ಅಹಮದಾಬಾದ್ನ ವೀರ ಸಾವರ್ಕರ್ ಕ್ರೀಡಾ ಸಂಕೀರ್ಣದ ಈಜು ಕೇಂದ್ರದಲ್ಲಿ ಜೂನ್ 16-21 ನಡೆಯಲಿದೆ. ಇದೇ ರಾಷ್ಟೀಯ ಸ್ಪರ್ಧೆಗಳು ಮುಂಬರುವ ಕಾಮನ್ವೆಲ್ತ್ ಗೇಮ್ಸ್ ಹಾಗೂ ಏಷ್ಯನ್ ಗೇಮ್ಸ್ಗಳಿಗೆ ಆಯ್ಕೆ ವೇದಿಕೆಯಾಗಿರುವುದರಿಂದ ಕರ್ನಾಟಕದ ಪ್ರತಿಯೊಬ್ಬ ಈಜುಗಾರರು ತಮ್ಮ ಸ್ಪರ್ಧೆಗಳಲ್ಲಿ ಶ್ರೇಷ್ಠ ಪ್ರದರ್ಶನವನ್ನು ನೀಡಿದರು. ಈ ಚಾಂಪಿಯನ್ಶಿಪ್ನಲ್ಲಿ ಒಟ್ಟು 17 ಹೊಸ ಕೂಟ ದಾಖಲೆಗಳು ಪ್ರಮುಖ ಆಕರ್ಷಣೆಗಳಾಗಿದ್ದವು. ಭಾರತದ ಭರವಸೆಯ ಯುವ ಈಜುಗಾರರು ತಮ್ಮ ಅದ್ಭುತ ಸಾಧನೆಗಳ ಮೂಲಕ ರಾಜ್ಯ ಈಜು ಕ್ರೀಡೆಯ ಭವಿಷ್ಯವನ್ನು ಮತ್ತಷ್ಟು ಪ್ರಕಾಶಮಾನಗೊಳಿಸಿದರು. ಮೊದಲ ದಿನ 15 ಸ್ಪರ್ಧೆಗಳು ನಡೆದವು. ಆರಂಭಿಕ ಸ್ಪರ್ಧೆಯಾದ 400 meter ಫ್ರೀಸ್ಟೈಲ್ನಲ್ಲೇ ಬಸವನಗುಡಿ ಅಕ್ವಾಟಿಕ್ ಸೆಂಟರ್ನ ದರ್ಶನ್ ಎಸ್ ಮತ್ತು ದಕ್ಷನ್ ಎಸ್ ಎಂಬ ಜನಪ್ರಿಯ ಅವಳಿ ಸಹೋದರರು ಹೊಸ ಸಂಚಲನ ಮೂಡಿಸಿದರು. ಒಲಿಂಪಿಯನ್ ಶ್ರೀಹರಿ ನಟರಾಜ್ 50 meter ಬ್ಯಾಕ್ ಸ್ಟ್ರೋಕ್ನಲ್ಲಿ ತಮ್ಮ ಪ್ರಾಬಲ್ಯವನ್ನು ಮುಂದುವರಿಸಿದರೆ ಮತ್ತೋರ್ವ ಒಲಿಂಪಿಯನ್ ಡಾಲ್ಫಿನ್ ಅಕ್ವಾಟಿಕ್ಸ್ನ ದಿನಿಧಿ ದೇಸಿಂಗು ಮಹಿಳೆಯರ 200 meter ಫ್ರೀಸ್ಟೈಲ್ನಲ್ಲಿ 2:04.20 ಹೊಸ ಕೂಟ ದಾಖಲೆಯನ್ನು ನಿರ್ಮಿಸಿದರು. ಎರಡನೇ ದಿನ ನಡೆದ 13 ಸ್ಪರ್ಧೆಗಳಲ್ಲಿ 7 ಹೊಸ ಕೂಟ ದಾಖಲೆಗಳು ಸುರಿಮಳೆಯಾಯಿತು. ಬಸವನಗುಡಿ ಅಕ್ವಾಟಿಕ್ ಸೆಂಟರ್ನ ಶೋಹನ್ ಗಂಗೂಲಿ 400 meter ಇಂಡಿವಿಜುವಲ್ ಮೆಡ್ಲಿಯಲ್ಲಿ

0: ಇಶಾ ಎಸ್ 200 ಮೀಟರ್ ಬ್ಯಾಕ್ ಸ್ಟ್ರೋಕ್ ನಲ್ಲಿ ಹೊಸ ದಾಖಲೆಯೊಂದಿಗೆ ಮಿಂಚಿದರೆ ಡಾಲ್ಫಿನ್ ಅಕ್ವಾಟಿಕ್ಸ್ ನ ತನಿಷಿ ಗುಪ್ತಾ 100 ಮೀಟರ್ ಬಟರ್ಫ್ಲೈ ಹಾಗೂ 100 ಮೀಟರ್ ಬ್ಯಾಕ್ ಸ್ಟ್ರೋಕ್ ನಲ್ಲಿ ಎರಡು ಹೊಸ ದಾಖಲೆಗಳನ್ನು ನಿರ್ಮಿಸಿ ದಿನದ ತಾರೆ ಎಂದೆನಿಸಿಕೊಂಡರು. ಪುರುಷರ 200 ಮೀಟರ್ ಫ್ರೀಸ್ಟೈಲ್ ನಲ್ಲಿ ಬಸವನಗುಡಿ ಅಕ್ವಾಟಿಕ್ ಸೆಂಟರ್ನ ಅನೀಶ್ ಗೌಡ ಹಾಗೂ 100 ಮೀಟರ್ ಬ್ರೆಸ್ಟ್ರೋಕ್ ನಲ್ಲಿ ಲಕ್ಷ್ಯ ಎಸ್ ಹೊಸ ದಾಖಲೆ ಬರೆದರೆ ಜೈನ್ ಇಂಟರ್ನ್ಯಾಷನಲ್ ಶಾಲೆಯ ತಾನ್ಯಾ ಷಡಾಕ್ಷರಿ ಮಹಿಳೆಯರ 400 ಮೀಟರ್ ಇಂಡಿವಿಜುವಲ್ ಮೆಡ್ಲೆಯಲ್ಲಿ ಹೊಸ ದಾಖಲೆ ನಿರ್ಮಿಸಿ ಸಂತೋಷಪಟ್ಟರು. ಮೂರನೇ ಹಾಗೂ ಅಂತಿಮ ದಿನ ಮತ್ತೆ 7 ಹೊಸ ಕೂಟ ದಾಖಲೆಗಳು ಧೂಳುಪಟವಾದವು. ಅವುಗಳಲ್ಲಿ 2 ರಿಲೇ ವಿಭಾಗದಲ್ಲಿದ್ದವು. ಲಕ್ಷ್ಯ ಎಸ್ 200 ಮೀಟರ್ ಬ್ರೆಸ್ಟ್ರೋಕ್ ನಲ್ಲಿ ಹೊಸ ದಾಖಲೆ ಬರೆದರು. ಇತ್ತೀಚೆಗೆ ನಡೆದ ಖೇಲೋ ಇಂಡಿಯಾ ಟ್ರೈಬಲ್ ಗೇಮ್ಸ್ 2026 ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದ ಮಣಿಕಂಠ ಎಲ್ ಪುರುಷರ 200 ಮೀಟರ್ ಬ್ರೆಸ್ಟ್ರೋಕ್ ನಲ್ಲಿ ಅದ್ಭುತ ಪ್ರದರ್ಶನ ನೀಡಿ ಹೊಸ ದಾಖಲೆಯೊಂದಿಗೆ ಸಂಭ್ರಮ ಪಟ್ಟರು. ಬಸವನಗುಡಿ ಅಕ್ವಾಟಿಕ್ ಸೆಂಟರ್ ತಂಡ 4x200 ಮೀಟರ್ ಫ್ರೀಸ್ಟೈಲ್ ರಿಲೇಯಲ್ಲಿ ಹೊಸ ಕೂಟ ದಾಖಲೆ ಸೃಷ್ಟಿಸಿತು. ಡಾಲ್ಫಿನ್ ಅಕ್ವಾಟಿಕ್ಸ್ ನ ವಿದಿತ್ ಎಸ್ ಶಂಕರ್ 50 ಮೀಟರ್ ಬ್ರೆಸ್ಟ್ರೋಕ್ ನಲ್ಲಿ ಹೊಸ ದಾಖಲೆ ಸ್ಥಾಪಿಸಿದರು. ಸ್ಪರ್ಧೆಯ ಅತ್ಯಂತ ಭಾವನಾತ್ಮಕ ಕ್ಷಣವೆಂದರೆ ಕರ್ನಾಟಕದ ಮಾಜಿ ಒಲಿಂಪಿಯನ್ ರೇಹಾನ್ ಪೂಂಚಾ ಅವರ 17 ವರ್ಷಗಳ ಹಳೆಯ ದಾಖಲೆಯನ್ನು ಮುರಿದ ಕ್ಷಣ. ಬಸವನಗುಡಿ ಅಕ್ವಾಟಿಕ್ ಸೆಂಟರ್ನ ದರ್ಶನ್ ಎಸ್ 200 ಮೀಟರ್ ಬಟರ್ಫ್ಲೈನಲ್ಲಿ ನೂತನ ಅದ್ಭುತ 2:02.57 ಸೆಕೆಂಡ್ಗಳ ಸಮಯದ ಈಜಿನೊಂದಿಗೆ ಗುರಿ ಮುಟ್ಟಿ ನೆರೆದ ಎಲ್ಲರಲ್ಲೂ ಹೊಸ ಸಂಚಲನವನ್ನು ಮೂಡಿಸಿದರು. ಚಾಂಪಿಯನ್ಶಿಪ್ನ ಕೊನೆ ಸ್ಪರ್ಧೆಯಾದ 4x100 ಮೀಟರ್ ಮೆಡ್ಲೆ ರಿಲೇಯನಲ್ಲಿ ಡಾಲ್ಫಿನ್ ಅಕ್ವಾಟಿಕ್ಸ್ ತಂಡ ಹೊಸ ಕೂಟ ದಾಖಲೆಯೊಂದಿಗೆ ಅದ್ದೂರಿ ಅಂತ್ಯ ಕಂಡಿತು. ಮುಂಬರುವ ಸೀನಿಯರ್ ರಾಷ್ಟ್ರೀಯ ಈಜು ಚಾಂಪಿಯನ್ಶಿಪ್ನಲ್ಲಿ ಪದಕ ಭರವಸೆ ಮೂಡಿಸಿದ ಇನ್ನಿತರ ಈಜುಗಾರರ ಪೈಕಿ ಪುರುಷರ ವಿಭಾಗದಲ್ಲಿ ಆಕಾಶ್ ಮಣಿ, ಚಿಂತನ್ ಎಸ್ ಶೆಟ್ಟಿ, ಪೃಥ್ವಿ ಎಂ, ಹರಿಕಾರ್ತಿಕ್ ವೇಲು, ಶಿವಾಂಕ್ ವಿಶ್ವನಾಥ್, ಪವನ್ ಧನಂಜಯ, ಶ್ರೀವರ್ಧನ್ ರಾಜಾರಾಮ್ ಪಾಟೀಲ್, ಸೂರ್ಯ ಜೋಯಪ್ಪ ಹಾಗೂ ವೇದಾಂತ ವಿಎಂ ಗಮನ ಸೆಳೆದರು. ಮಹಿಳೆಯರ ವಿಭಾಗದಲ್ಲಿ ಸುವರ್ಣ ಸಿ ಭಾಸ್ಕರ್, ಸುಹಾಸಿನಿ ಘೋಷ್, ಶ್ರೀಚರಣಿ ತುಮು, ಆದಿತಿ ಎನ್ ಮೂಳೆ, ಲಿನಿಯೇಶಾ ಏಕೆ, ವಿಹಿತಾ ನಯನ, ನೀನಾ ವೆಂಕಟೇಶ್, ಚರಿತಾ ಪಣೀಂದ್ರನಾಥ್ ಹಾಗೂ ರುಜುಲಾ ಎಸ್ ಉತ್ತಮ ಪ್ರದರ್ಶನ ನೀಡಿದರು. ದರ್ಶನ್ ಎಸ್ ಪುರುಷರ ವಿಭಾಗದಲ್ಲಿ 43 ಅಂಕಗಳೊಂದಿಗೆ ಹಾಗೂ 2 ಹೊಸ ದಾಖಲೆಗಳ ಸಾಧನೆಯೊಂದಿಗೆ ವೈಯಕ್ತಿಕ ಚಾಂಪಿಯನ್ ಪಟ್ಟವನ್ನು ತಮ್ಮದಾಗಿಸಿಕೊಂಡರು. ಮಹಿಳೆಯರ ವಿಭಾಗದಲ್ಲಿ ತನಿಷಿ ಗುಪ್ತಾ 53 ಅಂಕಗಳು ಹಾಗೂ 3 ಹೊಸ ಕೂಟ ದಾಖಲೆಗಳೊಂದಿಗೆ ವೈಯಕ್ತಿಕ ಚಾಂಪಿಯನ್ ಆಗಿ ಹೊರಹೊಮ್ಮಿದರು. ತಂಡ ವಿಭಾಗದಲ್ಲಿ ಡಾಲ್ಫಿನ್ ಅಕ್ವಾಟಿಕ್ಸ್ 285 ಅಂಕಗಳೊಂದಿಗೆ ರನ್ನರ್ಸ್ ಅಪ್ ಟ್ರೋಫಿಯನ್ನು ಪಡೆದುಕೊಂಡರೆ ಬಸವನಗುಡಿ ಅಕ್ವಾಟಿಕ್ಸ್ ಸೆಂಟರ್ ತಂಡ 2026 ಸಮಗ್ರ ಚಾಂಪಿಯನ್ ತಂಡವಾಗಿ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿತು. ಕರ್ನಾಟಕ ಈಜು ಸಂಸ್ಥೆ ಆಯೋಜಿಸಿದ್ದ ಎನ್ಆರ್ಜೆ ರಾಜ್ಯ ಸೀನಿಯರ್ ಈಜು ಚಾಂಪಿಯನ್ಶಿಪ್ 2026 ಕರ್ನಾಟಕ ಈಜು ಕ್ರೀಡೆಗೆ ಹೊಸ ಭರವಸೆ ಮತ್ತು ಆತ್ಮವಿಶ್ವಾಸ ನೀಡುವ ಮೂಲಕ ಯಶಸ್ವಿಯಾಗಿ ಸಮಾಪ್ತಿಯಾಯಿತು. 34 ಪುರುಷರು ಹಾಗೂ 41 ಮಹಿಳಾ ಈಜುಗಾರರನ್ನು ಒಳಗೊಂಡ ಬಲಿಷ್ಠ ಕರ್ನಾಟಕ ತಂಡ ಇದೀಗ 79ನೇ ಸೀನಿಯರ್ ರಾಷ್ಟ್ರೀಯ ಈಜು ಚಾಂಪಿಯನ್ಶಿಪ್ನಲ್ಲಿ ಗರಿಷ್ಠ ಪದಕಗಳನ್ನು ಗೆಲ್ಲುವ ಜೊತೆಗೆ ಕಾಮನ್ವೆಲ್ತ್ ಗೇಮ್ಸ್ ಹಾಗೂ ಏಷ್ಯನ್ ಗೇಮ್ಸ್ಗಳಿಗೆ ಅರ್ಹತೆ ಪಡೆಯುವ ಗುರಿಯೊಂದಿಗೆ ಇತಿಹಾಸ ನಿರ್ಮಿಸಲು ಸಜ್ಜಾಗಿದೆ.
1: ಬಸವನಗುಡಿ ಈಜು ಕೇಂದ್ರದಲ್ಲಿ ನಡೆದ ರಾಜ್ಯ ಸೀನಿಯರ್ ಈಜು ಚಾಂಪಿಯನ್ಶಿಪ್ ಕುರಿತು ರೇಡಿಯೋ ವರದಿ ಕೇಳಿದಿರಿ. ಪ್ರಸ್ತುತಿ ಭಾರತಿ ನಾಗರಮಠ್, ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಹಾಸನ 102.2 ಮೆಗಾಹರ್ಟ್ಸ್. ಆತ್ಮೀಯ ಕೇಳುಗರೆ, ಈಗ ಕೇಳಿ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಧುರಗಾನ. ಆತ್ಮೀಯರೇ, ತಮಗೆಲ್ಲರಿಗೂ ಮಧುರಗಾನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ. ಆರಂಭದಲ್ಲಿ ಕೇಳಿ ಮರಳು ಸರಪಣಿ ಚಿತ್ರದ ಗೀತೆ, ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ. ದೊಡ್ಡರಂಗೇಗೌಡ ಅವರ ಗೀತೆಗೆ ಸಂಗೀತ ನೀಡಿದ್ದಾರೆ ರಾಜನ್ ಮತ್ತು ನಾಗೇಂದ್ರ.

ಇನ್ನು ಮುಂದೆ ಕೇಳಿ ಮಾಂಗಲ್ಯ ಭಾಗ್ಯ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ. ಆರ್ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ರಾಗ ಜೋಡಣೆ ಮಾಡಿದ್ದಾರೆ ರಾಜನ್ ಮತ್ತು ನಾಗೇಂದ್ರ.

ಇನ್ನು ಮುಂದೆ ಕೇಳಿ ಅಶ್ವಥ್ ವೈದಿ ಅವರು ಸಂಗೀತ ನೀಡಿರುವ ಅನುಪಮ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಬಿ ಬಾಲಸುಬ್ರಹ್ಮಣ್ಯಂ. ಗೀತೆಯನ್ನು ಬರೆದಿದ್ದಾರೆ ದೊಡ್ಡರಂಗೇಗೌಡ.

ಈಗ ಕೇಳಿ ನಾನಿನ್ನ ಬಿಡಲಾರೆ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಚಿವುದೇಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ರಾಜನ್ ಮತ್ತು ನಾಗೇಂದ್ರ ಅವರಿಂದ.

ತಾವೀಗ ಆಲಿಸುತ್ತಿರುವ ಗೀತೆ ಕೆಜೆ ಜೇಸುದಾಸ್ ಮತ್ತು ಎಸ್ ಜಾನಕಿ ಅವರು ಹಾಡಿರುವ ಮುಯ್ಯಿಗೆ ಮುಯ್ಯಿ ಚಿತ್ರದ್ದು. ಗೀತೆಯನ್ನು ಬರೆದಿದ್ದಾರೆ ವಿಜಯ ನರಸಿಂಹ, ಸಂಗೀತ ಸತ್ಯಂ

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿರುವ ಮುಳ್ಳಿನ ಗುಲಾಬಿ ಚಿತ್ರದ ಗೀತೆಯನ್ನ ಕೇಳುತ್ತಿರುವಿರಿ. ಗೀತೆಯನ್ನ ಬರೆದಿದ್ದಾರೆ ಚಿ ಉದಯಶಂಕರ್, ಸಂಗೀತ ನೀಡಿದ್ದಾರೆ ಸತ್ಯಂ.

ಇಂದಿನ ಮಧುರಗಾನ ಕಾರ್ಯಕ್ರಮದ ಕೊನೆಯ ಗೀತೆ ನಕ್ಕರೆ ಅದೇ ಸ್ವರ್ಗ ಚಿತ್ರದಿಂದ. ಹಾಡಿರುವ ಕಲಾವಿದರು ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಪಿ ಸುಶೀಲಾ. ವಿಜಯ ನಾರಸಿಂಹ ಅವರ ಗೀತೆಗೆ ಸಂಗೀತ ಎಂ ರಂಗರಾವ್ ಅವರಿಂದ.

ಆತ್ಮೀಯ ಸ್ನೇಹಿತರೆ, ಇದುವರೆಗೂ ನಿಮ್ಮ ನೆಚ್ಚಿನ ಆಕಾಶವಾಣಿಯ ಹಾಸನ ಕೇಂದ್ರದಿಂದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಧುರಗಾನ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ ಈಗ ವೇಳೆ 10:30 ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸಬಹುದು.